0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವ್ರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ, ಅದನ್ನು ಕೇಳ್ತಾ ಇರಿ. ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले।
1: मुंगारु हंगामी ना बेले वीमे गागी ईगा नोंदणी माडिकोळ्ळिरी।
2: बैंक सामान्य सेवा केंद्र ग्राम वन केंद्र हेच्चिन माहितिगागि www.samrakshane.karnataka.gov.in वेबसाइट के भेटी नीडी।
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ।
4: ನೀವು ಕೇಂದ್ರ ಈ ರೇಡಿಯೋ ಕುಂದಾಪುರ 89.6 ಎಫ್ಎಂ, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ। ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ, ನಮ್ಮೊಟ್ಟಿಗೆ ಇವತ್ತು ಕುಂದಾಪುರ ಮಾತುಕತೆಯಲ್ಲಿ ಯಾರಿದ್ರು ಅಂತ ಕೇಂದ್ರೆ, ಅವರು ನಮ್ಮ ಇಡೀ ಕುಂದಾಪುರಕ್ಕೆ ತುಂಬಾ ಫೇಮಸ್। ಯಾಕಂದ್ರೆ ಹೆಚ್ಚಿನ ಇಲ್ಲಿ ಪ್ರೋಗ್ರಾಮ್ ಆದ್ರೆ ಇವ್ರು ಒಂದಿರ್ತಾರೆ, ಯಾಕಂದ್ರೆ ಇವರ ಮಾತು ಅಷ್ಟು ಲೈಕ್ ಇರುತ್ತೆ, ಆ ಕಾರಣಕ್ಕೆ ಇದ್ರು। ಇವ್ರ ಹೆಸರು ಬಾಲಕೃಷ್ಣ ಶೆಟ್ಟಿ ಅಂತ ಹೇಳ್ಕೊಂಡ ಸರ್, ಅದ್ರ ಮುಂಚೆ ಡಾಕ್ಟರೇಟ್ ಗಿಕ್ಟರೇಟ್ ಇತ್ತ?
5: ಇಲ್ಲ, ಪ್ರೊಫೆಸರ್ ಬಾಲಕೃಷ್ಣ ಶೆಟ್ಟಿ ಅಷ್ಟೇ।
4: ಅಲ್ಲ, ನೀವು ಯಾರು ಅಗ್ಲಿಗೆ ಹೋಗಿಲ್ಲ ಬ್ಯಾಡನಳ್ಳಿ ಹೇಳಿ, ಅದಕ್ಕೆ ಅದ್ರ ಬಗ್ಗೆ ಏನಾದ್ರು ಬೇಜಾರಿದೆಯಾ? ಅಂದ್ರೆ ಹೆಚ್ಚಿನವರೆಲ್ಲ ಈಗ ನೋಡಿ, ನಿಮ್ಮ ಏಜಿಗೆ ಅಂದ್ರೆ ಪ್ರಾಂಶುಪಾಲರಾಗಿ ನಿವೃತ್ತರಾದವ್ರು, ನೀವು ಅಷ್ಟು ವರ್ಷ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದವರು, ಕನ್ನಡದಲ್ಲಿ ಆಹಾ ಕನ್ನಡ ಮಾತು ಅದು ಗ್ರಾಂಥಿಕ ಕನ್ನಡ ಇಪ್ಪಿಗೂ ಸಾಕು, ಇಲ್ಲ ನಮ್ಮ ಕುಂದಾಪುರ ಕನ್ನಡವೇ ಇಪ್ಪಿಗೂ ಸಾಕು, ಸೊ ಅಷ್ಟು ಲೈಕ್ ಮಾತಾಡುವರು ನೀವು। ನೀವು ಮಾತಾಡ್ದಕ್ಕೆ ಗೊತ್ತಾಗುತ್ತೆ ಮೋಸ್ಟ್ಲಿ ಇವ್ರು ಕನ್ನಡ ಪ್ರೊಫೆಸರ ಹಾಗೆ ಅಂತದ್ದು ಇರ್ಕು ಅಂತ, ಆ ಥರದ್ದು ಒಳ್ಳೆ ಕನ್ನಡ ನಿಮ್ದು, ಅಥವಾ ಕತೆಗಳು ಅಥವಾ ನೀವು ಓದಿಕೊಂಡ ನಿಮ್ಮ ಪಾಂಡಿತ್ಯ ಅದೆಲ್ಲೋ ನಿಮ್ಮ ಮಾತಲ್ಲಿ ಒಪ್ಪಂಥದ್ದು। ನಿಮ್ಗೆಲ್ಲಾರು ಬೇಜಾರತ್ತ ಅಂದರೆ ನಾನು ಒಂದು ಡಾಕ್ಟ್ರೇಟ್, ಯಾಕಂದ್ರೆ ನಂಗೆ ಆ ಬೇಜಾರಿತ್ತು, ನಿಮ್ಗೆಲ್ಲಾರು ಇದೆಯಾ ಡಾಕ್ಟ್ರೇಟ್ ಮಾಡ್ಕಿತ್ತು ಅಂತೇಳಿ?
5: ನೀವು ಕೇಳಿದ ಬಾರಿ ಲೇಖಾಯ್ತು,
4: ಹಾ
5: ಡಾಕ್ಟ್ರೇಟ್ ನಮ್ಮ ಕಲ್ದಂಗೆ ನಾವೆಲ್ಲ ಕೊಲ್ವತ್ತಿ ಡಾಕ್ಟ್ರೇಟಿಗೆ ಅಂತ ದೊಡ್ಡದೊಂದು ಗೌರವ ಇರಲಿಲ್ಲ, ನಮ್ಗೊಂದು MA ಮಾಡ್ರೆ ಸಾಕು, ಒಂದು ಸೆಕೆಂಡ್ ಕ್ಲಾಸ್ ಇದ್ರೆ ಸಾಕು,
4: ಆಗಳಿಕೆ
5: ಆಗಳಿಕೆ ಒಂದು 50% ಮೇಲ್ ಬಂದ್ರೆ ನಮ್ ಕೆಲಸ ಸಿಗ್ತಿತ್ತು,
4: ಅದೇ ಗ್ರೇಟ್ ಆಗಳಿಕೆ,
5: ಆಗಳಿ ಅದೇ ಗ್ರೇಟ್। ಡಾಕ್ಟ್ರೇಟ್ ಗಿಕ್ಟ್ರೇಟ್ ಮಾಡೋಕೆ ಮತ್ತಲ್ಲ ಆಗಲಿ MA ಮಾಡಿ ಕೆಲ್ಸಕ್ಕೆ ಸೇರಿ ಸಾಕು, ಸೂಪರ್ ಸಂಬಳ ಬಂದ್ರ ಕೂಡಲೇ ನಮ್ಗೆ ಅದೊಂಥರ ಹೆಗ್ಗಿ ಸಿಕ್ಕದಂಗೆ, ಯಾಕಂದ್ರೆ ನಾವೇನು ಬಹಳ ಹೇರಾಳ ದುಡ್ಡಿಂದ ಮನೆ ತಂದಿಂದ ಬಂದರಲ್ಲ, ಹೀಗೆ ಸಾಮಾನ್ಯವಾಗಿ ಅಲ್ಲಿ ಅಕ್ಕ ಹೊದ್ಕೊ ಬಾವ ತೊಟ್ಕೊಂಡು ಹೇಳೋ ರೀತಿಯಂಗೆ ಬಂದರು ನಾವು,
4: ಅಕ್ಕ ಹೊದ್ಕೊ
5: ಬಾವ ತೊಟ್ಕೊ ಒಂದೇ ಒಲ್ಲಿ ಬಾವ ಅಕ್ಕನ ಇಬ್ರಿ ಪೂರೈಸ್ಕದ ಅಕ್ಕ ಹೊದ್ಕೊ ಬಾವ ತೊಟ್ಕೊ ಅಂತ ಹೇಳಿ ಭಾವನಿಗೆ ಒಂದೇ ಒಲ್ಲಿ ಕೊಟ್ಕೊಂಡು ಭಾವನಂಟ ಹೇಳಿ ಕಳ್ಸುದು ಅಪ್ಪನಿಗೆ, ಅಂದ್ರೆ
4: ಎಷ್ಟು ಲೈಕ್ ಇತ್ತು ಅಕ್ಕ ಹೊತ್ಕೊ ಬಾವ ತೊಟ್ಕೊ
5: ಅಂದ್ರೆ ಅಕ್ಕನಿಗೂ ಭಾವನಿಗೆ ಇಬ್ರಿಗೂ ಚಳಿ ಹಪ್ಪಾಗ ಒಂದೊಲ್ಲಿ ಅಕ್ಕ ಒಂದು ಲಾಯ್ಕಡೆ ಹೊತ್ಕೊಂಡ್ಲಿ ಭಾವ ನಿಮ್ಗೆ ಚಳಿಯಾರ ಅಕ್ಕನ ತೊಟ್ಕೊಳ್ಳಿ, ಹಾಗೆ ವ್ಯವಸ್ಥೆ ಅಂದ್ರೆ ನಮ್ಮಲ್ಲಿ ಚಿಪ್ಪಡ್ ಕಿತ್ತರೆ ಕರ್ಲ್ ಹೇರತ್ತಂದೇಳಿ ಒಂದು ಗಾದಿ ಇತ್ತು,
4: ಹಾಗಂದ್ರೆ
5: ಚಿಪ್ಪಡ್ ಕಿತ್ತರೆ ಕರ್ಲ್ ಹೇರತ್ತಂದ್ರೆ ಕೋಳಿ ಹಂಗೆ ಮಾಸ ಗೀಸೆ ಅಂತ ಇರ್ತಿಲ್ಲ ಮೇಡಮ್, ಅದ್ರಾಗೆ ಒಂದು ಚಿಪ್ಪಡ್ ತೆಗೆದು ಸೇ ಮತ್ತೆ ಕರ್ಲೇಬಾರ್ದು ಮತ್ತೆ ಅಂತ ಇಲ್ಲ, ಈ ಕೋಳಿ ಬಹಳ ಚೆಂಡ ಕೋಳಿ ಎಲ್ಲ ಇದ್ರೆ
4: ಒಣಕಟ್ಟಿ
5: ಕೋಳಿ ಇದ್ರೆ ಹಾಗೆ, ಈಗ ನಮ್ಮಲ್ಲಿ ವ್ಯಾಪಾರ ಎಂತ ಕೇಂದ್ರೆ ದುಡ್ಡು ನಮ್ಮಲ್ಲಿ ಭಾರಿ ಕಡಿಮೆ, ಒಂದೊಂದು ಇನ್ನೊಂದು 100-200 ಮುಡಿ ಭತ್ತ ಮನೆಗೆ ಬೆಳೀತ್ರೆ, ಅದ್ರಂಗೆ ಎಲ್ಲ ಕೊಳಕಿ ಚೆಂಡಿಯಿಂದ ಹಿಡಿದು ಕೇಳಗದಿಂದ ಎಲ್ಲ ಅದ್ರಂಗೆ ಐಕ, ಶಾಲಿಗೆ ಮಕ್ಕಳ ಶಾಲಿಗೆ ಹೋಗ್ದು ಅಪ್ಪನಿಗಂಗಿ ಅಮ್ಮನಿಗಂಗಿ ಎಲ್ಲ ಪತ್ತಿಗೆ ಅದು ಆ ದುಡ್ಡು ಎಲ್ಲಿಗೂ ಸಾಕತ್ತಿಲ್ಲ, ಹಾಗೆ ನಮ್ಗೊಂದು BA ಮಾಡ್ಕೊಂಡು ಬಂದ್ರ ಕೂಡ ಒಂದು ಕೆಲಸ ಸಿಕ್ಕರೆ ABS ಆಗ್ದೇವ್ರೆ ಅಂತ ಹೇಳಿ ಅಲ್ಲಿಗೆ ನಮ್ದು ಓದುದಲ್ಲ ಓದುದು ನಾವು ಶುರು ಮಾಡ್ತೀವಿ, PhD ಅಲ್ಲಿ ಇನ್ನು ಯಾರು ಮಾಡ್ತಾರೆ ಮತ್ತೆ ಅದಕ್ಕೆ ಬೇರೆ ಕೊಲಕ್ಕೆ ಹೋಯ್ಕಂದೇಳಿ ಹೇಳಿ ನಾವು ಅದನ್ನು ಕೈದ್ ಮಾಡುತ್ತೆ, ಆಮೇಲೆ ನಂಗೊಂದು ಹಂಪಿ ಯೂನಿವರ್ಸಿಟಿಲಿ ಆಗಿ ಮುಕ್ಕಾಲು ಅಂಶ PhD ಆದ ಮೇಲೆ ಕಡಿ PhD ಆದ ಮೇಲೆ ಕಡಿ ಬ್ಯಾಡ ಅಂತ ಅನಿಸ್ತು, ಮತ್ತೆ ಕಡಿ PhD ಮಾಡ್ಕೊಂಡು ಬಂದರ್ ಕಂಡ್ರ ಮೇಲೆ ಇನ್ನು ನಾ ಬ್ಯಾಡದೇ ಬೇಡ ಅಂತ ಅನಿಸ್ತು,
4: ಯಾಕೆ
5: ಯಾಕಂದ್ರೆ PhD ಅಂದ್ರೆ ಒಂದು ಅದಕ್ಕೊಂದು ಗೌರವದ ಸ್ಥಿತಿಯೇ ಹೋಗ್ಬಿಡುತ್ತೆ ಮೇಡಮ್, ಯಾಕಂದ್ರೆ ನೀವು ಅದು ನಾನು ಹೇಳ್ರೆ ತಪ್ಪತ್ತ, ನಾ PhD ಮಾಡದೆ ಪತಿ ಮಾಡ್ರೆ ಬಾಡ್ದ್ರ ಬಗ್ಗೆ ಹೇಳ್ರೆ, ಈಗ PhD ಮಾಡೋದನ್ನು ಇಂಟರ್ವ್ಯೂ ಮಾಡಿದಿ ನೀವು ನಂಬ್ತೀರಿ ಇಲ್ಲಿ ನನ್ನ ಹೆಸರು ಬರೀ ಮಗ ಅಂತ ಹೇಳಿ ಕೂಡ ಬಾಲಕೃಷ್ಣ ಏ ಮರೇ ನಂಗೆ ಈಶ್ವರಿ ಯಾರು ಬಾಲ ಮಾಡ್ದಾರಿಲ್ಲ, ನೀನ್ ನನ್ನ ಹೆಸರಿ ಬಾಲವೂ ಮಾಡಿಬಿಟ್ಟೆ ಅಲ್ಲ ಮಾರೇ, ಅವ PhD ಮಾಡಿ MA PhD ಮಾಡಿ ಕನ್ನಡ ಪ್ರೊಫೆಸರ್ ಆಗಿ ಬಂದವನಿಗೆ ಬಾಲಕೃಷ್ಣನ್ಗೆ ಬಾಲ ಬೇಕೋ ಬೇಡೋ ಅಂತೇಳಿ ಗೊತ್ತಿಲ್ಲದವರಿಗೆಲ್ಲ PhD ಮಾಡ್ಕೊಂಡು ಬತ್ತರಿ ಅಂದ್ರೆ ಆ PhD ಏನ್ ಗೌರವ ಇದೆ ಹೇಳಿ, ಆದ್ರೆ PhD ಗೌರವ ಇಲ್ಲ ಅಂತ ನಾನು ಖಂಡಿತ ಹೇಳೋದಿಲ್ಲ, ಒಂದೊಂದು PhD ಮಾಡೋದಕ್ಕೆ ನಮ್ಮ ಹಿಂದೆಲ್ಲ ಅದು ನಮ್ಮ ವಿವೇಕಗಳ ಕೈ ಕೆಳಗಡೆ PhD ಮಾಡೋದು, ಶಿವರಂಪಡಿ ಕಳೆದ್ರಗಡೆ PhD ಮಾಡೋದು, ನಿಜವಾಗಿಯೂ ಅವ್ರು ಪಾಠ ಕೇಳೋದು ಒಂದು ಸ್ವರ್ಗ ಸುಖ, ಅಷ್ಟು ಚಂದ ಪಾಠ ಮಾಡ್ತಿದ್ರು, ನೀವು ಕೇಳಂಗೆ ರಿಪೆಂಟ್ ಆಗಿಲ್ಲ ಕೇಳಿ ರಿಪೆಂಟ್ ಆದ್ರೆ ಎಷ್ಟೋ ಸರಿ ರಿಪೆಂಟ್ ಆಯ್ತು, ನಾನು ಸುಮ್ಮನೆ ಅವರು ಕೆಲವರು ಡಾಕ್ಟರ್ ಬಾಲಕೃಷ್ಣ ಶೆಟ್ಟಿ ಅಂದಲೇ ಹಾಕು, ನಾನು ಅವ್ರು ಹಾಕ್ಬೇಡಿ ಅಂದ್ರೆ ಎಷ್ಟು ಸರಿ ಹೇಳ್ರು ಸಹಿತ ಅವ್ರು ಕೇಂತಿಲ್ಲ, ಅವ್ರು ಡಾಕ್ಟ್ರೇ ಅಂತ ತಿಳ್ಕೊಂಡಿದ್ರೆ ಕಡಿಕ್ ನಾನು ಆಯ್ತು ಅವ್ರವ್ರು ಒಂದು ಡಾಕ್ಟರ್ ಕೊಡೋದ್ ನಾನು ಯಾಕೆ ತಕಂಕಾಗಂದ ಹೇಳಿ ನಾನು ಸಹಿತ ಸುಮ್ಮನೆ ಇಕ್ಕಂಡು ಒಂದು ಎರಡು ಕಡೆ, ಆದ್ರಿಂದ ಹಿಂಗೆ ಹಿಂಗೆ ಇತ್ತೇನು ನನಗೆ ಅಂತ ದೊಡ್ಡ ರಿಗ್ರೆಟ್ ಏನಿಲ್ಲ ರಿಪೆಂಟ್ ಏನಿಲ್ಲ, ನಂಗೆ ಅದರಿಂದ ಯಾವುದು ಸಹಿತ ಆರ್ಥಿಕವಾದಂತ ಲಾಸ್ ಏನ ಆಗ್ಲಿಲ್ಲ. ನನ್ಗೆ ನನ್ಗೆ ಗೌರವ ಛಂದಸ್ಸು ವ್ಯಾಕರಣ ಇದ್ರಂಗೆಲ್ಲ ನನ್ಗೆ ತುಂಬಾ ನನ್ನನ್ನು ಕರೀತಾರೆ. ನಾನು ಒಳ್ಳೆ ಪಿ ಎಚ್ ಡಿ ಅದಕ್ಕೆ ಎಲ್ಲರಿಗೂ ಸಹಿತ ಸರಿಮಿಗಿಲಾಗಿ ಅಲ್ಲಿದ್ದು ಸಮಸಮ ಇದ್ದೇ ಹೇಳುವಂತ ಒಂದು ಆತ್ಮವಿಶ್ವಾಸ ಇತ್ತೇನೆ.
4: ಅದಂತೂ ನಂಗೆ ಖಂಡಿತ ಗೊತ್ತಿತ್ತು ಸರ್, ನಿಮ್ಮ ಮಾತಲ್ಲೇ ಅದು ಗೊತ್ತಾತ ನಿಮ್ಮ ಪಾಂಡಿತ್ಯ ಎಷ್ಟು ಅಂತ ಹೇಳಿ. ನನಗೀಗ ಜಸ್ಟ್ ಹೆಸರು ಹೇಳೋತಿಗೆ ಬಾಲಕೃಷ್ಣ ಶೆಟ್ಟಿ ಎಂಬತ್ತಿಗೆ ಬಾಲಕ್ ಅವ್ರ ಯಾರೋ ಬಾಲ್ವೇ ಹಾಕಿರಂಬ್ರ, ನಂದದಲ್ಲ ಡಾ ಏನಾರು ಇತ್ತ ಅದಕ್ಕಿಂತ ಮುಂಚೆ ಅಂತ ಹೇಳ್ಕೊಂಡು
5: ನಿಮ್ಮ ಅನುಮಾನ ಕೇಳಿದ್ರು ಸಮಾನ. ಕೆಲವು ಸರಿ ಕೆಲವು ಇದಕ್ಕೂ ಹಾಕಿದ್ರೆ ಕಡೆ ನೀವು ಹಾಕ್ಬೇಡಿ ಮಾರ್ರೆ ಅಂತ ಹೇಳಿ ಕಡೆ ಬಾಲಕೃಷ್ಣ ಶೆಟ್ಟಿ ಕಟೀಲ್ ಅಂತೇಳಿ ಹಾಕೋ ಶುರು ಮಾಡ್ರೆ, ಬಾಲಕೃಷ್ಣ ಶೆಟ್ಟಿ ಮಳ್ಳೊಳ್ಳಿ ಹಾಕೋ ಶುರು ಮಾಡ್ರೆ, ಹಿಂಗೆ ಒಂಥರ ನನ್ನ ಹೆಸರಿನಲ್ಲಿ ತುಂಬಾ ಆಟ ಎಲ್ಲ ಆತೈತೆ. ಏನು ತೊಂದರೆ ಇಲ್ಲ ನನ್ಗೇನದ್ರಿಂದ, ಏನು ತೊಂದರೆ ಇಲ್ಲ.
4: ನೀವು ಆಕ್ಚುಲಿ ಎಲ್ಲಿ ಅದು ಸರ್?
5: ನಾನು ಇಲ್ಲಿಂದ ಒಂದು ಈ ಒಂದು 15-16 ಕಿಲೋಮೀಟರ್ ಆಚೆ ಬಿದ್ಕಲ್ಕಟ್ಟೆ ಹುಣಸಬಕ್ಕಿ ಮಳ್ಳೊಳ್ಳಿ ಅಂತ ಗೊತ್ತಿತ್ತಲ್ಲ, ನಾನು ಹುಟ್ಟದು ಮಳ್ಳೊಳ್ಳಿಗೆ, ನಾವು ಬೆಳೆದು ಮಳ್ಳೊಳ್ಳಿಗೆ.
4: ನಮ್ದು
5: ನಮ್ಮ ಅಪ್ಪನ ಕೃಷಿ, ನಾವು 8 ಮಂದಿ ಮಕ್ಕಳು.
4: ಓ,
5: 8 ಮಂದಿ ಮಕ್ಕಳು ಅಂದ್ರೆ ಆಗಡಿ ಕಾಲ ದೇವರೇ ನೆಲೆಸ್ ಮೇಡಮ್, ಅದು ಮನುಷ್ಯರ ಕೈಲಿ ಇರ್ಲಿಲ್ಲ ಆಗಳಿಕ್ಕೆ.
4: ಎಂತ ಮಕ್ಕಳ
5: ಹಾಕುದು? ನಾನು 8ನೇವನಾದ್ರಿಂದ ನನಗೆ ನನ್ನ ಅಮ್ಮ ಬಾಲಕೃಷ್ಣ ಅಂತ ಹೇಳಿ ಹೆಸರಿಟ್ರು.
4: ನೀವು ಕಿರಿ ಕೊಯ್ಡ?
5: ಕಿರಿ ಕೊಯ್ಡ ನಾನು.
4: ಓಕೆ, ಸೋ ಹಾಗಾಗಿ
5: ಅಮ್ಮ ನಾ ಕೊಲು ಕಷ್ಟ ಗಟ್ಟಿಗಲ್ಲ. ಆಗಳಿಕೆ ಶಾಲೆಗೆ ಹೋಗ್ದ್ರೆ ಮಕ್ಕಳೊಟ್ಟಿಗೆ ಆಡೋದು, ಹೆಸಿನಕಾಯಿ ತಿಂದು ಕಾಯಿಕಾಯಿ ತಿಂದ್ರೆ ಇದಂಗೆ ನಮ್ಮ ಕಾಲ ಕಳೆದು ಹೋಯ್ತು. ಅಮ್ಮ ಬೂಯ್ದು ನನ್ನ ಅಣದಿಕ್ಕಳಲ್ಲಿ ಇಂಜಿನಿಯರಿಂಗ್ ಡಾಕ್ಟರ್ ಆಗಿ ಒಳ್ಳೊಳ್ಳೆ ಹುದ್ದೆಂಗೆ ಇದ್ದೀರಿ ಆಗಳಿಕೆ. ಏ ಮಗನೇ ನಿನ್ಗೆ ಎಂತ ಮಾಡೋ ಕೈದ್ರು ಅಂತ ಕನಿಗೊಂದು ಮಾಸ್ಟರು ಆಗಿ ಮರ ಎಂದ ಅಮ್ಮ ಬೂಯ್ದು ನಂಗೆ. ಅವಳ ದೇಶದಿಂದ ಅವಳು ಬೈಗಳೇ ನನಗೆ ವರ ಆಗಿ ನಾನು ಒಂದು ಮಾಸ್ಟರ್ ಆದೆ. ನಮ್ಮೂರಂಗೆ ದೊಡ್ಡ ಸಾಹಿತ್ಯ ಸಮ್ಮೇಳನಕ್ಕೆ ನನ್ನ ಸಮ್ಮೇಳನಾಧ್ಯಕ್ಷ ಮಾಡ್ರೆ ಎಲ್ಲ ನಾನು ಹೇಳಿದೆ, ನನ್ನ ಅಮ್ಮ ಇದ್ದೀರಾ ನಾನು ಮಾಸ್ಟರ್ನ ಎಲ್ಲ ಮಕ್ಕಳನ್ನ ಮಾಸ್ಟರ್ನೇ ಮಾಡ್ತಿದ್ರೆ ಏನು ಅಂತೇಳಿ ಅಂದ್ರೆ ಮಾಸ್ಟರ್ ಕಡಿಮೆ ಅಲ್ಲ ಅನ್ನೋದಕ್ಕೆ ನಾನು ಹೇಳದು ಈ ಮಾತೆ.
4: ಅಲ್ಲ ನಿಮ್ಗೆ ಕಾಣಿ, ಈಗ 2 ಮಕ್ಕಳಿದ್ದೆ, ಕೆಲವರೆಲ್ಲ ನಂಗೆ ರ್ಯಾಂಕ್ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ ಸ್ಟುಡಿಯೋಗೆ. ನಾ ರ್ಯಾಂಕ್ ಸ್ಟೂಡೆಂಟ್ ಕಾಮ್ದಲ್ಲ, ಅವ್ರ ತಮ್ಮ ಎಲ್ಲ ಇರ್ತಾರಲ್ಲ ಅವನು ಕಾಮ್ದ, ಆ ಮಕ್ಕಳಿಗೆ ಎಷ್ಟು ಪ್ರೆಷರ್ ಆಪು ಅಂತ. ಈಗ ಅಣ್ಣ ಇಷ್ಟು 99% ತೆಗ್ದಿದ್ದ, ಇವ ಅಟ್ಲೀಸ್ಟ್ 1% ಅವ್ರು ಜಾಸ್ತಿ ತೆಗಿಕಲ್ಲ, ಅದೊಂದು ಇರುತ್ತಲ್ಲ ಪ್ರೆಷರ್, ಇವಕ್ಕೆ ಎಷ್ಟು ಪ್ರೆಷರ್ ಆಪು ಈ ಸಣ್ಣವಕ್ಕೆಲ್ಲ ಅಂತ ನಾನು ಅಂದ್ಕೊಂಡು. ನಿಮ್ಗೆ 8-7 ಜನ ನಿಮ್ಗಿಂತ ಮುಂಚೆ ಇದ್ದವ್ರು.
5: ನಮ್ಮ ಅಪ್ಪ ಎಷ್ಟೇ ಕಟ್ಸಂಗ ಅವ್ರು ಮಕ್ಕಳು ಶಾಲಿಗೆ ಒಂದು ಕಳ್ಸ್ ಅಂದ್ರೆ ನಾವು ಮೇಲ್ ಬಿತ್ತು ಒಂದ್ ಸ್ವಲ್ಪ ಅವ್ರವ್ರ ಹೊಟ್ಟೆ ವರ್ಕೊಂಡ್ ಒಳ್ಳೆ ರೀತಿ ಹೊಟ್ಟೆ ವರ್ಕೊಂಡ್ ವ್ಯವಸ್ಥೆ ಆಯ್ತು. ನಾನು ಕೊನೇನು ಒಬ್ಬ ಮಾಸ್ಟರ್ ಅದೇ.
4: ಅಲ್ಲ ಅದು ನಿಮ್ಗೆ ಕಣೆ, ಆಗಿನ ಮಕ್ಕಳೆಲ್ಲ ಏನ್ ಪ್ರೆಷರ್ ತಕಂತಿಲ್ಲ, ಅವ ಎಂತಾರ ಇಲ್ಲಿ ನಂಗಡಿ ನಂಗೆ ಅಂತ ಆತದೆ ಆ ತರ ಆಟಿಟ್ಯೂಡ್
5: ಇಲ್ಲ ನಮ್ಮಲ್ಲಿ. ಏನು ನನ್ ಕಾಂಪಿಟೇಷನ್ ಇಲ್ಲ, ನಮ್ಗೆ 35 ತೆಗೆದ್ರೆ ಪಾಸ್ ಆದ್ರೆ ಗಟ್ಟಿಗ, ಅದು 34-35 ತೆಗೆದ್ರೆ ಹೆಡ್ಡ, ಪಾಸ್ ಆದನ್ ಗಟ್ಟಿಗ ಪೈಲ್ ಆದ್ರೆ ಹೆಡ್ಡ. ನಮ್ಮಲ್ಲಿ ಎರಡೇ ಪಾಸ್ ಪೈಲ್ ಎರಡೇ ಇದೆ,
4: ಎರಡೇ
5: ಫಸ್ಟ್ ಕ್ಲಾಸ್. 99% ಎಲ್ಲ ನಾವು ಕೇಳುದು ಇಲ್ಲ, ನಮ್ಗೆ ಅವ್ರು ಕೊಟ್ಟದ್ದು ಇಲ್ಲ, ನಮ್ ಶಾಲೆಗೆ ಯಾರಿಗೂ ಸಿಕ್ಕುದು ಇಲ್ಲ. ಅದೆಲ್ಲ ಈಗ ಇತ್ತೀಚೆಗೆ ಅದೊಂಥರ ಮಾರ್ಕ್ ಅನ್ನೋದು ಪ್ರಿಸ್ಟೇಜ್ ಆಗಿಬಿಟ್ಟಿತ್ತು, ಅದೇ ದೊಡ್ಡ ಸಮಸ್ಯೆ. ಈಗ ಮಾರ್ಕ್ ಅಷ್ಟು ಪ್ರಿಸ್ಟೇಜ್ ಆಗ ಈ ಸರಸ್ವತಿ ಕ್ಯಾಲೆಂಡರ್ ನೀವು ಕಂಡ್ರೆ ಮೇಡಮ್, ಅವಳಿಗೆ ಆ ದೇವರಿಗೆ 4 ಕೈ, 4 ಕೈ ಹಂಗೆ ನೀವು ಸಮ ಕಂಡ್ರೆ ಗೊತ್ತಾಗ್ತಲ್ಲೇ, 2 ಕೈ ಹಂಗೆ ಅವಳು ವೀಣೆ ಬರ್ಸ್ತಾಳೆ, ಮೇಲೊಂದ್ ಕೈ ಕೆಳ ಕೈ ವೀಣೆ ಬರ್ಸ್ತಾಳೆ, ಇನ್ನೊಂದ್ ಕೈ ಜಪಮಾಲೆ ಹಿಡ್ಕೊಂಡಿದ್ದಾಳೆ, ಮತ್ತೊಂದ್ ಕೈ ಪುಸ್ತಕ ಹಿಡ್ಕೊಂಡಿದ್ದಾಳೆ. ಅದು ಏನ್ ಅಪ್ಪ ಬಿ ತಿಳ್ಕೊಂಡ್ರೆ 25% ಮಾತ್ರ ಪುಸ್ತಕ ಓದ್ರು ಸಾಕು, ಉಳಿದ್ದೆಲ್ಲ ಈ ಕಣಿ ನಿಮ್ ಕಣಿ ರೇಡಿಯೋ ಆಕಾಶವಾಣಿ ಯಕ್ಷಗಾನ ಇದು ಇದೆಲ್ಲ ಕಲಿಕ್ ಅಂತ ಹೇಳಿ ವೀಡಿಯೋ ಹಿಡ್ಕೊಂಡಿದ್ದಾಳೆ. ಇನ್ನೊಂದ್ 25% ಹೇಳಿದ್ರೆ ಆಧ್ಯಾತ್ಮ ಮತ್ತೊಂದೇನೋ ಪರಲೋಕ ಅದು ಇದು ಇದ್ರೆ ತಿಳ್ಕೊಂಬ್ದಷ್ಟೇ, ಅದೆಲ್ಲ ದೊಡ್ಡ ಸಂಗತಿ. ಆ ಕ್ಯಾಲೆಂಡರ್ ಹಂಗೆ ದೇವಿ ಚಿತ್ರ ಮಾಡೋದು ಯಾರೋ ರಾಜ ರವಿವರ್ಮ ಮಾಡೋದು ಏನಂದ್ರೆ ಯಾರಂತ ಗೊತ್ತಿಲ್ಲ, ನಂಗೆ ಯಾರು ರವಿವರ್ಮ ಮಾಡೋದು ನಾವು ಹೇಳದ್ ಕೇಳದ್ ಆ ಒಂದು ದೇವಿಯ ಚಿತ್ರದಲ್ಲೇ ಇತ್ತದು.
4: ಕಾಣಿ ಎಷ್ಟು ಲೈಕ್ ಎಕ್ಸ್ಪ್ಲೇನ್ ಮಾಡ್ರಿ ಸರ್ ಇದನ್ನ.
5: ನಮ್ಗೆ ಅಂದ್ರೆ ನಮ್ ಮಾರ್ಕ್ ಪ್ರಿಸ್ಟೇಜ್ ಅಂತಂದ್ರೆ, ಈಗ ಕಾಣಿ ನೀವು ನಾನು ಬೇಜಾರು ಮಾಡ್ಕೊಂಡ್ಬಿಡಿ, ನಾ ಹೇಳ ತಪ್ಪನ್ನು ತಿಳ್ಕೊಂಡ್ಬಿಡಿ
4: ಹೇಳಿ ಸರ್.
5: ನಾವು ನೆರ್ಮರನ್ ಕಾಮ್ದ ಎರಡೇ ವಿಷಯಕ್ಕೆ, ಒಂದು ನಮ್ಮ ಮನೆ ಕರೆಂಟ್ ಹೊರ್ಕೊಳ್ಳಿ, ಇನ್ನೊಂದು ನಮ್ಮ ಮನೆಗೆ ಮಾರ್ಕ್ಸ್ ಕಾರ್ಡ್ ಮಕ್ಕಳ ತಂದ್ರೆ
4: ಕರೆಕ್ಟ್.
5: ಯಾಕೆ ಗೊತ್ತಾ, ಕರೆಂಟ್ ಹೊರ್ಕೊಳ್ಳಿ ಆಚೆ ನೀಕು, ಅವ್ರ ಮನೆ ಕರೆಂಟ್ ಇತ್ತು ನಮ್ಮ ಮನೆ ಕರೆಂಟ್ ಇಲ್ಲ ಅಂದ್ರೆ ಇವ್ರಿಗೆ ನಮ್ಮ ಮನೆಗೆ ಗಡ್ಬಿಡಿಯ ಲೆಕ್ಕಾಚಾರ ಇಲ್ಲ, ಅವ್ರ ಮನೆಗೆ ಇಲ್ಲ ನಮ್ಮ ಮನೆಗೆ ಇಲ್ಲ, ಎಲ್ಲೂ ಇಲ್ಲ ಅವ್ರ ಬಾರ ಐತೆ ಅಂತೇಳಿ ಗಂಡ ಸುಮ್ಮನೆ ಕುಕ್ಕಳ್ಳಕ್ಕೆ, ಅವ್ರ ಮನೆಗೆ ಇದ್ದಿಲ್ಲಿದ್ರೆ ಆ ಗಂಡನ ಎಲ್ಲಿಗಾ ಬಿರಿಸಿ ಅವಳಿಗೆ ಕಾಣಿ ಕಾಣಿ ಅಂತ. ಆತ್ ಮನೆಗೆ ಒಂದು ಮಾರ್ಕ್ಸ್ ಕಾರ್ಡ್ ಬಂದ್ರೆ ಎಷ್ಟು ಬಂತು ಜಲ್ಜಕ್ಕನ ಮಗನಿಗೆ, ಎಷ್ಟು ಬಂತು ಸಾವಿತ್ರಿ ಮಗನಿಗೆ ಅಂತೇಳಿ ಕೇಂಡ್ ಕಂಪೇರ್ ಮಾಡ್ತೇವಲ್ಲ ಮೇಡಮ್. ಅದು ನನ್ನ ಮಕ್ಕಳನ್ನ ಈಗ ಅರ್ಧಂಶ ಮಕ್ಕಳನ್ನ ನಾವು ಸರಿ, ಈ ಸ್ಪಂಜಿಗೆ ನೀವು ಒಂದು ಕೊಡಪನ ನೀರು ಹಾಕ್ರು ಸ್ಪಂಜ್ ಎಷ್ಟು ಹೀರ್ಕೊಂಬ್ದು ಅಷ್ಟೇ ಹೀರ್ಕೊಂಬ್ದು,
4: ಕರೆಕ್ಟ್,
5: ಅದಕ್ಕಿಂತ ಜಾಸ್ತಿ ನೀರು ಹೀರ್ಕಂತಿಲ್ಲ. ಅದನ್ನೊಂದು ನಾವು ಮಕ್ಕಳು ಬೆಳೆಸುವ ಕ್ರಮದಲ್ಲೇ ಬೆಳೆಸಲ್ಲ, ನಾವಲ್ಲ ಹಾಗಲ್ಲ ಮೇಡಮ್, ನಾವು ಬೆಳೆಸೋದಲ್ಲ, ನಾವು ಬೆಳದ್ ನಮ್ಮನ್ನ ಯಾರು
4: ಬೆಳೆಸಲ್ಲ, ಆರ್ಗ್ಯಾನಿಕ್
5: ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಫುಲ್. ಈಗಳು ನಾವು ಇಷ್ಟೆಲ್ಲ ಸಂಬಳ ತಿಂದಿತ್ತು, ಕಾರು ಬೋರಂಗೆಲ್ಲ ತಿರುಗತ್ತ ಎಲ್ಲ, ಇವತ್ತು ನೀವು ನನ್ನ ಹೆರಕ್ ಕಳಿಸ್ರೆ, ಈಗ ನೀವು ಕುಂದಾಪುರ ಬಸ್ ಸ್ಟ್ಯಾಂಡ್ ನನ್ನ ಕಳಿಸ್ರೆ, ನಾನು ಏನಾರು ಮಾಡಿ ಹೊಟ್ಟೆ ಹೊರ್ಕತ್ತಿ ಧೈರ್ಯ ಇತ್ತು. ಈಗ ನನ್ಗೆ ಎರಡು ಮಕ್ಕಳು, ಅವರು ಡಬಲ್ ಗ್ರಾಜುಯೇಟ್ ಆಗಿರು, ಅವರು ಫಾರಿನರ್ ಇದ್ರೆ ನನ್ನ ಮಗನ ಹತ್ರ ಸಮಾವಯಕ ಬಿಸಿಲ ನಿಂತ್ಕೊಂಡು ಹೇಳ್ರೆ ಅವ್ನಿಗೆ ಅರ್ಧ ಗಂಟೆ ನಿಂತ್ಕೊಂಬಾತೇನೆ. ಈಗ ನಾವು ಮಕ್ಕಳು, ನಮ್ಮಪ್ಪ ಅಮ್ಮ ಗನ ಮಕ್ಕಳ ಸಾಕದ್ದ, ನಾವು ಗನ ಮಕ್ಕಳನ್ನು ಸಾಕದ್ದು ಅಂದೇಳಿ ಈಗ ನನ್ನ ಕ್ವಶನ್ ಮಾರ್ಕ್ ಬರ್ತಾ ಇತ್ತೀಗ.
4: ನಿಮ್ದಾದ್ರೂ ಸ್ವಲ್ಪ ಗನ ಇಪ್ಪು, ನಮ್ದಲ್ಲ ಇನ್ನೆಷ್ಟು ಗನ ಅಂತ ಗೊತ್ತಿಲ್ಲ.
5: ಎಲ್ಲ ಈ ಗನ ಮಕ್ಕಳೆಲ್ಲ ಉಟ್ಕಂತಿರೋದೇ ತೊಂದ್ರೆ ಇಲ್ಲ
4: ಅಲ್ಲ,
5: ಕಾಲಕ್ಕೆ ಸರಿಯಾಗಿ ಆತು ಬಿಡಿ.
4: ಆದ್ರೆ ಆ ಲೈಫ್ ಸ್ಕಿಲ್ಸ್ ಅಂತ ಹೇಳ್ತಾರಲ್ಲ ಸರ್, ಬದುಕು ಕಲುವುದು ಅಂತ ಹೇಳ್ತಾರೆ, ಅದು ನಂಗೆ ಹೆಗ್ಗಳಿಕೆ ಅನಿಸುದು. ಆ ನಿಮ್ಮ ಜನರೇಷನ್ ಅವರೆಲ್ಲ ಕಲ್ತು ಬಂದದಿತ್ತಲ್ಲ, ನೀವು ಹಾಲಿಗೆ ಹಾಕಿ ನೀರಿಗೆ ಹಾಕಿ ನಾವು ಬದ್ಕೊಂಡ್ ಬರ್ತೇವೆ.
5: ನಾವು ದರಿ ಮೇಲೆ ಹಾಕೋ ದರಿ ಮಕ್ಕಳು ಕಣಗಿರ.
4: ಯಸ್, ಎಂತ ಮಾತು ಸರ್, ಹಿಂಗಿದೆಲ್ಲ ಸುಮಾರು ಮಾತುಗಳಿದ್ದಾವಲ್ಲ, ಅದಕ್ಕೆಂತಂತ್ರ ನಮ್ಮ ಕುಂದಾಪುರದ ನೀವು ಒಂದೊಂದಿಗೆ
5: ನಾವು ಪುಷ್ಟಿ ಕೊಟ್ಕೊಂಡ್ರೆ ಮತ್ತೊಂದು ಉದಾಹರಣೆ ಕೊಟ್ಟೇ ಮಾತಾಡೋದು. ನಾವು ನೇರ ಮಾತಾಡೋದಿಲ್ಲ. ಈಗ ಹೆಣ್ಣೆ ಹಂಗಿತ್ತ ಕೇಂದ್ರೆ ಹೆಣ್ಣಿಗೆ ಒಂದು ಉದಾಹರಣೆ ಕೊಟ್ಟೆ ಮಾಡುದು. ಹೆಣ್ಣೆ ಅಂದ್ರೆ ಮಾರ್ರೆ ಕಪ್ಪು, ಒಂದು ಅದಕ್ಕೊಂದು ಉದಾಹರಣೆ ಕೊಟ್ಟೆ ಮಾತಾಡೋದು.
4: ಮಸಿತೂರ್
5: ಮಸಿತೂರ್ ಮಿನ್ಕ ಕೈ ತೊಳೆದ ಮೈ ಮುಟ್ಟಿ ಕೈ ತೊಳಿ ಬರ ಹಿಂಗಂದ ಆ ಹೆಣ್ಣಿನ ಹೇಳ್ರ ಕೂಡಲೇ ಆ ಹೆಣ್ಣು ಇಡೀ ಚಿತ್ರಣವನ್ನು ನಾವು ಒಂಥರ ಈ ರೀತಿ ಕುಂದಾಪುರ ಕನ್ನಡದಲ್ಲಿ ಮಾತ್ರ ಫೆಸಿಲಿಟೀಸ್ ಇರೋದು ಬಹಳ ಚೆನ್ನಾಗಿದೆ. ಇದರಲ್ಲಿ ನೀವು ಉದಾಹರಣೆ ಕೊಟ್ಟು, ಉದಾಹರಣೆ ಇಲ್ಲದೆ ನಾವು ಮಾತಾಡೋದಿಲ್ಲ.
4: ಅದು ನೀವು ಉಪಮೇ ಅಂತ ಉಪಮೇ ಅಂತ ನಿಮ್ ಕನ್ನಡ
5: ಉಪಮೇಯ ಉಪಮಾನ ಉಪಮೇಯ ಅದೆಲ್ಲ ಈಗ ಅದೆಲ್ಲ ದೊಡ್ಡ ಉಪಮೇಯ ಎಲ್ಲ ಉಪಮೇಯ ಎಲ್ಲ ಉಪಮೇಯ ಇತ್ತಲ್ಲ ಅದಕ್ಕೊಂದು ಉಪಮಾನ ಬೇಕೇ ಬೇಕು. ಉಪಮಾನ ಇಲ್ದಿದ್ರೆ ಮಾತಾಡೋಕಾಗ್ತಿಲ್ಲ. ಈಗ ಸೀತೆ ಹೆಂಗಿದ್ದಳು ಕೇಳಿದ್ರೆ ಸೀತೆನ ಕವಿ ಮತ್ತೊಂದು ಯಾರೋ ಹೆಣ್ಣಿಗೆ ಹೋಲಿಸಿ ಮಾತಾಡ್ಕತ್ತಿ. ಈಗ ಆಕಾಶ ಹೆಂಗಿತ್ಕೊಂಡು ಕಡೆ ಆಯ್ದಿರಾ ಗಗನಂ ಗಗನಕ್ಕೆ ಪೋಲಿಕ್ಕೆ ಸಾಗರಂ ಸಾಗರಕ್ಕೆ ಪೋಲಿಕ್ಕೆ ಅಂತ ಯಾರು ಅದನ್ನು ಹೇಳಿ ಅಲ್ಲಿ ಮುಗಿಸುವಂತ ವ್ಯವಸ್ಥೆ ಆದರೂ ಆಗ್ಬೇಕು. ಹೋಲಿಕೆ ಇಲ್ಲದೆ ಮಾತಾಡದೆ ಇರ್ಲಿಕ್ಕೆ ಆಗೋದಿಲ್ಲ. ಹಾಗೆ ನಾವು ಬೆಳೆದದ್ದು ಹಾಗೆ ನಮ್ದು ನಮ್ಮ ಬೆಳೆದ ಕ್ರಮವೇ ನಮಗೆ ಅಂತಾರ ನಮ್ಮ ಖುಷಿ ಕೊಡುಗೆ ಇವತ್ತು ಕಾಣಿ ನಾವು ಎಂಜಾಯ್ ಮಾಡ್ತಾ ಇತ್ತೀಗ ಆ ಲೈಫನ್ನ. ಈಗ ನಾವು ನಮ್ಮ ಅಮ್ಮ ಸಣ್ಣದಿಪ್ಪತ್ತಿ ನಮ್ಮ ಬಾಯಿಗೆ ಯಾವುದು ರುಚಿ ಕೊಟ್ಟಿದ್ದಾಳೋ ಆ ರುಚಿ ಇವತ್ತು ನಮ್ಗಿತ್ತು. ಅಮ್ಮ ಮಾಡಿದ ಹಾಕದಂಗೆ ಯಾವುದೊಂದು ನಮ್ಮ ಪದಾರ್ಥ ಆಗಲಿ, ಅಮ್ಮ ಮಾಡಿದ ಹಾಕದಂದ್ರೆ ಒಂದು ಪರ್ಮಾನ ಆಗಲಿ, ಒಂಥರ ಗೊಡ್ಡಿಟ್ಟಾಗಲಿ, ಒಂಥರ ಒಂದು ಒಂದು ಬೊಬ್ಬರಿನ ದಾಣಿ ಆಗಲಿ
4: ಅಥವಾ
5: ಬೊಬ್ಬರಿನ ದಾಣಿ ಅಂದ್ರೆ ಬೊಬ್ಬರಿಗೆ ಒಂದು ದಾಣಿ ಮಾಡಿ ಮಾಡ್ತೇವೆ ಅಂತಾರೆ, ಒಂದು ಕಾಯಿ ಉಂಡಿ ಮಾಡುದು ಅದು. ಕಾಯಿ ಉಂಡಿ ಬೊಬ್ಬರಿನ ದಾಣಿ ಅಂತ ಕರೋದು
4: ಅದಕ್ಕೆ
5: ಮಣ್ಣಿ ಬೊಬ್ಬರಿನ ದಾಣಿ ಬೊಬ್ಬರಿಗೆ ಒಂದು ಇದು ಮಾಡುದು ತಿಮ್ಮಕ್ಕೆ ಆಗಳಿಕಲೆ ಅಂತ ಗೊತ್ತಾ ನಮ್ಗೆಲ್ಲ. ಆಗಳಿಕಲೆ ನಾವು ಆಪಲ್ ಹಣ್ಣು ತಿಂದದ್ದೇ ಇಲ್ಲ, ನಾವು ಆಪಲ್ ಹಣ್ಣು ನಮ್ದದು. ಯಾಕಂದ್ರೆ ನಮ್ಮ ತಿಮ್ದು ಯಾವ್ದು ಕೇಳ್ರೆ ನಾವು ಹೆಲ್ಸಿನ ಹಣ್ಣು ಮಾವಿನ ಹಣ್ಣು ಚಿಕ್ಕ ಹಣ್ಣು ನಮ್ಗೆ ಕೈ ಹಾಕಿಕೊಳ್ಳೆ ಸಿಕ್ಕತ್ತೆ. ಅದು ಇವತ್ತು ತಿಂದಷ್ಟು ರುಚಿ ನಮ್ಗೀಗ ನೀವು ಆರ್ಟಿಫಿಷಿಯಲ್ ಆಗಿ ತಂದು ಆ ಹಣ್ಣು ನಮ್ಗೆ ಅದು ರುಚಿ ಆಗ್ತಿಲ್ಲ. ಅದಕ್ಕೆ ಅದಕ್ಕೆ ಕುಂದಾಪುರ ಕನ್ನಡದಲ್ಲಿ ನಾವಲ್ಲೊಂದು ಹಳ್ಳಿ ಹಂಗೆ ಬೆಳೆದವರಿಗೆ ಇದೊಂದು ಲಾಭ. ಇನ್ನೊಂದು ನಷ್ಟ ಏನು ಗೊತ್ತಾ, ಈಗ ನಾವು ಭಾಳ ಸಿಕ್ಕಬಿದ್ದೀತಿ ಈಗ.
4: ಯಾಕೆ
5: ಕಣಿ ನಮ್ಗೆ ಅಪ್ಪ ಆಗಳಿಕೆ ಮುಖರಂಗ್ ಬಂದ್ರೆ ಓದ್ ಕಣಿ ಮಕ್ಕಳೇ ಹರ್ಗೋಯ್ನಿ ಒಳಗೋಯ್ನಿ ನೀವು ಅಂದೇಳಿ ಜೋರ್ ಮಾಡಿ ಒಳಗೆ ಕಳಿಸ್ತಿದ್ದೀವಿ. ನಾವು ಆಗಳಿ ಒಳಗೆ ಕೂಕೊಂಡ ಯಾರು ಬಂದ್ರು ಕೂಡ ಬೈ ಅಲ್ಲಿ ಯಾಕಂದ್ರೆ ದೊಡ್ಡವರೆಲ್ಲ ಮಾತಾಡ್ತಾರೆ ಅಂತ ಕೇಳಿ ನೀವು ಬಂದಕ್ಕೆ ಅಂತ.
4: ಕರೆಕ್ಟ್.
5: ಹಾಗೆ ಈಚೆ ಬಂದ್ಕೊಂಡು ಈಗ ನಮ್ಗೆ ಕಂಪ್ಯೂಟರ್ ನಾಲೆಜ್ ಕಂಪ್ಯೂಟರ್ ಇದೆಲ್ಲ ಈ ಹೊಸ ಈ ಮೊಬೈಲ್ ಗಿಬಲ್ ನಮ್ಗೆಲ್ಲ ಆಪರೇಟ್ ಮಾಡ್ಕೊಂಬಾತಿಲ್ಲ. ಅದನ್ನ ನಾವು ಮಕ್ಕಳ ಕೈಲೇ ಹೋಗಿ ಕೇಳಕ್ ಮಕ್ಕಳು ಹೇಳಿ ಕೂಡ ನಿಮ್ಗೆ ಅಂತ ಗೊತ್ತಿಲ್ಲ ಒಳಗೆ ಕುಕಣಿ ಅಂತ ನಾವು ಆಗಳಿಕೂ ಒಳಗೆ ಕೂಕೊಂಡದ್ದು. ಈಗ ನಮ್ಮ ಗ್ರಾಚಾರಕ್ಕೆ ಒಳಗೆ ಕುಕ್ಕಂ ಪರಿಸ್ಥಿತಿ ಆಯ್ತುಬಿಟ್ರೆ ಈಗ ಮಕ್ಕಳು ಒಳಗೆ ಕೂರಿಸ್ದು ಆಗಳಿ ಅಪ್ಪಯ್ಯ ಒಳಗೆ ಕೂರಿಸ್ರು. ಹಾಗಾಗಿ ನಮ್ಗೆ ಹೆಚ್ಚು ಹೆಚ್ಚು ಹೆಚ್ಚು ಎಕ್ಸ್ಪೋಜರ್ ಅಲ್ಲೇ ಸಿಕ್ಕಿತ್ತದಲ್ಲಿ ಹೇಳೋಕಾತಿಲ್ಲ. ಆದರೆ ನಾವು ಖುಷಿ ಪಟ್ಟಿತ್ತು ಯಾಕಂದರೆ ನಮ್ಗೆ ಹಳತು ಗೊತ್ತಿತ್ತು ಹೊಸ್ತು ಗೊತ್ತಿತ್ತು. ಈಗ ನಮ್ಮ ಮಕ್ಕಳಿಗೆ ತಗೊಂಡು ಹೋರಿ ಈಗ ಹೋರಿ ಎಷ್ಟು ಜೊತೆ ಇಟ್ಕೊಂಡ್ರೆ ನಮ್ಗೆ ಹೋರಿ ಒಂದು 25 ಜೊತೆ ಹೋರಕ್ಕೆ ಹೋರಿ ನಂಗೆ ಒಂದು ನೇಲು ನೋಗ್ ಎಷ್ಟು ಹೆಸರು ಇತ್ತು ಅಂತ ಕೇಳಿ ನಾ ಪೂರ ಹೇಳ್ತೀವಿ.
4: ಹೇಳಿ ಸರ್.
5: 20 ಈಗ ನೊಗ ಜತ್ಕ ಕರ್ಬಳ್ಳಿ ತುಳ್ಕಿ ಹೂಡ ನೇಲು ನೇಲ್ ಹೀಸ ನೇಲ್ ಹೊಡೆ ನೇಲ್ ಕುದುರಿ ನೇಲ್ ಮೇಳಿ ನೀ ಆಚೀಚಿಗೆ ಎಷ್ಟು ಇನ್ನು ಹೇಳ್ತಾ ಹೇಳ್ತಾ ಹೋರ ಸಣ್ಣ 28-30 ಹೆಸರು ಹೇಳಕ್ ನಂಗೆ ಗೊತ್ತಿತ್ತು. ಅದು ಒಂದು ಟಿಲ್ಲರ್ ಬಂದು ಪೂರ ನಾಶ ಆಗಿಬಿಡುತ್ತೆ. ಒಂದು ಬೀಸಣಿಗೆಗೆ ಎಷ್ಟು ಬೀಸಣಿಗೆ ಇತ್ತು ಗೊತ್ತು, ಕಡು ಕಲ್ಲಂಗೆ ಗೋಧಿ ಕಲ್ಲು ಅರು ಕಲ್ಲು ಕುಟಣಿ ಕಲ್ಲು ಇಷ್ಟು ಕಲ್ಲಿತ್ತು ಆ ಕಲ್ಲಿತ್ತು ಅದೆಲ್ಲ ನಮ್ಮ ಮಕ್ಕಳಿಗೆ ಎಲ್ಲಿ ಯಾರು ನಾವು ಹೇಳಿಕೊಡುತ್ತೆ.
4: ನೀವು ಹೋರಿದ್ ಹೇಳ್ರಲ್ಲ ಹೋರಿದೆ
5: ಹೋರಿ ಹೋರೆಂಗೆ ಹೋರೆಂಗೆ ಮಂಡಿ ಹೋರಿ ಅಂದೇಳಿ ಇತ್ತು, ಬಟ್ಲಕೋಡ್ ಹೋರಿ ಅಂತಿತ್ತು, ವೈನಿಟ್ಟು ಹೋರಿ ಅಂತ ಹೋರಿಯಂಗೆ ತುಂಬ ಹೋರಿಗಳಿದ್ ಅದನ್ನ ಲಿಸ್ಟ್ ಮಾಡಿ ನಾನು ಕೊಡ್ಕೊಂಡು ಈಗ ಪಕ್ಕ ನಂಗೆ ನೆನಪಿಗೆ ಬತ್ತೋ ಇಲ್ಲಿ. ಅಷ್ಟು ನಮ್ಮನಿ ಹೋರಿ ಇದ್ದು ಅಷ್ಟು ನಮ್ಮನಿ ಧ್ಯಾನ ಇದ್ದು ಧ್ಯಾನು ಎಲ್ಲ ಒಂದೇ ನಮ್ಮನಿ ಧ್ಯಾನ ಅಲ್ಲ, ಒಂದೊಂದು ದೇನಿಗೆ ಒಂದೊಂದು ಹೆಸರು. ಒಂದೊಂದು ದೇನಿಗೆ ಈಗ ಕೈಲ್ತಿದ್ದಾನ ಬೇರೆ, ಮಂಗಳಿದಾನ ಬೇರೆ, ಯಾವುದು ಶುಕ್ರವಾರ ಹುಟ್ಟರು ಒಂದು ಬದ್ದಾನ ಹೆಸರು. ಅದಕ್ಕೆ ಆ ಮನೆಗೆ ಹೊಟ್ಟೆಂಗೂ ಸಹಿತ ಮನೆ ಹಂಗೆ ಪಡ್ಸಲೆಂಗೆ ನಮ್ಮಲ್ಲಿ ಏನಂದ್ರೆ ನಮ್ಮ ಸೊಸಿ ಮತ್ತು ಮಕ್ಕಳು ನಮ್ಮ ಪಡ್ಸಲೆಂಗೆ ಗಂಡೇ ಇರ್ಕ ಅಲ್ಲಿ ನಮ್ಮ ಹೊಟ್ಟೆಗೆ ನಮ್ಮ ಗೌರಿ ಆಯ್ಲಿ ನಮ್ಮ ಶಾರದ ಆಯ್ಲಿ ನಮ್ಮ ಮಂಜಿ ಆಯ್ಲಿ ಅದೆಲ್ಲ ಹೆಣ್ಣೆ ಇರ್ಕ. ನಾವು ಮೊದಲು ಧ್ಯಾನ ಕರ್ಕೊಳ್ಳೆ ಬಾಲ ಕಂಬ ಗಂಡ ಹೆಣ್ಣು ಅಂತೇಳಿ ಹೆಣ್ಣಂದ್ರೆ ಸಂಭ್ರಮವೇ ಸಂಭ್ರಮ. ಅದೇ ಪಡಿಸಲಿ ನಮ್ಮ ಸೊಸಿ ಆಗಲಿ ನಮ್ಮ ಮಗಳಾಗಲಿ ಏನು ಹಿರ್ಕ
4: ಗಂಡ
5: ಗಂಡೇ ಹಿಡ್ಕ. ಯಾಕಂದ್ರೆ ಆಗಲಿ ಕಾಲ ಗಂಡು ಹುಟ್ಟರು ಭಾರಿ ಬಿ ಭಾರಿ ಅದಕ್ಕೆ ಗಂಡು ಹುಟ್ಟಿದರೆ ಊರಿಗೆಲ್ಲ ಊಟ ಹೆಣ್ಣು ಹುಟ್ಟಿದ್ರೆ ಬಾಣಂತಿಗೂ ಕಾಟ ಅಂತ, ಹೆಣ್ಣು ಹುಟ್ಟಿದ್ರೆ ಬಾಣಂತಿಗೂ ಅಯ್ಯೋ ಅಯ್ಯೋ ಎಣ್ಣೆ ಹಡಿತೈಕ ಮರ್ರ ಅಂತ ಹೇಳುವಂತದ್ದೇ ನಮ್ಮಲ್ಲೆಲ್ಲ ಸಾಮಾನ್ಯವಾದ ತೀರು. ನೀವೇನು ಪ್ರಶ್ನೆಗೆ ಅಂತ ನಾನು ಅದಕ್ಕೆ ಹೇಳ್ತೇವೆ, ನೀವೊಂದು ಕೇಮ್ದು ನಾನೊಂದು ಕೇಮ್ದು ಅಪ್ಕಾಗಂದು ಹೇಳೋ ಕಾರಣಕ್ಕೆ ನಾನು ಈ ಮಾತನ್ನು ಹೇಳಿದ್ದೆ.
4: ಅಲ್ಲ ತುಂಬಾ ಖುಷಿ ಆಯ್ತು ನಂಗೆ, ಯಾಕಂದ್ರೆ ನಿಮ್ಮ ಅನುಭವ ಅಲ್ಲ, ಎಂಟು ಜನರಲ್ಲಿ ಕೊನೆಯದು ಕೊಂಗಟ್ಟದ ಮಗು ನೀವು. ಕೊಂಗಟ್ಟ
5: ಕೊಂಗಟ್ಟಲ್ಲ ಆಗಲಿಕ್ಕೆ ಎಲ್ಲ ಕೈದ ಅಥವಾ ಏಳು ಎಂಟಾಪತಿ ಎಷ್ಟು ಕೊಂಗಟ್ಟ ಉಳಿತು ಮೇಡಮ್.
4: ಅದು ವಿಷಯ ಹೌದು. ನೀವು ಕೃಷಿ ಎಲ್ಲ ಮಾಡ್ತಿದ್ರೆ ಸರ್, ಗದ್ದಿಗೆಲ್ಲ ಇಳಿತಿದ್ದೀರ?
5: ಗದ್ದಿಗೆಲ್ಲ ಇಳುಕಂದ್ರೆ ನಾಲ್ಗೆ ಮನೆಗೆಲ್ಲ ಕೆಲಸ ಇರುತ್ತೆ, ನಮ್ ಸ್ವಲ್ಪ ಆಸ್ತಿ ಮನೆಯೆಲ್ಲ 20 ಮನೆಯೆಲ್ಲ ಕೆಲಸಕ್ಕೆಲ್ಲ ಇರುತ್ತೆ. ನಾವು ಕೃಷಿಗೆ ಇಳಿತು, ಎಲ್ಲಿವರೆಗೆ ಇಳಿತ್ಕೊಂಡ್ರೆ ಕೃಷಿ ಒಟ್ಟಿಗೆ ನಾವು 20. ನಾವು ನಮ್ಗೆ ನಮ್ಮ ಓಡಾಟ ಎಲ್ಲ ನಮ್ಮ ಕೆಲಸದವರೊಟ್ಟಿಗೆ, ನಾವು ಅವರೊಟ್ಟಿಗೆ, ಅವ್ರು ಏನ್ ತಿಂತಾರೋ ತಿಂತ ನಾವು ತಿಂದು, ಕೊನೆಗೆ ಅವ್ರು ಬಿಡಿ ಕಲ್ಸ್ಕೋ ಬಾ ಅಂತಾರೆ. ಬಿಡಿ ಕನ್ಸ್ಕೊಂಡ್ ಬೆಂಕಿ ಬೆಟ್ಟಿಗೆ ಇರ್ತಿಲ್ಲ ನಮ್ಗೆ, ಅದು ಒಲಿಗೋಯ್ ಹಿಂಗೆ ಅದು ಅದು ಎಳದೇ ಕನ್ಸ್ಕೊಂದ್ ಸುತ್ತಿ ಎಳಿದಿರಿ ಬಿಡಿ ಹೊತ್ತೋದಿಲ್ಲ. ಸಣ್ಣ ಸಣ್ಣದ ಅದಲ್ಕಂಡು ಇವತ್ತು ನಮ್ಗೆ ನೆನಪಿತ್ತು, ಒಂದ್ ಬಿಡಿ ಒಂದ್ ನಮ್ ಎಳ್ಕಂಡೆ ಬಂದು ನಾವು ತರಿ ಕೊಡುದು. ಯಾಕಂದ್ರೆ ಅದು ಅಲ್ದಿರ ಬೆಂಕಿ ಕಡ್ಡಿ ಕೀರಿ, ಬೆಂಕಿ ಕಡ್ಡಿ ನಮ್ಮಲ್ಲಿ ಅಂಗಡಿಯಿಂದ ತಪ್ಪದು ಬಹಳ ದೂರ, ಬೆಂಕಿ ಪಟ್ಕ ತತ್ತೆ ತಪ್ಪದು ಭಾರಿ ದೂರ. ನಾವು
4: ಮತ್ತೆ
5: ಕಿಚ್ಚಿಡ್ಸುದಲ್ಲ ಹಾಂಗ ತತ್ತ ಅಪರೂಪಕ್ಕೆ ಡೈಲಿ ಯೂಸ್ ಗೆ ಎಲ್ಲ ಕೆಲಸದಾರಲ್ಲ ಬಿಡಿಸಿ ಅಂದ್ರೆ ನಾವು ಒಲಿಗೆ ಹೋಯ್
4: ಹಚ್ಕೋಬಾರ
5: ಹಚ್ಕೋ ಹಿಂಗೆ ಒಲಿ ಗೆಂಡದ ಮೇಲೆ ಇಟ್ಟರೆ ಹಚ್ಚೋದಿಲ್ಲ ಮೇಡಮ್, ಅದಕ್ಕೊಂಚೂರು ಒಂದ್ ಡಮ್ ಎಳೆದ್ರೆ ಮಾತ್ರ ಹೊಟ್ಟು ಹಚ್ಚು.
4: ಹೌದಾ? ನಮಗೆ ಗೊತ್ತಿರಲಿಲ್ಲ.
5: ಅದೆಲ್ಲ ಬಿಡಿಸಿ ಅಂದ್ರೆ ನಾವು ಬಿಡಿಸಿ ಏನಿತ್ತಂದ್ರೆ ಅರ್ಥ ಅಲ್ಲ,
4: ಬಟ್ ಈ ತರದ ಒಂದು ಹೆಲ್ಪ್ ಮಾಡ್ತಿದ್ರಿ ಬಿಡಿಸಿ ಅಂದ್ರೆ.
5: ಮತ್ತೆ ಕೆಲಸ ನೀರು ತಗೊಂಡು ಕೊಡುದು ಹಾಗೆ ಹೋಗಿ ನಿತ್ಕೊಂಡ್ ಅಪ್ಪ ಹೋಗಿ ನಿತ್ಕೊಂಡು ಅಂತ ಕೆಲಸದಾರೆಲ್ಲ ಹೇಳಿ ಮಳಿ ತೆಗಿತಾರೆ ಅಂದ್ರೆ ಹೇಳ್ತಾರೆ. ಹೇಳಿ ಮಳಿ ಅಂದ್ರೆ ಅಲ್ಲಿ ಉದಾಸೀನ ಮಾಡ್ತದೆ ಏನೋ ಹೇಳಿ ಒಂದು ನೀರು ಕುಡಿತೆ ಅಂದ್ರೆ ನಿತ್ಕೊಂಡು ಸುಮ್ಮನೆ ಕೆಲಸ ಮಾಡುದಲ್ಲ, ಹೇಳಿ ಮಳಿ ತೆಗೋದಂದ್ರೆ ಹೇಳ ಸುಮ್ಮನೆ ಟೈಮ್ ಪಾಸ್ ಮಾಡುದು, ಟೈಮ್ ಪಾಸ್ ಮಾಡ್ತಾರ ಹೋತ್ರ ಅಂತ ಹೇಳೋದಕ್ಕೆ ಅಲ್ಲೋ ನಾವು ನಿತ್ಕೊಂಬುದಷ್ಟೇ.
4: ಅಲ್ಲ ಸರ್, ನೀವು ಕಟೀಲಿಗೆ ಎಷ್ಟು ವರ್ಷ ಇದ್ದೀರಿ ಅಲ್ಲಿ ಕಾಲೇಜಲ್ಲಿ?
5: ಸಾಧಾರಣ ನಾನು 88 ಹೋಗಿ 2019 ಕೆಲಸ ಮಾಡಿದ್ವಿ, 2024 ನಾನು ಅಲ್ಲಿ ಪ್ರಿನ್ಸಿಪಾಲ್ ಆದಿ.
4: ಹೆಚ್ಚು ಕಮ್ಮಿ 30 ವರ್ಷ.
5: 30 ವರ್ಷ ಕಟೀಲಾಗಿದ್ದಿ, ಕಡೆಗೆ 5 ವರ್ಷ ರಾಮಕೃಷ್ಣ ಕಾಲೇಜಲ್ಲಿ ರಿಟೈರ್ಡ್ ಆದ್ಮೇಲೆ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡಿ.
4: ಮಂಗಳೂರಲ್ಲಿ ಅಂದ್ರೆ ನೀವು ತೆಂಕ್ಲೇ ಇದ್ರಿ? ಹೆಚ್ಚು ಕಮ್ಮಿ
5: ಹೆಚ್ಚು ನಾವು ತುಳಿನಂಗೆ ಇದ್ದು, ನಾವು ಈ ಕುಂದಾಪುರ ಕನ್ನಡದ ನಾನು ಹೆಚ್ಚು ಇರಲಿಲ್ಲ.
4: ಆದ್ರೆ ನಿಮ್ ಭಾಷೆ ಎಲ್ಲ ಬದಲಾಯಿಲ್ಲ ಸರ್?
5: ಭಾಷೆ ಬದಲಾಕಂದ್ರೆ ಎಂತ ಗೊತ್ತ ಮೇಡಮ್, ಈ ಭಾಷೆ ಬದಲಾಗ್ತದೆ ಹೆಂಗ್ ಕೇಂದ್ರೆ ಅದು ಕತಿ ಅಂತ ಕೇಂದ್ರೆ ಒಳ್ಳೆ ಕಲ್ತನ ಒಳ್ಳೆ ಇದ್ರಂಗೆ ಅರ್ಧಂಬರ್ಧ ಕಲ್ತು ಹೋದ್ರೆ ಮಾತ್ರ ಭಾಷೆ ಬದಲಾಗ್ತದೆ. ಸಮ ಕಲ್ತ್ಕೊಂಡು ಹೋಯ್ನ ಕಣಿ, ಈಗ ನೀವು ಇಲ್ಲಿ ಯಾರನ್ನೇ ಬಾಪ್ ಕೇಳಿ ಅವ್ನು ಒಳ್ಳೆ ಪೋಸ್ಟ್ ಇದ್ದಾನೆ ಒಳ್ಳೆ ಉದ್ಯೋಗದಿದ್ದಾನೆ ಭಾಷೆ ಬದಲಾಗ್ತಿಲ್ಲ. ಅದೇ ಈ ಒಂದು 4 ವರ್ಷ ಬೆಂಗಳೂರಿಗೆ ಹೋಗಿ ಬಂದನಿಗೆ ಹೂನ್ ರೀ ಕೂರ್ ರೀ ಒಂದು ನಿಮ್ಮ ಕತೆ ಹೇಳುದ ವಾಪತ್ತಿಗೆ ನಮ್ಮ ಮನೆಗೆ ಎಲ್ಲ ಮಕ್ಕಳು ಕಣಿ ಹಾಸಿಗೆ ಹಿಡ್ಕೊ ಆತ, ಒಲ್ಲಿ ಹಿಡ್ಕೋ ಆತ, ಮತ್ತೆ ಬೇಕಾದಿಗೆ ಎಲ್ಲ ಹಿಡ್ಕೊಂಡು ಬೆಂಗಳೂರಿಗೆ ಆತ. ಬೆಂಗಳೂರಿಗೆ ಹೋಗಿ ಒಂದು 7 ವರ್ಷ ಲಾಯ್ಕಂತ ಎಲ್ಲ ಹಿಡ್ಕೋ ಬತ್ತ, ಯಾವ್ದು ಹಾಸಿಗೆ ಹಿಡ್ಕೊ ಬತ್ತ, ಬ್ರಷ್ ನೆಲಕ್ಕೆ ತಾಂಗಿತ್ತು ಅದನ್ನು ಹಿಡ್ಕೊ ಬತ್ತ, ಎಲ್ಲ ಎಲ್ಲ ಹಿಡ್ಕೊಂಡು ಹಿಡ್ಕೊಂಡು ಬತ್ತ. ಒಂದು ಭಾಷೆ ಒಂದು ಬೆಂಗಳೂರು ಬಿಟ್ಟಿಗೆ ಬತ್ತ ಇರ್ತ, ನಮ್ಮ ಭಾಷೆನೇ ಬಿಟ್ಟಿಗೆ ಬತ್ತ. ಯಾಕೆ ಬರುವ ಕಡೆ ಹೂನ್ರಿ ಹೂನ್ರಿ ಏನ್ರಿ ಕೂರ್ರಿ ಕೂರ್ರಿ ಅಂತ ಹೇಳಿ ಶುರು ಮಾಡ್ತ, ಎಲ್ಲ ಹಿಡ್ಕೊಂಡು ಬಂದನಿಗೆ ಭಾಷೆನ ಹಿಡ್ಕೊಂಡು ಬಪ್ಪ ಗೊತ್ತಾಗ್ತಿಲ್ಲ, ಭಾಷೆನ ಹಿಡ್ಕೊ ಬತ್ತಿಲ್ಲ. ಈಗ ನಮ್ಮ ಭಾಷೆ ಹೆಡ್ ಭಾಷೆ ಅಂತ ಹೇಳಿ ಅದೊಂದು ನೋಷನ್ ಆಗಿಬಿಟ್ಟು ನಂಗೊಂದು ಒಂದೇ ಒಂದು ಬೇಜಾರು ನಿಮ್ಮ ಹತ್ರ ಹೇಳಬೇಡಿ ಕುಂದಾಪುರ ಕನ್ನಡದ .com ಇದಕ್ಕೆ ನಿಮ್ಮ ರೇಡಿಯೋ ಕುಂದಾಪುರ ನಾನು ಹೇಳೋದು, ತುಳಿನರಿಗೆ ಆ ಭಾಷೆ ಬಗ್ಗಿದ್ದು ಪ್ರೀತಿ ಅಭಿಮಾನ, ಅವ್ರು ಎಲ್ಲರೂ ಸಹಿತ ಒಂಥರ ಆಕ್ಸ್ಫರ್ಡ್ ಇಂಗ್ಲೀಷ್ ಮಾತಾಡ್ದಂಗೆ ತುಳು ಮಾತಾಡ್ತಾರೆ, ನಮ್ಮಲ್ಲಿ ಹಂಗಲ್ಲ, ಅದು ಭಾಳ ಕೆಟ್ಟ ಭಾಷೆ ನಮ್ಮನೆಲ್ಲೇ ಹತ್ತು ಹಂಗಿಂದೆಲ್ಲ ಮಾತಾಡೋಕ್ಕಾಗ ಆ ಪರಿಸ್ಥಿತಿ ನಮ್ಮಲ್ಲಿ ಇವತ್ತಿತ್ತೀಗ. ಆದ್ದರಿಂದ ಈ ಭಾಷೆ ಬಗ್ಗೆ ಪ್ರೀತಿ ನಾವು ಬಳಸರು ಮಾತ್ರ ಬೆಳಿತ್ಬಿಟ್ರೆ ಅದು ನಮ್ ಬದಿ ಗೊತ್ತರೆ ಅದು ಮೂಲಿಗುಂಪಾಯ.
4: ಆದ್ರೆ ನೀವು ತೆಂಕ್ಲಾಂಗೆ ಹಾಕೊಂಡು ಬಳಸದ್ದು ಹೆಂಗೆ ಅಂತ
5: ಅಲ್ಲಿ ತಾಂಗ್ ನಾನು ಫ್ರೀಕ್ವೆಂಟ್ ಆಗಿ ನಾಕೊಂದು ಅಪ್ರ ಬರ್ತಾ ಇರ್ತೀವಿ, ನಾವು ಮನೆಗೆ ಬರ್ತಾ ಇರುತ್ತೆ, ನಮ್ಮ ಮನೆಯಲ್ಲಿ ಎಂತ ಹೊತ್ತು ಒಳ್ಳೇದು ಕೆಟ್ಟದ್ದು ಎಲ್ಲದಕ್ಕೂ ನಾವು ಮನೆಗೆ ನನ್ನ ಹೆಂಡತಿಗೆ ತುಳು ಕಲ್ತಾಳಲ್ಲ, ಅವಳು ಒಳ್ಳೆ ಫ್ರೀಕ್ವೆಂಟ್ ಆಗಿ ತುಳು ಮಾತಾಡ್ತಾಳೆ,
4: ಇಲ್ಲಿಯರೇ ನಂಬದಿಯರೇ
5: ನಂಬದೇಳ, ಅವಳು ಇಲ್ಲಿ ಕೊಡ್ತಾಳೆ ಇದ್ಮಾಡ್ತಾಳೆ, ಆದ್ರೆ ಅವಳಿಗೆ ಅವಳು ಕಲ್ತದ ಕೆಲಸದಳು ಒಟ್ಟಿಗೆ ಕಣ್ ಕಲ್ತರು. ನಾನು ಕಟ್ಟಿಲಂಗೆಲ್ಲ ಮಾತಾಡೋದು ತುಳಿದ್ ಮಾತಾಡೋತಿ, ನಾನು ಕುಂದಾಪುರದ ಅಂತೇಳಿ ಅವ್ರು ನಾನು ಕನ್ನಡದಲ್ಲೇ ಮಾತಾಡೋದು ಶುರು ಮಾಡ್ರು, ನಾನು ತುಳು ಮಾತಾಡ್ತೀನಿ ಅಂದ್ರೆ ಪ್ರಯತ್ನ ಮಾಡ್ರು ಅವ್ರು ಕನ್ನಡದಾಗ ಇವ್ರಿಗೆ ತುಳು ಬರ್ತಿಲ್ಲ ಅಂತೇಳಿ. ಹಾಗೆ ನಾನು ಕೆಟ್ಟ ಕೆಟ್ಟ ತುಳು ಮಾತು, ಯಾಕಂದ್ರೆ ಪ್ರಿನ್ಸಿಪಲ್ ಆರ್ಕೊಳ್ಳಿ ನಾನು ಭಾಳ ಜಾಗ ಇಂಗ್ಲೀಷ್ ಮಾತಾಡೋಕೆ ತುಳು ಮಾತಾಡೋಕೆ, ಯಾಕಂದ್ರೆ ಪ್ರಿನ್ಸಿಪಲ್ ಆದ್ರೆ ಎಂತ ಕೆಟ್ಟ ಕೆಟ್ಟದಕ್ಕೆ ಇಂಗ್ಲೀಷ್ ಮಾತಾಡ್ತಾರೆ, ಹಾಗೆ ಇಂಗ್ಲೀಷು ಬಿಡ್ಕಾಯ್ತು, ಈಚೆ ಕಡೆ ತುಳು ಬಿಡ್ಕಾಯ್ತು, ಅದು ತುಳಿನಂಗೂ ಸಹಿತ ಹೆಚ್ಚು ಕಡಿಮೆ ಆರೇ ಸ್ವಲ್ಪ ಹೆಚ್ಚು ಕಡಿಮೆ ಬೇಡ ರಗಳೇ ಬೇಡ ಅಂತೇಳಿ ನಾನು ತುಳು ಮಾತಾಡೋದೆ ಕೈ ಬಡ್ದೆ ಹಂಗೆ ಬತ್ತತ್ತೆ, ನಾನು ಮಾತಾಡ್ತೀನಿ ಹಂಗೆ ಮ್ಯಾನೇಜ್ ಮಾಡೋಷ್ಟು ಹಂಗೆ ಬತ್ತತ್ತೆ, ಇಂಗ್ಲೀಷು ತುಳು ಎರಡು ಬತ್ತತ್ತೆ. ಆದ್ರೆ ಬಹಳ ಇದಮಿತ್ತಮ್ ಅಂತ ಮಾತಾಡೋಷ್ಟು ನಮ್ಗೆ ಸಾಮರ್ಥ್ಯ ನಮ್ಗೆ ಇನ್ನೂ ಬರಲಿಲ್ಲ.
4: ಓಕೆ, ಅದು ನಿಮ್ಮ ಕುಂದಾಪುರ ಕನ್ನಡ ಉಳಿದಕ್ಕೆ ಸಹಾಯ ಆಯ್ತಂತ್ರ?
5: ಖಂಡಿತ, ಕುಂದಾಪುರ ಕನ್ನಡ ಉಳಿಕ್ ಸಾಧ್ಯ. ನಮ್ಮ ಮನೆಗೆ ನನ್ನ ಹೆಂಡತಿ ಸ್ವಲ್ಪ ಶುದ್ಧ ಒಚ್ಚಳಿಸ್ತಾಳೆ, ನಂಗೆ ಚೀಟ್ ಹೋಗ್ದೆ ಯಾಕೆ ಒಚ್ಚಳಿಸ್ಕ, ಶುದ್ಧ ಕನ್ನಡದ ಮಾತಾಡು, ಹೋಗ್ಬೇಕು ಹೊಯ್ಕಂದ್ ಹೇಳಿ ಅಂತ. ಹೋಗ್ಬೇಕಂದ್ರು ಆಪದಷ್ಟೇ, ಹೊಯ್ಕಂದ್ರು ಆಪದಷ್ಟೇ, ಹೋಪರ್ ಹೋತ್ರ ಹೈಕಂಬರ್ ಆಯ್ತಂತ.
4: ಅದ್ರಲ್ಲಿ ಎಂತ ಚೇಂಜ್ ಆಗ್ತಿಲ್ಲ,
5: ಏನ್ ಬದಲಾವಣೆ ಆಗ್ತಿಲ್ಲ. ಯಾಕೆ ಊಟ ಮಾಡಬೇಕು ಯಾಕೆ ಉಣ್ಕೊಂಬಕತ್ತಿಲ್ಲ ಎಲ್ಲ ಭಾಷೆನ ಉಳಿಸ್ರೆ ಆ ಮಕ್ಕಳಿಗೆ ಅದನ್ನ ಬಂದ್ರೆ ಅದು ನಮ್ಮ ರಕ್ತಗತವಾಗಿ ಆ ಭಾಷೆ ನಮ್ಮ ಬಾತಿ ಇದ್ರ ಕೂಡ ಮಾತಿಗೆ ಅದು ಹೊಂದಾಣಿಕೆ ಆಯ್ತದೆ.
4: ಈಗ ನಿಮ್ಮ ಮಕ್ಕಳೆಲ್ಲ ಕುಂದಾಪುರ ಕನ್ನಡ ಮಾತಾಡ್ತಾರ?
5: ನನ್ನ ಮಕ್ಕಳು ತುಳು ಮಾತಾಡ್ತಾರೆ, ಅವ್ರ ಶಾಲೆಗೆ ವಾಪತ್ತಿ ಇಂಗ್ಲೀಷ್ ಮಾತಾಡೋದು ಶುರು ಮಾಡಿದ್ರೆ ಕುಂದಾಪುರ ಕನ್ನಡ ಮಾತಾಡ್ತಾರೆ. ಯಾಕಂದ್ರೆ ಅದು ಯಾಪ ಒಬ್ಬ ಇದ್ಮೇಲೆ ಅವ್ರಿಗೊಂದು ಖುಷಿ ಆಗಲಿ ಅಂತೇಳಿ ಕುಂದಾಪುರ ಒಂಚೂರು ಮಾತಾಡ್ತಾರೆ. ಮಾತಾಡ್ತಾರೆ ಅಂತ ತೊಂದ್ರೆ, ನಮ್ಮ ಸ್ವಸಿದಿಕ್ಕಳೆಲ್ಲ ಬಂದವರಿಗೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ, ಅವರೆಲ್ಲ ಸ್ವಲ್ಪ ಮಾತಾಡೋದಿಲ್ಲ ಮಾತಾಡೋದಿಲ್ಲ ಮಾತಾಡ್ತಾರೆ ಅಂದ್ರೆ.
4: ಆಯ್ತು, ನಿಮ್ಮ ಮೊಮ್ಮಕ್ಕಳಿಗಾರು ಹೇಳಿಕೊಡ್ಕೀ, ಈಗ ನಿಮ್ ಇಷ್ಟು ಗಾನ ಕುಂದಾಪುರ ಕನ್ನಡ, ನಿಮ್ ನೆಕ್ಸ್ಟ್ ಜನರೇಷನ್ ಪಾಸ್ ಆಗ್ಬೇಡ
5: ಅಲ್ಲ ಕುಂದಾಪುರ ಕನ್ನಡ.
4: ಈಗ ನೀವು ಕನ್ನಡ ಪ್ರಾಧ್ಯಾಪಕರ ಇದ್ದಾರೆ, ಕನ್ನಡ ಪ್ರಾಧ್ಯಾಪಕರ ಇದ್ದಕ್ಕೂ ನಂಗೆ ಎಂತ ಅನ್ಸುತ್ತೆ ಅಂದ್ರೆ, ನಮ್ಮಲ್ಲಿ ಸುಮಾರು ವ್ಯಾಕರಣ ಅಲ್ಲ ಕನ್ನಡದಲ್ಲಿ, ಕನ್ನಡ ವ್ಯಾಕರಣ ಅಂದ್ರೆ ಅಯ್ಯೋ ಸಮೋಸ ಅಲ್ಲಲ್ಲ ಸಮಾಸ, ಆ ಸಮಾಸನೆಲ್ಲ ತರಬೇಡಿ ಮಾರ್, ಆ ಷಟ್ಪದಿ ಅದು ಇದು ಅದನ್ನೆಲ್ಲ ಆ ಗುರು ಲಘು ಅಯ್ಯವಾ ಅದು ಹ್ಯಾಂಗ ಹಾಕುದು ಅದೆಲ್ಲ ಕಂಡ್ರೆ ತಲೆ ತಿರುಗಿ ಬೀಳ್ತೋ. ಈಗಿನ ಮಕ್ಕಳನ್ನಂತೂ ಕೇಂದ್ರ ಬೇಡ, ಕನ್ನಡ ಅಂದ್ರೆ ಅಯ್ಯೋ ನಂಗೆ ಆತಿಲ್ಲ, ಎಷ್ಟು ಹೊತ್ತು ಅದಕ್ಕೆ ಒತ್ತು ಕೊಡ್ಕ, ಅದಕ್ಕೆ ಬಾಲ ಕೊಡ್ಕ, ಅದಕ್ಕೆ ದೀರ್ಘ ಕೊಡ್ಕ, ಅದೆಲ್ಲ ನಮ್ಗೆ ಆಪದಲ್ಲಪ್ಪ, ಇಂಗ್ಲೀಷ್ ಸೀದೆ ಬರ್ಕೋ ಆಪದಲ್ಲ ಬಿಡಿ.
5: ಎಷ್ಟೇ ಹೇಳಿ ನೀವು ಆಡದನ್ನು ಬರೋಕ್ ಆಪದ ಕನ್ನಡದ ಮಾತ್ರ
4: ಅಲ್ಲ,
5: ನೀವು ಆಡದನ್ನು ಇಂಗ್ಲೀಷಿಗೆ ಆಡದನ್ನು ಇಂಗ್ಲೀಷ ಬರೋಕಾತಿಲ್ಲ, ಯಾವ ಭಾಷೆ ಆಡದನ್ನೆಲ್ಲ ಬರೋಕ್ ಆಪದ ಕನ್ನಡದಲ್ಲಿ ಮಾತ್ರ. ನೀವು ಎಂಥದೇ ಹೇಳಿ, ಎಂಥದೇ ನೀವು ಒಚ್ಚರಿಸಿ ಒಚ್ಚರಿಸಿ ಹೇಳಿ, ನಾನು ಅದನ್ನು ಕನ್ನಡದ ಬರ್ಕೊಡ್ತೀನಿ. ಅದೇ ನೀವು ಇಂಗ್ಲೀಷ್ ಹೇಳಿದ್ರೆ ಸ್ಪೆಲ್ಲಿಂಗ್ ಒಂದಿರುತ್ತೆ, ಅದರ ಒಂದು ಆಕ್ಸೆಂಟ್ ಅಂತ ಇರುತ್ತೆ.
4: ಕರೆಕ್ಟ್,
5: ಅದಕ್ಕೆ ಆಡದಂಗೆ ಮಾತಾಡೋದು ಇದ್ರೆ ಕನ್ನಡದ ಮಾತ್ರ. ಈಗ ವ್ಯಾಕರಣ ಪದ್ಯ ಛಂದಸ್ಸು ಅದೆಲ್ಲ ನೀವೇನು ಪಾಠದಂಗೆ ಓದಿ ಹಾಗೆ ಉರುಹೊಡೆದು ಕಲಿಕಂದೇಳಿ ಏನಿಲ್ಲ. ಹೀಗೆ ಬಂದೆ ನಾನು ಕಟೀಲಿನಿಂದ ಕೋಟಪೇಟೆಗೆ, ಪದ್ಯ ಇಲ್ಲದ
4: ಒಳ್ಳೆ
5: ಬಂದೆ ನಾನು ಕಟೀಲಿನಿಂದ ಕೋಟೆಪೇಟೆಗೆ ಅಂತೇಳಿ ಬರ್ ಹೋದನವನು ಮಂಗಳೂರಿನಿಂದ ಬೆಂಗಳೂರಿಗೆ ತಿರುಕನೂರ ನೂರ ಮುಂದೆ ಮರುಕು ಧರ್ಮ ಶಾಲೆಯಲ್ಲಿ ಅದೇ ದಾಟಿ ಎಲ್ಲ ಮಾತಂಗು ಛಂದಸ್ಸಿತ್ತು, ವ್ಯಾಕರಣ ಇತ್ತು, ಅದೆಲ್ಲ ಇತ್ತು. ವ್ಯಾಕರಣ ಅಂದ್ರೆ ನಾವು ಮಾಡ್ಕೊ ಈ ಕಣಿ ವ್ಯಾಕರಣ ದೊಡ್ಡ ಸಂಗತಿ ಅಂತದಿಲ್ಲ, ಅದು ವ್ಯಾಕರಣ ಮಾಡಿ ಆಪದಲ್ಲ. ಈಗ ಕಾಂತ ದೀರ್ಘ ಬಂತ, ಕಾಂತ ಬಂತ ದೀರ್ಘ ಬಂದ್ರೆ ಮುಂದಿನದು ರಸ್ವವೇ ಆಗ್ಬೇಕು, ಕಾಂತ ವರ ಆಗ ಕಾಂತ ಕಾಂತಾವರ ಆಗ್ಬೇಕು, ಕಾಂತಾವಾರ ಮಾಡುಕ್ ಆತಿಲ್ಲ. ಇದು ದೀರ್ಘ ಆದ್ರೆ
4: ಅದು ಹ್ರಸ್ವ,
5: ಈಗ ಕಾರ ಹ್ರಸ್ವ ಬಂದು ದೀರ್ಘ ಕಾರ ವಾರವೇ ಆಗ್ಬೇಕು, ಅದು ಭಾಷಾ ನಿಯಮ. ಅದು ಭಾಷಾ ನಿಯಮ ಆಗಿದೆ. ಆದ್ರಿಂದ ಭಾಷೆನ ಅದು ಛಂದಸ್ಸು ವ್ಯಾಕರಣ ಅಲ್ಲ, ಭಾಷೆನ ನಾವ್ಯಾರೋ ಪಂಡಿತರು ಮಾಡೋದಲ್ಲ, ಅದು ಆ ಭಾಷೆ ಒಳಗಡೆ ವ್ಯಾಕರಣ ಛಂದಸ್ಸಲ್ಲ, ಅದರೊಟ್ಟಿಗೆ ಐಕ್ಯವಾಗಿರುತ್ತೆ.
4: ಅದ್ರಲ್ಲೇ ನಾನು ನಿಮ್ಗೆ ಕೇಮ್ಕಿದ್ದಿತ್ತ, ಈ ಮಾತಿಗೊಂದು ಗೀತು ಅಂತ ಇರುತ್ತ ಉದಾಹರಣೆಗೆ?
5: ಮಾತಿಗೂ ಅದೇನಂತ ಎಲ್ಲ ಶಬ್ದ ಒತ್ತು ಕೊಡ್ಕು, ಮಾತು ಎರಡು ಸರಿ ಹೇಳದಂಗೆ ಒತ್ತು. ಈಗ ಬೇಡ ಬೇಡ ಬೇಡ ಬೇಡ ಅಂತ ಹೇಳಿದಾಗ ಅದಕ್ಕೆ ಒತ್ತು ಕೊಡ್ಕಲ್ಲ. ಇದೆಲ್ಲ ಈ ಕೂಡು ನುಡಿಗಳೆಲ್ಲ ಬಂತು, ಮಾತು ಗೀತು ಹಾಲುಗೀಲು ಹಣ್ಣುಗಿಲ್ಲು, ಅದೆಲ್ಲ ಆ ಶಬ್ದಕ್ಕೆ ಅರ್ಥ ಇಲ್ಲ. ಈ ಶಬ್ದದ ಪುಷ್ಟಿಗಾಗಿ ಆ ಶಬ್ದಗಳನ್ನ ನಾವು ಬಳಸುವಂತ
4: ಅಂತ ನಮ್ ಕುಂದಾಪುರ ಕನ್ನಡದಲ್ಲಿ ಎಂತಲ್ಲ ಇತ್ತ,
5: ಎಂತಲ್ಲ ಎಲ್ಲದಕ್ಕೂ ಇತ್ತಲ್ಲ, ಯಾವ್ದಕ್ಕೆ ಇಲ್ಲ ಹೇಳಿ
4: ಹೇಳಿ.
5: ಹಡಿಗಿಡಿ ಮಾಡ್ಬೇಡ ಕಡೆ ಅಂತದ್ ನಾವು, ಹಡಿಗಿಡಿ ಮಾಡ್ಬಿಟ್ಟು ಗಿಡಿ ಅಂದ್ರೆ ಎಂತ ಗೊತ್ತಿತ್ತು?
4: ಇಲ್ಲ, ಅದಕ್ಕೆ ಅರ್ಥ ಇಲ್ಲ,
5: ಅರ್ಥ ಇಲ್ಲ. ಓದ್ಕ ಓದು ಗಿದ್ದು ಅವ್ ಮರ್ತೇ ಬಿಟ್ಟಿದ್ದ ಮಾರ್ರ, ಹೆಕ್ಕತ್ತಿ ಮನ್ ಓದು ಗಿದ್ದುದಲ್ಲ ಆ ಗೀದು ಅಂದ್ರೆ ಎಂತ? ಉಂಬದ ಗಿಂಬದ ಕೇಳ್ಬೇಡಿ, ಸಮ ಬ್ಯಾಡ್ದಿದ್ದಲ್ಲ ಬರ್ಗರ್ ತಿಂತ, ಉಂಬದ ಗಿಂಬದೆ ಅಂತದ್ ಆ ಗಿಂಬದ ಅನ್ನೋದಕ್ಕೆಲ್ಲ ಸಮ ಬರ್ಗರ್ ತಿಂತ, ತಿನ್ಬೇಡ ತಿನ್ಬೇಡ ಅಂದ್ರೆ ಮಾಡ್ತಾವ ತಿಂತ, ಹಿಂಗೆ ಅದಲ್ಲ ಅದಕ್ಕೆಲ್ಲ ಒಂದೊಂದು ಶಬ್ದಕ್ಕೆ ಅದಕ್ಕೊಂದು ಕೂಡು ಶಬ್ದಗಳು ಬರುವಂತದ್ದು ಕುಂದಾಪುರ ಕನ್ನಡದ ಸೊಬಗ.
4: ಈ ಜೋಡು ಪದ ಇರುತ್ತಲ್ಲ ಕನ್ನಡದಲ್ಲಿ, ಅದ್ ನಮ್ ಕುಂದಾಪುರ ಕನ್ನಡದಲ್ಲಿ ಉದಾಹರಣೆ ಯಾವ್ದು?
5: ಯಾವ ಜೋಡು ಪದ? ಎರಡೆರಡು ಪದಗಳು ಬರುದ. ಈಗ ಹಣ್ಣು ಹಂಪಲು ರೋಗ ರುಜಿನ ಅವೆಲ್ಲ ಜೋಡು ಜೋಡಿ ಪದಗಳು ಅವೆಲ್ಲ.
4: ಆಯ್ತು, ನಮ್ ಕುಂದಾಪುರ ಕನ್ನಡದಲ್ಲ
5: ಕುಂದಾಪುರ ಕನ್ನಡದಂಗೆ ಜೋಡು ಪದ ಅಂದ್ರೆ ಅದ್ ಯಾವ್ದು ಹುಡುಕುದು ಈಗ ಅಂದ್ರೆ ಅದು ಕುಂದಾಪುರ ಕನ್ನಡದ ಅಂತ ಹೇಳಿ ಏನ್ ಅಂತದ್ ಏನಿಲ್ಲ.
4: ಗ್ರಾಂತಿಕ ಕನ್ನಡದ
5: ಅಂತಿಕ ಕನ್ನಡವನ್ನೇ ನಿನ್ನೆ ಹೇಳ್ದಂಗೆ ಕನ್ನಡ ನಾವು ಬೇರೆ ಅದನ್ನೇ ಬಳಸ್ತೆ. ಈಗ ಕಣಿ ನೀವು ಮದಿಗೋಪತಿಗೆ ಘನ ಸೀರೆ ಉಟ್ಕೊಂಡ್ರೆ ಆ ನೆರಿಗೆ ಎಲ್ಲ ಒಳ್ಳೆ ಗರ್ಗರ್ಗರ್ಗರೇ ಒಳ್ಳೆ ನಿಮ್ಗೆ ಆಗಲ್ಲ ಏನಿಲ್ಲತ್ತೆ. ದಿನ ನೀವು ಉಟ್ಕೊಂಡು ಇಪ್ಪ ಸೀರೆ ಏನತ್ತ ನೀವು ಹೇಳ್ದಂಗೆ ಕೆಂತದ್ದು ಈಗ ನೀವು ಮದುವೆ ಹರ್ಕೊಳ್ಳಿ, ಮದಿ ಸೀರೆ ಒಂದು ಬಿಚ್ಚಿ ಹಾಕರ್ ಸಾಕು, ಅಭ್ಯಾಸ ಹಾಕೊಂಡು ಹೇಳಿ ನೀವು ಮದಿಗೆ ಬಿಚ್ಚಿ ಹಾಕೋ ಸೀರೆ, ಮತ್ತೆ ನೀವು ನೈಟಿಯೋ ಮತ್ತೊಂದು ನಿತ್ಯವಡು ಸೀರೆ ಉಟ್ಕೊಂಡಾಗ ಅದು ನಮ್ಗೆ ಹೊಂದಾಣಿಕೆ ಆಗ್ತದೆ, ಆ ಸೀರೆ ನಮ್ಗೆ ಹೊಂದಾಣಿಕೆ ಆಗ್ತಿಲ್ಲ. ಈ ಭಾಷೆ ಹಾಗೆ ನಮ್ಗೆ ಮುರುಕ್ ಬಪ್ಕೋಯ್, ನಾವು ಅದನ್ನೇ ಮುರಿತ ಮುರಿತ ನುರಿತ ನುರಿತ ಅದನ್ನೇ ಬಳಸ್ತಾ ಬಳಸ್ತಾ ವಾಪದ ಅದು ಸಣ್ಣದು ಮಾಡ್ಕೋದು ಅನಿವಾರ್ಯ.
4: ಓಕೆ,
5: ಈಗ ನಾನು ಪ್ರೊಫೆಸರ್ ಎಂ ಬಾಲಕೃಷ್ಣ ಶೆಟ್ಟಿ ಪ್ರತಿ ಸರಿ ಹಂಗೆ ಕರಿತೆ ಕಂಡು ಪೂರೈಸುತ್ತ, ಕಡಿ ಒಂದೊಂದೇ ಹೋತು ಪ್ರೊಫೆಸರ್ ಹೋಯ್ ಬಾಲಕೃಷ್ಣ ಶೆಟ್ಟಿ ಹತ್ತು, ಕಡಿ ಬಾಲಕೃಷ್ಣ ಹೋಯ್ ಕಡಿ ಅಂತ ಹತ್ತಂದ್ರೆ ಬಾಲಕೃಷ್ಣ ಹತ್ತು, ಕಡಿ ಬಾಲ ಹತ್ತು, ಕಡಿ ಹೋಯ ಆಯಾಪದ, ಯಾಕಂದ್ರೆ ಅದೇ ಸಣ್ಣದಾಯ ಈಗ ಮ್ಯಾಮ್ ಅಂತ ಮೇಡಮ್ ಇದ್ದ ಶಬ್ದ ಮ್ಯಾಮ್ ಆಗಿ ಬಿಡುತ್ತೆ. ಹಾಗೆ ದೊಡ್ಡದು ಮಾಡೋಕೆ ನಾವು ಸೌಲಭ್ಯ ಆಕಾಂಕ್ಷೆ ಅದೆಲ್ಲ ಭಾಷೆಯಲ್ಲಿ.
4: ಸರ್ ಯಾಕೆ ಶಾರ್ಟ್ ಆಯ್ಲ ಸರ್?
5: ಯಾವ್ದು
4: ಸರ್? ಮೇಡಮ್ ಇದ್ದದ್ದು ಮ್ಯಾಮ್ ಆಯ್ತಲ್ಲ, ಸರ್ ಇದ್ದದ್ದು
5: ಸರ್ ಇದ ಮೊದಲು ಶಣದಿತ್ತು, ಶಣದಿದ್ರೆ ಶಣದ್ ಮಾಡೋಕೆ ನಾವು ಹತ್ತಿಲ್ಲ, ಸ್ವಲ್ಪ ದೊಡ್ಡದಿದ್ರೆ ಮಾತ್ರ ಅದು ಶಣದ್ ಮಾಡೋದು ನಾವು.
4: ಈಗ ನಮ್ಮ ಕುಂದಾಪುರ ಕನ್ನಡದಲ್ಲಿ ಈಗ ಗಂಡನನ್ನ ಕರೆಯೋದು ಅಡ್ರೆಸ್ ಮಾಡೋದು ಹೆಂಗಂದ್ರೆ ಹಾಯ್
5: ಅಲ್ಲ ನಮ್ಮಲ್ಲಿ ಹೇಳ್ತಿ ಕೇಳಿ, ಈ ಗಂಡನ ಹೆಸರು ಹೇಳಿದ್ರೆ ಆಯುಷ್ಯ ಕಡಿಮೆ ಆಗ್ತದೆ ಹೇಳಿ ನಮ್ಮಲ್ಲಿ ಒಂದು ನಂಬಿಕೆ.
4: ಹೌದು,
5: ಎಲ್ಲಿವರೆಗಂದ್ರೆ ನೀವು ಹೇಳ್ತೀರಿ ನಮ್ಮ ಕುಂದಾಪುರ ಕಂಡು ಇಷ್ಟು ಚಂದ ಎತ್ಕೊಂಡ್ರೆ ಎಂಟ ಅಂತ ಹೇಳಿ ಗಂಡನ ಅಣ್ಣ ಇದ್ರೆ ಅವ್ರು ಎಂಟು ಅಂತ ಇರ್ತಾರೆ, ಏಳು ಹೆಚ್ಚಂದು.
4: ಹೌದು,
5: ಏಳು ಹೆಚ್ಚಂದು.
4: ಹೌದು,
5: ಏಳು ಹೆಚ್ಚು, ಏಳು ಹೆಚ್ಚು ಒಂಬತ್ತು, ಏಳು ಹೆಚ್ಚು ಒಂಬತ್ತು ಅಂದ್ರೆ ಅದು ನನ್ನ ಅಮ್ಮ ನನ್ನ ಅಪ್ಪನ ಅಣ್ಣ ಒಬ್ರು ಮಂಜೆ ಅಂತಿದ್ರು, ನನ್ನಮ್ಮ ಗಂಜಿ ಅಂತಿಲ್ಲ, ಮಂಚ ಅಂತಿಲ್ಲ ಅವಳು. ಮಂಚ ಅಂದ್ರೆ ಮಂಜ ಗಂಜ ಗಂಜಿ ಎಲ್ಲ ಸೇರುತ್ತಲ್ಲ, ಈಗ ಬಿಡಿ ಪ್ರಶಾಂತ ಇದ್ರೆ ಪಶು ಒಂದು ಹೇಳಿ ಕರೀತ್ರಿ ಅಂತ ಮಾಡೋಕತ್ತೆ ಗಂಡನ. ಆ ರೀತಿಯಲ್ಲಿ ಶಾರ್ಟ್ ಮಾಡ್ತಾರೆ. ಮೊದಲನೇ ಗಂಡನ ಹೆಸರುಗಳು ಕ್ರಮವೇ ಇಲ್ಲ, ಗಂಡನ ಹೆಸರಾರು ತಪ್ಪೆ ಹೇಳಕ್ ಗಂಡನಣ್ಣ ಬಾವಣ್ಣನ ಹೆಸರು ಹೇಳುಕೆ ಇಲ್ಲ, ನಮ್ಮ ಬಾವಣ್ಣ ಹೆಸರು ಹೇಳುಕೆ ಇಲ್ಲ, ಮುಟ್ಟುಕೂ ಇಲ್ಲ, ಬಾವಣ್ಣನ ಎಂಜಲನ್ನು ತಮ್ಮನ ಹೆಂಡತಿ ತೆಗೋಕಿಲ್ಲ.
4: ಯಾಕೆ?
5: ಹೌದೌದು ಹೌದು, ಅಷ್ಟು ನಿಷಿದ್ಧ, ಅಷ್ಟು ಪವಿತ್ರ ಗಂಡನ ಅಣ್ಣ.
4: ಎಂಜಲ್ ಕೂಡ ತೆಗೋಕಿಲ್ಲ,
5: ಎಂಜಲ್ ಕೂಡ ತೆಗೋಕಿಲ್ಲ, ಅದು ಮಕ್ಕಳ ಹೆರಪ್ಪನ ಎಂಜಲ್ ತೆಗೀನಿ ಮರ್ರೆ, ಅದೇ ಬಟ್ಲ ತೆಗೀನಿ
4: ಹಿರಿಯಪ್ಪ,
5: ಹಿರಿಯಪ್ಪ ಹಿರಿಯಪ್ಪ ಅದು ಹಿರಿಯಪ್ಪ ಅಂದ್ರೆ ದೊಡ್ಡಪ್ಪ ಅಂತೇಳಿ ಅಂದ್ರೆ ತೆಗೆದು ಅದಕ್ಕೆ ಎಂಜಲ್ ತೆಗೆದು. ಮತ್ತೆ ಕುಂದಾಪುರ ಕನ್ನಡದ ಅದೆಲ್ಲ ಅದೆಲ್ಲ ರೂಢಿ ಮಾಡ್ಕೊಂಡು ಬಂದದ್ದು. ಈಗೆಲ್ಲ ಬಿಡಿ, ಈಗೆಲ್ಲ ಗಂಡಲ ಎಂಜಲ್ ಅಲ್ಲ, ಹಿರಿಯಪ್ಪನೇ ನಮ್ಮ ಎಂಜಲ್ ತೆಗೋದು, ಹಿರಿಯಪ್ಪನ ಕತ್ತಿ ಹಾಗೆ ಹೋಯ್ತು.
4: ಅದಂಗೊಂದು ನೆನಪಾಯ್ತು, ಅದು ಯಾರೋ ಗಂಡನ ಹೆಸರು ಶಂಕರ್ ಅಂಬ್ರ, ಅವ್ರ ಹೋಟ್ಲಿಗೆ ಹಾರಂಬ್ರ, ಅಲ್ಲಿ ಶಂಕರ್ಪಳ್ಳಿಯಲ್ಲ ಅವ್ರು ಮಾಡ್ತಾರಂತ ಹೋಟ್ಲೆಲ್ಲ, ಶಂಕರ್ಪಳ್ಳಿ ಬೇಕಿತ್ತು ಅವ್ರಿಗೆ ಪರ್ಚೇಸ್ ಮಾಡೋಕೆ, ಅದು ಗಂಡನ ಹೆಸರು ಹೇಳುಕ್ಕಾಗಲ್ಲ, ನಂಗೆ ಅವ್ರ ಪೊಳಿ ಕೊಡಿ ಅವ್ರ ಪೊಳಿ ಕೊಡಿ ಅಂತ ಹೇಳ್ತಿದ್ರು. ಅದು ಯಾರ ಪೊಳಿ ಮರ ಅಂದ್ರೆ ಅವ್ರ ಪೊಳಿ ಅವ್ರ ಪೊಳಿ ಅಂತ. ನಾನು ಇಂಥದ್ದೆಲ್ಲ ನನ್ನ ಅಮ್ಮನಲ್ಲಿ ಕಂಡಿದ್ರೆ, ನನ್ನ ಅಜ್ಜಲ್ ಕಂಡಿದ್ರೆ, ನನ್ನ ಅತ್ತೆ ನನ್ನ ಮಾಯ್ದಿ ಕಾಳು ಅವ್ರದ್ದೆಲ್ಲ ಆ ಭಾಷೆಯಲ್ಲಿ. ನೀವು ಹೇಳ್ದಂಗೆ ಮಾವನ ಹೆಸರು, ಮಾಯಿ ಹೆಸರು, ಭಾವನ ಹೆಸರು, ಗಂಡನ ಹೆಸರು, ಇಷ್ಟು ಹೆಸರುಗಳನ್ನು ಅವ್ರು ಹೇಳುದೇ ಇಲ್ಲ. ನೀವು ಹೇಳ್ದಂಗೆ ಏಳೆಚ್ಚು
5: ಏಳೆಚ್ಚು. ಮತ್ತೆ ಈ ಮೂರು ಗಂಡು ಹುಟ್ಟು ಮತ್ತು ಹೆಣ್ಣು ಹುಟ್ಟರೆ ಅದು ನಮ್ಮಲ್ಲಿ ಅಷ್ಟೊಂದು ಲಕ್ಷಣ ಅಂತ ಹೇಳಿ ಅಲ್ಲ
4: ಸರ್. ನಾನು ಮೂರು ಗಂಡು ಆದ್ಮೇಲೆ ಒಂದು
5: ಹೆಣ್ಣು, ಈ ಬಂದು ಬೇಡಿ ಹೇಳು ಬಂದ್ಕೆ, ಅದಕ್ಕೆ ಅಕ್ಕು ಅಂತ ಹೇಳಿ ಹೆಸರು, ಅಕ್ಕು ಅಕ್ಕಮ್ಮ ಅಂತ ಹೇಳಿ ಹಿಂಗೆ ದೇವ್ರ ಹೆಸರು ಇಟ್ಟ. ಅದೇ ಅಂತ ಇಲ್ಲ, ರಾಮಾಯಣ ಬಂದ್ರು ಕೂಡಲೇ ಮೂರು ಗಂಡು ಮಕ್ಕಳು ಹುಟ್ಟರು ಕೂಡಲೇ ಒಂದು ನಂಬಿಕೆ ಅಷ್ಟೇ, ಅವಳಿಗೆ ಒಂದು ಅಕ್ಕಮ್ಮ ಅಂತ ಹೇಳಿ ಇಡುದು, ಅಂದ್ರೆ ಅದು ಅಕ್ಕು ಅಂತ ಹೇಳಿ ಕರೋದು, ಯಾಕಂದ್ರೆ ನಾಲ್ಕನೇ ಮಗು ಆರು ಕೂಡಲೇ ಅಕ್ಕು ಅಂತ ಕರೋದು, ಮತ್ತೆ ಎಂಟು ಒಂಬತ್ತಲ್ಲ ನಮ್ಮ ಕಣಗರು ಹುಟ್ಟರು ಕೂಡಲೇ ಕಡಿಕೆ ಒಂದು ಕೊನೆಗೆ ಒಂದು ಸಾಕು ಅಂತ ಹೆಸರು.
4: ಸಾಕು, ಹೌದು ಹೌದು,
5: ಇನ್ನು ಹುಟ್ಟು ತಾಯ್ಕೊಂಡ್ಬೇಡಿ ಅಂತ ಹೇಳಿ ಹೇಳಿ
4: ಐದು
5: ಸಾಕು ಅಂತ ಹೇಳಿ ಹಿಂಗಿದೆಲ್ಲ ಒಂದು ರೂಢಿಯಲ್ಲಿ ನಾವು ಮಾಡ್ಕೊಂಡು ಬಂದದ್ದು ಇದೆ.
4: ಈಗ ಗಂಡನ ಕಾಲ ಸಂಬೋಧನೆ ಮಾಡೋದಿದೆಯಲ್ಲ ನಮ್ಮಲ್ಲಿ, ಹೆಂಡತಿನ ಸಂಬೋಧನೆ ಮಾಡುದು, ಗಂಡನ ಸಂಬೋಧನೆ
5: ಕುಂದಾಪುರ ಕನ್ನಡದಲ್ಲಿ ಹೆಂಡತಿನ ಸಂಬೋಧನೆ ಹಾಯ್ ಹಾಯ್ ಅಂದ್ರೆ ಎಂತದ್ದು ಆಯ್ಕೆ?
4: ಹೆಂಡತಿ ಗಂಡನನ್ನ
5: ಹೆಂಡತಿನ ಹೇಳ್ತಿ ಹಾಯ್ ಅಂದ್ರೆ ನೀವು ಮಾತಾಡೋ ಕೊಟ್ರೆ ಹಾಯ್ ಬಗ್ಗೆ ನಾ ಅರ್ಧ ಗಂಟೆ ಮಾತಾಡಿ
4: ಒಂಚೂರು ಹೇಳಿ
5: ಕಮ್ಮ ಹಾಯ್. ಈಗ ಹಾ ಏನ ನಾನಿದ್ದು ನಿಂಗೆ ತೋರುದಿಲ್ಲ ಏನ, ಆ ಹಾ ಬೇರೆ,
4: ಅಹಂಕಾರ
5: ಅಹಂಕಾರ, ಹಾಯ್ ಹಾಯ್ ಸ್ವಲ್ಪ ಕೈ ಹಾಕಿ ಮರ್ರೆ
4: ರಿಕ್ವೆಸ್ಟ್,
5: ಆ ಹಾಯ್ ಬೇರೆ. ಇನ್ನೊಂದು ಇನ್ನೊಂದು ಹಾ ಅಪ್ಪಿದ್ದ ಗಡೆ ಅಂದ್ ಕರೆದ ಕೇಮ್ ಆ ಹಾ ಬೇರೆ,
4: ಕರೆಕ್ಟ್
5: ಅರ್ಥ ಆಯ್ತು ನಿಮ್ಗೆ ಎಲ್ಲ ಹಾಕು, ಒಂದೊಂದು ಟೋನಿಗೂ ಒಂದೊಂದು ಅರ್ಥ. ಇನ್ನು ಹೆಂಡತಿ ಹಾಯ್ ಅಂತೂ ಕೇಮ್ದೇ ಬೇಡ, ಅವ್ಳು ಮೊದಲೇ ಇನ್ನು ಇನ್ನು ಹಾಯ್ ನಿಮ್ಗೇನು ಸುಖ ನಿಮ್ಗೆ ಕಲ್ಕಣಿ ಆ ಫಾರೆಸ್ಟ್ ಐದು ಗಂಟೆ ಬಂದು ಮನೆಗೆ ಕೂತೀರ ನೀವು ಇಷ್ಟೊತ್ತಿಗೆ ವಾಪದ ಅಂದ್ರೆ ಆ ರಸ್ವ ಹಾಯ್, ಅದು ಸ್ವಲ್ಪ ದೀರ್ಘ ಆತ್ ಕೆಲವು ಸರಿ ಹಾಯ್ ಕಣ್ಕಕ್ಕನ ಮಗಳು ಜಲ್ಜನ್ ಮಗಳು ಸುಮಿತ್ರ ವಾದಳು ಬರಲೇ ಇಲ್ಲ ಮಾರ್ರೆ, ಆಗ ಹಾಯ್ ದೀರ್ಘ ಕಡಿಗೆ ಇನ್ನೂ ದೀರ್ಘ ಮಾಡ್ದ ಹಾಯ್ ಹೊಲ್ತಾಡೋರು ಮಳಿಗೆ ನೈಟಿ ಒಂದು ತಕೊಂಡ್ರು ಮೂರು ಎತ್ತಿ ಕೊಡ್ತಾರ ಮಾರ್ರೆ ನಾವು ತಕೋಬೋಪ್ಪಿ ಅಂದ್ರೆ ಮೂರನೇ ಹಾಯ್ ಇವನ್ ಕಿಶಿ ಬಿತ್ತು ಅಂತ ಹೇಳಿ ಎರಡನೇ ಹಾಯ್ ಎಲ್ಲ ನೆರಮನೆಯ ಸುದ್ದಿ ಹೇಳ್ತಾಳೆ ಮೂರನೇ ಹಾಯಲ್ಲಿ ಬೈತಾಳದ ಲೆಕ್ಕ. ಈ ಹಾಯಲ್ಲೇ ದೀರ್ಘ ಹೃಸ್ವ ಮತ್ತು ದೀರ್ಘ ಮಾಡಿಕೊಳ್ಳಿ, ಹಿಂಗೆಲ್ಲ ಬೇರೆ ಬೇರೆ ಆಗ್ತದೆ. ನೀವು ಹೆಂಡತಿ ನಿಮ್ಮ ಮಾತಿನ ಅಡ್ಡು ಬಂದು, ಈಗ ನೀವು ಗಂಡನ ಹೆಸರು, ಗಂಡ ಹೆಂಡತಿನ ಹಾಯ್ ಎಂದೇ ಕರೋದು, ಹೆಂಡತಿ ಹೆಸರು ಹೇಳೋಕ್ಕಿಲ್ಲ, ಹೆಂಡತಿ ಹೆಸರು ಹೇಳೋದಿಲ್ಲ, ಹೆಂಡತಿ ಹೆಸರು ಗಂಡ ಹೇಳೋದಿಲ್ಲ, ನಮ್ಮ ನನ್ನ ಅಪ್ಪ ನನ್ನ ಅಮ್ಮನ ಹೆಸರು ಹೇಳೋದಿಲ್ಲ.
4: ನೀವು
5: ನಾವು ಹೇಳೋದೆಲ್ಲ ಹೇಳತ್ತ ಇಲ್ವಾ ಅಂತ ಹೇಳಿದ್ರೆ, ನಮ್ಮ ಕಾಲ
4: ಗಂಡ ನನ್ನ ಹೆಸರು ಹೇಳೋದಿಲ್ಲ,
5: ನಿಮ್ ಗಂಡ ಅದೇ ಹೇಳೋಕೆ ನಿಮ್ ಕಾಲ ಬೇರೆ ಅಲ್ಲ, ಈಗ ಈಗಿನ ಹುಡುಗಾಟಿಕೆ ಕಾಲದಾಗೆ
4: ಅಲ್ಲ, ನನ್ನ ಗಂಡ ಈಗಲೂ ನನ್ನ ಹೆಸರು ಹೇಳಿ ಕರೆಯುವುದಿಲ್ಲ.
5: ಓ, ಹಂಗಾರು ಸಂಪ್ರದಾಯ ಇತ್ತಂಗ,
4: ನನ್ನ ಹೆಸರು ಹೇಳುದೇ ಇಲ್ಲ.
5: ನೀವು ಏನು ಹೇಳಕ್ಕ, ಈಗ ನಿಮ್ಮನ್ನ ಈಗ ಅವ್ರು ಹಾಯ್ ಅಂದ್ರ ಮೇಲೆ ನೀವು ಹೋಜ್ಜ ಅನ್ಕ, ಇನ್ನೆಲ್ಲ ಅಪ್ಪನ ಕರಿ ಮಕ್ಕಳೇ ಅಂದ್ರೆ ಮಕ್ಕಳ ಕೈಲಿ ಹೇಳುದು, ಅಪ್ಪನ ಕರಿ ನಿಮ್ಮ ಮಕ್ಕಳೇ ಅಂದೇಳಿ ಅಂದ್ರೆ ಹೆಸರು ಹೇಳುಕಾಗ್ತಿಲ್ಲಲ್ಲ. ಮತ್ತೆ ಇಲ್ದಿದ್ರೆ ಅವರೇ ಸ್ವಲ್ಪ ಇದ್ರೆ ಗಂಡ ಹೆಂಡತಿ ಅತ್ತ ಇದ್ರೆ ಹೋಜ್ಜ ಒಂಚೂರು ಕಾಂಬ ಎಂತದ ಒಂದ್ ನಾಲ್ಕು ಬಡಿಗೆ ಎದ್ದಿ ಕೊಡ್ತಲು ಬರ್ಲಿ ತಕ್ಕಂಬ ಅಂದೇಳಿ. ಆ ಹೋಜ್ಜ ಒಂಬತ್ತಿಗೆ ಅಂದ್ರೆ ಅವ್ರಿಗೆ
4: ಗೌರವಪೂರ್ವಕ
5: ರಾಜ್ಯದಲ್ಲಿ ಗಂಡಿಗೆ ಬೆಲಿ ಕೊಡುವಂತ ಕ್ರಮ.
4: ಈಗ ನಿಮ್ಮ ಹೆಂಡತಿ ನಿಮ್ಮನ್ನ ಎಂತ ಅಂತ ಕರೀತಾರೆ ಸರ್?
5: ನಮ್ಮನೇ ಹಾಯ್ ಎಂದೇ ಕರೋದು, ಅವಳು ಹೆಸರು ಹೇಳುದಿಲ್ಲ.
4: ಅದು
5: ಹಾಯ್ ಇದ್ದದ್ದು, ಈಗ ನಿಮ್ಮ ಕಾಲಕ್ಕೆ ಹಾಯ್ ಆಯ್ತು, ಅದು ನಮ್ಮ ಕಾಲ ಹಾಯ್ ಇದ್ದದ್ದು.
4: ಇಷ್ಟ ಲೈಕ್ ಅಲ್ಲ ಆ ಪದ ಬಳಕೆ, ಅದ್ರಲ್ಲಿ ನಾವು ಬಳಸುವ ಧ್ವನಿ, ಅದ ಎಷ್ಟೆಷ್ಟು ಅರ್ಥ ಕೊಡುತ್ತೆ.
5: ಚಂದ ಐತೆ ಈ ಕಣಿಗೆ, ಈಗ ಈಗ ಗೋಸರು ಅಂತಿ, ಆ ಗೋಸರ ಶಬ್ದಕ್ಕೆ ಇಷ್ಟ ಅರ್ಥವ್ಯಾಪ್ತಿ ಇತ್ತು ಕಣಿ.
4: ಎಷ್ಟು
5: ಈಗ ಗೋಸರ ಅಂದ್ರೆ ಕೆಸರಲ್ಲ, ನೀರು ರಾಡಿ ಅಲ್ಲ, ಅದ್ರಲ್ಲಿ ಕಣಿ ಹೊಟ್ಟಿದೆಲ್ಲ ದನದ ನೀರು ಉಚ್ಚಿ ಹೋಯಿ, ದನದ ಗೋಮಯ ಹೋಯಿ, ಎಲ್ಲ ಮಿಕ್ಸ್ ಆದಿತ್ತಲ್ಲ ಒಂದೊಂದು ಫಲವತ್ತಾದಂತ ಮಣ್ಣಿಗೆ ಗೋಸರ ಬಂದವು. ನಾವು ಗೋಸರ ಮೇಲೆ ನೋಡೋದೇ ಹೊರತು ಕೆಸರ ಮೇಲೆ ನೋಡೋದಲ್ಲ.
4: ಕರೆಕ್ಟ್.
5: ಆ ಗೋಸರ ಎಂಬ ಶಬ್ದಕ್ಕೆ ನೀವಂತಾರೆ ಎಷ್ಟೊಂದು ಕಲ್ಪನೆ ಇತ್ತು ಕಣಿ, ಆ ಕೃಷಿಗೆ ಅನುಕೂಲವಾಗಿರ್ತಕ್ಕಂತ ಒಂದು ಜಾಗ ಅಂತ ಅರ್ಥ. ಅದು ಕೆಸರಿ ಎಲ್ಲೂ ಆತ, ಈಗ ನೀವು ರೋಡ್ ನೀರು ನಿಂತರ ಕೆಸರು ಆತ, ಗೋಸರ ಆತಿಲ್ಲ ಅದು. ಈ ಕಣಿ ಹೊಟ್ಟೆ ತಿಪ್ಪುದು, ಹೊಟ್ಟೆ ತಿಪ್ಪದಂದ್ರೆ ಕೂಡ ಕಣಿ ಅವನಿಗೆ ನಮ್ಮನ್ನು ಕಂಡುಕೊಳ್ಳಿ ಸ್ವಲ್ಪ ಹೊಟ್ಟೆ ತಿಪ್ಪತ್ತು ಮಾರ್ರೆ. ಇನ್ನು ಇನ್ನು ಇನ್ನು ಅಂಥ ಶಬ್ದಗಳು ಎಷ್ಟು ಬೇಕು ನಿಮಗೆ? ಗಜಮೈಕ ಬಾ, ಗಜಮೈ ನಮ್ಮ ನಿಮ್ದೆಲ್ಲ ಈಗ ಒಂದು ಮೈಕಾರೆ, ನಮ್ಮ ಮೂರು ಮೈಕ್ ಇತ್ತು, ಗಜಮೈಕ ಹರ್ಮೈಕ ಕಣ್ಮೈಕ, ಮೂರು ಮೈಕ್ ಇತ್ತು ನಮ್ಗೆ, ಒಂದು ಮೈಕ್ ನಿಮ್ದೆಲ್ಲ ಒಂದೊಂದಾರೆ. ನಮ್ದು ಗಜಮೈಕೂ ಇತ್ತು, ಗಜಮೈಕ ಅಂತ ಹೇಳ್ರೆ ಕಣ್ಣು ಮೈಕ ಮಾಡೋಳು ಅಂತ. ಗಜಮೈಕ ಅಂದ್ರೆ ಮೈಕ ಮಾಡೋರಿರುತ್ತೆ ಎಲ್ಲ ಸಾಮಾನ್ಯ, ಒಂದು ಚೂರು ಪಡ್ಬೇಕು ತಪ್ಪು ಮಾಡಿ ಮೈಕ ಮಾಡ್ತಾಳೆ ಅಂತೇಳಿ. ಗಜಮೈಕ ಅಂದ್ರೆ ಗಜ ಅಂದ್ರೆ ಶಬ್ದ ಹಾಕೋದೆ, ಗ ಸ್ವಲ್ಪ ಜಾಸ್ತಿ ಮಾಡ್ತಾಳೆ ಅಂತೇಳಿ. ಹರ್ಮೈಕ ಅಂದ್ರೆ ಎರಡು ಸಮಯ ಯಾಸ ಮಾಡ್ತಾಳೆ. ಕಣ್ಮೈಕ ಅಂದ್ರೆ ಈ ಕಣ್ಣಗಿದ್ ಕಾಡಿಗಿನ ಹರ್ಸ್ಕೊ ಹೋಗ್ತಾಳೆ ಕೆಲವು ಸರಿ, ಹಾಗಿನವ್ರಿಗೆ ಕಣ್ಮೈಕ ಮಾಡ್ತಾರೆ. ಹಾಗೆ ಮೂರು ಮೈಕ ಅಂತೇಳಿ
4: ಅದು ಹೆಣ್ಮಕ್ಳಿಗೆ ಎಂತ ಕೇಳುದು? ಈ ಮೂರು ಪದಗಳು ಹೆಚ್ಚಾಗಿ ಗಜಮೈಕ ಮಾಡ್ತಾ ಅಂತ ಹೇಳುದಿಲ್ಲ, ಗಜಮೈಕ ಮಾಡ್ತಾಳ, ಕಣ್ಮೈಕ ಮಾಡ್ತಾಳ, ಹರ್ಮೈಕ ಮಾಡ್ತಾಳ. ಹೆಚ್ಚಾಗಿ ಈ ಪದ ಬಳಕೆ ಹೆಣ್ಮಕ್ಳು ಇದ್ರಲ್ಲೇ ಬರ್ತೆ ಅಂತ
5: ಮಾಡುದು ಅವ್ರೆ.
4: ಐ ಆಬ್ಜೆಕ್ಟ್ ಯುವರ್ ಆನರ್.
5: ಅಲ್ಲ ಒಂದು ಯಾಕೋ ಇತ್ತ, ನೀವು ತಪ್ಪು ತಿಳಿದಿರೆ ಅದಕ್ಕೊಂದು ಕೊಂಗಟಕ್ಕೂ ಹೇಳುದು. ಅದೇ ಅಂದ್ರೆ ಹೆಣ್ಮಕ್ಳು ಅಂದ್ರೆ ಖಂಡಿತ ಗಂಡು ಮಕ್ಕಳಿಗೆ ಕೊಂಗಟ. ಅವ್ರು ಹುಟ್ಟುಕೊಳ್ಳೋದು ಮಡಿವಿಷಿ ಆತ್ ಬಿಡಿ ಮದಿ ಮಾಡ್ಕೋದೆ ಅಲ್ಗ ಮಾಡ್ಕೆ, ಅವಳಿಗೆ ಗಜಮೇಕ ಮಾಡ್ಬೇಡ ಹೇಳ, ಗಜಮೇಕ ಮಾಡ್ಬೇಡ ಗಂಡು ಮಾಡುದಿಲ್ಲ, ಗಂಡು ಮಾಡುದಿಲ್ಲ. ಯಾಕೆ ಮಾಡುದಿಲ್ಲ ಅಂದ್ರೆ ಅವನಿಗೆ ಮಾಡೋ ಅಗತ್ಯ ಇಲ್ಲ. ನೀವೀಗ ನಂಗೆ ಟ್ರಿಪ್ಪಿಗೆ ಹೋಯ್ಕ ಹೋಯ್ದೆ ನಾನು ಬರ್ತಿಲ್ಲ ಮನೆ ಬರ್ತಿಲ್ಲ ಅಂತಾವ, ಇವಳಾದ್ರೆ ಸ್ವಲ್ಪ ಕಣ್ಮೈಕ ಗಜಮೈಕ ಮಾಡ್ಕತ್ತಪ್ಪ, ಇವಳೆಲ್ಲ ಆಚೆ ಈಚಿನವ್ರು ಹಾತ್ರ ನಾವೊಂದು ಹಾಯ್ಕ ಟ್ರಿಪ್ ಕಾಣಕ ನಾನು ಕಾಣಲಿಲ್ಲ ಅಂತೇಳಿ ಹೇಳಿ ಒಂಥರ ಗಜಮೈಕ ಮಾಡ್ತಾಳಲ್ಲ. ಅದು ಸಾಧಾರಣ ಹೆಣ್ಣಿನ ಒಂದು ಸೌಮ್ಯ ಗುಣವೇ ಈ ಮೂರನ್ನ ಮೈಕ್ ಆಗ್ಲಿಕ್ಕೆ ಕಾರಣ. ಗಂಡಿಗೆ ಆ ಸೌಮ್ಯ ಗುಣ ಇಲ್ಲ ಮೇಡಮ್, ಅಂದ್ರೆ ಹೊಯ್ಕಾರ ಹೊಯ್ಕೆವ ನೀವು ಎಂತ ಹತ್ತೆ ಅಂತ, ನಾವು ಮತ್ತೆ ಯಾವ್ದಾರೆ ಅಂತ ಅಮ್ಮನ ಕತ್ಕೊಂಡು ಅಪ್ಪನ ಹತ್ಕೊಂಡು ನಾಲಲ್ಲಿ ಈಡಿಗೆ ಎದ್ದು ಒಂದ್ಮುಡಿ ಅಕ್ಕಿಯರು ಮಾಡಿ ನಾವು ಹೊಮ್ಮಾರಿ ಹೋತೆ ಅಂತ. ನಿಮ್ಗೆ ಆ ಮೈಕ ಮಾಡುವ ಅಗತ್ಯ ಅವನಿಗಿಲ್ಲ, ನಿಮ್ಗ ಕೆಲವು ಸರಿ ಹೆಣ್ಮಕ್ಕಳಿಗ ನಿಮ್ಗಂದೇಳಿ ಎಲ್ಲ ನಾ
4: ಹೇಳಿ ಗೊತ್ತಾಯ್ತು.
5: ಒಂದು ಸಮುದಾಯಕ್ಕೆ ಒಂದು ಅಗತ್ಯ ಇರೋದ್ರಿಂದ ಗಜಮೈಕ ಕಣ್ಮೈಕ ಹರ್ಮೈಕ ಅಂದ್ರೆ ನಾವು ಹಿಂಗೆ ಹೇಳೋ ಕ್ರಮ.
4: ಗಂಡ್ ಮಕ್ಳಿಗೆ ಹಂಗಾರು ಈ ತರ ಅವರದೊಂದು ಸ್ವಭಾವ ತೋರಿಸುವಂತ ಯಾವ್ದಂತ ಪದಗಳೆಲ್ಲ ನಾವು ಬಳಸೋ?
5: ಕೊರಜಿ, ಬರೀ ಕೊರಜಿ ಕಣ ಮಾಡ್ತಾ ಮಾರೆ ಅವ ಅಂದ್ರೆ
4: ಗಂಡ್ ಕೊರಜಿ,
5: ಹಸಿ ಕೊರಜಿ ಅವ ಅಂದ್ರೆ
4: ಹಸಿ ಕೊರಜಿ,
5: ಹಸಿ ಕೊರಜಿ ಅಂದ್ರೆ ಅವ ಕೊರಜಿ ಅವ. ನಮಗ್ ಒಂದ್ ಹೆಜ್ಜೆ ನಮಗ್ ಕೇಳಿ ಅದನ್ನ ಹೆಣ್ಣಿ ನಾವು ಕೊರಜಿ ಅಂತಿಲ್ಲ, ಗಂಡಿ ಮಾತ್ರ ಕೊರಜಿ ಎಂದು ಹೊರತು ಹೆಣ್ಣಿ ಕೊರಜಿ ಅಂದೇಳಿ ಬೈಯುದಿಲ್ಲ. ಕೊರಜಿ ಕಣ ಮಾಡಬೇಡಿ ಅಂತೇಳಿ ಗಂಡಿ ಮಾತ್ರ ಬೈಯು ಕ್ರಮ. ನೀವು ಇನ್ನೂ ಕೇತವರ್ ನಂಗೊಂದು ಇನ್ನು ಆಳು ಕೇಳಿದ್ರೆ ನಾನು ನಿಮ್ಗೆ ಉತ್ತರ ಕೊಡ್ಲಕ್ಕೆ ಇನ್ನು ಸಹಿತ.
4: ಅದೇ ಅದೇ ಈಗ ಒಂದು ಕೊರಜೆ ಆಯ್ತು, ಮತ್ತೆ ಬೇರೆ ಯಾವ ಪದ ಅವನಿಗೆ ಅಂದ್ರೆ ಗಂಡ್ ಮಕ್ಕಳಿಗೆ ಬಳಸುವ
5: ಮಕ್ಕಳಿಗೆ ಬೈಯುದ?
4: ಬೈಯುದು
5: ಇನ್ನೆಲ್ಲ ಈ ಪೋಂಕ್ ಅಂದೇಳಿ ನಾವೊಂದು ರೂಢಿಯಲ್ಲಿ ಹೇಳುದು, ಈ ಪೋಂಕ್ ಬೇರೆ ಪೊಕ್ ಬೇರೆ.
4: ಅದ ಹೆಂಗೆ?
5: ಈ ಪೋಂಕ್ ಅಂದ ಹೇಳ್ರೆ ಪೋಂಕ್ ಅಂದ್ರೆ ಬೈಗುಳು ಶಬ್ದ, ಅದು ಪೊಕ್ಕಿನಿಂದಲೇ ಪೋಂಕ್ ಆದದ್ದು.
4: ಓಕೆ,
5: ಯಾಕಂದ್ರೆ ನಮ್ಮಲ್ಲಿ ಈ ಮರ್ಲರಿಗೆ ಇದ್ದಷ್ಟು ಶಬ್ದ ಕುಂದಾಪುರ ಕನ್ನಡದಾಗೆ ಅಂಡಿ ಅಂತತ್ತು,
4: ಅಂಡಿ ಪಿರ್ಕಿ
5: ಅಂಡಿ ಅಂತತ್ತು, ಬರೀ ಅಂಡಿ ಅವ. ಕೆಲಸರಿ ಪಿರ್ಕಿ ಅಂತತ್ತು, ಅವ ಪಿರ್ಕಿ ಸ್ವಲ್ಪ ಸಿಪ್ಪಕ್ ಪಿರ್ಕಿ, ಇನ್ನೊಂದ್ಸರಿ ಅಂಡಿ ಪಿರ್ಕಿ ಒಟ್ಟಿರುತ್ತೆ. ಬರೀ ಅಂಡಿ ಪಿರ್ಕಿ ಮಾಡ್ರೆ ನೀ ಹ್ಯಾಂಗ್ ಬಂದಿರ್ಕಂದ್ರೆ ಲೆಕ್ಕ ನಾನು ಅನತಿ ಮಾಡೋದೆ. ಈ ಕೊಡಿ ಹಂಗೆ ಮೇಲ್ ಕಡಿತಾರೆ, ಅದಕ್ಕೆ ಒಂದು ಪಿರ್ಕಿ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ
4: ರೌಂಡಿಗೆ ಒಂದು ಹಿಂಗೆ
5: ಎಂಟು ಕಡ್ಡಿ ಸೇರು ಜಾಗಕ್ಕೆ ಪಿರ್ಕಿ ಅಂತ. ಆ ಪಿರ್ಕಿ ಸಡ್ಲರ್ ಇಡೀ ಕೊಡಿಯ ಗಳುಬಳಿ ಕಳಿಸೋ ಅಂತ.
4: ಕರೆಕ್ಟ್,
5: ಇಡೀ ಕೊಡಿಯ ಗಳುಬಳಿ ಕೊಳನ್ನ ಆ ಪಿರ್ಕಿ ತೆಗೆದ ಕೊಡಿನ ಕಾಣಿ ನೀವು. ಅಂಡಿ ಅಂತ ಹೇಳಿದ್ರೆ ಈ ಮೇಲ್ ಚೂಪಿಲ್ಲದ ಕೊಡಿ.

0: ಬೀನು ತೆಗೆದಿಟ್ಟರು ಸಹಿತ ಹದಿನೈದು ದಿನ ಮೇಲೆ ಇರತ್ತೆ.
1: ಹೌದಾ?
0: ಅದಕ್ಕೆ ನೀರು ನೀರು ಇಲ್ದಿರೋ ಬದುಕತ್ತೆ, ನೀರಿದ್ರಂತೂ ಲಾಯ್ಕ್ ಮಾಡಿ ಬದುಕತ್ತೆ. ಹೂವಿಡ ಮೇಲೆ ಬದುಕಂತವು
1: ಕಪ್ಪು ಕಪ್ಪು ಇದೆ, ಅದು ಬಣ್ಣ
0: ಕಪ್ಪು ಮೀಸಿ ಇರೋದು ಮೀನು ಇದೆ, ಕನ ಮೀನು ಅಂತ ಹೇಳಿ ಅಲ್ಲ, ಬಾಳ ಬಾಳ ಸುಕ್ಕಿ ಮೀನು.
1: ಸುಕ್ಕಿ
0: ಸುಕ್ಕಿ ಅಂದ್ರೆ ಬಹಳ ಬೆತ್ತಗಿನ ಮೀನು ಅದು. ಅದು ಹೆಚ್ಚು ಸ್ವಲ್ಪ ಹೊತ್ತಿನಂಗೆ ನೀರಿನ ಮೇಲೆ ತೆಗೆದುಕೊಳ್ಳೆ ಸಾಯ್ತದ. ಈ ಮುಯಿಡ ಹಂಗಲ್ಲ, ಈ ಮುಯಿಡ ತಳ ಮುಯಿಡ ಇದ್ರು ಕೂಡ ಕೆಸರು ಮಾಡುದು. ಈ ಇದಕ್ಕೆ ಬಾಮೆ ಮುಯಿಡ್ ಹಾಕೋದಿಲ್ಲ ಯಾರು. ಮುಯಿಡ ನೀವು ಅಲ್ಲಿ ಹತ್ತೋಡುದು ಇತ್ತೋಡುದು ಹತ್ತೋಡು ಇಡೀ ಬಾಮೆ ನೀರು ರಾಡಿ ಮಾಡೋದು ಮುಯಿಡ. ಈ ಮನೆ ಕೆಲವರು ತಳು ಮುಯಿಡಿ ಇರ್ತಾರೆ, ಆ ಮುಯಿಡ ಮೇಲ್ ಬತ್ತಿಲ್ಲ ಒಲ್ಲು ಅಡಿಯೇ ಐಕೊಂಡು ಈ ಕೆಲಸ ಮಾಡುದು. ಅದು ನೀರನ್ನು ಕಳ್ಕೆ ಮಾಡ್ತಾ ಇಕ್ಕಂಬದು. ಆದ್ರಿಂದ ಅದಕ್ಕೆ ತಳು ಮುಯಿಡ ಅಂದ್ರೆ ತಳು ಮುಯಿಡ ತಳದಂಗೆ ಆ ಮುಯಿಡಿ ಮುಯಿಡ್ತಾ ಇಕ್ಕಂಬ ಹತ್ತೊಂಬತ್ತು ಇತ್ತೊಂಬತ್ತು ಒಂದ್ಗಳಿಗೆ ಸುಮ್ಮನೆ ಕುಕ್ಕಂತಿಲ್ಲ. ಈ ಬಾಳಿ ಎಲ್ಲ ಐತೆ, ಬಾಳಿ ನೀವು ಬಾಮಿಗೆಲ್ಲ ಐರ್ ಬಿಡ್ತೀರಿ ಕಾಣಿ, ಐರ್ ಮೀನು ಅವೆಲ್ಲ ನೀರನ್ನ ಚೊಕ್ಕ ಮಾಡುತ್ತೆ. ಈ ಮುಯಿಡಿತ್ತಲೆ ಅದೊಂದು ಬಂತ ನೀರ್ ಪೂರ ಸಸುತ್ರಿಲ್ಲೇ ಹಾಳೆ. ಅದಕ್ಕೆ ಬಾಮಿಗೆಲ್ಲ ಮುಯಿಡನ್ ಬಿಡುವುದಿಲ್ಲ, ಈಗ ಐರ್ ಬಿಡ್ತಾರೆ. ಐರ್ ಅಂದ್ರಲ್ಲೇ ದೊಡ್ಡದತ್ತೆ ಬಾಳೆ ಮೀನು ಸಹಿತ ಬಾಮಿಗಿದ್ರೆ ಏನ್ ತೊಂದರೆ ಆಗ್ತಿಲ್ಲ. ಈ ಮುಯಿಡ ಬಂದ್ರು ಹೋಯ್ತು.
1: ತಳಮುಯಿಡ
0: ತಳಮುಯಿಡ ಅಂದ್ರೆ ಬುಡದಚ್ಚು ಅವ ಬೇರ್ ಕತ್ತರಿಸದೆ ಗೊತ್ತು, ಮೇಲ್ ಕೈಟದೆ ಗೊತ್ತಂತ. ಹ್ಯಾಂಗ ಕತ್ತರಿಸೋ ಗೊತ್ತಿಲ್ಲ, ಮೇಲ್ ಕೈಟ್ರ ಮೇಲೆ ಗೊತ್ತಾಗ್ದು ಓ ಇದ್ ಹ್ಯಾಂಗ ಕೈಟಿ ಹೋಯ್ತು ಅಂದೇಳಿ ಅವ್ರು ಬುಡದರ್ಚೆ ಕತ್ತರಿಸಿರ್ತ ಮೋಸ ಮಾಡೋದು. ಹಂಜುಮೇರ
1: ಹಂಜುಮೇರ ಅಂದ್ರೆ
0: ಹಂಜುಮೇರ ಅಂದ್ರೆ ಮೋಸ ಮಾಡೋದು ಅವನು, ದೊಡ್ಡ ಹಂಜುಮೇರ ಮಾರ್ರೆ ಅಂತ. ಈಗ ಎದುರುಗಡೆ ಒಳ್ಳೆ ನೈಸ್ ಮಾತಾಡ್ತಾ ಹಿಂದಿನಿಂದ ಅವನ ಕತ್ತೇ ಬೇರೆ.
1: ಇದು ಪೋರ್ಚುಗೀಸ್ ಬಂದ ಪದವ?
0: ಹಂಜಮೇರ ಪೋರ್ಚುಗಿನ್ ಬಂದದ್ದಲ್ಲ, ಪೋರ್ಚುಗಿನ್ ಮತ್ತು ಉರ್ದುವಿನಿಂದ ಬೇಕಾದ ಶಬ್ದ ನಮ್ಮಲ್ಲಿ ಬಂದಿತ್ತು.
1: ಹೇಗಿದಲ್ಲ
0: ಈಗ ಹರ್ಕತ್, ಹರ್ಕತ್ ಅನ್ನೋದು ಈಗ ನಮ್ಗೆ ನಮ್ದು ಅದು ಬಂದದ್ದು ಅದು ಇದರಿಂದ ಸುಮಾರೆಲ್ಲ ಶಬ್ದಗಳ ಹರ್ಕತ್ ಬಂತು.
1: ನಂಗೆ ಹರ್ಕತ್ ಇಲ್ಲ,
0: ಹರ್ಕತ್ ಇಲ್ಲ ಅಂತ. ಅದು ಹರ್ಕತ್ ಕನ್ನಡದ ಏನು ಶಬ್ದ ಅಲ್ಲ, ಅದು
1: ಪೋರ್ಚುಗಿ.
0: ಬೇರೆ ಬೇರೆ ಸಂಕರಗಳೆಲ್ಲ ಬೇರೆ ಬೇಕಾದಷ್ಟು. ಈಗೆಲ್ಲ ಇಂಗ್ಲೀಷ್ ಈಗೆಲ್ಲ ಕಣ್ಣ ಈಗ ಲಾಂಗ್ ಚೈನ್ ಹಾಕೊಂಡು ನಾವು ಲಾಂಗ್ ಚೈನ್ ಅಂತ ಹೇಳುತ್ತೆ ನಾವು ಕುಂದಾಪುರದಂಗೆ ಲಾಂಗ್ ಚೈನ್. ಯಾಕಂದ್ರೆ ಲಾಂಗ್ ಚೈನ್ ಅದು, ಈ ಮುದ್ದೆ ದಿನ ನಾವು ಕುಂದಾಪುರದ ಹತ್ರ ಕೇಳಿದ್ರೆ ಲಾಂಗ್ ಚೈನ್ ಅಂತ ಹೇಳಿ ಲಾಂಗ್ ಹಂಗೆ ತಗೊಂಡು ಹೆಚ್ಚು ಕಡಿಮೆ ಚೈನ್ಗಳು. ಹಾಗೆ ಭಾಷೆ ಬಗ್ಗೆ ನೀವು ಮಾತಾಡ್ತಾ ಹೋರಿ ಕುಂದಾಪುರದಂಗೆ.
1: ನಮ್ ಕುಂದಾಪುರ ಬೈಗುಳ ಶಬ್ದಗಳು,
0: ಬೈಗುಳ ನಿಮ್ಗೆ ನಿರಂತರ ಬೈಗುಳು ಬೇಕಾರೆ ಬೈಗುಳಲ್ಲೇ ಒಂದು ದೊಡ್ಡ ಸಾಹಿತ್ಯ ಬರೆಯುವಷ್ಟು ಬೈಗುಳು. ಆ ಬೈಗುಳಿಗೆ ಏನು ವ್ಯಾಪ್ತಿ ಇಲ್ಲ. ನಿಮ್ಮ ಮನೆಗೆ ನಾ ಬೈದಾರ ನಿಮ್ ಕಾಣಿ ಒಂದು ಕೋಳಿ ಕೋಳಿ ಸಾಕು ಮರ್ಯಾದೆ ಬಿಟ್ಟರು, ಕೋಳಿ ಸಾಕ್ತಾರೆ, ಕೋಳಿ ಸಾಕು ಗೂಡಂಗ್ ಇಟ್ಕೊಂಡು ಗೊತ್ತಿಲ್ಲ. ಈ ನಮ್ಮ ಮನೆ ಬಂದು ಇಲ್ಲಿ ಬಂದು ಪದ ಕೊಡತ್ತ ಈ ಕೋಳಿ ಅಲ್ಲಿ ಬಾಚೋದು ಯಾರು ಹಿಕ್ಕ ತಿಂಬೋ ಸತ್ತಾರು ಅರ್ಧ ಅಥವಾ ಅವ್ರ ಮನೆ ಕೋಳಿ ಹಿಂಡೆ ಅವ್ರ ಮನೆಗೆ ಏನು ಲೆಕ್ಕಾಚಾರ ಇಲ್ಲ ಕೋಳಿ ಸಾಕೋದು ಅವು ಪಿಚಿ ಪಿಚಿ ಪಿಚಿ ಪಿಚಿ ಬಂದು ಹೇಳೋದು ಇಲ್ಲ ಮಕ್ಕಳ ಕೈ
1: ಕಾಲು
0: ಉಳಿಸೋದು. ಅಯ್ಯೋ ದೇವ್ರೆ ಆ ಕೋಳಿ ದೇಶದಿಂದ ಇರ್ಕೋದಿಲ್ಲ, ಒಂದು ರಾಶಿ ಒಂದೊಂದು ಹೇಳಿ ಮರಿಯಕ್ಕೊಂದು ಮರ ಕಿಚ್ಚಿಡಿದ್ರೆ ಅಕ್ಕ ಯಾಕೆ ಅಲ್ಲಿ ಹಿರಿಗಿಟ್ಟರೆ ಮರಿ ಓಡಿಸೋದು ಹೇಳೋ ಲೆಕ್ಕಾಚಾರ ಇಲ್ಲ. ಅದು ಅವ್ರು ಸತೇ ಆಯ್ಲಿ ಅವ್ರ ಮನೆ ಮಂಟಪ ಆಯ್ಲಿ ಕಡೀಕೆ ಸ್ವಲ್ಪ ತರ್ಬಿಟ್ಟು ಅಕ್ಕ ಯಾಕೆ ಒಂದು ಇಟ್ಟಿ ಚಾವಡಿದ್ರು ಕೊಡ್ತೀನಿ ಮರಿ ಅಂದರೆ ಆ ಬೈಗಳು ಅಷ್ಟೂ ಬೈಗಳನ್ನು ಬೈದ್ರ ಮೇಲೆ ಕಡೆ ಅರ್ಧ ಗಂಟೆ ಮೇಲೆ ಅಕ್ಕ ಯಾಕೆ ಒಂದು ಸ್ವಲ್ಪ ಚಾ ಕುಡಿದ್ರು ಒಂದು ಸ್ವಲ್ಪ ಕೊಟ್ಟರೆ ಚಾ ಒಂದು ಹುಡಿಲ್ಲ ಮರ್ರೆ ಅಂದರೆ ಆ ಬೈಗಳಿಗೆ ಯಾವುದೇ ರೀತಿ ಅದೊಂದು ಸೀರಿಯಸ್ ತಗೊಳ್ಳೋ ಬೈಗಳಲ್ಲ, ಅಷ್ಟು ವಾಚಾಮಗೋಚರ ಬೈತರಲ್ಲ ಅದೆಲ್ಲ ಅದರಲ್ಲ. ಈಗ ಶುದ್ಧ ಕನ್ನಡದಲ್ಲಿ ನೀನು ಮಂಗ ಅಂದ್ರೆ ಸಾಕು, ನಮ್ಮ ಮಂಗ ಅಂದ್ರೆ ನಮ್ಮ ಬದಿರಿ ತಾಂಗುದೇ ಇಲ್ಲ ಬೈಗಳನ್ನೇ ಹೆಟ್ಟಿ ಹೆಟ್ಟಿ ಬೈದದೆ.
1: ಮತ್ತೆ ನೀವು ಕೆಲವೊಂದು ಪದಗಳಿಗೆ ನಾವು ಅದು ಅದನ್ನು ಹೇಳಿರೋದು ಯೋ ಎಷ್ಟು ಕೆಟ್ಟ ಪದ ಬೈದ ಅಂತ ಅನ್ಕಂತ, ಅದ್ರ ಅರ್ಥ ಹುಡ್ಕೊಂಡು ಹೋರೆ ಆತರ ಅರ್ಥ ಅಲ್ಲ. ಅದ್ರ
0: ಎಷ್ಟೋ ಪದಗಳಲ್ಲ ಅರ್ಥ ಅಲ್ಲ, ಎಷ್ಟೋ ಹೊಗಳಿಕೆ ಪದಗಳು ನಮ್ಮಲ್ಲಿ ಎಷ್ಟು ಹೊಗಳಿ ನಿಮ್ ಬೈಕ ನಿಮ್ಮ ನಾನ
1: ಹೇಳಿ
0: ಹೊಗಳಿ ಬೈಕ. ನೀವು ದೊಡ್ಡ ಗಾಂಧಿ, ದೊಡ್ಡ ಹರಿಶ್ಚಂದ್ರ, ನೀವು ಶ್ರೀರಾಮಚಂದ್ರ, ನೀವು ನಾನು ಒಂದಾರು ಬೈದೇನೆ ಅದ್ರಿಗೆ
1: ಇಲ್ಲ ಹೊಗಳ
0: ಅಲ್ಲ ನಿಮ್ಮನ್ನು ಅಲ್ಲ ನಿಮ್ಮನ್ನು ಹೊಗಳಿ ಬೈದು. ಈಗ ನೀವು ಶ್ರೀರಾಮಚಂದ್ರ, ನೀ ದೊಡ್ಡ ಹರಿಶ್ಚಂದ್ರ, ನೀ ದೊಡ್ಡ ಗಾಂಧಿ ಅಂದ್ ಹೇಳ್ಕೊಂಡು ನಿಮ್ಮನ್ನೆಲ್ಲ ದೊಡ್ಡ ದೊಡ್ಡದೇ ಹೇಳಿ ನೀವು ಪೂರ್ಣ ಸಂದ ಹೇಳುದು. ಇನ್ನು ಬೈದು ಹೊಗಳಕ್ಕ ಬೈದು ಹೊಗಳಕ್ಕೂ ನಮಗೆ ಗೊತ್ತಿತ್ತು
1: ಹೇಗೆ
0: ಬೈದೀಗ ನಿಮ್ಮ ಬೈದ್ರಿಗೆ ಕೇಳಿ ಕಳ್ಳ ಹೆಕ್ಕ ತಿಮ್ಮನ ಮೊನ್ನೆ ಬತ್ತಿ ಅಂದ್ರೆ ನೀವು ಬಪ್ಕಿಲ್ಯನ ನಾನು ಹೇಳ್ಕೊಂಡು ಕಡು ಮಾಡಿ ಇಟ್ಟಿದ್ದಿ ಅಂದ್ ಕಾಣಿ ಕೇಳಿ ಕಳ್ಳ ಅಂತ ಹೇಳ್ಕೊಂಡು ಬೈಕಂಡೆ ಬೈಕಂಡೆ ನೀನು ಬಪ್ಕಿಲಿಕ್ಕಂಡು ಕೊಂಗಟ ಮಾಡೋದು ಅದು
1: ಪ್ರೀತಿ
0: ಪ್ರೀತಿ ಅದೇ ಅದನ್ನು ಪಟಿಂಗ ಪಟಿಂಗ ಅಂದ್ರೆ ನಿಜವಾಗಿ ಬೈಗಳು ಶಬ್ದ ಆದ್ರೆ ಅವನ ಪಟಿಂಗ್ ಅನ್ನೋದು ಒಂದು ಹೊಗಳಿಕೆ ಶಬ್ದ. ಹಾಗೆ ಬೈದು ಹೊಗಳಕ್ಕೂ ಹತ್ತು ನಮ್ಗೆ ಹೊಗಳಿ ಬೈಕು ಹತ್ತು
1: ಎಲ್ಲ ಹತ್ತಲ್ಲ
0: ಎಲ್ಲ ಎಂತ ಬೇಕಾದ್ರೆ ಮಾಡ್ಲಿಕ್ಕೆ
1: ಎಷ್ಟು ಲೈಕ್ ಇತ್ತು ಸರ್. ನಿಜವಾಗ್ ನಿಮ್ಮ ಹತ್ರ ಮಾತಾಡ್ತಿದ್ದಿರ್ತಲ್ಲ ಮಾತು ಮುಗಿಸೋದೇ ಬೇಡ ಅಂತ ಅನ್ಸುತ್ತೆ ಸರ್. ನೀವು ಇದನ್ನೆಲ್ಲರೂ ಬರ್ದಿಟ್ಟು ನೀವು ಬರೆಯೋ ಪ್ರಯತ್ನ ಎಂತಾರು ಮಾಡಿರಿ
0: ಪೇಪರಲ್ಲಿ ಬರೋದು ಕಡಿಕಲ್ಲ ಕಡಿ ಎಲ್ಲರೂ ಅದನ್ನು ಬರೀತಾರಲ್ಲ ಎಲ್ಲರೂ ಮಾಡ್ತಾರ ಅಂತೇಳಿ ನಾವು ಅಲ್ಲೇ ಕೈ ಮಾಡ್ಕೋಬೇಕು ಅಲ್ಲ ನಾ ಅಂತ ಶಬ್ದಗಳಲ್ಲ. ಇವತ್ತು ನಮ್ಮ ಮಕ್ಕಳಿಗೆ ಇಷ್ಟೆಲ್ಲ ಈ ಮಕ್ಕಳ ಪಾಪ ಇಲ್ಲಿ ಬಂದು ಕೂತಿರಲ್ಲ
1: ಹೌದು
0: ಇವ್ರ ಕೆಮಿ ಮೇಲೆ ಬಿದ್ದರೂ ಸಾಕು. ಈಗ ಕೆಪ್ಪಿ ಬಾಯಿಗೆ ನೀರು ಕುಡುದಿಲ್ಲ ಮೇಡಮ್, ಚರ್ಮದಂಗೆ ನೀರು ಕೊಡು ಅದೇ ಅದಕ್ಕೆ ನೀರು ಅದ್ರೊಳಗೆ ಹೊತ್ತು ಬೇಕಾದಷ್ಟು. ಈ ಮಕ್ಕಳಿಗೆ ಅವು ಕೆಮಿ ಕೊಟ್ಟು ಕೇಂತ

0: ಅಂತ ಹೇಳಿ ಅಲ್ಲ, ನಾವು ಪದೇ ಪದೇ ಮಕ್ಕಳ ಮಂಡಿ ಮೇಲೆ ಅಥವಾ ಮಕ್ಕಳು ಇದ್ದಲ್ಲಿ ನಾವು ಮಾತಾಡ್ತಾ ಹೋರೆ, ಅಟ್ಲೀಸ್ಟ್ ಮಕ್ಕಳಿಗೆ ಒಂಚೂರಾರು ಒಂದು ಸ್ವಲ್ಪ ಅದ್ರೊಳಗೆ ಅಪ್ಪಾಯಿ ಮಾತಾಡ್ತಿದ್ರು ಹಿಂಗೆ ಇತ್ತಂದೇಳಿ ಯಾರೋ ಗೊತ್ತಾಗ
1: ಕಿವಿ ಮೇಲೆ ಬಿದ್ದದ್ದು ನೆನಪು,
0: ಅದು ಗೊತ್ತು ನೆನಪಾಗ್ತು. ಮತ್ತೆ ಮತ್ತೆ ಈ ಭಾಷೆ ಯಾರು ಯೂನಿವರ್ಸಿಟಿಯರು ಈ ದೊಡ್ಡ ದೊಡ್ಡ ಸಂತಿಯರೆಲ್ಲ ಉಳಿಸೋದಲ್ಲ ಮೇಡಮ್, ಅದು ಉಳಿಸೋದು ಯಾರಿಗೂ ಐತೆ. ನೀವು ಸಂತೆಗಿದ್ದು ಮಾರ್ಕೆಟಿಗಿದ್ದ ನೀವು ಕಾಣಿ ಎಂತ ಅಂತಾರೆ ಕಾಣಿ, ನೀವು ಮಾರ್ಕೆಟಿಗೆ ಹೋಗಿ ಕಾಣಿ, ತುಳಿನಾರು ಹೇಳ್ತಾರಲ್ಲ ನೀವು ಸಂತೆ ಮಾರ್ಕೆಟಿಗೆ ಹೋಯಿನಿ ಅಥವಾ ನೀವು ಕುಂದ ನೀವು ಮೀನು ಮಾರ್ಕೆಟಿಗೆ ಹೋಗಿರೋ ನಂಗೆ ಗೊತ್ತಿಲ್ಲ, ಮೀನು ನಿಮ್ಗೆ ಈ ಭಾಷೆನ ಕಲಿಕಾರ ಅಲ್ಲಿಗೆ ಹೋಗಿ ಕೊರ್ತು. ನೀವು ಈ ಕುಂದಾಪುರ ಬಂಡಕಾರ್ಸ್ BMZ ಕಾಲೇಜ್ ಹೋದ್ರೆ ಅದೆಲ್ಲ ಕಲುಕ್ ಆಗ್ತಿಲ್ಲ, ಅಲ್ಲಿ ಕಲಿ ಕಲ್ಲು ಇತ್ಕೊಂಡು ಕಲ್ತ್ರೆ ಎಷ್ಟು ಲೈಕ್ ಮಾತು ಮಾಡ್ತಕೊಂಡು ಎಷ್ಟು ಲೈಕ್ ಅವರು ಸೇಲ್ ಮಾಡ್ತಾರೆ. ಇಲ್ಲ ಇಡಬಲ ಅಣ್ಣ ಇಡಬಲ ಜೀವದ ಜೀವದ ಜೀವದ ಅಂತ ಜೀವದ ಯಾವುದು ಹಿಡ್ಕೊಂಡದ್ದು ಮಾತ್ರ ಸತ್ತದೆ. ತುಳಿನಂತೂ ಬಲೆಣ್ಣ ಇಡಬಲ ಅಣ್ಣ ಜೀವದ ಅಣ್ಣ ಜೀವದ ಅಣ್ಣ ಭೂತಾಯಿಗೊಂಡು ಜೀವದ ಜೀವದ ಅಂತಾರೆ. ಕಡೆಗಲ್ಲ ಹಾಕೊಂಡ್ರೆ ಮೂರು ದಿನ ಹಿಂದಿದ್ದು ಆದರೆ ಜೀವದ ಜೀವದ ಅಂತ ಹೇಳ್ಕೊಂಡು ಕರೆದು ನಮ್ಗೆ ವ್ಯಾಪಾರ ಮಾಡುವಂಥ ಕ್ರಮ. ಮತ್ತು ಅವ್ರು ಯಾವ ಕಾಲಕ್ಕೂ ಭಾಷೆ ಅವ್ರು ಚೇಂಜ್ ಮಾಡೋದಿಲ್ಲ. ಇವತ್ತು ಕಾಣಿ ಸಂತೆಂಗೆ ಭಾಷೆ ಇತ್ತು ನಮ್ಮದು, ಇವತ್ತು ಹೂಡು ನೆಟ್ಟಿಗೆದ್ದಂಗೆ ಭಾಷೆ ಇತ್ತು.
1: ನಾ ಇದೇ ಹೇಳ್ಕೊಂಡು ಮಾಡಿದೆ, ನೆಟ್ಟಿಗೆದ್ದ ಭಾಷೆ ಅವ್ರು ಮಾತಾಡೋ ಭಾಷೆ ಇತ್ತಲ್ಲ ಸರ್, ಅದು ಕುಂದಾಪುರ ಕನ್ನಡ ಬಾಯಿ ತುಂಬಾ ಒಂದಿಷ್ಟು ಎಲೆ ಎಲ್ಲ ತುಂಬಿಕೊಂಡು
0: ತಿನ್ಕೊಂಡು ಅವ್ರು ಯಾವ ರೀತಿಯಲ್ಲಿ ಕೇಂತರು ನಮ್ಮನೆ ಯಾರು ಕಾಂತರು ಅಂತ ಹೇಳೋ ಏನಿಲ್ಲ. ಅವರಿಗೆ ನಮ್ಮಲ್ಲಿ ನಾವಲ್ಲಿ ಆಚೆ ಮಾತಾಡೋದು ಜಾಗೃತಿ ಮಾತಾಡೋದು. ಅದಕ್ಕೆ ಸ್ವರ್ಣಂ ಸೊಟ್ಟಂ ಗೋಡೆ ಮೇಲೆ ಇಟ್ಟಮ್ ಅಂದೇಳಿ ಒಂದು ಗಾದಿ ಇತ್ತು. ಈ ಹಳ್ಳಿಯರೆಲ್ಲ ಏನು ಗೊತ್ತಾ, ನಾವಲ್ಲಿ ಒಂದು ಸಿಂಬಳ ಬಂದ್ರೆ ಕೂಡ ಕಿಶಿನ ತೆಗೆದು ಟಾವೆಲ್ ತಗೊಂಡು ಮಾಡಿ ಮತ್ತೊಂದು ಕಿಶಿ ಹೇಗೆ ಮನೆಗೆ ಹೊತ್ತು ನಾವು.
1: ಕರೆಕ್ಟ್.
0: ಅವ್ರು ಹಂಗಲ್ಲ, ಸುರ್ರಂ ಅಂತ ಸ್ವರ್ರಂ ಸೊಟ್ಟಂ ಗೋಡೆ ಮೇಲೆ ಇಟ್ಟಮ್ ಅಂತ, ಅದು ಅಲ್ಲೇ ಸೊರೆದ್ರು ಅಲ್ಲೇ ಗೋಡೆ ಮೇಲೆ ಇಟ್ಟರೆ ಆ ಮಕ್ಕಳಿಗೆಲ್ಲ ಆ ಸಿಂಬಳ ಒರೆಸಿ ಆ ಸೆರ್ಗಂಗೆ ಒರೆಸು ಕ್ರಮದಂಗೆ ಆ ಮಕ್ಕಳಿಗೆ ಅದಕ್ಕಿಂತ ಇದು ಪ್ರೀತಿ ಮಾಡೋಕೆ ಅಂತ ಇಲ್ಲ, ಅವ್ರಿಗೆಲ್ಲ ಬಟ್ಟೆ ತಪ್ಪಕಂತ ಇತ್ತ ಮಕ್ಕಳ ಕೈಯಲ್ಲಿ. ಆ ಮಕ್ಕಳು ಒತ್ತಿ ಅದು ಸಿಂಬಳ ತೆಗೆದು ಕಡೆ ಅದೇ ಸಿಂಬಳದ ಅವ್ರ ಕೈ ತೊಳ್ಕೊಂಡೇ ತಮ್ಮ ಸೀರೆ ಸೆರ್ಗೆ ಒರೆಸ್ಕೊಂಡೆ ಇರ್ತಾರೆ. ಅವ್ರಿಗೆ ಅದು ಅದೊಂದು ಅದು ನೀವು ನಾವು ಗೊಬ್ಬರ ಹೊರಿಸುತ್ತೆ ಗೊಬ್ಬರ ಹೊರಿತಾರೆ ಅದ್ರ ಗೊಬ್ಬರದ ಅದು ವಾಸನೆ ಬರ್ತದೆ. ಅದು ಅದೇ ಕೈಗೆ ಅವ್ರು ಇಡ್ಲಿ ಕೊಟ್ಟರು ತಿಂತಾರೆ,
1: ಹೌದು
0: ಬಾಳೆಹಣ್ಣು ಕೊಟ್ಟರು ತಿಂತಾರೆ, ಯಾಕಂದ್ರೆ ಅದೊಂದು ಅನಾರೋಗ್ಯ ಅಂತೇಳಿ ಅವ್ರು ತಿಳ್ಕೊಂತೇ ಇಲ್ಲ. ಮತ್ತು ಅವ್ರಿಗೆ ಎಂಥದ್ದು
1: ಅವ್ರು ಆರೋಗ್ಯವಾಗಿ ಇರ್ತಾರೆ,
0: ಆರೋಗ್ಯವಾಗಿ ಇರ್ತಾರೆ.
1: ನಾವು ಇಲ್ಲಿ ಸೋಪಾಗಿ ಕೈ ತೊಳೆದವರಿಗೆ ಕಾಯಿಲೆ ಜಾಸ್ತಿ.
0: ಸೋಪಾಗಿ ಕೈ ತೊಳೆದವರಿಗೆ ಕಾಯಿಲೆ ನಾವು ತಗೊಂಡು ಸೋಪಾಗಿ ಕೆಮಿಕಲ್ ಒಂದಿಷ್ಟು ನಾವು ತಗೊಂಡು ನಾವು ಅದು BMI ಹೇಳ್ದಂಗೆ ಘನ ನೀರನ್ನು ತೆಗೆದು ಕಡಿಕೆ ಮತ್ತೆ ಡಿಸ್ಟಿಲ್ ಮಾಡಿ ಅದನ್ನು ವಿಷ ಮಾಡಿ ಮತ್ತೆ ನಾವು
1: ಕುಡಿಯುತ್ತೆ. ಕರೆಕ್ಟ್.
0: ಮಕ್ಕಳಿಗೆ ನೀವು ನಾವು ಇನ್ನೂ ಸಹಿತ ಮಕ್ಕಳಿಗೆ ನಾವು ಕುಂದಾಪುರ ಕನ್ನಡದ ಪರಿಜ್ಞಾನವನ್ನು ಮಾಡ್ಕದೆ ಯಾಕೆಂದ್ರೆ ಅಬ್ಬಿದಿಕ್ಕಳು ಅಬ್ಬಿದಿಕ್ಕಳು ಈ ಭಾಷೆ ಹೆಡ್ ಭಾಷೆ ಅಂತೇಳಿ ಮಕ್ಕಳಿಗೆ ತುಂಬ್ರೆ ಅದು ಖಂಡಿತ ಮಕ್ಕಳೇ ಅದು ಭಾಷೆನ ಕಲೋದಿಲ್ಲ. ಇಂಗ್ಲೀಷ್ ಕಲೀನಿ, ಬದನೆಕಾಯಿಗೆ ನೀವು ಬ್ರಿಂಜಾಲನಿ ಅಥವಾ ನೀವು ಇದಕ್ಕೆ ಲೇಡೀಸ್ ಫಿಂಗರನಿ ಎಂತ ಬೇಕಾದ್ರೆ ಹೇಳಿ, ಅದು ಹೇಳದೇ ದೊಡ್ಡದು ಅಂತೇಳಿ ತಿಳ್ಕೊಂಡ್ಬೇಡಿ. ಇಂಗ್ಲೀಷ್ ಅನ್ನೋದು ಬೇಕೇ ಬೇಕು, ಅರ್ಥ ಆಯ್ತಾ ನಿಮಗೆ? ಭಾಷೆ ಅನ್ನೋದು ಒಂದು ಮಾಧ್ಯಮ ಹೊರತು ಅದು ಅದೇ ಗೋಲ್ ಅಲ್ಲ. ಹಾಪ್ಕೊಂಡ ದಾರಿ ಅಷ್ಟೇ
1: ಅಷ್ಟೇ.
0: ಈಗ ತಪ್ಪು ತಿಳ್ಕೊಂಡದ್ದು ಏನು ಕೇಳಿ, ಅದೇ ಗೋಲ್ ಅಂದೇಳಿ. ಇಂಗ್ಲೀಷೇ ಗೋಲ್ ಅಂದ್ರೆ ಇಂಗ್ಲೀಷ್ ಗೋಲ್ ಅಲ್ಲ. ಒಂದು ಕನ್ನಡದಂಗೂ ಹೋಯ್ಲಕ್ಕ ನೀವು ಇಂಗ್ಲೀಷಂಗೂ ಹೋಯಲು ಮುಟ್ಕೊಳ್ಳಕ್ಕೆ ಹಿಂದೆ ಹೋಗಿ ಮುಟ್ಕೊಳ್ಳಕ್ಕೆ ಅದರ ಪರಿಜ್ಞಾನ ಇದ್ದರೆ ನಮ್ಮ ಭಾಷೆ ಬಗ್ಗೆ ನಮ್ಗೆ ಒಳ್ಳೆ ಅಭಿಮಾನ ಬರ್ತದೆ.
1: ನಿಜ,
0: ನಮ್ಮ ಭಾಷೆ ಹೋಗೋರೆ ನಮ್ಮ ಕತೆ ಮುಗಿದೇ ಹೋಯ್ತು.
1: ಎಷ್ಟು ಲೈಕ್ ಮಾಡಿ ಅರ್ಥ ಮಾಡ್ಕೊಂಡಿದ್ವಿ ಸರ್, ಅದಕ್ಕೆ ನೀವು ಭಾಷಾ ಪ್ರಾಧ್ಯಾಪಕ.
0: ಭಾಷೆ
1: ಒಂದ್ವೇಳೆ ನೀವು ಪ್ರಾಧ್ಯಾಪಕರ ಆಯ್ದಿದ್ರೆ ಎಂತ ಇರ್ತಿದ್ರಿ ಸರ್?
0: ಪ್ರಾಧ್ಯಾಪಕರ ಆಯ್ದಿದ್ರೆ ನಾ ಸತ್ಯಕ್ಕೆ ಹೋದ ಮನೆ ಒಳ್ಳೆ ಹೂಟಿ ಮಾಡಿ ಒಳ್ಳೆ ಬ್ಯಾಸೆ ಮಾಡ್ತಿದ್ದೆ ನಾನು ಒಳ್ಳೆ ರೀತಿಯಂಗೆ. ಇದಕ್ಕಿಂತ ಲೈಕ್ ನಾನು ಕನ್ನಡ ಕುಂದಾಪುರ ಕನ್ನಡ ಮತ್ತೂ ಲೈಕ್ ಮಾತಾಡ್ತಿದ್ದೆ
1: ಅಲ್ದಾ.
0: ಈಗ ಹೊಟ್ಟೆ ಅಪ್ತಿಗೈಯಲ್ಲಿ ಹೋಯಿ ಇಷ್ಟು ವರ್ಷ ಆದಮೇಲೆ ಸ್ವಾಭಾವಿಕವಾಗಿ ನನ್ನ ಭಾಷೆ ಅನ್ನೋದು ಸೇರಿ ಹೋಯೇ ಹೊತ್ತದೆ, ಯಾಕಂದ್ರೆ ಅನ್ನ ಕೊಟ್ಟ ಜಾಗ ಅದು. ಅಲ್ಲಿದ್ದು ಬಿಟ್ಟು ಊರ ಬಪ್ಕಾತಿಲ್ಲ. ನೀವೀಗ ಒಂದು ಈ 30 ವರ್ಷ ನಮ್ಮ ಊರಂಗಿದ್ದ ನೀವು ಈ ಊರಂಗಿದ್ದ ನೀವು ಇಸು ಕುಂದಾಪುರ ಕನ್ನಡ ಮಾತಾಡ್ತೀರಿ, ನೀವೆಲ್ಲೆಲ್ಲ ಹೋಗಿ ತಿರುಗಿ ಬಂದಿರಿ, ಈಗ ನೀವು ಕುಂದಾಪುರ ಕನ್ನಡ ಇಲ್ಲಿದ್ದ್ರೆ ಕೂಡಲೇ ಮಾತಾಡ್ಕೆ.
1: ಹೌದು ಹೌದು ಹೌದು.
0: ಅದೇ ಈ ಭಾಷೆ ಕಣಿ ಇದನ್ನು ರುಚಿಯಾಯ್ಕರೆ ನೀವು ನೀವು ಇದನ್ನು ಈ ಕುಂದಾಪುರ ಭಾಷೆ ನೀವು ಕಣಿ ಇಲ್ಲಾದ್ರೂ ನೀವು ದುಬೈ ಗಂಡ ನಿಮ್ಮ ಗಂಡ ಎಲ್ಲೆಲ್ಲ ಫಾರಿನೇ ಇದೆ ನೀವೆಲ್ಲ ಹೋಗಿ ಕಣಿ ಅಲ್ಲೊಬ್ಬ ಹಾಯ್ ಅಂತ ಹೇಳಿದ್ರೆ ಸರ್ ಇಷ್ಟು ಖುಷಿ ಆಯ್ತು. ತುಂಬ ಖುಷಿ ಆಗ್ತದೆ ಅಂದರೆ ಭಾಷೆ ಖುಷಿಯಾಗೋದೇ ನಾವು ಪರದೇಶಕ್ಕೆ
1: ಹೋದಾಗ.
0: ಈಗ ಬೆಂಗಳೂರಿಗೆ ಹೋಯ್ಕೊಂಡು ಒಬ್ಬ ಯಾರು ಕುಂದಾಪುರ ಏನು ಹುಷಾರಿದ್ರೆ ಕೇಳಿದ್ರೆ ಬೆಂಗಳೂರಂಗೆ ಅವ ಯಾವನೇ ಅಲ್ಲಿ ಅವ್ರು ಯಾರು ನಮ್ಮ ಜಾತಿಯರು ಅಲ್ಲಿ ರೋಡಿಲ್ಲ ನಮ್ಮ ಪೈಕೇರಿ ಅಲ್ಲಿ ರೋಡಿಲ್ಲ ಹಂಗೆ ಕೇಳಿದ್ರು ಕೂಡ ನಾವು ಅವನಿಗೆ
1: ಕನೆಕ್ಟ್ ಆಗಿಬಿಡ್ತೀವಿ,
0: ಕನೆಕ್ಟ್ ಆಗಿಬಿಡ್ತೀವಿ. ಭಾಷೆಗೆ ಆ ರೀತಿ ಒಂದು ಒಂದು ಅದ್ಭುತವಾದ ಶಕ್ತಿ ಇತ್ತದು. ಅದನ್ನೇ ಅದಕ್ಕೆ ಬ್ರಿಟಿಷರು ಬಂದು ಏನು ಮಾಡಿದಾರೆ ಅಂದರೆ ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡಿಕೊಂಡು ಗಜನಿ ಮಹಮ್ಮದ್ ಬಂದ ಬಂದರೆ ಅಂತ ಮಾಡಿದ ಇಡೀ ಆ ಸೋಮನಾಥ ಟೆಂಪಲ್ನ ಹೊಡೆದ. ಸೋಮನಾಥ 14 ಸರಿ ಏನು ಒಂಟಿ ತಗೊಂಡು ಎಲ್ಲ ನಮ್ಗೆಲ್ಲ ಪಾಠ ಮಾಡಿದ ನಮ್ಗೆ ಸರಿ ಹೋಗುತ್ತೋ ಗೊತ್ತಿಲ್ಲ. ಚಿನ್ನ ತುಂಬಿಸ್ಕೊಂಡು ಅವನು ಊರಿಗೆ ಹೋದ ಅಂದೇಳಿ ನಾವು 14 17 ಸರಿ ಬರೋ ಅಲ್ಲಿರೋ ಮೂರ್ತಿನಲ್ಲಿ ಹೊಡೆದಾಕ್ದ.
1: ಹೌದು,
0: ಮೂರ್ತಿನ ಹೊಡೆದಾಕ್ರೆ ಅಂತ ಸಿಕ್ಕತ್ತೆ ಅಂದ್ರೆ ಇಲ್ಲಿದ್ದು ಸಂಸ್ಕೃತಿ ಹಾಳಾರೆ ಇಡೀ ದೇಶ ಹಾಳಾಗ್ತಂದೇಳಿ ಅವ ತಿಳ್ಕೊಂಡಿದ್ದ. ಅವ ಮುಸ್ಲಿಂ ದಾಳಿಕೋರರು ತಿಳ್ಕೊಂಡಿರು ಇಲ್ಲಿಂದ ಸಂಸ್ಕೃತಿ ನಾಶ ಆದರೆ ನಮ್ಮ ಇಡೀ ಇಂಡಿಯಾವೇ ನಾಶ ಆಗುತ್ತೆ. ಆ ಪ್ರಯತ್ನವನ್ನು ನೋಡಿ, ಮೊದಲು ಇಡೀ ವಿದೇಶಿಯರು ಮಾಡೋದು ಅದನ್ನೇ. ಇಲ್ಲಿ ಸಂಸ್ಕೃತಿಯನ್ನು ಹಾಳು ಮಾಡಿದರೆ ಇಂಡಿಯಾ ಹಾಳಾಗ್ತದೆ. ಇಲ್ಲಿ ಎಷ್ಟು ವೈವಿಧ್ಯಮಯವಾದಂಥ ಸಂಸ್ಕೃತಿ ಮೇಡಮ್ ಇದು. ನಿಮ್ಮ ಈಗ ಒಂದೊಂದು ಮದಿ ಒಂದೊಂದು ಥರ.
1: ಹೌದು ಸರ್.
0: ಒಂದೊಂದು ಮಗುವಿನ ತೊಟ್ಟಿಗೆ ಹಾಕೋದು ಒಂದೊಂದು ಥರ, ಒಂದೊಂದು ಹೆಣ ಸುಡೋದು ಒಂದೊಂದು ಥರ, ಒಂದೊಂದು ಮನೆ ಒಂದೊಂದು ಥರ. ಆದಷ್ಟು ವೈವಿಧ್ಯಮಯವಾದದ್ದು ಏಕರೂಪಿ ಆದಂಥದ್ದು ಆಗಲೇಬಾರದು. ನಮಗೆ ಬಹುರೂಪಿ ಬಹುತ್ವ ನಮ್ಮಲ್ಲಿ ಇರಲೇಬೇಕು. ಅರ್ಥ ಆಯ್ತಾ? ಅದಕ್ಕೆ ಶೆಟ್ರು ಮಾತಾಡೋ ಕನ್ನಡವೇ, ಕುಂದಾಪುರ ಕನ್ನಡವೇ ಬೇರೆ, ಭಟ್ರು ಮಾತಾಡೋ ಮಾಡ್ಕಂತೆ ಮಾಡಿ ಅಂತೇಳಿ ಅಂತ ಅದು ಸಹಿತ ಬೇರೆ.
1: ನಮ್ದು ಹೋಪ
0: ಅಂತ ಇದ್ದೇ ಇರ್ತದೆ. ಒಂದೊಂದು ಜಾತಿಗೆ ಒಂದೊಂದು ಭಾಷೆ ಇರ್ತದೆ
1: ಅಲ್ದಾ? ಬಟ್ ಎಂತದೇ ಆದ್ರೂ ನಾವು ಕುಂದಾಪುರ ಕನ್ನಡ ಅಲ್ದಾ.
0: ಕುಂದಾಪುರ ಕನ್ನಡಕ್ಕೆ ನೀವು ಇಷ್ಟೆಲ್ಲ ಕೆಲಸ ಮಾಡ್ತೀರಿ, ರೇಡಿಯೋ ಕುಂದಾಪುರ ಮಾಡ್ರಿ, ಇನ್ನಿನ್ನು ಎಷ್ಟೋ ಮಕ್ಕಳಿದನ್ನು ನಾವು ಮಾಡಿದ ಭಾಷೆನೆಲ್ಲ ಕೆಮ್ಮಿಲ್ ಬೀಳುತ್ತೆ. ಏನು ದೊಡ್ಡ ಲಾಭ ಇದ್ದೀರು, ಒಂದು ಭಾಷೆ ಉಳಿಸೋಕೊಂದು ಸಣ್ಣ ಪ್ರಯತ್ನ ಆಗಿದ್ದು. ಅವಳು ಈಗ ಒಂದು ಈ ಟಿಟ್ಟಿ ಟ್ಯಾಂಟ್ರ್ ಹಾಕಿ ನಿಮಗೆ ಗೊತ್ತಿತ್ತು?
1: ಟ್ಯಾಂಟ್ರಕ್ಕೆ ಗೊತ್ತು.
0: ಟ್ಯಾಂಟ್ರ್ ಹಾಕಿ ಮನ್ಕೊಂಬರ್ತೀನಿ, ಬೆನ್ನ ನೆಲಕ್ಕೆ ತಾಗಿಸಿ ಹೊಟ್ಟಿನ ಮೇಲೆ ಮಾಡಿ ಯಾವ ಹಕ್ಕಿಯೂ ಸಹಿತ ಹಂಗೆ ಮೇನ್ ಮನ್ಕಂತಿಲ್ಲ ಅವ್ರು ಹಾಗೆ ಅಲ್ಲ. ಅದಕ್ಕೆ ಅವನೊಬ್ಬ ಗಟ್ಟಿಗೆ ಕೇಳಿದವ್ರು, ಏ ಹಕ್ಕಿ ಎಲ್ಲ ಪ್ರಪಂಚಕ್ಕೆಲ್ಲ ಹೊಟ್ಟಿನ ನೆಲಕ್ಕೆ ತಾಗಿಸಿ ಮಲ್ಕೊಂಡ್ರೆ ನೀನೊಂದು ಬೆನ್ನನ ಮೇಲೆ ಮಾಡಿ ಮನ್ಕೊಂಡಿದ್ದಿಲ್ಲ ಇದು? ಯಾಕಂದ್ರೆ ಕುಂದಾಪುರದಂಗೆ ಎಲ್ಲರೂ ಮನ್ಕೊಂಡಿರು, ಇಲ್ಲಾದ್ರೂ ಆಕಾಶ ಬಿದ್ದದ್ದು ನನ್ನ ಕಾಲ್ ಮೇಲೆ ನಿಲ್ಲಿ ಅನ್ನೋ ಕಾರಣಕ್ಕೆ ನಾನು ಮಲ್ಕ. ಹಾಗೆ ನೀವು ರೇಡಿಯೋ ಕುಂದಾಪುರ ಕುಂದಾಪುರ ಕನ್ನಡ ಉಳಿಸ್ತ್ರಿ ಅಂತೇಳಿ ಅಲ್ಲ, ಆ ಟ್ಯಾಂಟ್ರಕ್ಕೆ ಕಣಕ್ಕೆ ಒಂದು ಕಾಲ್ ನೆಗೆ ಇಟ್ಕೊಂಡ್ರೆ ಎಲ್ಲರೂ ಬೈ ಚಾನ್ಸ್ ಆಕಾಶ ಕೆಳಗಡೆ ಬಿದ್ದರೆ ಅದು ನನ್ನ ಕಾಲ್ ಮೇಲೆ ನಿಲ್ಲಿ ಅಂತ ಆತ್ಮವಿಶ್ವಾಸ ಇದೆಯಲ್ಲ, ಅಂತ ಆತ್ಮವಿಶ್ವಾಸ ನಿಮ್ಮ ರೇಡಿಯೋ ಕುಂದಾಪುರದ ಮೂಲಕ ಬಂದರೆ ನಿಜವಾಗಿಯೂ ಸಹಿತ ಒಂದು ಕುಂದಾಪುರ ಕನ್ನಡಕ್ಕೆ ಹೋದ್ರೆ ಅಷ್ಟು ದೊಡ್ಡ ಕೊಡುಗೆ ಏನಿಲ್ಲ. ನೀವು ಇಡೀ ಕುಂದಾಪುರ ಕನ್ನಡ ಉಳಿಸ್ತಿ ಅಂತೇಳಿ ಹೊರೋದು ನಿಮ್ಮ ಭ್ರಮೆ ಹೊರತು ಅದು ಸತ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ.
1: ನಿಜ ಸರ್, ಎಷ್ಟು ಲೈಕ್ ಮಾತಾಡಿದ್ರೆ ನಿಮ್ಮ ಕುಂದಾಪುರ ಕನ್ನಡ ಕೇಂತ ಇದ್ರೆ ಇನ್ನೂ ಒಂದು 3 ಗಂಟೆ ಮಾತಾಡಿದ್ರೆ ಕೇಳ್ಕೊಂಬಾತಿತ್ತು. ಬಹುಶಃ ನಮ್ಮ ಕೇಳೋರಿಗೂ ಹಂಗೆ ಆತಿತ್ತೇನೋ, ಬಟ್ ಟೈಮ್ ಆಯ್ತು, ಗಂಟೆ ಆಯ್ತು. ನಿಮ್ಮ ಮಾತನ್ನ ಮುಗಿಸೋ ಮನಸ್ಸಿಲ್ಲ, ಆದ್ರೆ ನಿಮ್ಮ ಮಾತನ್ನ ಈಗ ಸರ್ ಮುಗಿಸು ಅಂತ ಹೇಳಲೇಬೇಕು.
0: ಅವಕಾಶ ಕೊಟ್ರಿ ನಂಗೂ ಕುಂದಾಪುರ ಕನ್ನಡ ಮಾತಾಡೋಕೆ ಆಗ್ತಿಲ್ಲ ಅನ್ನೋ ಪುಕ್ಕಿದಿತ್ತು. ಪುಕ್ಕಲ್ಲ ಯಾಕೋಯ್ತಾ, ಅಯ್ಯೋ ನಾವೊಂದು 12 ವರ್ಷ ಹೊರಗೆ ಪರೂರ ಹೊಟ್ಟೆ ಆಗ್ತೀವಿ ನಾನು ಕಂಡು ಆಗಿ ಕಂಡನ, ಅದು ತುಳು ಬತ್ತೋ ಅಥವಾ ಮತ್ತೆ ಇಂಗ್ಲೀಷ್ ಬತ್ತೋ ಅಥವಾ ಶುದ್ಧ ಕನ್ನಡ ಬತ್ತೋ ಅಂತ ಹೇಳುವಂಥ ಒಂದು ಆತಂಕ ಇದ್ದಿತ್ತು. ಅದು ಯಾವುದೂ ಬರದಿದ್ದಂಗೆ ನಿಮ್ಮ ಪ್ರಶ್ನೆಗೆಲ್ಲ ನಾವು ಉತ್ತರ ಕೊಟ್ಟಿದ್ದೆ ಅಂದೇಳಿ. ನಾನು ಉತ್ತರ ಕೊಡದಿದ್ದರೂ ಪ್ರಯತ್ನ ಮಾಡಿದೆ ಅಂತ ಹೇಳ್ತಾ ಕುಂದಾಪುರ ಭಾಷೆನ ಬಿಡಬೇಡಿ, ಯಾಕಂದ್ರೆ ನೀವು ಬೇರೆ ಭಾಷೆನ ಕಲೀನಿ ಕಲೀನಿ. ನಾವು ಹೀಗೆ ನಿತ್ಯ ನೀರಾಕಾಗ ನಾವು ನಿರಂತರ ಬದಲಾವಣೆ ಆಗ್ತಾನೆ ಇರಬೇಕು. ಆದರೆ ಬದಲಾವಣೆ ಒಟ್ಟಿಗೆ ಇದ್ದದೆಲ್ಲ ಗೆರ್ಚ್ಕೊಂಡು ಹೋಗಿ ಬದಲಾವಣೆ ಅಂತ ಹೇಳಿಬಿಟ್ಟು ನಾವು ಮಾಡೋಕ್ಕಾಗ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ.
1: ಎಷ್ಟು ಚಂದದ ಪದ ಬಳಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು.
0: ಓಕೆ ಮೇಡಮ್, ಥ್ಯಾಂಕ್ ಯು.
1: ತುಂಬ ಖುಷಿ ಆಯಿತು. ಎಂದಕ್ಕಂದರೆ ಈ ಪದಲ ಎಲ್ಲಿ ನಮ್ಮ ಅಬ್ಬಿ ಮಾತಾಡೋದು, ಅಜ್ಜಿ ಮಾತಾಡೋದು ಅಂತ ಸನ್ನಿವೇಶ, ಅಥವಾ ಮನೆ ಬದಿಗೆ ಇಪ್ಪತ್ತಿಗೆ ಚಂದಕ್ಕ, ಬಿಂದು ಅಕ್ಕ, ಅಕ್ಕು ಅಕ್ಕ, ಚಣಕು ಅಕ್ಕ, ಇವರ ಬಾಯಲ್ಲೆಲ್ಲ ಕೇಂಬಂಥ ಪದಗಳು. ಹಿಂಗೆ ನಾವು ಮಾತಾಡುತ್ತಲ್ಲ, ಅದೇನು ಹತ್ತ ಕುಂದಾಪುರ ಕನ್ನಡ ಅಲ್ಲ, ಅದೆಲ್ಲ ಪಾಲಿಶ್ಡ್ ಕುಂದಾಪುರ ಕನ್ನಡ ಆಯ್ತಾ. ಇಂಥದೆಲ್ಲ ಕೇಂಬ ಸಿಕ್ಕು ತುಂಬ ಅಪರೂಪ. ಕೇಂದ್ರ ಕೂಡಲೇ ಅದೆಷ್ಟು ಖುಷಿಯತ್ತು ಗೊತ್ತಾ, ನೀವೀಗ ಗೆರ್ಚ್ಕೊಂಡು ಹಾಪದಂದ್ರಲ್ಲ, ಇದೆಲ್ಲ ಬಳಕೆ ಇಲ್ಲ ಈಗ. ಅಂದರೆ ನಾವು ದಿನದ ಬಳಕೆಯಲ್ಲಿ ಈ ಪದಗಳು ಇಲ್ಲ ಇಲ್ಲ.
0: ಗೆರ್ಚುದು ಕಣಿಯೋದು ಬಿದ್ದ ಗಣಿಕೆ ಗೆರ್ಚ್ಕೊಂಡು ಹೋಯ್ತು ಅಂತ.
1: ಹೌದು,
0: ಅದನ್ನ ಆ ಗೆರ್ಚುದಮ್ಮದಲ್ಲೇ ಆ ಶಬ್ದದಲ್ಲೇ ಗೆರ್ಚ್ಕೊಂಡು ಹೋಗ್ಬೋದು.
1: ಅದರ ತೀವ್ರತೆ ಗೊತ್ತಾಗ್ತದೆ,
0: ಆ ತೀವ್ರತೆ ಗೊತ್ತು. ಶಬ್ದವೇ ಹಾಗೆ. ಈಗ ಮುತ್ತಂದ ಹೇಳಿ ಹೇಳಿ ಹಿಂಗೆ ಮಾಡಿ ಆ ಬೈಕಲ್ಲಿ ಹಿಂಗೆ ಅಗಲ ಮಾಡಿ ಮುತ್ತು ಕೊಡೋಕಾಗ್ತಿಲ್ಲ, ಮುತ್ತನ ಹೊತ್ತಿಗೆ ತುಟಿನ ಅಗಲ ಮಾಡಿ ಮುತ್ತು ಕೊಟ್ಟಂಗೆ ಹೇಳ್ತು.
1: ಕರೆಕ್ಟ್, ಹೌದು. ತುಂಬ ಖುಷಿ ಆಯ್ತು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಕೇಳುಗ್ರೆ, ಕುಂದಾಪುರ ಮಾತುಕತೆಯಲ್ಲಿ ಇಷ್ಟು ತನಕ ನಮ್ಮ ಕುಂದಾಪುರ ಕನ್ನಡನ ಅಷ್ಟು ಲೈಕ್ ಮಾಡಿ ಮಾತಾಡ್ತಾ ಇದ್ದದ್ದು ನಮ್ಮ ಬಾಲಕೃಷ್ಣ ಶೆಟ್ಟಿಯವರು, ಪ್ರಾಂಶುಪಾಲರಾಗಿದ್ದವರು, ಕನ್ನಡ ಪ್ರಾಧ್ಯಾಪಕರು. ಕನ್ನಡ ಪ್ರಾಧ್ಯಾಪಕರು ಕನ್ನಡನ ಅಷ್ಟು ಲೈಕ್ ಅರ್ಧ ಕುಡ್ದಿರ ಅದರೊಟ್ಟಿ ಕುಂದಾಪುರ ಕನ್ನಡ ಅವ್ರ ರಕ್ತದಲ್ಲೇ ಇತ್ತು. ಹಾಗಾಗಿ ಇಷ್ಟು ಲೈಕ್ ಆಯ್ತು ಮಾತುಕತೆ. ನಂಗೆ ಗೊತ್ತಿತ್ತು ನಿಮಗೂ ಎಲ್ಲ ಹೊರಡುಕ್ಕೆ ಕೇಂಬಕ್ಕೆ ಅಂದರೆ ರೇಡಿಯೋ ಮುಗೀತಂದು ಹೇಳೋಕೆ ಮನಸ್ಸಿಲ್ಲ ಅಂತ. ನನಗೂ ಇಲ್ಲ ಟೈಮ್ ಆಯಿ ಇಪ್ಪು ಕೊಯ್ಯೆ, ನಾವು ಹೊರಡಲೇಬೇಕು. ಸರಿ, ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಕೇಂತಾಳಿ, ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ಸಿಕ್ವಕ, ನಮ್ಮ ಕುಂದಾಪುರದ ಹೆಮ್ಮೆಯ ಚಿತ್ರ ಸಾಹಿತಿ ಪ್ರಮೋದ್ ಮರವಂತೆಯವರ ಭಾವಗೀತೆ. ಈ ಗೀತೆಗೆ ಸಂಗೀತ ಮತ್ತೆ ಗಾಯನ ರಾಘವೇಂದ್ರ ಬಿಜಾಡಿಯವರಿಂದ. ಕೇಳಿ ಮಾತನಾಡದೆ ಇರಬೇಡ.

0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

ನಮಸ್ಕಾರ, ನೀವು ಕೇಳ್ತಾ ಇದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಇಂದಿನ ಯಕ್ಷ ಸಮಾಗಮ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಅನೂಪ್ ಉರಾಳ. ಬಡಗುತಿಟ್ಟಿನ ಯಕ್ಷಗಾನದ ಪಾಂಡವರ ವಡ್ಡೋಲಗ ಹಾಗೂ ಕಿರಾತನ ವಡ್ಡೋಲಗದ ಬಗ್ಗೆ ಒಂದೆರಡು ಮಾತನಾಡುವುದಕ್ಕೆ. ಮೊದಲಿಗೆ ಪಾಂಡವರ ವಡ್ಡೋಲಗದ ಕುರಿತಾಗಿ ಮಾತನಾಡುವ. ಪಾಂಡವರ ವಡ್ಡೋಲಗ, ಹೆಸರೇ ಸೂಚಿಸಿದಂತೆ 5-6 ಜನರು ಒಂದಾಗಿ ಮಾಡುವಂತಹ ವಡ್ಡೋಲಗವನ್ನು ಪಾಂಡವರ ವಡ್ಡೋಲಗ ಎಂದು ಕರೀತಾರೆ. ಮೊದಲೆಲ್ಲ ಮೇಳಗಳಲ್ಲಿ ಪ್ರಸಂಗ ಪ್ರಾರಂಭವಾಗುವಾಗ ದೇವೇಂದ್ರ ಅಥವಾ ಮಹಾಭಾರತದ ಕಥೆಯಾದರೆ, ಅದರಲ್ಲೂ ಪಾಂಡವರಿಗೆ ಸಂಬಂಧಿಸಿದಂತಹ ಕಥೆಯಾದರೆ ಪಾಂಡವರನ್ನು ಮೊದಲಿಗೆ ವಡ್ಡೋಲಗ ಮಾಡಿಸುವುದು. ಎಲ್ಲ ರಾಜರ ವಡ್ಡೋಲಗಕ್ಕಿಂತ ವಿಭಿನ್ನವಾದಂತಹ ವಡ್ಡೋಲಗ, ಹಾಗೂ ಈ ವಡ್ಡೋಲಗಕ್ಕೆ ಬೇಕಾದ ಸಾಹಿತ್ಯವು ಬೇರೆಯದ್ದೇ ಇದೆ. ಹೀಗೆ ಹೇಳುವುದಾದರೆ, ಮೊದಲು ಎಲ್ಲಾ ಮೇಳಗಳಲ್ಲಿ ಬಡಗುತಿಟ್ಟಿನ ಟೆಂಟ್ ಮೇಳಗಳು, ಪ್ರಸಿದ್ಧ ಟೆಂಟ್ ಮೇಳಗಳಾದ ಪೆರಡೂರು ಹಾಗೂ ಸಾಲಿಗ್ರಾಮ, ಮೊದಲು ಅಮೃತೇಶ್ವರಿ ಟೆಂಟ್ ಮೇಳಗಳಾಗಿತ್ತು. ಕೇವಲ ಉಡುಪಿ ದಕ್ಷಿಣ ಕನ್ನಡ ಭಾಗದಲ್ಲಿರುವಂತಹ ಮೇಳಗಳು ಮಾತ್ರ ಅಲ್ಲ, ಉತ್ತರ ಕನ್ನಡದಲ್ಲಿರುವಂತಹ ಕೆರಮನೆ ಮೇಳ ಇರಬಹುದು, ಗುಂಡುಬಾಳ ಮೇಳ ಇರಬಹುದು, ಇಂತಹ ಮೇಳಗಳಲ್ಲಿಯೂ ಪಾಂಡವರ ವಡ್ಡೋಲಗ ಪ್ರಸಂಗ ಪ್ರಾರಂಭವಾಗುವುದಕ್ಕೆ ಮುನ್ನ ಪ್ರಸಂಗದ ಆರಂಭದಲ್ಲಿಯೇ ಈ ಪಾಂಡವರ ವಡ್ಡೋಲಗವನ್ನು ಮೊದಲು ಮಾಡಿಕೊಂಡು ಬರ್ತಾ ಇದ್ರು. ಈ ಎಲ್ಲಾ ಮೇಳಗಳಲ್ಲಿಯೂ ಹಾಗೂ ಬಡಗುತಿಟ್ಟಿನ ಹೆಚ್ಚಿನ ಎಲ್ಲಾ ಮೇಳಗಳಲ್ಲಿ ಪಾಂಡವರ ವಡ್ಡೋಲಗ ಎನ್ನುವುದು ಖಾಯಂ ಆಗಿತ್ತು. ಆದರೆ ಕ್ರಮೇಣ ಬರುತ್ತಾ ಬರುತ್ತಾ ಕಾಲಮಿತಿಯ ಪ್ರಭಾವಕ್ಕೊಳಗಾಗಿಯೂ ಅಥವಾ ಮೇಳಗಳ ಅನುಕೂಲಕ್ಕೆ ತಕ್ಕಂತೆಯೂ ಈಗ ಪಾಂಡವರ ವಡ್ಡೋಲಗವನ್ನು ಕೆಲವೇ ಮೇಳಗಳು ಮಾಡುತ್ತವೆ. ಉದಾಹರಣೆಗೆ ಮಂದಾರ್ತಿ, ಕಮಲಶಿಲೆ, ಅಮೃತೇಶ್ವರಿ ಹೀಗೆ. ಇನ್ನು ಕಥೆಗೆ ಹೊಂದಿಕೊಂಡು ಈ ಪಾಂಡವರ ವಡ್ಡೋಲಗದ ಹೆಸರನ್ನು ಬದಲು ಮಾಡ್ತಾರೆ. ದೇವತೆಗಳ ವಡ್ಡೋಲಗ, ಸಾಮಾನ್ಯವಾಗಿ ಸುದರ್ಶನ ವಿಜಯ, ಮಹಿಂದ ದ್ವಿವಿಧ ಕಾಳಗ ಇಂತಹ ಅಥವಾ ಬೇರೆ ಕಥೆಗಳ ಯಕ್ಷಗಾನ ಪ್ರದರ್ಶನ ಎಂದಾದರೆ, ಮೊದಲಿನಿಂದ ಮಾಡಿಕೊಂಡು ಬಂದದ್ದು ಕಥೆಯ ಪ್ರಾರಂಭದಲ್ಲಿ ದೇವತೆಗಳ ವಡ್ಡೋಲಗ ಆಗಬೇಕು. ಉದಾಹರಣೆಗೆ ದಕ್ಷಯಜ್ಞ, ಈ ಪ್ರಸಂಗದ ಪ್ರಾರಂಭದಲ್ಲಿ ದೇವತೆಗಳ ವಡ್ಡೋಲಗವೇ ಆಗುವುದು. ಆಗ ದೇವತೆಗಳ ವಡ್ಡೋಲಗ ಆಗುವುದು ಎಲ್ಲ ರಾಜರ ವಡ್ಡೋಲಗ ಮಾಡುವುದಕ್ಕಿಂತ ಇದೇ ಪಾಂಡವರ ವಡ್ಡೋಲಗವನ್ನಿಟ್ಟುಕೊಂಡು ದೇವತೆಗಳ ವಡ್ಡೋಲಗ ಅಂತ ಹೆಸರು ಕೊಟ್ಟುಕೊಂಡು ಮಾಡ್ತಾರೆ. ಇನ್ನು ರಾಮಾಯಣದ ಕಥೆಯಾದರೆ ರಾಮ ಲಕ್ಷ್ಮಣರ ವಡ್ಡೋಲಗ ಅಂತ ಹೇಳ್ತಾರೆ. ಆ ವಡ್ಡೋಲಗದ ನಡೆ ಸಂಪೂರ್ಣ ಇದರ ಹಾಗೆ, ಆದರೆ ಕೆಲವೊಂದು ಸಾಹಿತ್ಯಗಳು ಮಾತ್ರ ಬೇರೆ ಬೇರೆ ಇದೆ. ಮೊದಲೇ ಹೇಳಿದ ಹಾಗೆ 5-6 ಜನವಿದ್ದು ಗುಂಪು ನೃತ್ಯವಿರುವುದರಿಂದ ಎಲ್ಲರೂ ಒಂದೇ ರೀತಿಯಲ್ಲಿ ನಾಟ್ಯ ಮಾಡಿದರೆ ನೋಡಲು ತುಂಬಾ ಚಂದವಾಗಿರುತ್ತದೆ. ಅನುದಿನವೂ ಯಕ್ಷಗಾನ ಪ್ರಾರಂಭವಾಗುವಂತೆ ಗಣಪತಿ ಸ್ತುತಿಯನ್ನು ಮಾಡಿ ಬಾಲಗೋಪಾಲ, ಪೀಠಿಕಾ ಸ್ತ್ರೀವೇಷ ಇವೆಲ್ಲ ಆದ ನಂತರ ಪ್ರಸಂಗದ ಪ್ರಾರಂಭದಲ್ಲಿ ಬರುವಂತಹ ವಡ್ಡೋಲಗವೇ ಪಾಂಡವರ ವಡ್ಡೋಲಗ. ಪಾಂಡವರ ವಡ್ಡೋಲಗದ ಬಗ್ಗೆ ಇಷ್ಟೆಲ್ಲ ಕೇಳಿದ ಮೇಲೆ ನಿಮಗೆ ಕಾತುರತೆ ಆಗಿರಬಹುದು. ಈ ಪಾಂಡವರ ವಡ್ಡೋಲಗವನ್ನು ಹೇಗೆ ಮಾಡ್ತಾರೆ, ಮೇಳಗಳಲ್ಲಿ ಇದನ್ನು ಹೇಗೆ ಮಾಡ್ತಾರೆ, ಅಥವಾ ಹವ್ಯಾಸಿ ತಂಡಗಳಲ್ಲಿ ಹೇಗೆ ಮಾಡ್ತಾರೆ? ಈಗ ಪ್ರಸ್ತುತ ಹೆಚ್ಚಿನ ಹವ್ಯಾಸಿ ಯಕ್ಷಗಾನ ತಂಡದಲ್ಲಿ ಪಾಂಡವರ ವಡ್ಡೋಲಗವನ್ನು ಮಾಡ್ತಾರೆ. ಉದಾಹರಣೆ ಕಲಾಪೀಠ ಕೋಟ ಇರಬಹುದು, ಅಜಪುರ ಯಕ್ಷಗಾನ ಸಂಘ ಇರಬಹುದು, ಹೀಗೆ ಹೆಚ್ಚಿನ ಹವ್ಯಾಸಿ ಯಕ್ಷಗಾನ ತಂಡದಲ್ಲಿ ಅಥವಾ ಮಕ್ಕಳ ಯಕ್ಷಗಾನ ತಂಡದಲ್ಲಿ ಇದನ್ನೆಲ್ಲ ಮಾಡ್ತಾರೆ. ಹಾಗೆಯೇ ಈ ಪಾಂಡವರ ವಡ್ಡೋಲಗ ಹೇಗೆ ಮಾಡ್ತಾರೆ ಎನ್ನುವುದನ್ನು ತಿಳಿಯುವುದಕ್ಕೆ ಇದೀಗ ನಿಮಗೆ ಪಾಂಡವರ ವಡ್ಡೋಲಗದ ಯಕ್ಷಗಾನದ ತುಣುಕನ್ನು ಪ್ರಸಾರ ಮಾಡ್ತೇವೆ. ಆಡಿಯೋ ಕೃಪೆ ಹಂಗಾರಕಟ್ಟೆ ಯಕ್ಷಗಾನ ಕಲಾಕೇಂದ್ರ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರಗೊಂಡಂತಹ ಕಲಾಪೀಠ ಕೋಟ, ಇಲ್ಲಿನ ವಿದ್ಯಾರ್ಥಿಗಳು ಮಾಡಿರುವಂತಹ ಪಾಂಡವರ ವಡ್ಡೋಲಗ.

0: ಇನ್ನು ಕಿರಾತನ ವಡ್ಡೋಲಗ. ಕಿರಾತನ ವಡ್ಡೋಲಗವನ್ನು ಆಗಿನ ಕಾಲದಲ್ಲಿ ನೋಡುವುದಕ್ಕೆ ಬಹಳ ಮಜವಾಗಿರ್ತಿತ್ತು, ಬಹಳ ಚಂದವಾಗಿರ್ತಿತ್ತು. ಏಕೆಂದರೆ ಆಗಿನ ಕಾಲದಲ್ಲಿ ಕಿರಾತ ಅಂದರೆ ಒಂದೇ ಕೋರೆ ಮುಂಡಾಸು, ಇಲ್ಲ ಅಂದರೆ ಜೋಡ್ ಕೋರೆ, ಎರಡು ಕೆಂಪು ಕೆದ್ಗೆ ಮುಂದಲನ್ನು ಅಭಿಮುಖವಾಗಿ ಕಟ್ಟಿ ಅದನ್ನು ಕೂರಿಸಿಕೊಂಡು ಅಷ್ಟು ರಂಗಸ್ಥಳದಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ಅದಕ್ಕೆ ತಕ್ಕಂತೆಯೇ ನೋಡುಗರಿಗೆ ಖುಷಿಯನ್ನು ಕೊಡುವುದಕ್ಕಾಗಿ ಕಿರಾತರ ಪಡೆ, ಆ ಪಡೆಯವರು ಮಾಡುತ್ತಿರುವಂತಹ ಚೇಷ್ಟೆ, ಅವರು ಮಾಡುತ್ತಿರುವಂತಹ ಸರ್ಕಸ್, ಇವೆಲ್ಲವನ್ನು ನೋಡುವುದಕ್ಕೆ ಬಹಳ ಚಂದವಾಗಿರ್ತಾ ಇತ್ತು. ಹಾಗೆಯೇ ಪ್ರಸಂಗಗಳಲ್ಲಿ ಬರುವಂತಹ ಕಿರಾತನಿಗೋಸ್ಕರವೇ ಕಿರಾತನ ವಡ್ಡೋಲಗ ಎಂದು ಮೊದಲಿನವರು ಮಾಡಿಕೊಂಡು ಬರ್ತಾ ಇದ್ರು. ಉದಾಹರಣೆಗೆ ಭೀಷ್ಮ ವಿಜಯದಲ್ಲಿ ಬರುವಂತಹ ಏಕಲವ್ಯ ಎನ್ನುವಂತಹ ಕಿರಾತನಿಗೂ ಕಿರಾತನ ವಡ್ಡೋಲಗ ಮಾಡ್ತಾ ಇದ್ರು. ಶಶಿಪ್ರಭಾಪರಿಣಯದಲ್ಲಿ ಬರುವಂತಹ ಕಿರಾತನಿಗೂ ಕಿರಾತನ ವಡ್ಡೋಲಗ ಮಾಡ್ತಾ ಇದ್ರು. ಹೀಗೆ ಹೆಚ್ಚಿನ ಪ್ರಸಂಗದಲ್ಲಿ ಬರುವಂತಹ ಎಲ್ಲಾ ಕಿರಾತರಿಗೂ ಕಿರಾತನ ನಾಯಕ ಕೋರೆ ಮುಂಡಾಸು ಅಥವಾ ಜೋಡ್ ಕೋರೆಯನ್ನು ಕಟ್ಟಿಕೊಂಡು ಬರ್ತಾ ಇದ್ದ. ಹಾಗೆ ಅವರ ಪಡೆಯವರೆಲ್ಲರೂ ಸಾಮಾನ್ಯ ಕಿರಾತರಂತೆ ಬರುತ್ತಾ ಇದ್ರು. ಕಿರಾತನ ಪಡೆಯವರಿಗೆ ದಿಗಣಾಂತ ಎತ್ತ ಅಂತ ಕೊಟ್ಟು ತೆರೆಯ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೋಡುವುದು, ಹಾರುವುದು, ಬೀಳುವುದು ಇವೆಲ್ಲವನ್ನು ಮಾಡ್ತಾ ಇದ್ರು. ಇದಾದ ನಂತರ ಕಿರಾತ ನಾಯಕನಿಗೆ ರಾಜವೇಷದ ಒಡ್ಡೊಲಗದಂತೆ ಒಂದು ತೆರೆ ಒಡ್ಡೊಲಗವನ್ನು ಕೊಡ್ತಾ ಇದ್ರು. ಇದಿಷ್ಟು ತೆರೆ ಒಡ್ಡೊಲಗ ಆದ ನಂತರ ಕಿರಾತ ಹೋಗಿ ಸಿಂಹಾಸನ ಅಥವಾ ರಥದ ಮೇಲೆ ಹೋಗಿ ನಿಲ್ಲುವುದು, ಅದರ ಮುಂದೆ ಹುಲ್ಲರಾಶಿ ಬೆಂಕಿ ಹಾಕುವುದು, ಆ ಬೆಂಕಿಯ ಸುತ್ತಲೂ ಕಿರಾತರ ಪಡೆ ಲಯಬದ್ಧವಾಗಿಯೇ ಓಡುವುದು, ಇವೆಲ್ಲವನ್ನು ನೋಡುವುದಕ್ಕೆ ಬಹಳ ಚಂದವಾಗಿ ಕಾಣ್ತಾ ಇತ್ತು. ಇವೆಲ್ಲ ಆದ ನಂತರ ಕಿರಾತರ ಪಡೆಗಳು ಮಾಡುತ್ತಿರುವಂತಹ ಸರ್ಕಸ್, ಇದನ್ನು ನೋಡುವುದಕ್ಕಂತೂ ಬಹಳ ಮಜವಾಗ್ತಾ ಇತ್ತು. ಈ ಕಿರಾತರ ವಡ್ಡೋಲಗದ ಸುದ್ದಿ ಕೇಳಿದ್ಮೇಲೆ ನಿಮಗೂ ಅನಿಸ್ತಿರ್ಬೋದು, ಈ ಕಿರಾತರ ವಡ್ಡೋಲಗ ಹೇಗೆ ಮಾಡ್ತಾರೆ, ಇದರಲ್ಲಿ ಬರುವಂತಹ ಸಾಹಿತ್ಯ ಹೇಗಿರಬಹುದು, ಇವೆಲ್ಲ ನಿಮಗೆ ಮಂಡಿಯೊಳಗೆ ಕೊರೆಯುತ್ತಾ ಇರಬಹುದು. ಹಾಗಾಗಿ ಈ ಕಿರಾತರ ವಡ್ಡೋಲಗ ಹೇಗೆ ಮಾಡ್ತಾರೆ ಎನ್ನುವುದನ್ನು ನಿಮಗೆ ಈಗ ಆಡಿಯೋ ಮುಖೇನ ಕೇಳಿಸ್ತೇವೆ.
1: ಆಡಿಯೋ ಕೃಪೆ ಕಲಾಪೀಠ ಕೋಟ ಯಕ್ಷಗಾನ ಯೂಟ್ಯೂಬ್ ಚಾನಲ್.

ಇಷ್ಟು ಹೊತ್ತು ಬಡಗುತಿಟ್ಟಿನ ಯಕ್ಷಗಾನದ ಪಾಂಡವರ ಒಡ್ಡೋಲಗ ಹಾಗೂ ಕಿರಾತನ ಒಡ್ಡೋಲಗದ ಕುರಿತಾಗಿ ನನಗೂ ಗೊತ್ತಿದ್ದಷ್ಟು ನಾನು ನಿಮಗೆ ತಿಳಿಸಿದ್ದೇನೆ. ಇನ್ನೊಮ್ಮೆ ಇನ್ನೊಂದು ವಿಷಯದೊಂದಿಗೆ ಇದೇ ಯಕ್ಷ ಸಮಾಗಮ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ಕೇಂದ್ರ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಅನೂಪ್ ಉರಾಳ.

0: ಈಗ ದಿನೇಶ್ ಉಪ್ಪೂರ್ ಇವರ ಯಕ್ಷಗಾನ ಸಂಗ್ರಹದಿಂದ ಆಯ್ದ ಬಬ್ರುವಾಹನ ಕಾಳಗ ಭಾಗ 2 ಪ್ರಸಾರವಾಗುತ್ತದೆ.
1: ಈಗ ಯೋಚಿಸಬೇಕಾದಂತಹ ಸಂದರ್ಭ ಪುನಃ ಒದಗಿ ಬಂತು. ಅಶ್ವವನ್ನ ಕಟ್ಟಿ ಯುದ್ಧವನ್ನ ಸಾರಿಯಾಗಿತ್ತು. ಆದ್ರೆ ತಾಯಿಯ ಮಾತಿನ ಮೇರೆಗೆ ಪುನಃ ಮಂತ್ರಿಗಳನ್ನೆಲ್ಲ ಕರೆದು ವಿಷಯವನ್ನ ತಿಳಿಯಪಡಿಸಿದಾಗ ಪಾರ್ಥನಲ್ಲಿ ಹೋಗಿ ಕಪ್ಪಗಾಣಿಕೆಯನ್ನು ಕೊಟ್ಟು ತಪ್ಪನ್ನ ಒಪ್ಪಿಕೊಳ್ಳಬೇಕು ಎಂಬುದಾಗಿ ಮಂತ್ರಿಗಳು ಸೂಚಿಸಿದ್ದಾರೆ. ಅದೇ ಪ್ರಕಾರವಾಗಿ ಪಾರ್ಥನಿಗೆ ಒಪ್ಪಿಸುವುದಕ್ಕಾಗಿ ವಿಶೇಷವಾಗಿರುವಂತಹ ಕಪ್ಪಗಾಣಿಕೆಯನ್ನೆಲ್ಲ ತೆಗೆಸಿದ್ದೇನೆ. ನಾಗಲೋಕದ ಕನ್ಯರನ್ನ ತರಿಸಿದ್ದೇನೆ. ಆರ್ತಿಯನ್ನ ಹಿಡಿದು ಕಳಶ ಗನ್ನಡಿಗಳೊಂದಿಗೆ ಆ ಕಡೆಯಲ್ಲಿ ವಿಜೃಂಭಣೆಗೆ ನಡೆದು ಬಿಡಲಿ.

0: ಹಂಸಕೇತನ, ವೃಷಕೇತು, ಪ್ರದ್ಯುಮ್ನ ಮೊದಲಾದವರು ನಮ್ಮ ಅಶ್ವವನ್ನ ಈ ಮಣಿಪುರದ ದೊರೆ ಕಟ್ಟಿಕೊಂಡಿದ್ದಾನೆ ಎಂಬಂತಹ ಸಂಗತಿಯನ್ನು ನಾವು ಕೇಳಿದ್ದೇವೆ.
1: ಸರಿ,
0: ಅವನಿಂದ ಬರಬಹುದಾದಂತಹ ಪ್ರತಿಕ್ರಿಯೆಯನ್ನ ಎದುರಿಸುವುದಕ್ಕೆ ಸನ್ನದ್ಧರಾಗಿ ಆ ಸಮಯವನ್ನ ನಿರೀಕ್ಷಿಸುತ್ತಿರೋಣ.

0: ಹಂಸಕೇತನ
1: ಅರ್ಜುನಯ್ಯ,
0: ಸಾವಿರ ಕಾಲ ಬದುಕಿದರೆ ಸಾವಿರ ಚೋದ್ಯಗಳನ್ನು ಕಾಣಬಹುದಂತೆ. ಮುತ್ತು ರತ್ನ ಇತ್ಯಾದಿಗಳನ್ನೆಲ್ಲ ತಂದೊಪ್ಪಿಸಿ ನನ್ನ ಪಾದ ಮೂಲದಲ್ಲಿ ತಲೆ ಚಾಚಿ ನಿಂತ ಈ ಮಣಿನಗರದ ಮಹಾನಾಯಕರಾದಂತಹ ಬಬ್ರುಹಾನ್ನ ಸ್ಥಿತಿಯನ್ನು ನೋಡಿದ್ದೀರಿ. ಸಕಲ ಮಂತ್ರಿ ಮಹರ್ಬಲಗಳ ಅನುಕೂಲತೆ ಇದ್ದರು ನಮ್ಮ ಯಜ್ಞಾಶ್ವವನ್ನು ಕಟ್ಟಿದಂತಹ ಈತ ಹೇಳಿಯಂತೆ ಬಂದು ತಲೆಬಾಗುತ್ತಿದ್ದಾನೆ. ನಿಜಕ್ಕೂ ಇಂಥ ಈ ವ್ಯಕ್ತಿ ಯಾವ ಅರಸನ ಮಗನು, ಇವನ ಹುಟ್ಟಿಗೆ ಕಾರಣ ಏನು ಎಂಬುದೇ ಅರ್ಥವಾಗದೆ ಒಂದು ವಿಚಿತ್ರವಾದಂತಹ ಅನುಭವವನ್ನು ಅನುಭವಿಸ್ತಾ ಇದ್ದೇನೆ.

ಇವನ ವೇಷವನ್ನ ಆಯಾ ಆಕಾರವನ್ನ ಕಂಡಾಗ ವೀರ ಕ್ಷತ್ರಿಯನ ಹಾಗೆ ಕಾಣಿಸಿದ್ದೇನೋ ಸತ್ಯ. ಆದರೆ ಇವನ ಕೃತಿಯನ್ನ ಅವಲೋಕಿಸಿದಾಗ ನಿಜಕ್ಕೂ ಕ್ಷಾತ್ರಿಯತ್ವಕ್ಕೆ ಸಂಬಂಧಿಸಿದ ಯಾವ ಯೋಗ್ಯತೆಯೂ ಇವನಲ್ಲಿ ಇಲ್ಲ ಎಂಬುದಂತ.

ಜನಕ, ನನ್ನ ಈ ವ್ಯವಹಾರ ನಿನಗೆ ಆಶ್ಚರ್ಯವನ್ನು ಉಂಟು ಮಾಡಿದೆ. ಹಾಗಾದ್ರೆ ಆಶ್ಚರ್ಯ ಅಲ್ಲ, ಏನು ಮಾಡುವ, ನಮ್ಮ ಪರಿಸ್ಥಿತಿಯನ್ನು ನಾವೇ ಹೇಳಿಕೊಳ್ಳಬೇಕಾದ ಸಂದರ್ಭ ಬಂತು. ತಂದೆಯಾದಂತಹ ನಿಮ್ಮಲ್ಲಿ ನಾನೇ ನಿಮ್ಮ ಮಗ ಎಂಬುದಾಗಿ ಹೇಳಿಕೊಳ್ಳುವ ಸಂದರ್ಭ ನನ್ನ ಪಾಲಿಗೆ ಬಂತು. ಜನಕ, ನಾನು ಮಾಡಿರುವಂತಹ ಅಪರಾಧ ಏನು ಬಲ್ಲಿರಾ?

0: ಒಂದು ರಾಷ್ಟ್ರದ ಮಹಾರಾಜನಾಗಿ ಈ ಅಶ್ವದ ಹಣೆಯಲ್ಲಿರುವಂತಹ ಲಿಖಿತವನ್ನು ಓದಿದಾಗ ರೊಚ್ಚಿಗೆದ್ದು ಈ ಅಶ್ವವನ್ನು ಕಟ್ಟಿದೆ. ಆದರೆ ನಮ್ಮ ತಾಯಿಯ ಆಮೇಲೆ ಹೇಳಿದ್ಲು, ಬಂದಿರುವಂತಹ ವ್ಯಕ್ತಿ ನಿನ್ನ ತಂದೆ ಮಗನೇ ಎಂಬುದಾಗಿ ತಾಯಿಯಾಗಿರುವಂತಹ ಚಿತ್ರಾಂಗದಾ ದೇವಿ ಹೇಳಿದ್ರ ಕಾರಣದಿಂದಲಾಗಿ ನಾನು ಮಾಡಿದ್ದು ಅಪರಾಧ ಎಂಬುದು ತಿಳಿಯಿತು. ಏನು ಮಾಡುವ, ಕಾರ್ಯ ಆದ ಮೇಲೆ ಮಾಡಿದ್ದು ತಪ್ಪು ಎಂದು ಗೊತ್ತಾಯಿತು. ಆದ್ದರಿಂದ ತಪ್ಪನ್ನು ಒಪ್ಪಿಕೊಳ್ಳಬೇಕಾದ್ದೇ ಸಂಭಾವ್ಯತಿಕೆ ಎಂಬುದಾಗಿ ತಿಳಿದು ಇದು ತಪ್ಪನ್ನು ಒಪ್ಪಿಕೊಂಡು ಪಾದ ಮೇಲೆ ಕಪ್ಪಗಾಣಿಕೆಯನ್ನು ಒಪ್ಪಿಸ್ತಾ ಇದ್ದೇನೆ. ಸ್ವೀಕರಿಸಬೇಕು ಜನಕ.
1: ಒಬ್ರು ವಾಹನನ ರೀತಿ ನೀತಿಗಳನ್ನೆಲ್ಲ ಕಂಡಾಗ ಒಂದೇ ಸಮನೆ ಮೊಗವನ್ನು ತಿರುಗುತ್ತಾ ಇದ್ದಿ. ಆದ್ರೆ ಅವನ ಆಡಿರುವಂತಹ ಮಾತುಗಳನ್ನೆಲ್ಲ ಎಣಿಸಿದಾಗ ಅವನ ವರ್ಚಸ್ಸು, ತೇಜಸ್ಸು, ಓಜಸ್ಸು, ಅವನಲ್ಲಿರುವಂತಹ ಟಿವಿ ಪರಾಕ್ರಮ ಇವುಗಳನ್ನೆಲ್ಲ ಕಂಡಾಗ ನಿಮ್ಮ ಮಗನೋ ಎನ್ನುವಂತಹ ಸಂದೇಹವೂ ನಮಗುಂಟಾಗ್ತಾ ಇದೆ. ಆದ್ದರಿಂದ ಮಗನೆನ್ನುವಂತಹ ವ್ಯಾಮೋಹದಿಂದ ಅವನನ್ನು ಒಡಗೂಡಿಕೊಳ್ಳುವುದೇ ಯೋಗ್ಯ ಅಂತ ನಮ್ಮ ಮನಸ್ಸಿಗೆ ಅನ್ನಿಸ್ತಾ ಇದೆಯಲ್ಲ.
2: ಓಹೋ, ನಿಮ್ಮೆಲ್ಲರ ಅನಿಸಿಕೆ ಈಗ
1: ಹೌದು.
2: ಹಂಸಕೇತನಾದಿಗಳೇ,
1: ಸ್ವಾಮಿ
2: ಬಬ್ರುವಾಹನ ಹೇಳಿದ ಮಾತುಗಳಿಂದ ಈತ ನನ್ನ ಮಗ ಎನ್ನುವಂತಹ ಭ್ರಮೆಗೆ ನೀವು ಒಳಗಾಗಿದ್ದೀರಿ.
1: ಸರಿ,
2: ನಿಜಕ್ಕೂ ಇವನ ರೀತಿ ನೀತಿಗಳನ್ನೆಲ್ಲ ಪರಿಶೀಲಿಸಿದಾಗ ಇವನು ಯಾರು ಏನು ಎನ್ನುವುದನ್ನ ತಿಳಿದುಕೊಳ್ಳುವುದಕ್ಕೆ ಅವಕಾಶ ಇದೆ. ಶ್ರೇಷ್ಠವಾದಂತಹ ಈ ಚಂದ್ರವಂಶದ ಭವ್ಯವಾದಂತಹ ಕೀರ್ತಿಗೆ, ಅದರ ಶುಚಿಗೆ ಕಲಂಕಪ್ರಾಯವಾದಂತಹ ಮಾತುಗಳನ್ನಾಡುತ್ತಿರುವಂತಹ ಈ ಬಬ್ರುವಾಹನ ನಿಜಕ್ಕೂ ನಮ್ಮ ವಂಶಕ್ಕೆ ಒಂದು ಅಪರಾಧವನ್ನೇ ಎಸಗುತ್ತಿದ್ದಾನೆ. ಅಂತ ಈ ಬಬ್ರುವಾಹನ ನನ್ನ ಮಗ ಎಂಬ ಅನುಮಾನ ನಿಮಗೆ ಹುಟ್ಟಿತ್ತು ಅಂತ ಆದರೆ ಆಶ್ಚರ್ಯ ಅಲ್ಲವೇ? ಈತ ಹೇಳಿದ ಪ್ರಕಾರವಾಗಿ ಈತ ನನ್ನ ಮಗನೇ ಆಗಿದ್ದರೆ ಈ ವಿಧವಾದತ್ತ ಈ ಕೃತಿ ಇವನಿಂದ ನಡೆಯಲಿಕ್ಕೆ ಸಾಧ್ಯವಿರಲಿಲ್ಲ. ಪೌರುಷವಂತರು ಕಟ್ಟಬೇಕು, ಅದು ಇಲ್ಲದೇ ಇದ್ದವರು ಕಪ್ಪಗಾಣಿಕೆಗಳನ್ನು ಕೊಟ್ಟು ಶರಣಾಗತರಾಗಬೇಕೆಂದು ನಮ್ಮ ಅಶ್ವದ ಹಣೆಯ ಮೇಲೆ ಬರೆಸಿದ ಬರಹವನ್ನು ಓದಿಯೂ ಅಶ್ವವನ್ನು ಕಟ್ಟಿ ಆಮೇಲೆ ಕಪ್ಪಗಾಣಿಕೆಗಳನ್ನೆಲ್ಲ ತಂದು ಪಾದಮೂಲದಲ್ಲಿ ತಲೆಯಿಟ್ಟು ಅಪರಾಧ ಮಾಡಿದ್ದೇನೆಂದು ತನ್ನ ಅಪರಾಧ ಪ್ರಜ್ಞೆಯನ್ನು ಇಲ್ಲಿ ತೋಡಿಕೊಳ್ಳುತ್ತಿದ್ದಾನೆ. ನಿಜಕ್ಕೂ ನನ್ನಂಥವನ ಮಗನಾದಂತಹ ಒಬ್ಬ ವ್ಯಕ್ತಿಯಿಂದ ಇಷ್ಟು ಹೀನವಾದಂತಹ ಹೇಳಿತನದ ಕೃತಿಗಳನ್ನ ಕಾರ್ಯವನ್ನ ನಿರೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈತ ಏನು ನಿಮ್ಮಂತವರ ಮನಸ್ಸಿನಲ್ಲಿ ಭ್ರಮೆಯನ್ನು ಹುಟ್ಟಿಸಬಹುದಾದ ಮಾತುಗಳನ್ನಾಡುತ್ತಿದ್ದಾನೆ? ಇವನ ಎಲ್ಲ ಚಟುವಟಿಕೆಗಳಿಂದ ಈತ ಹೇಳಿದನಲ್ಲ ಚಿತ್ರಾಂಗದೆಯ ಮಗ, ಚಿತ್ರಾಂಗದೆಯ ಮಗ ಅಂತ, ಅಂತೂ ಇವನ ಹುಟ್ಟಿನ ಗುಟ್ಟು ಅಲ್ಲಿಯೇ ಇದೆ ಎಂದು ಅರ್ಥ ಮಾಡಿಕೊಳ್ಳ

ಅರ್ಥ ಮಾಡಿಕೊಳ್ಳಬಹುದು, ಅರ್ಥ ಮಾಡಿಕೊಳ್ಳಬಹುದು. ತನ್ನ ತಾಯಿ ತಾಯಿ ಎಂದು ಹೇಳಿಕೊಳ್ಳುತ್ತಾನೆ ಚಿತ್ರಾಂಗದೆ ಎನ್ನುವಳ ಹೆಸರನ್ನ. ಯಾವುದೋ ಅನಾಮಧೇಯಳಾದಂತಹ ಈ ಚಿತ್ರಾಂಗದೆ ತನ್ನ ಪ್ರಾಯದ ಸ್ವತ್ತನ್ನು ನಿಯಂತ್ರಿಸಲಿಕ್ಕಾಗದೆ, ಯಾವುದೋ ರಸಿಕ ಮಹಾಶಯನಾದಂತ ಗಂಧರ್ವರ ಒಡನಾಟಕ್ಕೆ ಸ್ನೇಹಕ್ಕೆ ಒಳಗಾಗಿ ಆ ವಿಚಿತ್ರವಾದ ಅಕ್ರಮ ಸಂಬಂಧದಿಂದ ಹುಟ್ಟಿದ ಕೆಟ್ಟ ಪಿಂಡ ಇದಾಗಿರಬೇಕು. ಅಲ್ಲದೇ ಇದ್ರೆ ಒಬ್ಬ ಅಚ್ಚ ಕ್ಷತ್ರಿಯನ ವೀರ್ಯಕ್ಕೆ ಹುಟ್ಟಿದಂತಹ ವ್ಯಕ್ತಿಯೇ ಈತನಾಗಿದ್ರೆ ಇವನಿಂದ ಇಂಥ ಹೀನವಾದಂತಹ ಕಾರ್ಯವನ್ನು ನಿರೀಕ್ಷಿಸುವುದಕ್ಕೆ ಸಾಧ್ಯ ಇಲ್ಲ. ಅಶ್ವವನ್ನು ಕಟ್ಟಿದ ಪಂಥಕ್ಕಾಗಿ ತನ್ನ ಪ್ರಾಣವನ್ನು ದೃಢವಾಗಿ ಭಾವಿಸಿ ಆ ಪಂಥವನ್ನೇ ಮುಂದುವರಿಸಿಕೊಂಡು ಹೋಗಬೇಕಾದದ್ದು ಕ್ಷತ್ರಿಯ ವೀರನ ಸಹಜ ಕರ್ತವ್ಯ. ಹಾಗಿರುವಾಗ ಈತನ ಹುಟ್ಟಿನ ಹುಟ್ಟು ಇಂತಹ ಹೇಯವಾದ ಹಿನ್ನೆಲೆಯಲ್ಲಿ ಕೂಡಿದ್ದರಿಂದ ಇವನ ಕೆಲಸವೂ ಇಷ್ಟು ಹೇಸಿಗೆಯಿಂದ ಕೂಡಿದ್ದು ಎನ್ನುವುದನ್ನು ಒಪ್ಪಿಕೊಳ್ಳಲೇಬೇಕು. ಮತ್ತೆ ಮತ್ತೆ ಈತ ಇದೋ ನಿನ್ನ ಮಗ ನಿನ್ನ ಮಗ ಎಂದು ಕೇಳುವವರ ಕಿವಿಗೆ ಅಸಹ್ಯಕಾರಕವಾದಂತಹ ಪರಿಣಾಮವನ್ನುಂಟು ಮಾಡುವ ರೀತಿಯಲ್ಲಿ ಹೇಳಿಕೊಳ್ಳುತ್ತಿದ್ದಾನೆ. ಆದರೆ ಏನು ಹೇಳಲಿ ನಮ್ಮ

ಪಾರ್ಥನಿಗೆ ಮಗನಾಗಿ ಹುಟ್ಟಿ ಪಾರ್ಥನ ಘನತೆ ಗೌರವಕ್ಕೆ ತಕ್ಕುದಾದ ವಿಧಾನದಲ್ಲಿ ಕ್ಷಣಕಾಲ ಮಿಂಚಿದಂತಹ ಒಬ್ಬ ಮಗ ನನ್ನ ಬದುಕಿನಲ್ಲಿ ಹಾದು ಹೋಗಿದ್ದಾನೆ. ಮಗನಿಗೆ ತಂದೆಯಾಗಿ ಬದುಕುವ ಭಾಗ್ಯವನ್ನ ಕಳೆದುಕೊಂಡ ಒಬ್ಬ ನತದೃಷ್ಟ ನಾನು. ಹವಸಚೇತನಾದಿಗಳೇ, ನನ್ನ ಮೋಹದ ಮಡದಿಯಾದಂತಹ ಸುಭದ್ರೆಯ ಹಾಗೂ ನನ್ನ ಪವಿತ್ರವಾದಂತಹ ದಾಂಪತ್ಯ ಜೀವನದ ಸಾರ ಸರ್ವಸ್ವನಾಗಿ ಅಭಿಮನ್ಯು ಎಂಬಂತಹ ಒಬ್ಬ ಕುಲರತ್ನವನ್ನು ನಾನು ಒಂದು ಕಾಲದಲ್ಲಿ ಪಡೆದಿದ್ದೆ. ಆದರೆ ಕೇವಲ ಕನಸಿನ ಅನಿಸಿಕೆಗಳಾಗಿ ಅಂಥ ಯಶಸ್ಸಿನ ಉಂಡೆಯಾಗಿ ಪೌರುಷದ ಪ್ರತೀಕವಾಗಿ ಇಡೀ ಚಂದ್ರವಂಶದ ಕುಲ ತಿಲಕನಾಗಿ ಕಾಣಿಸಿಕೊಂಡ ಅಭಿಮನ್ಯುವನ ಬಹುಕಾಲ ಉಳಿಸಿಕೊಂಡು ಅವನಿಗೆ ತಂದೆ ಅಂತ ಅನಿಸಿಕೊಂಡು ಬದುಕುವ ಭಾಗ್ಯವನ್ನ ಅದೋ ಎಂದು ಕೂಡಿದ ಹೋಯಿತಲ್ಲ ಕೌರವ ಪಾಂಡವರ ಕದನ ಕೋಲಾಹಲದ ಮಧ್ಯದಲ್ಲಿ ಆ ಮಾನವೀಯ ಸಹಜವಾದ ಭಾವನೆಗಳನ್ನೆಲ್ಲ ಸುಟ್ಟು ಕೇವಲ ಪೈಶಾಚಿಕ ವೃತ್ತಿಯಿಂದ ಮುಂದುವರಿಯುತ್ತಿರುವಂತಹ ಆ ರಣರಂಗದಲ್ಲಿ ನನ್ನ ಅಮೂಲ್ಯವಾದಂತಹ ರತ್ನ ಕಳೆದು ಹೋಯಿತು. ನಿಜಕ್ಕೂ ಮೂರು ಲೋಕದ ಗಂಡು ಎಂದು ಅನ್ನಿಸಿಕೊಂಡಂತಹ ಪಾರ್ಥನಿಗೆ ಒಬ್ಬ ಮಗ ಎಂದು ಹೇಳಿಸಿಕೊಳ್ಳುವ ಯೋಗ್ಯತೆ ಇದ್ದರೆ ಸುಭದ್ರೆಯ ಮೋಹದ ಕಂದ

0: ಅರ್ಜುನನ ನಿಜವಾದಂತಹ ಕಂದ ಅಭಿಮನ್ಯುವಿಗೆ ಮಾತ್ರ ಅಯೋಗ್ಯತೆ ಇತ್ತು. ಅಂಥವನ ನಿಜಕ್ಕೂ ನನ್ನ ಮಗ ಎಂದು ಹೇಳಿಸಿಕೊಳ್ಳುವುದಕ್ಕೊಂದು ತೃಪ್ತಿ ಸಮಾಧಾನ ಅಭಿಮಾನ ಹೊರತು
1: ಈ ಹೇರಿಯನ್ನ ಈ ಕೆಂಪು ಕವು ಜನಿಸುವುದೇ ಜಂಬು ಕವು ಜನಿಸುವುದೇ ಸಿಂಗ ದುದರ ದೊಡ್ಡ ಕಟ್ಟ ಎಂಬೇಡಿ ನೀನೆಲ್ಲವೋ ಎನ್ನ ಬಸುರ

0: ಪ್ರತಿಯೊಂದು ವ್ಯವಹಾರವೇ ಅರ್ಥ ಮಾಡಿಕೊಳ್ಳುತ್ತಾ ಇದೆ. ಸಿಂಹದ ಹೊಟ್ಟೆಯಲ್ಲಿ ಖಂಡಿತಕ್ಕೂ ನರಿಯ ಮರಿ ಹುಟ್ಟಲಾರದು. ಕೇವಲ ವೇಷದಿಂದ ಪೌರುಷವಂತ ಅಂತ ಕಾಣಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಿದ ಚಂಡ ತೊಲಗು
1: ಜನವಿಗಿಕ್ಕಿದ ಬಲಗೆ ಸೈರಿಸಿದೆ ನೊಮ್ಮೆ ನಿನ್ನಯ ತಲೆಯ ಕೊಂಬೆನು ದೃಢಕ್ಕೆ ಬಲ.

ನನ್ನನ್ನ ನಿಂದಿಸಿದೆಯೋ ಹೇಳಿ ಎಂಬುದಾಗಿ ದೂರೀಕರಿಸಿದೆಯೋ ಬೇಸರ ಇರಲಿಲ್ಲ. ನನ್ನನ್ನ ಎಷ್ಟೇ ನಿಂದಿಸಿದ್ರು ನೀನು ಅಪ್ಪ ಎನ್ನುವ ಕಾರಣಕ್ಕಾಗಿ ಸಹಿಸಿಕೊಳ್ತಾ ಇದ್ದೆ. ಆದ್ರೆ ನೀನು ಆಡಿರುವ ಮಾತೇನು, ನನ್ನನ್ನ ಹೆತ್ತಿರುವಂತಹ ತಾಯಿ ಚಿತ್ರಾಂಗದೆಯನ್ನ ನಿಂದಿಸಿದೆಯೋ, ಅವಳಿಗೆ ಅಪಮಾನವನ್ನು ಮಾಡಿದೆಯೋ, ಈ ತಾಯಿಗೆ ಆಡಿರುವಂತಹ ಅಪಮಾನದ ಮಾತುಗಳನ್ನು ಸಹಿಸಲಾರೆ ಸಹಿಸಲಾರೆ. ಇದಕ್ಕೋಸ್ಕರವಾಗಿ ಪರಿವರ್ತನೆಯನ್ನು ಮಾಡುತ್ತೇನೆ.

ಅರ್ಜುನ, ಇಂದು ಮಲಗಿರುವಂತಹ ಸರ್ಪದ ಭಾವವನ್ನ ತುಳಿದಿದ್ದೀರಿ, ಅದರ ಪರಿಣಾಮ ಏನು ಎಂಬುದನ್ನ ಈ ಕ್ಷಣದಲ್ಲಿಯೇ ಕಾಣಲಿಕ್ಕಿದ್ದೀರಿ. ನಡೆಯುವಂತಹ ಯುದ್ಧದಲ್ಲಿ ನೀನು ತಲೆಯನ್ನು ಚೆಂಡಾಡದೇ ಇದ್ರೆ ಚಿತ್ರಾಂಗದೆಯ ಮೈದಾನ

0: ಮಗು ವೃಷಕ್ಕೆ
1: ಜನಕ
0: ಕಣ್ಣ ಮುಂದೆ ನಡೆದು ಹೋದಂತ ಕದನ ಕೋಲಾಹಲದಲ್ಲಿ ನಮ್ಮೆಲ್ಲರೂ ಧರೆಗೆ ಒರಗಿದ್ದಾರೆ. ಉನ್ಮತ್ತವಾದಂಥ ಆನೆ ಬಾಳೆಯ ವನವನ್ನ ಪ್ರವೇಶಿಸಿ ಮುರಿದು ಮುಕ್ಕುವ ಹಾಗೆ ನಮ್ಮ ಸೇನಾ ಸಮುದಾಯವನ್ನೆಲ್ಲ ನೆಲಕ್ಕೊರಗಿಸಿದ್ದಾನೆ. ಈ ಭೀಕರ ಭಯಾನಕವಾದಂತಹ ಪರಿಸ್ಥಿತಿಯಲ್ಲಿ ಮಾನವೀಯ ಸಹಜವಾದ ನನ್ನ ಅಂತರಂಗದ ಅನಿಸಿಕೆಯನ್ನ ನಿನ್ನಲ್ಲಿ ಹೇಳಿಕೊಳ್ತಾ ಇದ್ದೇನೆ.

0: ಮಗು.
1: ಜನಕ,
0: ಕ್ಷಣಕಾಲವೂ ತಡಮಾಡದೆ ನೀನು ಹೋಗು ಹಸ್ತಿನಾವತಿಗೆ.
1: ಓಹೋ,
0: ಪ್ರತಿವೀರನಾದಂಥ ಈ ಬಬ್ರುಹಾನ ಸಮ್ಮುಖದಲ್ಲಿ ಯುದ್ಧವನ್ನು ನಾವು ಮುಂದುವರಿಸಿದರೆ ಪರಿಣಾಮ ಏನಾಯಿತು? ನಮ್ಮ ಸೇನೆಗಳೆಲ್ಲ ನಷ್ಟವಾದವು. ಸುತ್ತಮುತ್ತಲ ಪರಿಸ್ಥಿತಿಯನ್ನ ಅರ್ಥೈಸಿಕೊಂಡರೆ ಸಹಜವಾಗಿ ತಿಳಿಯುತ್ತದೆ ಈ ಯುದ್ಧದಲ್ಲಿ ನಾವು ಜಯವನ್ನು ಸಂಪಾದಿಸಿಕೊಳ್ಳುವ ಸಾಧ್ಯತೆ ಇಲ್ಲ. ಆದರೆ ಈ ಎಲ್ಲ ಸಂಗತಿಗಳನ್ನು ಹಿರಿಯನಾದಂತಹ ಧರ್ಮರಾಯನಲ್ಲಿ ಹೇಳು, ಒಡೆಯನಾದಂತಹ ಶ್ರೀಕೃಷ್ಣನ ನಮಗೆ ಬಂದಂತ ಈ ಪರಿಭವದ ವಿವರವನ್ನೆಲ್ಲ ತಿಳಿಸು. ನಿನ್ನನ್ನು ಆದಷ್ಟು ಬೇಗ ಇಲ್ಲಿಂದ ಕಳುಹಿಸಿಕೊಡುವುದಕ್ಕೆ ಕಾರಣ ಇದೆ ಮಗನೇ.

0: ಮಗು ಋಷಕೇತು
1: ಜನಕ,
0: ಕೇವಲ ನನ್ನ ಮಾನಸಿಕವಾದಂತಹ ಹೊಯ್ದಾಟವನ್ನು ಅನಿಸಿಕೆಯನ್ನು ತೋಡಿಕೊಳ್ತಾ ಇದ್ದೇನೆ ನಿನ್ನಲ್ಲಿ. ಮಗನೇ, ಈ ಪಾಂಡವರು ಅನೇಕ ಮಕ್ಕಳನ್ನು ಪಡೆದ ಭಾಗ್ಯವಂತರಾಗಿ ಬದುಕಿದ್ದರು, ಸತ್ತ ಮೇಲೆ ತಿರೋಧಕವನ್ನು ಬಿಡುವುದಕ್ಕೆ ಒಬ್ಬರನ್ನೂ ಉಳಿಸಿಕೊಳ್ಳುವ ಯೋಗ್ಯತೆ ಇಲ್ಲದೆ ಹೋಯಿತು. ಅದಕ್ಕಾಗಿ ಇಂದು ಈ ಚಂದ್ರವಂಶದ ವ್ಯಕ್ತಿಗಳಾದಂತಹ ನಾವೆಲ್ಲ ಇಹಲೋಕದ ಯಾತ್ರೆಯನ್ನು ಪೂರೈಸಿ ಪರಲೋಕಕ್ಕೆ ಸೇರುವಾಗ ಅಲ್ಲಿಯ ಸದ್ಗತಿಗೋಸ್ಕರವಾಗಿ ಎಳ್ಳು ನೀರು ಬಿಡುವುದಕ್ಕೆ ನಮಗೆಲ್ಲವರಿಗೂ ಇದ್ದಂತಹ ಒಬ್ಬ ಮಗ ಎಂದರೆ ನೀನು. ಅಂತ ನಿನ್ನನ್ನು ಕಳೆದುಕೊಳ್ಳುವುದಕ್ಕೆ ನಾನು ಇಷ್ಟಪಡುವುದಿಲ್ಲ. ಬಬ್ರುವಹನ್ನ ಸಮ್ಮುಖದಲ್ಲಿ ನಡೆದು ಹೋಗುತ್ತಿರುವಂತಹ ಯುದ್ಧದಲ್ಲಿ ನನ್ನೊಟ್ಟಿಗೆ ನೀನು ಉಳಿದೆ ಅಂತಾದ್ರೆ ಮಗನೇ, ನಿನಗೆ ಬದುಕುವ ಅವಕಾಶ ಖಂಡಿತಕ್ಕೂ ಇಲ್ಲ. ಅದಕ್ಕಾಗಿ ಇಡೀ ವಂಶಕ್ಕೆ ತಿರೋಧಕವನ್ನು ಕೊಡಬೇಕಾದಂತಹ ಕುಲ ತಿಲಕ ನಿನ್ನನ್ನು ಉಳಿಸಿಕೊಳ್ಳಬೇಕು ಎಂಬಂತಹ ಅಪೇಕ್ಷೆಯಿಂದ ಆದಷ್ಟು ಬೇಗ ಹತ್ತಿನಾವತಿಯತ್ತ ನಿನ್ನನ್ನು ಕಳುಹಿಸಿಕೊಡುವುದಕ್ಕೆ ಮನಸ್ಸು ಮಾಡ್ತಾ ಇದ್ದೇನೆ. ಇಲ್ಲಿಂದ ಆದಷ್ಟು ಬೇಗ ಹೋಗು ಮಗನೇ.
1: ಜನಕ, ನನ್ನ ಜೀವದ ರಕ್ಷಣೆಗಾಗಿ ನಾನು ಹತ್ತಿನಾವತಿಗೆ ಹೋಗಬೇಕೆ?
0: ನಿಜ.

ಅರ್ಜುನ, ನೀನು ನನ್ನ ತಂದೆ ಎಂಬುದಾಗಿ ತಾಯಿ ಹೇಳಿದ ಕಾರಣದಿಂದ ಬಂದು ಗೌರವವನ್ನು ಕೊಟ್ಟರೆ ನನ್ನ ಹುಟ್ಟನ್ನೇ ಶಂಕಿಸಿ ಮಾತನಾಡಿದೆಯಾ? ಪವಿತ್ರ ಮಾತೆಯಾಗಿರುವಂತಹ ಚಿತ್ರಾಂಗದ ಶೀಲವನ್ನ ಶಂಕಿಸಿದೆಯಾ? ಅದರ ಪರಿಣಾಮ ಅನುಭವಿಸು. ಈಗ ನಿನ್ನನ್ನು ಕಾಯುವವರು ಯಾರು?

0: ಮಗನೇ,
1: ಅಮ್ಮ,
0: ನಾನು ಹೇಳಿದ್ದೇನು ನೀನು ಮಾಡಿದ್ದೇನು. ಈ ಪತಿಯನ್ನು ಕಳೆದುಕೊಂಡು ಪ್ರಪಂಚದಲ್ಲಿ ನಾನು ಬದುಕುವುದಕ್ಕಿಂತ ಸಾಯುವುದೇ ಲೇಸು. ಕಾರಣ, ಹಿಡಿದಿರುವಂತಹ ಖಡ್ಗದಿಂದ ನನ್ನ ಶಿರವನ್ನ ಹರಿದು ಬಿಡು.
1: ಅಮ್ಮ,
0: ಏನು ಕೈದುಡುಕಿ ಅನಿವಾರ್ಯವಾಗಿ ಈ ಕಾರ್ಯವನ್ನು ನಾನು ಮಾಡಬೇಕಾಗಿ ಬಂತು. ಆದರೆ ಈ ಕಾಲದಲ್ಲಿ ಹೆತ್ತ ತಾಯಿಯ ತಲೆಯನ್ನು ಕಡಿಯುವಂತಹ ವ್ಯವಹಾರಕ್ಕೆ ನಾನು ಮುಂದಾಗಲಾರೆ. ಅದು ನಮ್ಮ ಅಮ್ಮ ಲೂಪಿ ಸಲಹೆಯನ್ನು ಕೊಡ್ತಾ ಇದ್ದಾಳೆ. ಏನಿದ್ರು ನಮ್ಮ ತಂದೆ ಶ್ರೀಕೃಷ್ಣನ ಸದ್ಭಕ್ತ, ಅವನ ಬದುಕನ್ನು ನಿಯಂತ್ರಿಸಬಲ್ಲಂತಹ ವ್ಯಕ್ತಿಯ ಶ್ರೀಮನ್ನಾರಾಯಣ. ಆ ಕಾರಣ ಅವನನ್ನೇ ಭಕ್ತಿಯಿಂದ ಭಜಿಸೋಣ. ಅವನೇ ನಮಗೆ ಮಾತ್ರ ನಮೋ ನಮಃ.
2: ಏಕೋಗಣಚಿತ್ತದಿಂದ ನನ್ನನ್ನೇ ಧ್ಯಾನಿಸುತ್ತಾ ಇದ್ದೀರಲ್ಲ, ಪರಿಣಾಮವೇನಾಗಿದೆ?
0: ಇದು ಪರಿಣಾಮ, ನಡೆದಿರುವಂತಹ ಯುದ್ಧದಲ್ಲಿ ನಿನ್ನ ಶ್ರೇಷ್ಠ ಸದ್ಭಕ್ತನ ತಲೆ ಕಾಣದಾಗಿದೆ.
2: ಓಹೋ, ಈ ವಿಷಯಕ್ಕಾಗಿ ವೆಚ್ಚಬೇಕಾದಂತಹ ಅವಶ್ಯಕತೆ ಇಲ್ಲ. ಅವನ ಶಿರವನ್ನು ನನ್ನ ಚಕ್ರಮುಖೇನವಾಗಿ ತರಿಸಿ ಅವನನ್ನು ಪುನಃ ಜೀವಿಸುತ್ತೇನೆ. ಇದೋ ಪರೀಕ್ಷೆ.
3: ಅರ್ಜುನ,
4: ನಮಸ್ಕರಿಸಿಕೊಳ್ತಾ ಇದ್ದೇನೆ.
3: ಏನಯ್ಯ ಏನು? ಜೀವನದಲ್ಲಿ ಇಂತಹ ಹೀನವಾದಂತಹ ಸೋಲು ಈ ಹಿಂದೆ ಎಲ್ಲಿಯೂ ಕಂಡದ್ದಿಲ್ಲ. ಅದಕ್ಕೆಲ್ಲ ಏನು ಹಿನ್ನೆಲೆ ಅಂತ ಕೇಳಬಹುದೇ?
4: ಅರ್ಜುನ, ಪರಿಸ್ಥಿತಿ ಹೀಗಾಗುವುದಕ್ಕೆ ಕಾರಣವಾದರೂ ಮತ್ತಾವುದಲ್ಲ, ಆ ಗಂಗಾದೇವಿಯ ಶಾಪದಿಂದಾಗಿ ನಿನ್ನ ಪರಿಸ್ಥಿತಿ ಹೀಗಾಗುವಂತಹ ಕಾರಣ ಬಂದೊದಗಿದೆ. ಈ ಹಿಂದೆ ನಿಮ್ಮ ಅಜ್ಜನಾಗಿರುವಂತಹ ಭೀಷ್ಮನನ್ನು ವಧಿಸಿದ್ರಿಂದಾಗಿ ತನ್ನ ಮಗನ ಮರಣಕ್ಕೆ ಕಾರಣೀಭೂತನಾಗಿರುವಂತಹ ಪಾರ್ಥನ ಶಿರವನ್ನು ಅವನ ಮಗನ ಕಡಿಯಲಿ ಎನ್ನುವ ಹಾಗೆ ಜ್ವಾಲೆಯ ಪ್ರೇರಣೆಯ ಪ್ರಕಾರವಾಗಿ ನಿನ್ನ ಪಾಲಿಗೆ ಬಂದಿರುವಂತಹ ಶಾಪ ಇನ್ನೇನು? ಸುರನದಿಯ ಶಾಪದಿಂದಾಗಿ ನಿನ್ನ ಪರಿಸ್ಥಿತಿ ಹೀಗಾದದ್ದೇ ವಿನಃ ನಿನ್ನ ಸ್ವಸಾಮರ್ಥ್ಯ ಕಳೆದದ್ದೇನೂ ಇಲ್ಲ. ಈ ವಿಷಯದ ಬಗ್ಗೆ ಅಲ್ಲಿ ವಿಚಿಸಬೇಡಿ. ಈ ಅಶ್ವವನ್ನು ನಡುಗೂಡಿ, ಈ ಬಬ್ರುವಾಹನ ನಡುಗೂಡಿಕೊಂಡು ಮುಂದೆ ನೀವು ಪ್ರಯಾಣ ಬೆಳೆಸಿ ನಾನು ಹಸ್ತಿನಾವತಿಯನ್ನು
0: ಸೇರುವವನಿದ್ದೇನೆ. ಬೇಕು
5: ಪ್ರಿಯ ಚಿತ್ರಂಗಾರೇ.
6: ಸ್ವಾಮಿ,
5: ಬಾ ಹೀಗೆ ಬಾ.

0: ಯಕ್ಷ ಸಮಾಗಮ ಭಾಗವತಿಕೆಯಲ್ಲಿ ಯಕ್ಷಗುರು ಕಿಶೋರ್ ಕುಮಾರ್ ಆರೂರು, ಪದ್ಯ ರಚನೆಯಲ್ಲಿ ಶಾಂತಾ ವಾಸುದೇವ ಪೂಜಾರಿ ಆನ್ಗಳ್ಳಿ, ಮದ್ದಳೆಯಲ್ಲಿ ಅನಂತ ಕೃಷ್ಣ ನಾವುಡ ಮತ್ತು ಚಂಡೆಯಲ್ಲಿ ಸಾತ್ಯಕಿ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
1: ಲಕ್ಷ್ಮಣ, ಎಂತ ಗಡ ಮರ್ತಿದ್ಯಾ? ಎಂದೈತ್ ಗಡ ಅಬ್ಬಿ ಎಂಬ ಕೂಳಾಕ್ಲಿಲ್ಲ, ಅಪ್ಪಾಯಿ ಖರ್ಚಿ ದುಡ್ಡು ಕೊಡ್ಲಿ.
2: ಅದಲ್ಲ ಮಗ, ನನ್ನ ಹೆಣ್ಣ ಬಿಟಿಕೆ ಹೋಯ್ತು ಮಗ.
3: ಈಗಂತ ಹೆಣ್ ಬಿಟ್ಟಿಗೆ ಹೋಯ್ತಾ? ಈಗಳಿನ ಹೆಣ್ಗಳೇ ಅಷ್ಟೇ, ಅವಳಿಗೆ ಬೇಕಾ ತೈಸಿ ಕೊಡ್ತಿರ್ ಬಿಟ್ಟಿಗೆ ಹೋದಾಳ. ಅವಳಂತೂ ಕೇಂದ್ರ ಹೇಳ, ನೀನ್ ಅದನ್ನ ತೈಸಿ ಕೊಡ್ಲ, ಅದಕ್ಕೆ ಹೆಣ್ ಬಿಟ್ಟಿಗೆ ಹೋಯ್ತು.
2: ಮಗ, ಅವಳಿಗೋಸ್ಕರ ನಾ ಎಂತೆಲ್ಲ ಮಾಡಿದೆ ಗೊತ್ತಾ? ಅವಳು ಗೆಫೆಗೋಯಿ ಕ್ಯಾಪಿಚಿನ ತೈಸಿ ಕೊಡಂದಾಳ, ನಾನು ಗಾಯಿ ಹೆಣ್ ಕಿಮ್ಚಿ ಜ್ಯೂಸ್ ಮಾಡಿ ಕೊಟ್ಟೆ. ಅವಳು ಹೀಲ್ಸ್ ಮೆಟ್ಟ ಬೇಕನ್ನೇಳಿ ಹೇಳ್ದಾಳ, ನಾನು ಕುಂದಾಪುರ ಸಂತೆಗೆ 150 ರೂಪಾಯಿ ಜೋಡಿ ಮೆಟ್ ತ್ಯಾಕ್ಸಿ ಕೊಟ್ಟೆ. ಅವಳು ಡೈರಿ ಮಿಲ್ಕ್ ಕಿಟ್ಟಿಗೆ ಎಂದಾಳ, ನಾನು 8 ಕಚ್ಚೆ ಮ್ಯಾಂಗೋ ತ್ಯಾಕ್ಸಿ ಕೊಟ್ಟೆ. ಇಷ್ಟೆಲ್ಲ ಮಾಡಿಯು ಅವಳು ನನ್ ಬಿಟ್ಟಿಗೆ ಅಪ್ಪು ಸರಿಯ ಮಗ.
3: ಏ ಲಕ್ಷ್ಮಣ, ನಿಂಗೊಂದ್ ಮಾತು ಹೇಳ್ತಿ ಕೇಳ. ಮಳೆಗಾಲದ ಬಿಸಿಲು ನಂಬಿ ಚಡ್ಡಿ ಒಣಸಿ ಚಡ್ಡಿ ಚಂಡಿ ಯಾರ ತಪ್ಪು ಮಳಿದಲ್ಲ ಮಗ, ಆ ಬಿಸಿಲನ್ನ ನಂಬಿ ಚಡ್ಡಿ ಒಣಸ್ದನ.
1: ಏ ಬೊಬ್ಬರ್ಯಾ,

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ HS ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮೊಟ್ಟಿಗೆ ಆರ್ಜೆ ಜ್ಯೋತಿ, ನಮ್ಮ ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ. ಖುಷಿ ಅಂತ ಗೊತ್ತಾ, ನುಡಿ ಬೆಳಕು. ಹೌದು ಮಾರ್ರೆ, ಈ ಮಳೆಗಾಲ ಆದ್ರೂ ಬಿಸಿಲು ಬೆಳಕೆ ಜಾಸ್ತಿ ಆಯ್ತು. ಇದೆಂತ ಬೆಳಕು ಅಂತ ಕೇಂದ್ರೆ, ನಮ್ಮ ಕುಂದಾಪುರ ತಾಲೂಕಿನ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ, ಅದು 20ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ. ಈ ಸಲ ನಮ್ಮ ಕುಂದಾಪುರದ ಅಣಿಗುಡಿ ದೇವಸ್ಥಾನದ ಪಕ್ಕದಲ್ಲಿರುವ ಶ್ರೀ ವಿನಾಯಕ ಸಭಾಗೃಹದಲ್ಲಿ. ನಾಳೆಗೆ ಅಂದ್ರೆ ಎಷ್ಟನೇ ತಾರೀಕು? ನಾಳೆ ಎಷ್ಟನೇ ತಾರೀಕು ಅಂತ ಕೇಂದ್ರೆ, 28ನೇ ತಾರೀಕು ಜೂನ್ ಬೆಳಿಗ್ಗೆಯಿಂದ ಶುರುವಾತ. ಈ ಸಲ ವಿಶೇಷತೆಯಲ್ಲಿ ನಂಗೆ ಖುಷಿಯಾದ್ಯಂತ ಕೇಂದ್ರೆ, ಒಬ್ರು ಅತ್ಯುತ್ತಮ ವ್ಯಕ್ತಿತ್ವದವರು ಮತ್ತೆ ಕುಂದಾಪುರ ಕನ್ನಡಕ್ಕೂ ಬಹಳ ಸೇವೆಯನ್ನು ಸಲ್ಲಿಸಿದವರು. ಅದರ ಜೊತೆಗೆ ಇವರದ್ದೇ ಒಂದು ಪತ್ರಿಕೆಯನ್ನ ಮಾಡಿಕೊಂಡು ಬಹಳಷ್ಟು ವರ್ಷಗಳಿಂದ ಅಕ್ಷರದೊಟ್ಟಿಗೆನೆ ಬೆಳೆದಿರೋರು ಮತ್ತೆ ಅಕ್ಷರದೊಟ್ಟಿಗೆ ಬೆಳೆಯೋರನ್ನ ಬೆಳೆಸ್ತಾ ಇರೋರು ಇವರು, ಶ್ರೀ ಯು ಸುರೇಂದ್ರ ಶೆಣೈ ಗಂಗೊಳ್ಳಿ. ಇವರು ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದಾರೆ. ಅದೇ ನಂಗೆ ಭಾರಿ ಖುಷಿ ಆದ. ಅದಲ್ಲೇ ನಮ್ಮ ರೇಡಿಯೋ ಕುಂದಾಪುರಕ್ಕೆ ಒಂದು ಉತ್ತಮ ಮಾರ್ಗದರ್ಶಕ ನಮ್ಗೆ ಇವರೇ. ಎಂತದೇ ಇದ್ರು ನಾನು ಇವ್ರ ಹತ್ರನೇ ಕೇಂದ್ರ. ಸೊ ನಮ್ಮೊಟ್ಟಿಗೆ ಯು ಸುರೇಂದ್ರ ಶೆಣೈ. ಯು ಸುರೇಂದ್ರ ಶೆಣೈ ಅಂತ ಹೇಳಿ ನಮ್ ಸಮಾತಿಲ್ಲ, ಅದು ಯು ಎಸ್ ಶೆಣೈ ಅಂತಾನೆ ಹೇಳ್ರೆ ಸಮಾಪದ. ಸರ್ ನಮ್ಮೊಟ್ಟಿಗಿದ್ರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ, ನಮಸ್ತೆ.
2: ಕಂಗ್ರಾಚುಲೇಷನ್, ಶುಭಾಶಯಗಳು ಸರ್ ನಿಮ್ಗೆ. ಖುಷಿ ಆಯ್ತು ನಮ್ಗೆ, ಯಾಕಂದ್ರೆ ಸರ್ವ ಸಮ್ಮೇಳನ ಅಧ್ಯಕ್ಷರಾಗಿರೋರು ನೀವು. ಈ ಸಮ್ಮೇಳನ ಅದು ನುಡಿ ಬೆಳಕು ಅಂತ ಹೆಸರು ಕೊಟ್ಕೊಂಡು ಈ 2026ನೇ ಈ ವರ್ಷದ 20ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಕುಂದಾಪುರ ತಾಲೂಕಿದ ಆತಿಪ್ಪದ. ಇದ್ರಲ್ಲಿ ಎಂತಲ್ಲ ವಿಶೇಷತೆ ಸರ್? ಒಂದ್ಸಲ ಬೆಳಕು ಚೆಲ್ಲೋದಾದ್ರೆ ಎಲ್ಲ ಒಂದ್ಸಲ ಕೇಳ್ಕೊಂಡು ನಾಳೆ ನಾನು ಒಂದ್ಗಳಿಗೆ ಹೊಯ್ಕ್ ಅಂತ ಹೇಳಿದಾರೆ, ಎಂತಲ್ಲ ಇತ್ತನ್ನು ಒಂದ್ಸಲ ಹೇಳಿಬಿಡಿ ಸರ್.
3: ಯಾವುದೇ ತಾಲೂಕು ಅಥವಾ ಜಿಲ್ಲಾ ಸಮ್ಮೇಳನ ಮಾಡುವಂತದ್ದು ಸಾಹಿತ್ಯಾಸಕ್ತರನ್ನೆಲ್ಲ ಒಗ್ಗೂಡಿಸಿ ಅವರ ಪರಸ್ಪರ ವಿಚಾರ ವಿನಿಮಯ ಮಾಡೋದು, ಒಂದು ಸಾಹಿತ್ಯದ ಉತ್ಸವ ಅಥವಾ ಹಬ್ಬದ ರೀತಿಯಲ್ಲಿ ಅದನ್ನು ಆಚರಣೆ ಮಾಡಿದರೆ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರ ವಿನಿಮಯಗಳು ಒಂದು ಕಡೆ ಆಗ್ತದೆ. ಅದರೊಟ್ಟಿಗೆ ವಿದ್ಯಾರ್ಥಿಗಳಿಗೆ ಹಿರಿಯ ಸಾಹಿತಿಗಳನ್ನು ನೋಡಲಿಕ್ಕಾಗ್ತದೆ, ಅವರನ್ನು ಕೇಳಲಿಕ್ಕಾಗ್ತದೆ, ಮತ್ತು ಸಾಹಿತಿಗಳಿಗೂ ಪರಸ್ಪರ ಅವರನ್ನು ಪರಿಚಯ ಮಾಡಿಕೊಳ್ಳಿಕ್ಕೆ ಮತ್ತು ಒಗ್ಗಟ್ಟಾಗಿ ಏನಾದರೂ ವಿಚಾರ ವಿನಿಮಯ ಮಾಡಿಕೊಳ್ಳಿಕ್ಕಾಗ್ತದೆ. ಒಂದು ಸಾಹಿತ್ಯದ ವಾತಾವರಣ, ಅದು ಕನ್ನಡ ಸಾಹಿತ್ಯದ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಸಾಹಿತ್ಯ ಸಮ್ಮೇಳನ ನಡೆಸ್ತಾ ಇದ್ದಾರೆ. ಇದರಲ್ಲಿ ತುಂಬ ವಿಚಾರಗಳೆಲ್ಲ ಬರ್ತವೆ. ಆ ವಿಚಾರಗಳು ಯಾರು ಕೇಳುಗರು ಯಾರಿದ್ದಾರೆ ಅಥವಾ ಸಾಹಿತ್ಯಾಸಕರು ಯಾರಿದ್ದಾರೆ ಅವರ ಮೇಲೆ ಪರಿಣಾಮ ಬೀರಿದರೆ ಆಮೇಲೆ ಅದರಿಂದ ಸಾಹಿತ್ಯಕ್ಕೆ, ಕನ್ನಡ ಸಾಹಿತ್ಯಕ್ಕೆ ಅನುಕೂಲ ಆಗ್ತದೆ ಅಂತ.
2: ಸತ್ಯ, ಇವತ್ತಿನ ದಿನದಲ್ಲಿ ಹ್ಯಾಂಗ ತಿದ್ಕೊಂಡು ಸಾಹಿತ್ಯ ಅಂದ್ರೆ ಹೊಟ್ಟೆ ತುಂಬಿಸತ್ತ ಸುಮ್ಮನೆ ಆಯ್ಕೋ. ಈ ತರದ್ದೊಂದು ಈಗ ಸಾಹಿತ್ಯ ವಿದ್ಯಾರ್ಥಿಗಳು ಕಡಿಮೆ ಆಗ್ತಿದ್ರು, ಕಲಾ ವಿಭಾಗಕ್ಕೆ ವಿದ್ಯಾರ್ಥಿಗಳು ಕಡಿಮೆ ಆಗ್ತಿದ್ರು, ಸಾಹಿತ್ಯದ ಬಗ್ಗೆ ಅಂತಹ ಅಭಿರುಚಿ ಈಗಿನ ಯುವ ಜನಾಂಗಕ್ಕೆ ಇಲ್ಲ. ಈಗ ಸಾಹಿತ್ಯ ಸಮ್ಮೇಳನ ಆದ್ರೂ ಯುವ ಜನರು ಎಷ್ಟು ಬಂದಿರು ಕಂಡ್ರೆ ಅಲ್ಲಿ ಕೆಲವೇ ಕೆಲವು. ಈಗ ಮಂಡಿ ಹಣ್ಣಾದರೆ ಜಾಸ್ತಿ ಜನ ಇರ್ತಾರೆ, ಬಿಟ್ರೆ ಈ ಎಳೆಯ ಮುಖಗಳು ತುಂಬಾ ಕಡಿಮೆ ಇರುತ್ತೆ. ಇಂಥದ್ರಲ್ಲಿ ಈ ನುಡಿ ಬೆಳಕು ಮೂಲಕ ಕಸಾಪ ಕನ್ನಡ ಸಾಹಿತ್ಯ ಪರಿಷತ್ತು ಉಡುಪಿ ಜಿಲ್ಲೆ ಅಂಡರ್ ಈ ಕುಂದಾಪುರ ತಾಲೂಕು ಘಟಕ ಏನಿದೆ ಈಗ ಮಾಡ್ತಾ ಇರೋ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಎಲ್ಲರನ್ನು ಅದರಲ್ಲೂ ಯುವಕ ಯುವತಿಯರನ್ನ ಎಳೆ ಮನಸ್ಸುಗಳನ್ನ ಸೆಳೆಯೋದಕ್ಕೆ ಎಂತೆಲ್ಲ ಪ್ರೋಗ್ರಾಮ್ ಎಲ್ಲ ಹಾಕೊಂಡಿದ್ದೆ ಸರ್ ಒಂಚೂರು ಹೇಳಿ.
3: ಸಾಹಿತ್ಯ ಸಮ್ಮೇಳನದಲ್ಲಿ ಈ ಹಿಂದೆ ಸಾಹಿತ್ಯ ಸಮ್ಮೇಳನ ಆಗುವಾಗ ಎಲ್ಲ ಶಿಕ್ಷಕರು ಮತ್ತೆ ವಿದ್ಯಾರ್ಥಿಗಳೇ ಹೆಚ್ಚಿರ್ತಿದ್ರು, ಯಾವ್ದೋರಿಂದ ಶಾಲೆಯ ವಠಾರದಲ್ಲೇ ಈ ಕಾರ್ಯಕ್ರಮ ಮಾಡುವಂತದ್ದು. ಆದ್ರೆ ಈಗೇನಾಗಿದೆ ಅಂತ ಹೇಳಿದ್ರೆ, ಶಾಲೆಗೆ ಪ್ರೌಢ ಶಾಲೆಗಳಿಗೆ ಎಲಿಮೆಂಟರಿ ಶಾಲೆಗಳಿಗೆಲ್ಲ ಸರ್ಕಾರ ಒಂದು ಕೆಲವು ನಿಯಮಗಳನ್ನು ಹಾಕಿದೆ, ಕಾರ್ಯಕ್ರಮ ಮಾಡುವಂಗಿಲ್ಲ ಮತ್ತು ವಿದ್ಯಾರ್ಥಿಗಳನ್ನು ಸ್ಪರ್ಧೆ ಕಳಿಸುವಂಗಿಲ್ಲ ಮತ್ತು ಕೆಲವು ಎಲ್ಲ ನೀತಿ ನಿಯಮಗಳು. ಅದರೊಟ್ಟಿಗೆ ಶಾಲೆಯ ವ್ಯವಸ್ಥೆ ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲರೂ ಅಂಕಗಳ ಹಿಂದೆ ಓಡ್ತಾ ಇದ್ದಾರೆ. ಮಕ್ಕಳಿಗೆ ಪಾಠ ಬಿಟ್ಟು ಪಾಠ್ಯೇತರ ಚಟುವಟಿಕೆ ಬಗ್ಗೆ ಹೆಚ್ಚು ಆಸಕ್ತಿ ಕೊಡ್ತಾ ಇಲ್ಲ. ಶಾಲೆಗಳಲ್ಲಿ ಗ್ರಂಥಾಲಯ ಇದೆ, ಪತ್ರಿಕೆ ಬರ್ತದೆ, ಮಕ್ಕಳಿಗೆ ಅದು ಓದ್ಲಿಕ್ಕೋ ಅದನ್ನು ಉಪಯೋಗಿಸ್ಲಿಕ್ಕೋ ಹೇಳುವ ಮುಖ್ಯೋಪಾಧ್ಯಾಯರು ಅಥವಾ ಅಧ್ಯಾಪಕರು ಕಡಿಮೆ, ಯಾಕಂದ್ರೆ ಅವ್ರಿಗೂ ಸಹ ಬಹಳ ಒತ್ತಡ ಇರ್ತದೆ, ಬೇರೆ ಬೇರೆ ಒತ್ತಡಗಳು. ಹಾಗಾಗಿ ಎಲ್ರಿಗೂ ಪಾಸ್ ಮಾಡಬೇಕು ಮತ್ತು ಹೆಚ್ಚು ಅಂಕ ಗಳಿಸುವಂಗೆ ಮಾಡಬೇಕು, ನಮ್ಮ ಶಾಲೆಗೆ ಹೆಚ್ಚು ರ್ಯಾಂಕ್ ಬರಬೇಕು ಅನ್ನುವ ಈ ಧಾವಂತದಲ್ಲಿ ಸಾಹಿತ್ಯ ಚಟುವಟಿಕೆಗಳು ನಮ್ಮಲ್ಲಿ ಕಡಿಮೆ ಆಗ್ಲಿಕ್ಕೆ ಕಾರಣ. ಅದಕ್ಕೆ ಶಿಕ್ಷಕರೇ ಮುಖ್ಯವಾಗಿ ಇದಕ್ಕೆ ಒಂದು ಆಸಕ್ತಿ ವಹಿಸಬೇಕು, ಯಾಕಂದ್ರೆ ಇಡೀ ಸಾಹಿತ್ಯದ ಲೋಕ ಈ ಹಿಂದಿನಿಂದಲೂ ಶಿಕ್ಷಕರೇ ಮುನ್ನಡೆಸಿಕೊಂಡು ಬಂದದ್ದು.
2: ನಿಜ,
3: ಅದನ್ನ ಶಿಕ್ಷಕರಿಗೆ ಅಗತ್ಯವಾದ ಒಂದು ಪ್ರೋತ್ಸಾಹ ಕೊಡುವಂತ ಕೆಲಸವನ್ನು ನಮ್ಮ ಆಡಳಿತ ಅಥವಾ ಜಿಲ್ಲಾ ಆಡಳಿತ ಅದನ್ನು ಮಾಡಬೇಕಾಗ್ತದೆ.
2: ಸೊ ಕರೆಕ್ಟ್ ಆಗಿ ಹೇಳ್ರಿ ಸರ್, ಯಾಕಂದ್ರೆ ಅಲ್ಲಿಂದ ಬಂದ್ರೆ ಮಾತ್ರ, ಶಂಖದಿಂದ ಬಂದ್ರೆ ಮಾತ್ರ ತೀರ್ಥಂತ್ರಲ್ಲ. ಶಿಕ್ಷಕರು ಪ್ರೋತ್ಸಾಹ ಕೊಟ್ರೆ ಆ ಮಕ್ಕಳಿಗೆ ಓದುವ ಅಭ್ಯಾಸ ಬೆಳೆಸಿದ್ರೆ, ಆ ಲೈಬ್ರರಿ ಕರ್ಕೊಂಡು ಮಗಿನ ಕೂರಿಸಿ, ಮಗ ಈ ಕತಿ ಓದ, ಇದು ಓದ, ಮತ್ತೊಂದು ಓದ ಅಂದಾಗ ಆ ಮಗುವಿಗೆ ಅದರಲ್ಲಿ ಆಸಕ್ತಿ ಬತ್ತ ಹೋದ್ರೆ ಕುವೆಂಪು ಯಾರು, ದರಾ ಬೇಂದ್ರೆ ಯಾರು, ನಮ್ಮ ಭೈರಪ್ಪ ಯಾರು ಎಂಬುದನ್ನು ಮಕ್ಕಳು ತಿಳ್ಕೊಂಡು ಶುರು ಮಾಡ್ತಾರೆ. ಆಗ ಇಂಥ ಸಮ್ಮೇಳನಗಳಿಗೆ ಬಪ್ಪಗೆ ಶುರು ಮಾಡ್ತಾರೆ. ಸೊ ಈ ಸಲ ನಾಳೆ ಅಂದ್ರೆ ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ಕಾರ್ಯಕ್ರಮ ಶುರುವಾಗ್ತಿರ್ತಾರೆ ಅಲ್ಲ ಸರ್? ಮತ್ತೆ ಶ್ರೀ ಭುವನೇಶ್ವರಿ ದೇವಿಯ ಶೋಭಾಯಾತ್ರೆ ಕೂಡ ಇತ್ತು, ಅದೆಲ್ಲ ಆಯಿ ಆಮೇಲೆ ಸೀದಾ ಶ್ರೀ ವಿನಾಯಕ ಸಭಾಗೃಹಕ್ಕೆ ಹೋಗ್ಬೋದು ಎಲ್ಲರೂ. ಸೊ ಅಲ್ಲಿಂದ ಕಾರ್ಯಕ್ರಮ ಆಕ್ಚುವಲ್ ಆಗಿ ನಿಜವಾಗಿ ಏನಿದೆ ಆ ಕಾರ್ಯಕ್ರಮ ಸಾಹಿತ್ಯದ್ದು ಆರಂಭಗೊಳ್ಳಿಕ್ಕಿದೆ. ಸೊ ಈ ಸಾಹಿತ್ಯ ಸಮ್ಮೇಳನಗಳು ನಮ್ಮ ಕುಂದಾಪುರದಲ್ಲಿ ಆತಿಪ್ಪದ್ರಲ್ಲಿ ಜನರ ಪ್ರತಿಕ್ರಿಯೆ ಹೆಂಗಿತ್ತು ಸರ್ ನಮ್ಮ ಬದಿಯಲ್ಲ?
3: ಅದಂದ್ರೆ ಎಲ್ಲಿ ಸಾಹಿತ್ಯ ಸಮ್ಮೇಳನ ಮಾಡ್ತಾರೆ ಆ ವಿಭಾಗದ ಜನರು ಹೆಚ್ಚು ಬರ್ತಾರೆ. ಮತ್ತೆ ಸಾಹಿತಿಗಳು ಕವಿಗಳು ಯಾರ್ಯಾರು ಆ ದಿವಸಕ್ಕೆ ಸಮ್ಮೇಳನ ನೋಡಲೇಬೇಕು ಅಂತ ತಿಳ್ಕೊಂಡಿದ್ದಾರೆ ಅವರು ಬರ್ತಾರೆ. ಮತ್ತೆ ಸಾಹಿತ್ಯಾಸಕ್ತರನ್ನ ಹೇಗೆ ಸೆಳಿಬೇಕಂತ ಆ ಸಂದರ್ಭದಲ್ಲಿ ಆ ಸಮಿತಿಯವರು ನಿರ್ಧಾರ ಮಾಡ್ತಾರೆ, ಅದಕ್ಕೆ ಸರಿಯಾಗಿ ಜನ ಬರ್ತಾರೆ. ಆದ್ರೆ ಒಂದು ವರ್ಗದ ಸಾಹಿತ್ಯ ಸಮ್ಮೇಳನಕ್ಕೆ ಬರುವ ಒಂದು ವರ್ಗವೇ ಇದೆ, ಅವರೆಲ್ಲ ಪ್ರತಿ ವರ್ಷ ಎಲ್ಲೇ ಸಮ್ಮೇಳನ ಆಗಲಿ ಬರ್ತಾ ಇರ್ತಾರೆ. ಮುಖ್ಯವಾಗಿ ಆಯಾ ಪರಿಸರದ ಯುವ ಜನರು ಮತ್ತು ವಿದ್ಯಾರ್ಥಿಗಳನ್ನ ಸೆಳಿಲಿಕ್ಕೆ ಸಾಹಿತ್ಯ ಸಮ್ಮೇಳನಗಳು ಪ್ರಯತ್ನ ಮಾಡ್ತಾ ಇವೆ, ಅದು ನಿರಂತರವಾಗಿ ನಡೆಯುವಂತದ್ದು
2: ನಡೀತಾ ಇದೆ. ಸೊ ನಂಗೆ ಇದರಲ್ಲಿ ಕಾರ್ಯಕ್ರಮಗಳ ಪಟ್ಟಿ ಎಂತೆಲ್ಲ ಇದೆ ಎಂದು ಕಾಂಬತ್ತಿಗೆ ನಂಗೆ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದೆ ಅಂತ ಕೇಂದ್ರೆ, ಮಾಧ್ಯಮ ಮನ್ವಂತರ, ಮುದ್ರಣ ಮಾಧ್ಯಮ ಮನ್ವಂತರ. ನೀವಂತೂ ಮುದ್ರಣ ಮಾಧ್ಯಮದಲ್ಲಿ ಇರೋರೆ. ಸೊ ಈ ಮುದ್ರಣ ಮಾಧ್ಯಮ ಮನ್ವಂತರದಲ್ಲಿ ನಮ್ಮ ದಿಗ್ಗಜರೆಲ್ಲ ಇದೆ, ನಮ್ಮೂರಿನವರು, ಈಗ ಜಾನ್ ಡಿಸೋಜಾ ಸರ್ ಇರ್ಬೋದು, ಗಣೇಶ್ ಅಣ್ಣ ಇರ್ಬೋದು, ಡಾಕ್ಟರ್ ಸುಧಾಕರ್ ನಂಬಿಯಾರ್, ಶ್ರೀ ಸುಬ್ರಹ್ಮಣ್ಯ ಪಡುಕೋಣೆ ಅವರು, ಇವರೆಲ್ಲರದೊಂದು ಸಮನ್ವಯ ಮತ್ತೆ ಅನುಭವ ಮಂಟಪ ಇದೆಲ್ಲ ಇರುತ್ತೆ. ಸೊ ಇದು ಎಷ್ಟು ಇಂಟ್ರೆಸ್ಟಿಂಗ್ ಆಗಿರಬಹುದು, ಯಾರು ಈಗ ಬಂದ್ರೆ ಏನ್ ಸಿಗ್ಬಹುದು ಇದನ್ನೆಲ್ಲ ಒಂಚೂರು ಹೇಳುದಾರೆ.
3: ಪತ್ರಿಕೋದ್ಯಮ ಮತ್ತು ಮುದ್ರಣ ಮಾಧ್ಯಮ ವರ್ಷ ವರ್ಷಕ್ಕೂ ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡ್ತಾ ಹೋಗ್ತದೆ, ಯಾಕಂದ್ರೆ ಆಧುನಿಕವಾಗಿ ಬೇರೆ ಬೇರೆ ಪ್ರಕಾರಗಳು ಬಂದ ಹಾಗೆ, ಬೇರೆ ಬೇರೆ ವಿಷಯಗಳು ಬಂದ ಹಾಗೆ, ಮತ್ತೆ ಬೇರೆ ಬೇರೆ ಯಾಂತ್ರಿಕ ವ್ಯವಸ್ಥೆ ಬಂದ ಹಾಗೆ ಪತ್ರಿಕೋದ್ಯಮದಲ್ಲೂ ಬೇರೆ ಒಂದು ಬದಲಾವಣೆ ಆಗ್ತದೆ. ಮತ್ತೆ ಪತ್ರಿಕೋದ್ಯಮಕ್ಕೆ ಈ ಹಿಂದೆ ಇದ್ದಕ್ಕಿಂತ ಈಗ ವ್ಯಾವಹಾರಿಕವಾಗಿ ತುಂಬಾ ರೀತಿಯ ಸಮಸ್ಯೆಗಳಿವೆ. ಪತ್ರಿಕೆಗಳೊಡನೆ ಒಂದು ರೀತಿಯ ಆರೋಗ್ಯಕರ ಸ್ಪರ್ಧೆ ಮತ್ತು ಪತ್ರಿಕೆಯನ್ನ ಜನರು ಕೊಂಡುಕೊಳ್ಳುವ ಹಾಗೆ ಮಾಡುವ ಬಗ್ಗೆ ಒಂದು ಪ್ರಯತ್ನ, ಅದರೊಂದಿಗೆ ಪತ್ರಿಕೆಯ ನ್ಯೂಸ್ ಪ್ರಿಂಟ್ ಇದು ದರ ಈಗ ಸಿಕ್ಕಾಪಟ್ಟಿ ಹೆಚ್ಚಾಗಿರೋದ್ರಿಂದ ಪತ್ರಿಕೆಯನ್ನ ಉಳಿಸ್ಕೊಳ್ಳುವುದು ಅದನ್ನ ವೆಚ್ಚವನ್ನು ನಿಭಾಯಿಸುವುದು ಬಹಳ ಕಷ್ಟ, ಹಾಗಾಗಿ ಜಾಹೀರಾತನ್ನು ನಂಬಿಕೊಂಡು ಇರಬೇಕಾಗ್ತದೆ. ಅದರ ಬಗ್ಗೆ ಬಹಳಷ್ಟು ಸಮಸ್ಯೆ ಇದೆ. ಹೀಗೆ ಪತ್ರಿಕೋದ್ಯಮ ಒಂದು ರೀತಿಯಲ್ಲಿ ಹೆಚ್ಚೆಚ್ಚು ಪತ್ರಿಕೆಗಳಾಗ್ತೇವೆ ಎಲ್ಲ ಹೌದು, ಆದರೆ ಪತ್ರಿಕೆ ಓದುವರ ಸಂಖ್ಯೆ ನಮಗೆ ನಿರೀಕ್ಷಿತ ಮಟ್ಟದಲ್ಲಿ
2: ಏನು ಸಾಲದು.
3: ಮತ್ತೆ ಪತ್ರಿಕೆಯವರಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ಈ ಪತ್ರಿಕೆ ಹೆಚ್ಚು ಪ್ರಸಾರ ಆಗೋದಕ್ಕಿಂತ ನಮಗೆ ಜಾಹೀರಾತು ಹೆಚ್ಚು ಸಿಕ್ಕಿದ್ರೆ ಅನುಕೂಲ ಎನ್ನುವ ಭಾವನೆಯು ಇವತ್ತು ಪತ್ರಿಕೋದ್ಯಮದಲ್ಲಿದೆ. ಯಾಕಂತ ಹೇಳಿದ್ರೆ ಹೆಚ್ಚು ಸರ್ಕ್ಯುಲೇಷನ್ ಆದಾಗ ಒಂದು ಪತ್ರಿಕೆಗೆ ನಾವು 5 ರೂಪಾಯಿ ಕೊಡೋ ಪತ್ರಿಕೆಗೆ 20 ರೂಪಾಯಿ ಬೀಳ್ತದೆ. ಹಾಗೆ 20 ರೂಪಾಯಿ ಖರ್ಚು ಮೇಂಟೆನೆನ್ಸ್ ಮಾಡುವಂತ ಯಾರೋ ಯಾವ್ದಾದ್ರು ಬೇರೆ ವ್ಯವಸ್ಥೆ ಜಾಹೀರಾತಿನಂತ ವ್ಯವಸ್ಥೆ ಇಲ್ದಿದ್ರೆ ಪತ್ರಿಕೆ ನಡೆಸೋದು ಕಷ್ಟ. ಆ ದೃಷ್ಟಿಯಲ್ಲಿ ಈಗ ಎಲ್ಲ ಸುದ್ದಿಯ ನಿಮ್ಗೆ ಕೆಲವು ಸರಿ ಅಂತದೆ, ನಮ್ಗೆ ಆ ಹಿಂದೆ ಅದು ಬರ್ತಿತ್ತು, ಇದು ಬರ್ತಿತ್ತು, ಮ್ಯಾಗಜಿನ್ ಬರ್ತಿತ್ತು, ಸಂಡೇ ಇಂಥ ಲೇಖನಗಳು ಬರ್ತಿದ್ವು ಅಂತ ಇದೆ. ಆದ್ರೆ ಇವತ್ತು ಪುಟಗಳನ್ನ ಮಿತಿಯಲ್ಲಿ ಪತ್ರಿಕೆಯನ್ನು ಮಾಡಬೇಕಾದದ್ರಿಂದ ಕೆಲ ವಿಷಯಗಳಲ್ಲಿ ಪತ್ರಿಕೆ ಹಿಂದಿನ ಮಟ್ಟದಲ್ಲಿ ಎಲ್ಲಾ ವಿಷಯಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ.
2: ಸೊ ಆ ಮನ್ವಂತರಗಳ ಬಗ್ಗೆ ಎಲ್ಲ ಮಾತಾಡಬೇಕು ಅಂತ ಇದ್ರೆ, ಆಕ್ಚುಲಿ ನಮ್ಮ
3: ಶರಣಲ್ಲಿ ಮತ್ತೊಂದು ಅಂತ ಹೇಳಿದ್ರೆ ಗ್ರಂಥಾಲಯದ ಬಗ್ಗೆಯೂ ಸಹ ಮಾತಾಡ್ಲಿಕ್ಕೆ ಮುನಿಯಲ್ ಗಣೇಶ್ ಅಣ್ಣವರು ಬಂದಿದ್ದಾರೆ. ಅವರಿಗೆ ಪತ್ರಿಕೆ ಪ್ರಕಟಣೆ ಬಗ್ಗೆ ಮತ್ತು ಪುಸ್ತಕ ಪ್ರಕಟಣೆ ಬಗ್ಗೆ ತುಂಬಾ ಅನುಭವ ಇದೆ. ಸರ್ಕಾರ ಪುಸ್ತಕಗಳನ್ನ ಕೊಂಡುಕೊಳ್ಳುವ ಬಗ್ಗೆ ಇರುವ ಸಮಸ್ಯೆ, ಸರ್ಕಾರದಿಂದ ಬರಬೇಕಾದ ಹಣಕಾಸಿನ ವ್ಯವಸ್ಥೆಯಲ್ಲಿರುವ ತೊಂದರೆ ಮತ್ತೆ ಮುದ್ರಣ ಮಾಡಿಕೊಂಡು ಸರ್ಕಾರದ ಒಂದು ಪ್ರೋತ್ಸಾಹವನ್ನು ಕಾಯ್ತಾ ಇರುವ ಪ್ರಕಾಶಕರದ ಸಮಸ್ಯೆ ಇದೆಲ್ಲರ ಬಗ್ಗೆ ಅವರು ಕ್ಷಕಿರಣ ಬೀರ್ತಾರೆ. ಅದು ಪತ್ರಿಕೋದ್ಯಮಕ್ಕೂ ಒಂದು
2: ಹತ್ತಿರವಾದ
3: ಅದು ಸಹ ಒಂದು ವಿಶೇಷತೆ ಇರುತ್ತದೆ.
2: ಅದರೊಟ್ಟಿಗೆ ವಿಶ್ವಂಭರ ಪುರಸ್ಕಾರ ಅಂತಾನು ಇಟ್ಕೊಂಡಿರಿ ನೀವು, ಪಂಡಿತ ವಿಶ್ವಂಭರ ಉಪಾಧ್ಯಾಯರ ಬಗ್ಗೆ ಅವ್ರದ್ದೇನಿತ್ತು ಜನ್ಮ ಶತಮಾನೋತ್ಸವ ಏನೋ ಅದರ ಪರವಾಗಿರುವಂತಹ ಅಂಗವಾಗಿರುವಂತಹ ಕಾರ್ಯಕ್ರಮ, ಸೊ ಅದನ್ನು ಇಟ್ಕೊಂಡಿರಿ. ಅದರೊಟ್ಟಿಗೆ ಮಧ್ಯದಲ್ಲಿ ಸಾಂಸ್ಕೃತಿಕ
3: ಉಪಾಧ್ಯಾಯರು ಒಬ್ಬರ ಶಿಕ್ಷಕರಾಗಿ ಒಬ್ಬ 4-5 ಭಾಷೆ ತಿಳಿದ ಒಬ್ಬ ಪಂಡಿತರಾಗಿ, ಕನ್ನಡ ಪಂಡಿತರಾದ್ದು, ಸಂಸ್ಕೃತದಲ್ಲೂ ಜ್ಞಾನ ಇದೆ ಮತ್ತು ಬೇರೆ ಬೇರೆ ವಿಷಯದಲ್ಲಿ ಅವರಿಗೆ ಇದಿದೆ, ಯಾವುದು ಪಾಂಡಿತ್ಯ ಇದೆ. ಅವರು ಸಾಹಿತ್ಯವನ್ನು ರಚನೆ ಮಾಡಿದ್ರು, ಕವನ ಬರೆದಿದ್ದಾರೆ, ನಾಟಕ ಬರೆದಿದ್ದಾರೆ, ಕತೆ ಬರೆದಿದ್ದಾರೆ. ಸಾಹಿತ್ಯ ರಚನೆ ಮಾಡುವುದರೊಂದಿಗೆ ಉತ್ತಮವಾದ ಒಂದು ಕುಂದ ಕನ್ನಡದ ಶಬ್ದ ನಿಧಿ ಅಂತ ಒಂದು ಪುಸ್ತಕ ಮಾಡಿದ್ದಾರೆ. ಕುಂದಾಪುರ ಕನ್ನಡದ ಭಾಷೆಯ ಒಂದು ನಿಘಂಟು ಅದು. ನಮ್ಮ ಕೋಟದಲ್ಲಿ ಕೆಲವು ಸಾಹಿತಿಗಳು ಅದರ ಬಗ್ಗೆ ಪ್ರಯತ್ನ ಮಾಡಿದ್ರು, ಆದರೆ ಕುಂದಾಪುರ ತಾಲೂಕಿನಲ್ಲಿ ಪ್ರಥಮ ಪ್ರಯತ್ನ ಅವರದ್ದೇ ಅದು, ನಮ್ಮ ಕುಂದ ಕನ್ನಡ ಶಬ್ದ ನಿಧಿ ಅಂತ. ಅದೊಂದು ಒಳ್ಳೆಯ ನಿಘಂಟು. ಆಮೇಲೆ ಅದ್ರ ಕುಂದಾಪುರ ಕನ್ನಡದ ಬಗ್ಗೆ ಹಳ್ಳಿ ಹಳ್ಳಿ ತಿರುಗಿ ತುಂಬಾ ಕೆಲಸ ಮಾಡಿದವರು ವಿಶ್ವಂಭರ ಉಪಾಧ್ಯಾಯರು. ಮತ್ತೆ ಅವರು ಕನ್ನಡ ಸಂಘದ ಅಧ್ಯಕ್ಷರಾಗಿ, ಅವರ ಈಗ ಆನೆಗುಡ್ಡೆ ಪರಿಸರದಲ್ಲಿ ಅವರದೊಂದು ಹಾಡಿ ಇದೆ ಪರಿಸರದಲ್ಲಿ, ಮಧುವನ ಅಂತ. ಅದರಲ್ಲಿ ತುಂಬಾ ರೀತಿಯ ಒಂದು ಸಾಹಿತ್ಯ ಕಾರ್ಯಕ್ರಮ ಮಾಡ್ತಾ ಇದ್ರು. ಎಲ್ಲೆಲ್ಲಿ ಕವಿಗಳನ್ನ ಕರೆಸೋದು, ಕಥೆಗಾರನ ಕಳಿಸೋದು, ಸಾಹಿತಿಯನ್ನ ಕರೆಸಿ ವಿಚಾರ ವಿನಿಮಯ ಬಹಳ ಚಂದದ.
2: ಆ ಕಾಲದಲ್ಲಿ ಸೂರಮೆಕ್ಕುಂಡಿ ಅಂತ ದಿಗ್ಗಜರನ್ನೆಲ್ಲ ಕರೆಸ್ತಾ ಇದ್ರು,
3: ಜನರನ್ನ ಅವ್ರು ಕರೆಸಿದ್ದಾರೆ. ಅವರನ್ನ ನಿಜವಾಗ್ಲಿ ಸಂದರ್ಭದಲ್ಲಿ ಸ್ಮರಿಸುವುದು ದೊಡ್ಡ ವಿಶೇಷವಾದ ಕಾರ್ಯಕ್ರಮ.
2: ಓ ಹಂಗಿರ್ ಇದನ್ನೊಂದು ಕಾಣಿಕೆ. ಜೊತೆ ಕವಿಗೋಷ್ಠಿ, ನಮ್ಮ ಯುವ ಕವಿಗಳನ್ನೆಲ್ಲ ಒಟ್ಟಾಕೊಂಡು ಒಂದು ಕವಿಗೋಷ್ಠಿಯನ್ನು ಮಾಡ್ತಿದ್ರಿ ನೀವು, ಅದಕ್ಕೆ ಹೆಂಗಿತ್ತು ಸರ್ ಪ್ರತಿಕ್ರಿಯೆ ಕವನಗಳ?
3: ಅಂದ್ರೆ ಹಿರಿಯ ಕಿರಿಯ ಕವಿಗಳು ಒಟ್ಟಾಗಿ ಅದನ್ನ ಮಾಡ್ತಾ ಇದ್ದಾರೆ. ನಮ್ಮ ಮುಖ್ಯ ಅಂತ ಹೇಳಿದ್ರೆ ಈ ಸಾಹಿತ್ಯ, ಬೇರೆ ಸಾಹಿತ್ಯ ಲೇಖನಗಳನ್ನು ಬರೆಯುವಂತ ಆಸಕ್ತಿ ನಮ್ಮ ಮಕ್ಕಳಲ್ಲಿ ಇವತ್ತು ಇದೆ, ನಾವು ಪ್ರೋತ್ಸಾಹ ಕೊಟ್ಟರೆ. ಆದರೆ ಕಾವ್ಯ ರಚನೆ ಮತ್ತು ಕವಿತೆ ಬರೆಯುವಂತದ್ದು, ಇದರ ಬಗ್ಗೆ ಬೇಕಾದ ಅನುಭವಗಳು ನಮ್ಮ ವಿದ್ಯಾರ್ಥಿಗಳಲ್ಲಿ ಇವತ್ತು ಕಡಿಮೆ ಇದೆ. ಜನರಲ್ಲಿ ಬರೀತಾರೆ, ಯಾರನ್ನ ನೋಡಿ ಬರೀತಾರೆ, ಅನುಕರಣೆ ಮಾಡಿ ಬರೀತಾರೆ, ಮತ್ತು ಕೆಲವು ಅವರ ಸ್ವಂತದ್ದು ಇರ್ತದೆ. ಆದರೆ ಅದರ ಬಗ್ಗೆ ಹೆಚ್ಚಿನ ಅನುಭವ ಮತ್ತು ಹೆಚ್ಚಿನ ಅವರ ಆದ್ಯತೆ ಅವರು ಕೊಡುವ ಹಾಗೆ ಮಾಡಲಿಕ್ಕೆ ಈ ಪ್ರತಿ ನಮ್ಮ ಸಾಹಿತ್ಯ ಸಮ್ಮೇಳನದಲ್ಲಿ ಕವಿಗೋಷ್ಠಿಯನ್ನು ಇಡ್ತಾರೆ. ಒಂದು 10-12 ಮಂದಿಗೆ ಅವಕಾಶ ಕೊಡ್ತಾರೆ, ಅದನ್ನು ನೋಡಿ ಬೇರೆಯವರು ಬರೀಬಹುದಂತ, ಮತ್ತು ಬರೆದವರಿಗೂ ಒಂದು ಪ್ರೋತ್ಸಾಹ ಕೊಡಬಹುದಂತ. ಹಾಗಾಗಿ ಇಲ್ಲಿ ಒಳ್ಳೆಯ ನಮ್ಮ ರಾಜು ನಾಯಕರಂತಹ ಪ್ರಖ್ಯಾತ ಕವಿಗಳು ಇರ್ತಾರೆ, ಮತ್ತು ಬೇರೆ ಸಾಧಾರಣ ಈಗ ಪ್ರಯತ್ನ ಮಾಡೋರು ಇರ್ತಾರೆ, ಮತ್ತು ಜನಪದೀಯ ವ್ಯವಸ್ಥೆಯಲ್ಲಿ ಇರುವ ಕೆಲವು ಕವಿಗಳು ಸಹ ಇದರಲ್ಲಿ ಭಾಗವಹಿಸ್ತಾರೆ.
2: ಸೊ ಎಲ್ಲಾ ತರದ ಕವಿಗಳನ್ನ ಈ ಕವಿಗೋಷ್ಠಿಯಲ್ಲಿ ಕಾಣ್ಲಕ್ಕ ಅಂತ ಹೇಳ್ತೀವಿ. ಇದರೊಟ್ಟಿಗೆ ನೀವು ಒಂದು ಒಳ್ಳೆ ಪಾಯಸ ಇದ್ದಂಗೆ ಊಟಕ್ಕೆ ಸಾಧಕರಿಗೆ ಸನ್ಮಾನ ಅಂತ ಇಟ್ಕೊಂಡಿರಿ. ಬೇರೆ ಬೇರೆ ಬೇರೆ ಕ್ಷೇತ್ರ, ವೈವಿಧ್ಯಮಯ ಕ್ಷೇತ್ರದಲ್ಲಿ ಬೇರೆ ಬೇರೆಯವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಅವ್ರಿಗೆ ಸನ್ಮಾನ, ಇದ್ರ ಬಗ್ಗೆ ಹೇಳುದಾರೆ?
3: ಅಂದ್ರೆ ಪ್ರತಿ ಸಾಹಿತ್ಯ ಸಮ್ಮೇಳನದಲ್ಲಿ ಆ ಪರಿಸರದ ಒಂದು ಪರಿಸರದಲ್ಲಿ ಸಾಹಿತ್ಯ, ಕೃಷಿ ಅಥವಾ ಕಲೆ ಮತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನ ಗುರುತಿಸುವುದೊಂದು ಸಂಪ್ರದಾಯ. ಅದೇ ಸಾರಿ 16 ಮಂದಿಗೂ ಅದನ್ನ ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಕುಂದಾಪುರ ಪರಿಸರದಲ್ಲಿ ಅಥವಾ ನಮ್ಮ ಕೋಟೇಶ್ವರ ಪರಿಸರದಲ್ಲಿ ಸಾಹಿತ್ಯ, ಸಂಗೀತ, ಕಲೆ, ನಾಟಕದಲ್ಲಿ ಒಂದು ದೊಡ್ಡ ಒಂದು ಹಡಗಿದ್ದ ಹಾಗೆ. ಅದು ಕೋಟೇಶ್ವರದಲ್ಲಿ ಸಾಕಷ್ಟು ಸಾಹಿತಿಗಳಿದ್ದಾರೆ. ಕುಂಬಾಶಿ, ತೆಕ್ಕಟ್ಟಿ ಭಾಗದಲ್ಲೂ ತುಂಬಾ ಜನ ಸಾಹಿತಿಗಳಿದ್ದಾರೆ. ಆದರೆ ಎಲ್ಲ ಇಡೀ ತಾಲೂಕಿಗೆ ಪರಿಸರದವರಿಗೆ ಅದನ್ನ ಕೊಡಬೇಕಾದ್ದರಿಂದ ಒಂದೊಂದು ಕ್ಷೇತ್ರದಲ್ಲಿ ಒಬ್ಬೊಬ್ಬರನ್ನ ಹಂಚಿ ಕೊಡ್ತಾ ಇದ್ರೆ ಮುಖ್ಯ ನಮ್ಮ ಈ ಪರಿಸರದವರನ್ನ ಹೆಚ್ಚು ಆಯ್ಕೆ ಮಾಡಿದ್ದಾರೆ.
2: ಓ ಎಲ್ಲರನ್ನು ಅಂದ್ರೆ ಒಂದೊಂದು ಕ್ಷೇತ್ರದಲ್ಲಿರುವ ಒಬ್ಬರೊಬ್ಬರು ಇದ್ದೇ ಇದ್ದಾರೆ ಇದರಲ್ಲಿ. ಸೊ ಹಂಗಾಗಿ ಅದೊಂದು ಕಾಂಬಕ್ಕೆ ಖುಷಿ. ಅದರೊಟ್ಟಿಗೆ ಬೇರೆ ಬೇರೆ ಶಾಲಾ ವಿದ್ಯಾರ್ಥಿಗಳಿಂದ, ಕಾಲೇಜು ವಿದ್ಯಾರ್ಥಿಗಳಿಂದ, ನಮ್ಮ ಭಂಡಾರಕಾಸ್ ಕಾಲೇಜು PU ವಿದ್ಯಾರ್ಥಿಗಳಿಂದ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಇತ್ತು. ಇದನ್ನೆಲ್ಲ ಕಂಡು ಕೇಂಡ್ ನಾವು ನಾಳಿಗೆ ಹೋಗಿ ಈ ನುಡಿ ಬೆಳಕಲ್ಲಿ ನಾವು ಒಂಚೂರು ಬೆಳಕನ್ನ ಹಾಂಗೆ ಎದೆಯೊಳಗೆ ಇಟ್ಕೋಬಪ್ಪಕ್ಕೆ ಒಂದು ಒಳ್ಳೆ ಕಾರ್ಯಕ್ರಮ. ಸೊ ಇದು ಕಾರ್ಯಕ್ರಮದ ಬಗ್ಗೆ ಆಯ್ತು. ಬೆಳಿಗ್ಗೆ 8 ಗಂಟೆಗೆ ಶುರುವಾತ, 8 ಗಂಟೆಯಿಂದ ಸಾಯಂಕಾಲ 5:30 ತನಕ ಇರುತ್ತೆ. ಇದಾದ್ಮೇಲೆ ನನಗೆ ನಿಮ್ಮ ವಿಷಯಕ್ಕೆ ಒಪ್ಪದಾದ್ರೆ, ನೀವು ಈ ಕಾರ್ಯಕ್ರಮ, ಈ ಸಮ್ಮೇಳನದ, ಈ ಕನ್ನಡ ಸಾಹಿತ್ಯ ಸಮ್ಮೇಳನದ, ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವ ಸಮ್ಮೇಳನ ಅಧ್ಯಕ್ಷರಾಗಿ ಆಯ್ಕೆಗೊಂಡಾಗ ನಿಮ್ ಮೊದಲ ಪ್ರತಿಕ್ರಿಯೆ ಹೆಂಗಿತ್ತು ಸರ್? ನಂಗೆ ಬ್ಯಾಡಿದಿತ್ತಂದ್ರೆ ಅಥವಾ ಖುಷಿ ಆಯ್ತಾ ಹೆಂಗೆ?
3: ಅಲ್ಲ, ನಾವು ಸಾಹಿತ್ಯ ಸಮ್ಮೇಳನದಲ್ಲಿ ಇವತ್ತಿದ್ದುದಲ್ಲ, ಸುಮಾರು 4 ದಶಕಗಳಿಂದ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗ್ತಾ ಇದ್ದವರು, ಸಾಹಿತ್ಯ ಸಮ್ಮೇಳನ ಸಂಘಟನೆ ಮಾಡಿದವರು, ಮತ್ತೆ ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡಿದೆ. ಹಾಗಾಗಿ ನಾನು ಸಾಹಿತ್ಯ ಸಮ್ಮೇಳನದ ಒಂದು ಅಧ್ಯಕ್ಷನಾಗ್ತೀನಿ ಅಂತ ಯಾವಾಗಲೂ ನಿರೀಕ್ಷೆ ಮಾಡಿರ್ಲಿಲ್ಲ, ಅದು ಅಪೇಕ್ಷೆ ಇರಲಿಲ್ಲ. ನಾವೇನು ಹೇಳಿದ್ರೆ ನಮ್ಗಿಂತ ಹಿರಿಯರು ಯಾರಿದ್ದಾರೆ, ಒಳ್ಳೆ ಸಾಹಿತಿಗಳನ್ನು ಬರೆದಿದ್ದಾರೆ, ಅವರು ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗ್ಲಿ ಅಂತ. ಆದ್ರೆ ಈ ಸರಿ ಉಡುಪಿ ಜಿಲ್ಲಾ ಸಾಹಿತ್ಯ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತೆ ಕುಂದಾಪುರದ ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಉಮೇಶ್ ಪುತ್ರನ್ನ ಮತ್ತೆ ಪ್ರಧಾನ ಕಾರ್ಯದರ್ಶಿಯಾದ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುಬ್ರಹ್ಮಣ್ಯ ಶೆಟ್ಟರು, ನರೇಂದ್ರ ಕುಮಾರ್ ಕೋಟ, ಜಿಲ್ಲಾಧ್ಯಕ್ಷರಾದ ಸುರೇಂದ್ರ ಅಡಿಗರು, ಇಲ್ಲಿನ ಪದಾಧಿಕಾರಿಗಳೆಲ್ಲ ಸೇರಿ ಇಲ್ಲ ಈ ಸರಿ ನಾವು ಆಯ್ಕೆ ಮಾಡಿ ಆಗಿದೆ, ನೀವು ಒಪ್ಕೊಳ್ಬೇಕು ಅಂತ ಬಂದು ಹೇಳಿದರು. ಹಾಗಾಗಿ ಅವರೆಲ್ಲ ನೀವು ಆಗ್ಲೇಬೇಕು, ನೀವು ತುಂಬಾ ಸಾಹಿತ್ಯದ ಕಾರ್ಯಕ್ರಮ ಎಲ್ಲ ನಿರಂತರ ಮಾಡ್ತಿದ್ದೀರಿ, ನಮ್ಗೆಲ್ಲ ನೀವು ತುಂಬಾ ಪ್ರೋತ್ಸಾಹ ಮಾಡಿದ್ದೀರಿ ಅಂತ ಹೇಳದಕ್ಕೆ ನಾನು ಕಡೆ ಒಪ್ಕೊಂಡೆ.
2: ಎಷ್ಟು ದೊಡ್ಡ ಜವಾಬ್ದಾರಿ ಅದು, ಸರ್ವ ಸಮ್ಮೇಳನ ಅಧ್ಯಕ್ಷರಾಗುದು, ಅದು ಸಾಹಿತ್ಯ ಸಮ್ಮೇಳನಕ್ಕೆ.
3: ಅದೇನು ದೊಡ್ಡ ಜವಾಬ್ದಾರಿ ಅಲ್ಲ, ಒಂದು ದಿವಸದ ಮದುಮಗ ಅದು,
2: ಒಂದು ದಿವಸದ ಮದುಮಗ ನೀವು.
3: ಆದ್ರೆ ಸಾಹಿತ್ಯ ಸಮ್ಮೇಳನದ ಒಂದು ಸಮ್ಮೇಳನ ಅಧ್ಯಕ್ಷರ ಬಗ್ಗೆ ಎಲ್ಲರಿಗೂ ಒಂದು ಇದಿರ್ತದೆ, ಒಂದು ಆಸಕ್ತಿ ಇರ್ತದೆ, ಏನು ಹೇಳ್ತಾರೆ ಅದು, ಮತ್ತೆ ಅವರ ಪರಿಚಯ ಮಾಡುವಂಥದ್ದು, ಮತ್ತೆ ಅವರ ಸಮ್ಮೇಳನ ಅಧ್ಯಕ್ಷತೆಯಲ್ಲಿ ಅವ್ರು ಹೇಳುವ ಮಾತುಗಳು, ಅದೇ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಇರ್ತದೆ, ಅಂದ್ರೆ ಒಂದು ಆಸಕ್ತಿ ಇರ್ತದೆ. ಹಾಗಾಗಿ ಸಮ್ಮೇಳನ ಅಧ್ಯಕ್ಷರ ಅಂತ ಆದ್ಮೇಲೆ ಅದು ಇಡೀ ನಮ್ಮ ಸಮ್ಮೇಳನದ ಇಡೀ ಸಮ್ಮೇಳನಕ್ಕೆ ಅವರೇ ಮುಖ್ಯಸ್ಥರು ಅನ್ನೋ ರೀತಿಯಲ್ಲಿ ಅದು ಬಿಂಬಿಸಲ್ಪಟ್ಟಿದೆ ಹಿಂದಿನಿಂದಲೂ. ಹಾಗಾಗಿ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷನಾಗಿ ಅವ್ರು ಏನೇನು ನಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನ ನಿರ್ವಹಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ.
2: ಸೊ ನೀವು ಬಹಳಷ್ಟು ಸಾಹಿತ್ಯ ಸಮ್ಮೇಳನಗಳನ್ನ ಆಯೋಜಿಸಿದವರು, ನೀವು ಅದೆಷ್ಟೋ ಸಾಹಿತ್ಯ ಸಮ್ಮೇಳನಗಳಿಗೆ ಹೋದವರು ಕೂಡ, ಈಗ ಬೇರೆ ಜಿಲ್ಲೆ ಅಥವಾ ಇನ್ನೊಂದು ಕಡೆ ಆತಿದ್ರೆ ನೀವು ಅಲ್ಲಿಗೂ ಕೂಡ ಹೋಗಿ ಬಂದವರು. ಸೊ ಈ ಸಾಹಿತ್ಯ ಸಮ್ಮೇಳನ ಯಾವ ತರ ಸಂಭ್ರಮದಲ್ಲಿ ಈಗ ತಯಾರಿಗೊಂಡಿದೆ ಅಂತ
3: ಅಂದ್ರೆ, ಸಾಹಿತ್ಯ ಸಮ್ಮೇಳನದಲ್ಲಿ ನೇರವಾಗಿ ನಾವು ತಯಾರಿಯಲ್ಲಿ ನಾವು ಭಾಗವಹಿಸುವ ಹಾಗಿಲ್ಲ, ಅಂದ್ರೆ ಭಾಗವಹಿಸೋದು ಸರಿಯಲ್ಲ, ಅವರು ವ್ಯವಸ್ಥೆ ಮಾಡ್ತಾರೆ, ಏನಾದ್ರೂ ಕೇಳಿದ್ರೆ ನಾವು ಹೇಳ್ತೇವೆ. ಈಗ ಅವ್ರು ಏನ್ ತಯಾರಿ ಮಾಡಿದ್ದಾರೆ, ನಾವು ಮದುವಗನಾಗಿ ಹೋಗಿ ಏನು
2: ನಾಳೆ ನಿಮ್ಮ ದಿನ
3: ಏನ್ ಹೇಳಬೇಕು ಅದನ್ನ ಹೇಳೋದ್ ಬಿಟ್ರೆ, ಈ ತಯಾರಿಯ ವ್ಯವಸ್ಥೆ, ಅದರದ್ದು ಬೇರೆ ಬೇರೆ ಸಮಸ್ಯೆಗಳು, ಸಂಕಟಗಳು, ಸಂತೋಷಗಳು ಎಲ್ಲ ಅವರೇ
2: ಅನುಭವಿಸಬೇಕು. ಓಕೆ, ಪ್ರತಿ ಸಲ ನೀವು ಅನುಭವಿಸ್ತಾ ಇದ್ರೆ ಅದನ್ನ ನೀವು ಅನುಭವಿಸಿ ಕಂಡವ್ರ
3: ಅದನ್ನ ನಮ್ಗೆ ಗೊತ್ತಿದೆ. ಹಾಗಾಗಿ ನಮ್ಗೆ ಅದು ದೊಡ್ಡ ಇದಂತ ಅನ್ಸುದಿಲ್ಲ, ಯಾಕಂದ್ರೆ ಅದು ಪ್ರತಿ ಸಮ್ಮೇಳನದಲ್ಲಿ ಆಗುವಂತದ್ದೇ. ನಿಮ್ಮ ಬಂಟಿಂಗ್ ಹಾಕೋರ್ದಿಂದ ಹಿಡಿದು ನಿಮ್ಮ ಫಲಕ ಹಾಕೋರಿಂದ ಹಿಡಿದು ಎಲ್ಲಾ ರೀತಿಯ ವ್ಯವಸ್ಥೆ ಮಾಡೋರು 100 ಕೈಗಳು ಇದರಲ್ಲಿ ಸೇರಿರ್ತವೆ. ಅದ್ರಲ್ಲಿ ನೀವು ಯಾರಿಗೆ ಕೃತಜ್ಞತೆ ಹೇಳುವುದು, ಯಾರಿಗೆ ಒಂದನ್ನು ಹೇಳುದಂತ ಗೊತ್ತಾಗುದಿಲ್ಲ. ಅಷ್ಟು ಜನ ಸೇರಿ ಇದನ್ನ ಮಾಡ್ತಾ ಇದ್ದಾರೆ. ಒಂದಂದ್ರೆ ಅದು ಯಾರನ್ನೊಬ್ಬರನ್ನು ಬಿಂಬಿಸಿ ಅದನ್ನ ಇದನ್ನ ಕಾರ್ಯಕ್ರಮ ಮಾಡುತ್ತೆ.
2: ಈಗ ಸಾಹಿತ್ಯ ಸಮ್ಮೇಳನ ಅಂದ್ರೆ ಅಲ್ಲಿ ಕೇಂಬುಕ್ ಬಪ್ಪರು, ವಿಷಯಗಳನ್ನ ತಿಳ್ಕೊಂಬಪ್ಪರು, ಪುಸ್ತಕಗಳನ್ನ ಕೊಂಡ್ಕೊಂಬಪ್ಪರು, ಮುಸ್ತಕದೊಳಗೆ ಒಂದಿಷ್ಟು ವಿಷಯಗಳನ್ನ ಹಾಕಂಬಪ್ಪರು, ಎಲ್ಲ ಎಲ್ಲರೂ ಒಂದೊಂದು ವಿಭಿನ್ನ ನಿರೀಕ್ಷೆಯಲ್ಲಿ ಬಪ್ಪರು ಇರ್ತಾರೆ, ಹಾಗೆ ಹೊಟ್ಟಿಗೆ ಹಾಕಂಬಪ್ಪರು ಇರ್ತಾರೆ. ಅಂದ್ರೆ ಸಾಹಿತ್ಯ ಸಮ್ಮೇಳನದಲ್ಲಿ ಊಟ ಕೂಡ ಇಂಪಾರ್ಟೆಂಟ್. ಸೊ ಅಲ್ಲಿ ಊಟ ಮಾರೆ ಅಂತ ಅದ್ರ ತಯಾರಿ ಅಂತಾರೆ ಗುದಿತ ನಿಮ್ಗೆ
3: ಅಲ್ಲ, ಸಾಹಿತ್ಯ ಸಮ್ಮೇಳನದಲ್ಲಿ ಊಟ ಉಪಹಾರ ಇರುವಂತದ್ದೇ. ಊಟ ಉಪಹಾರಕ್ಕೆ ಎಷ್ಟು ಜನ ಬಂದ್ರು, ಜನರಿಗೆ ವ್ಯವಸ್ಥೆ ಮಾಡ್ಲಿಕ್ಕೆ ಅಲ್ಲಿನ ನಮ್ಮ ವಿನಾಯಕ ಸಭಾಂಗಣದ ಮುಖ್ಯಸ್ಥರಾದ ರವಿರಾಜ್ ಉಪಾಧ್ಯಾಯ ಜವಾಬ್ದಾರಿ ತಗೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಸಾಹಿತ್ಯ ಪರಿಷತ್ತಿನ ಸದಸ್ಯರು ಮಾತ್ರ ಬರಬೇಕು, ಅದರಲ್ಲಿ ಭಾಗವಹಿಸಿದ ಅತಿಥಿಗಳು ಮಾತ್ರ ಬರಬೇಕಂತಾರೆ. ಎಲ್ಲಾ ಸಾರ್ವಜನಿಕರಿಗೂ ಇದರಲ್ಲಿ ಬರಲಿಕ್ಕೆ ಅವಕಾಶ ಇದೆ.
2: ಕೇಳ್ರಲ್ಲ ಕೇಳುಗ್ರೆ, ಎಲ್ಲಾ ಸಾರ್ವಜನಿಕರಿಗೂ ಅವಕಾಶ ಇದೆ. ಇದು ನಾಳೆ ಅಂದ್ರೆ June 28 ಆಯ್ತವಾರ ಬೆಳಗತಿಂದ ಸಾಯಂಕಾಲ ತನಕ ಸಂಜೆ ಅಪಲರಿಗೆ ಈ ಕಾರ್ಯಕ್ರಮ ಇರುತ್ತೆ. ಈಗ ನನ್ ಕೇಮ್ ಸರ್, ಈ ಸಾಹಿತ್ಯ ಅಂತ ಬಂದಾಗ ಯಾರಿಗ ಮಾರೆ, ನಾನಾಗ ಫಸ್ಟ್ಗೆ ಸ್ಟಾರ್ಟ್ ಮಾಡಿದೆ, ಈಗಿನ ಆಟಿಟ್ಯೂಡ್ಗಳು ಹೆಂಗಿದೆ ಅಂತ ಕೇಳಿದ್ರೆ, ಮೊದಲೆಲ್ಲ ಸಾಹಿತ್ಯ ಸಮ್ಮೇಳನ ಅಂದ್ರೆ ಅದೊಂದು ಎಷ್ಟು ದೊಡ್ಡ ವಿಷಯ, ಕಾಲೇಜುಗಳಲ್ಲಿ, ಕಾಲೇಜು ಮಕ್ಕಳಲ್ಲಿ, ಆ ಊರಿನವರಲ್ಲಿ ಒಂದು ದೊಡ್ಡ ಸಂಭ್ರಮ ಅದು. ಆದ್ರೆ ಆ ಸಂಭ್ರಮ, ಆ ಎಕ್ಸೈಟ್ಮೆಂಟ್ ಅಂತ ಎಂತ ಹೇಳ್ತಾರಲ್ಲ, ಅದು ಇವತ್ತಿನ ದಿನದಲ್ಲಿ ಕಡಿಮೆ ಆಗ್ತಿದೆ ಅಂತ ನಿಮ್ಗೂ, ಅಂದ್ರೆ ನೀವು ಅದೇ ಕ್ಷೇತ್ರದಲ್ಲಿ ದುಡ್ದವರು, ಅದೇ ಕ್ಷೇತ್ರದಲ್ಲಿ ಇದ್ದವರು, ಇವತ್ತಿಗೂ ಇರುವವರು, ನಿಮ್ಗೂ ಅನ್ಸುತ್ತಾ ಸರ್?
3: ಅನಿಸ್ತದೆ. ಯಾಕಂತ ಹೇಳಿದ್ರೆ, ಒಂದು ಅದಕ್ಕೆ ಹೇಳಲಿಕ್ಕೆ ಹೋದ್ರೆ ಬಹಳ ಉದಾಹರಣೆಗಳಿರ್ತವೆ. ಈಗ ಸರ್ಕಾರ ಈ ಹಿಂದೆ ಸಾಹಿತ್ಯ ಸಮ್ಮೇಳನಕ್ಕೆ ಬೇಕಾದ ಹಣಕಾಸಿನ ವ್ಯವಸ್ಥೆ ಎಲ್ಲ ಮಾಡ್ತಾ ಇತ್ತು. ಈಗ ಇತ್ತೀಚಿನ ವರ್ಷಗಳಲ್ಲಿ ಸಾಹಿತ್ಯ ಸಮ್ಮೇಳನಕ್ಕೆ ಸರ್ಕಾರದಿಂದ ಏನು ಸಿಗ್ತಾ ಇಲ್ಲ,
2: ಎಂಥದ್ದು ಇಲ್ಲ,
3: ಎಲ್ಲ ದೇಣಿಗೆಯಿಂದಲೇ ಸಾಹಿತ್ಯ ಸಮ್ಮೇಳನ ನಡೆಸಬೇಕು. ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಆಗಲಿ, ಕುಂದಾಪುರ ತಾಲೂಕು ಸಾಹಿತ್ಯ ಸಮ್ಮೇಳನ ಆಗಲಿ, ಈ ಸಮ್ಮೇಳನ ನಡೆಸುವಾಗ ಈಗ ಯಾವಾಗ ನಡೆಸೋದು, ಅದರದ್ದು ಹಣಕಾಸಿನ ವ್ಯವಸ್ಥೆ ಹೇಗೆ ಮಾಡೋದು, ಎಲ್ಲಿ ಮಾಡೋದು ಎನ್ನುವ ವಿಚಾರದಲ್ಲೇ ತುಂಬಾ ಒಂದು ಶಕ್ತಿ ಹೋಗ್ತದೆ. ಮತ್ತೆ ಬೇರೆ ಬೇರೆ ಕಾಲೇಜ್ನವ್ರನ್ನ ಒಟ್ಟು ಮಾಡಲಿಕ್ಕೆ ಅಂತ ಹೇಳಿದ್ರೆ, ಕಾಲೇಜ್ನವ್ರದ್ದು ಈಗೇನಂತ ಹೇಳಿದ್ರೆ ನಮ್ಗೆ ಸರ್ಕ್ಯುಲರ್ ಬಂದಿದೆ, ನಾವು ಮಕ್ಕಳನ್ನ ಎಲ್ಲೂ ಕರ್ಕೊಂಡು ಹೋಗುವಂಗಿಲ್ಲ, ಮಕ್ಕಳನ್ನ ನಾವಾಗಿ ಬಿಡುವಂಗಿಲ್ಲ ಅದಕ್ಕೆ ಅಂಥೇಳಿ ಎಲ್ಲ ಏನು ಸರ್ಕಾರದಿಂದ ಏನೋ ಒಂದು ಸುತ್ತೋಲೆ ಬಂದಿದೆ, ಅದನ್ನೇ ತೋರಿಸ್ತಾರೆ. ಮುಂಚೆ ಹೇಗಂತ ಹೇಳಿದ್ರೆ, ಸಾಹಿತ್ಯ ಸಮ್ಮೇಳನ ಅಂದ ಕೂಡಲೇ ಸಾಹಿತಿಗ ನಮ್ಮ ಶಿಕ್ಷಣಾಧಿಕಾರಿಗಳು ಕೆಲಸದ ದಿನಗಳಲ್ಲೇ ಸಾಹಿತ್ಯ ಸಮ್ಮೇಳನವನ್ನು ನಡೆಸ್ತಿದ್ರು, ಬೇರೆ ದಿವಸಗಳೆಲ್ಲ ನಡೆಸ್ತಿದ್ರು. ಕೆಲಸದ ದಿನಗಳಲ್ಲಿ ನಡೆಸುವಾಗ ಶಿಕ್ಷಣಾಧಿಕಾರಿಗಳ ಒಂದು ಸುತ್ತೋಲೆ ಕಳಿಸ್ತಿದ್ರು, ನಿಮ್ಗೆ ಓಡಿ ಕೊಡ್ತೇವೆ ರಜಾದಿನದ ಕೆಲಸದ ದಿನ ಅಂತ, ಕೆಲಸದ ದಿನ ರಜಾ ದಿನ ಅಂತ ಕೊಡ್ತೇವೆ, ನೀವೆಲ್ಲ ಶಿಕ್ಷಕರು ಭಾಗವಹಿಸಬೇಕು, ಒಂದೊಂದು ಶಾಲೆಯಲ್ಲಿ ಇಂತಿಷ್ಟು ಜನ ಭಾಗವಹಿಸಬೇಕು, ನೀವು ಮಕ್ಕಳನ್ನು ಕರ್ಕೊಂಡು ಹೋಗ್ಬೇಕು ಅಂತೆಲ್ಲ ಮಾಡ್ತಿದ್ರು. ಈಗ ಯಾವುದೇ ಶಿಕ್ಷಣಾಧಿಕಾರಿ ಹತ್ರ ಕೇಳಿದ್ರೆ ನಮ್ಗೆ ಮಕ್ಕಳನ್ನು ಕಳಿಸುವಂಗಿಲ್ಲ, ಶಿಕ್ಷಕರನ್ನು ಕಳಿಸುವಾಗಿಲ್ಲ ಅಂತಾರೆ. ಆಗ ಅದು ಈಗ ದೊಡ್ಡ ಒಂದು ಸಮಸ್ಯೆ ಆಗಿದೆ. ಇದು ಕನ್ನಡ ಸಂಸ್ಕೃತಿ ಇಲಾಖೆಯ ವ್ಯಾಪ್ತಿಯೊಳಗೆ ಬರುತ್ತಿದ್ರು ಸಹ ಎಲ್ಲ ಹೆಚ್ಚಿನ ಶಾಲಾ ಮುಖ್ಯಸ್ಥರು ಈ ಒಂದು ಇದನ್ನ ನೆವನ್ನ ಇಟ್ಟು ಬಿಡ್ತಾರೆ. ಹಾಗಾಗಿ ಮಕ್ಕಳಿಗೆ ಉತ್ಸಾಹ ತುಂಬಿಸಬೇಕಾದವರು ಶಾಲಾ ಮುಖ್ಯಸ್ಥರು ಮತ್ತೆ ಶಾಲಾ ಶಿಕ್ಷಕರು. ಈಗ ನಾವು ಹೋಗಿ ಸಾಹಿತ್ಯ ಪರಿಷತ್ನವ್ರು ಹೋಗಿ ಒಂದು ಶಾಲೆಯಲ್ಲಿ ಕಾರ್ಯಕ್ರಮ ಮಾಡ್ಬೇಕಂತಿದ್ರು ಈಗ ಹಿಂದಿನ ಹಾಗೆ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ನಮಗೆ ಪರ್ಮಿಷನ್ ಬೇಕು ಮಾಡ್ಲಿಕ್ಕೆಲ್ಲ, ನಮ್ಮ ಪಾಠಕ್ಕೆ ತೊಂದರೆ ಆಗ್ತದೆ, ಇಂಥದ್ದು ಸಮಸ್ಯೆನ ಎದುರಿಡ್ತಾರೆ. ಇದು ಮುಖ್ಯವಾಗಿ ಬಂದಂದೆ ಅಂತ ಹೇಳಿದ್ರೆ, ಈ ಕೆಲವು ಕಾರ್ಯಕ್ರಮಗಳಿಗೆಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗುದು, ಮೆರವಣಿಗೆ ಕರ್ಕೊಂಡು ಹೋಗುದು, ಬಿಸಿಲಲ್ಲಿ ನಿಲ್ಲಿಸೋದು ಅಂತದೆಲ್ಲ ಮಾಡ್ತಾರೆ ಅಂತ ಹೇಳಿ ಕೆಲವು ಕಂಪ್ಲೇಂಟ್ ಎಲ್ಲ ಬಂತು. ನೀವು ಮೆರವಣಿಗೆಗೆ ಮತ್ತೆ ಯಾವುದಕ್ಕೂ ಮಕ್ಕಳನ್ನು ಕಳಿಸ್ಬೇಡಿ, ಅದರ ಬದಲಿಗೆ ನೀವು ಯಾವ್ಯಾವ ಒಳ್ಳೆ ಕಾರ್ಯಕ್ರಮ ಇದೆ ಅದನ್ನ ಮಕ್ಕಳನ್ನ ಕಳಿಸುವಂತದ್ದು. ಈಗ ಸ್ಪರ್ಧೆ ಮಾಡ್ತೇವೆ ನಾವು, ನಮ್ಮ ಕುಂದ ಕನ್ನಡ ಭಾಷಾಭಿವೃದ್ಧಿ ವೇದಿಕೆಯಿಂದ ಕಳಿಸರಿ ನಾವು ಸ್ಪರ್ಧೆ ಮಾಡಿದಾಗ ತುಂಬಾ ಮಕ್ಕಳು ಅವರಾಗೇ ಬಂದರು, ನೂರು ಇನ್ನೂರು ಮಕ್ಕಳು ಬಂದರು. ಅದೇ ರೀತಿ ಮಕ್ಕಳಿಗೆ ಆಸಕ್ತಿ ಇರ್ತದೆ, ಆ ಮಕ್ಕಳಿಗೆ ಆಸಕ್ತಿ ಹುಟ್ಟಿಸುವಂತ ಶಿಕ್ಷಕರು ಅಥವಾ ಶಾಲಾ ವ್ಯವಸ್ಥೆ ಬೇಕಾಗ್ತದೆ.
2: ಸರ್, ನಿಮ್ಮ ಅಕ್ಷರ ನಂಟು ಹೆಂಗ್ ಬೆಳೀತ? ಇವತ್ತು ನೀವು ಅಕ್ಷರ ನಂಟಿನಿಂದನೇ ಬೆಳೆದವರು. ಯು ಎಸ್ ಶಣಾಯಿ ಅಂದ್ರೆ ಕುಂದಪ್ರಭಾ, ಕುಂದಪ್ರಭಾ ಅಂದ್ರೆ ಯು ಎಸ್ ಶಣಾಯಿ ಅವರ ಕನ್ನಡ ಬಗೆಗಿನ ಆ ಕಾಳಜಿ, ಕುಂದಪ್ರ ಕನ್ನಡ ಬಗೆಗಿನ ಅವರ ಆ ಕೆಲಸ, ಅದೆಲ್ಲ ಇವತ್ತು ಯು ಎಸ್ ಶಣಾಯಿ ಅಂದ್ರೆ ಒಂದು ಇಡೀ ನಮ್ಮ ಜನಮಾನಸದಲ್ಲಿ, ನಮ್ಮ ಕುಂದಪ್ರ ತಾಲೂಕು ಉಡುಪಿ ಜಿಲ್ಲೆಯ ಜನಮಾನಸದಲ್ಲಿ, ಓಹ್ ಅವರ ಭಾರಿ ಒಳ್ಳೆ ಜನ ಮರೆ, ತುಂಬಾ ಒಳ್ಳೆ ಕೆಲಸ ಮಾಡೋರು, ತುಂಬಾ ಜನಕ್ಕೆ ಸಪೋರ್ಟ್ ಮಾಡಿದವರು. ನೀವೆಷ್ಟು ಅಕ್ಷರ ನಂಟನ್ನ ಬೆಳೆಸ್ಕೊಂಡ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟವರು. ಸೊ ನಿಮ್ಮ ಅಕ್ಷರ ನಂಟು ಹೆಂಗ್ ಬೆಳೆದ್ ಸರ್, ಅದನ್ನ ಹೇಳಿ.
3: ನಾವು ಚಿಕ್ಕಂದಿಂದಲೇ ನಮ್ಮ ಮನೆಯಲ್ಲಿ ನಮ್ಮ ತಂದೆ ಶೇಷಗಿರಿ ಶೆಣೆ ಅಂತ, ತಾಯಿ ಶಾಂತಾಬಾಯಿ, ಇಬ್ಬರು ಸಹ ಈ ರೇಡಿಯೋ ಕೇಳುವಂಥದ್ದು, ಪತ್ರಿಕೆ ಓದುವಂಥ ಇದ್ರಲ್ಲೆಲ್ಲ ತುಂಬ ಆಸಕ್ತಿ ಇದ್ದವರೇ. ಹಾಗಾಗಿ ಪತ್ರಿಕೆಯಲ್ಲಿ ಪತ್ರಿಕೆ ಓದೋ ಬಗ್ಗೆ ನಮಗೆ ಸಪೋರ್ಟ್ ಮಾಡ್ತಿದ್ರು. ನಮ್ಮ ಅಣ್ಣ ವಸಂತ್ ಕುಮಾರ್ ಶೆಣೆ ಅಂತ, ಅವರಿಗೂ ಸಹ ಈ ಪತ್ರಿಕೆಯಲ್ಲಿ ಬಂದ ಸಾಧಕರ ವಿಷಯ ಕಟ್ ಮಾಡ್ಕೊಂಡು ಇಟ್ಕೊಳ್ಳೋದು, ಮತ್ತೆ ಏನಾದರೂ ವಿಶೇಷ ಬಂದ್ರೆ ಅದನ್ನೆಲ್ಲ ಪತ್ರಿಕೆಯ ತುಂಡನ್ನು ಅಣಿಸ್ಕೊಂಡು ಇಟ್ಕೊಳ್ಳೋದಂತ ಮಾಡ್ತಿದ್ರು. ನಮ್ಮಲ್ಲಿ ಈ ಪುಟಾಣಿ ಪುಟ ಅಂತ ನವಭಾರತದಲ್ಲಿ ಆಗ ಬರ್ತಾ ಇತ್ತು. ಆಗ ನಮಗೆಲ್ಲ ಹೇಳೋದು ಪುಟಾಣಿ ಪುಟದಲ್ಲಿ ಏನಾದರೂ ಕತೆ ಬರೆದು ಅದರಲ್ಲಿ ಬರ್ತದೆ ಅಂತ. ಆಗ ಅದಕ್ಕೆ ಒಂದು ಕತೆ ಬರೆದು ಸಣ್ಣ ಸಣ್ಣ ರಾಜ ರಾಣಿದ ಕತೆ ಬರೆದು ಕಳಿಸಿದ್ರೆ ಸುರೇಂದ್ರ ಶೆಣೆ ಅಂತ ಬರ್ತದೆ, ಬಂದ್ರೆ ನಮ್ಗೆ ಬಹಳ ಖುಷಿ ಅಂತ. ಹಾಗೆ ಸಣ್ಣದಿರುವಾಗಲೇ ಈ ಪತ್ರಿಕೆ ಓದಿನ ಅಭ್ಯಾಸ ಆಯಿತು. ಆಮೇಲೆ ಪ್ರಾಥಮಿಕ ಶಿಕ್ಷಣದಲ್ಲಿ ನಮ್ಗದು ನಾಟಕದಲ್ಲಿ ಅಭಿನಯಿಸೋದು, ಸಾಹಿತ್ಯ ಓದೋದೆಲ್ಲ ನಮ್ಗೆ ಪ್ರೋತ್ಸಾಹ ಕೊಡ್ತಿದ್ರು. ಹೈಸ್ಕೂಲಿಗೆ ಬಂದ ಮೇಲೆ ನಮ್ಮ ಶಿವಾನಂದ ಕಾರಂತರು, ಕೋಣಿ ಶಿವಾನಂದ ಕಾರಂತರು ಅಲ್ಲಿ ಪ್ರಾಧ್ಯಾಪಕರಾಗಿದ್ದರು. ಅವರು ಈ ಭಿತ್ತಿ ಬರಹ ಅಂತ ಇರ್ತದಲ್ಲ ಗೋಡೆ
2: ಗೋಡೆ ಮೇಲೆ,
3: ಅದನ್ನ ಬರೆದು ನೀವು ಅದ್ರಲ್ಲಿ ಅಣಿಸ್ಲಿಕ್ಕೆ, ಚಿತ್ರ ಅಣಿಸ್ಲಿಕ್ಕೆ, ಮತ್ತೆ ಸಾಹಿತ್ಯ ಬರೆದದನ್ನ ಅಣಿಸ್ಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಿದ್ರು. ಕಡೆಗೆ ಅವರು ಕೈ ಬರೆದ ಪುಸ್ತಕ ಅಂತ ಮಾಡಿದರು. ನಾವು ಕತೆ ಬರೆದು ಆ ಒಂದು ಪುಸ್ತಕದಲ್ಲಿ ಅದನ್ನ ಇದು ಪಿನ್ ಮಾಡ್ಕೊಂಡು ಅಣಿಸೋದು, ಎಲ್ಲ ವಿದ್ಯಾರ್ಥಿಗಳು ಲೈಬ್ರರಿಯಲ್ಲಿ ಓದು ಅಂತ. ಅದು ನಮ್ಗೆ ತುಂಬಾ ಬರೀಲಿಕ್ಕೊಂದು ತುಂಬಾ ಆಸಕ್ತಿ ಆಯ್ತು, ಕತೆ ಬರೀಲಿಕ್ಕೋ ಕವನ ಬರೀಲಿಕ್ಕೋ ಅಂತ. ಅಲ್ಲಿ ಮತ್ತೆ ನಮ್ಮಲ್ಲಿ ಕಾದಂಬರಿಗಾರ ವಿಠಲ್ ಶೆಣೆ ಅಂತಿದ್ರು, ಅವರು ಕನ್ನಡ ಪಂಡಿತ, ನಾವು ಸಂಸ್ಕೃತ ವಿದ್ಯಾರ್ಥಿಗಳು. ಆದ್ರೆ ಅವರ ಪಾಠದಲ್ಲಿ ಹೋಗಿ ಕೂತ್ಕೊಳ್ಳೋದು ಪಕ್ಕ, ಇಲ್ಲಿ ಪಾಠ ಇಲ್ದಿದ್ರೆ ಅವರು ಒಳ್ಳೊಳ್ಳೆ ಕತೆಗಳನ್ನೆಲ್ಲ ಹೇಳ್ತಿದ್ರು, ತುಂಬಾ ಈ ಇಂಗ್ಲಿಷ್ ಇದ್ದ ಕತೆಗಳನ್ನ ಎಲ್ಲ ಹೇಳ್ತಿದ್ರು. ಅದು ತುಂಬಾ ಖುಷಿ ಆಗ್ತಿತ್ತು. ಮತ್ತೆ ನಮ್ಮ ಸಂಸ್ಕೃತ ಪಂಡಿತರಾದ ರಾಮದಾಸ್ ಭಟ್ರು ಅಂತ ಹೇಳಿದವರು ಹಾಗೆ ಸಂಸ್ಕೃತದಲ್ಲಿ ಪೌರಾಣಿಕ ಕಥೆಗಳನ್ನೆಲ್ಲ ಸ್ವಾರಸ್ಯಕರವಾಗಿ ಹೇಳ್ತಿದ್ರು. ಮತ್ತೆ ನಮ್ಮ ಶಿವಾನಂದ ಕಾರಂತರು, ಅವರು ಶೇಕ್ಸ್ಪಿಯರ್ ಅಭಿಮಾನಿ, ಶೇಕ್ಸ್ಪಿಯರ್ ಅವರು ಇಂಗ್ಲಿಷ್ ಪಾಠ ಮಾಡುವಂಥದ್ದು, ಶೇಕ್ಸ್ಪಿಯರ್ ಬಗ್ಗೆ ಅಷ್ಟು ಚೆನ್ನಾಗಿ ಆ ಕಾದಂಬರಿಗಳನ್ನ ಕಥೆಗಳನ್ನ ನಮ್ಗೆ ವಿವರಿಸ್ತಿದ್ರು. ಹಾಗಾಗಿ
2: ಸೊ ನಿಮ್ಗೆ ಜೂಲಿಯಸ್ ಸೀಸರ್, ಮ್ಯಾಕ್ಬೆತ್, ಟೆಂಪೆಸ್ಟ್ ಎಲ್ಲ ಗೊತ್ತು.
3: ಎಲ್ಲ ಸಾಹಿತ್ಯದ ಆಸಕ್ತಿ ಬಂತು. ಆಮೇಲೆ ಬಂಡ್ರಕಾಸ್ ಕಾಲೇಜಿಗೆ ಬಂದಾಗ ನಮ್ಮ ಎವಿ ನಾವಡರ್ ಇದ್ದಾರಲ್ಲ, ಅವರು ತುಂಬಾ ಸಾಹಿತ್ಯದ ಬಗ್ಗೆ, ಈ ಜನಪದ ಸಂಶೋಧನೆ ಬಗ್ಗೆ ತುಂಬಾ ಆಸಕ್ತಿ ಇದ್ದಾರೆ. ಅವ್ರ ವಿದ್ಯಾರ್ಥಿಗಳು ಯಾವ್ಯಾವ ಕ್ಲಾಸ್ ಅಲ್ಲಿ ಬೇಕಾದ್ರೆ, ನಾವು ವಿಜ್ಞಾನ ವಿದ್ಯಾರ್ಥಿಗಳು, ಅವರಲ್ಲಿರುವ ಸಾಹಿತ್ಯದ ಪ್ರತಿಭೆ ನೋಡಿ ಅವ್ರನ್ನೆಲ್ಲ ಕರೆಸ್ತಿದ್ರು. ಹಾಗೆ ಇಲ್ಲಿ ತಿಂಗಳಿಗೆ ಎರಡು ದರ್ಶನ ಅಂತ ಬರ್ತದೆ, ಭಿತ್ತಿ ಮ್ಯಾಗಝಿನ್ ಇತ್ತು, ಅದರೊಟ್ಟಿಗೆ ಎರಡು ತಿಂಗಳಿಗೊಂದು ದರ್ಶನ ಅಂತ ಪುಸ್ತಕ ಮಾಡ್ತಿದ್ರು. ಅದರಲ್ಲಿ ನಮ್ಗೆ ಕವನ ಕಥೆ ಬರ್ಲಿಕ್ಕೆ ಅವಕಾಶ ಸಿಗ್ತಿತ್ತು. ಇಡೀ ವರ್ಷದಲ್ಲಿ 4 ಬಾರಿ ಅದು ಬರ್ತದೆ, ಮತ್ತು ವಾರ್ಷಿಕ ಸಂಚಿಕೆ ಬರ್ತದೆ. ಅದರಲ್ಲಿ ಕವನ ಕಥೆ ಬರೀಲಿಕ್ಕೆ, ಕವಿಗೋಷ್ಠಿ ಹೋಗ್ಲಿಕ್ಕೆ ಎಲ್ಲ ಅವಕಾಶ ಮಾಡಿಕೊಟ್ರು. ಹಾಗಾಗಿ ಆ ಒಂದು ಸಾಹಿತ್ಯದ ಆಸಕ್ತಿ ಬೆಳೀತು,
2: ಬೆಳೀತಾ ಹೋಯ್ತು.
3: ಆಮೇಲೆ ಕಾಲೇಜ್ ಆಗಿ ಒಂದು ವರ್ಷ ಆದ ಕೂಡಲೇ ನನಗೆ ನವಭಾರತದಲ್ಲಿ ಬಾತ್ಮಿದಾರನಾಗ್ಲಿಕ್ಕೆ ಅವಕಾಶ ಸಿಕ್ತು.
2: ಚಾನ್ಸ್ ಅಲ್ಲ ಸರ್, ನೀವು ಸಣ್ಣಕಿ ಪದವಿ ಓದ್ತಿದ್ದು ಅದೇ ಪೇಪರ್ ಅಲ್ಲ
3: ಅದು. ಹಾಗಾಗಿ ನನಗೆ ಪತ್ರಿಕೋದ್ಯಮ ಸಾಹಿತ್ಯ ಇದರಲ್ಲಿ ಆಸಕ್ತಿ ಬೆಳೀತು.
2: ಮತ್ತೆ ನೀವು ಕುಂದಪ್ರಭ ಅನ್ನೋ ಒಂದು ಟ್ಯಾಬ್ಲಾಯ್ಡ್ ಅನ್ನ ಆರಂಭಿಸೋಕೆ ಡಿಸೈಡ್ ಮಾಡ್ತೀರಿ, ಅದು ಯಾವ ಧೈರ್ಯದ ಮೇಲೆ ಅಂತ?
3: 10 ವರ್ಷ ನಾನು ಬೇರೆ ಬೇರೆ ಪತ್ರಿಕೆಯಲ್ಲಿ ಕೆಲಸ ಮಾಡಿದ್ದೆ. ಆಮೇಲೆ ಮುಂಗಾರಿಯಲ್ಲಿ ಪತ್ರಿಕೆ ಆದ್ಮೇಲೆ ನಮ್ಮ ರಘುರಾಮ್ ಶೆಟ್ಟರ್ ಮುಂಚಿಂದ ನಮ್ಮೂರಿನವರೇ, ನಮ್ಗೆ ತುಂಬಾ ಆಪ್ತರು ಮತ್ತು ಪರಿಚಯದವರು, ಅವರ ಒಟ್ಟಿಗೆ ಸೇವೆ ಸಲ್ಲಿಸ್ತಿದ್ದೆ. ಆದ್ರೆ ಮುಂಗಾರು ಬೇರೆ ಬೇರೆ ಕಾರಣಗಳಿಂದ ನಿಲ್ತದೆ ಅಂತ ಗೊತ್ತಾದ ಕೂಡಲೇ ನಮ್ಮ ಹಿತೇಶಿಗಳು ತುಂಬಾ ಜನ ಹೇಳಿದ್ರು, ಕುಂದಾಪುರದಲ್ಲಿ ಒಂದು ಪೇಪರ್ ಇಲ್ಲ ಮಾರ್ರೆ, ಎಲ್ಲ ಕಡೆ ತೀರ್ಥಹಳ್ಳಿ ಮೈಸೂರು ಎಲ್ಲ ಕಡೆ ಉಂಟು, ಇಲ್ಲೊಂದು ಮಾಡ್ಲಕ್ಕಲ್ಲ ಅಂತ. ಹಾಗೆ ಈ ವೆಬ್ಸೈಟ್ ಸಿಸ್ಟಮ್ ಮತ್ತು ಡಿಟಿಪಿ ಸಿಸ್ಟಮ್ ಬಂತು, ನಮ್ಮ ದಿಗಂತ ಮುದ್ರಣದಲ್ಲಿ ಬಂತು. ಹಾಗೆ ದಿಗಂತ ಮುದ್ರಣದ ನಮ್ಮ ಅರವಿಂದ ಬಿಜೂರ್ ಅಂತ ಕುಂದಾಪುರದವ್ರೆ, ಅವ್ರ ಹತ್ರ ಕೇಳಿದೆ ನಾವೊಂದು ಮಾಡಿಕೊಟ್ರೆ ಮಾಡ್ಬೋದಂತ. ಮಾಡ್ಬೋದು, ಎಷ್ಟು ಖರ್ಚು ಬೀಳ್ತದೆ, ವಾರಕ್ಕೆ ಇಂತಿಷ್ಟು ಖರ್ಚು ಬೀಳ್ತದೆ, ಹಾಗಾಗಿ ಇಂತಿಷ್ಟು ಖರ್ಚಿಗೆ ಸರಿಯಾಗಿ ವ್ಯವಸ್ಥೆ ಮಾಡಿದ್ರೆ ಒಂದು ಪೇಪರ್ ತರಬಹುದು ಅಂತ ಹಾಗೆ ಬಂತು. ಹಾಗೆ ದುಡ್ಡಿದ್ದು ಮಾಡಿದ್ದಲ್ಲ, ನಮ್ಮ ಲೆಕ್ಕ ಹಾಗೆ ಒಂದು ತಿಂಗಳಿಗೆ 2000, ವಾರಕ್ಕೆ 2000 ಬರ್ತಿದ್ರೆ 2000ಕ್ಕೆ ಸಮರಿಯಾದ ವ್ಯವಸ್ಥೆ ಆದ್ರೆ ಹಾಗೆ ಅದು ಆ ರೀತಿ ಮಾಡಿ ಅದು ತುಂಬಾ ನಮ್ಗೆ 10 ವರ್ಷ ಜನಸಂಪರ್ಕ ತುಂಬ ಇದ್ದುದ್ರಿಂದ ಪತ್ರಿಕೆ ನಮ್ಗೆ ಚಂದಾದಾರ ಮಾಡ್ಲಿಕ್ಕೆ ಏನು ತೊಂದರೆ ಆಗಲಿಲ್ಲ, ಹಾಗೆ ಬೆಳೀತಾ ಬಂತು. ಆಮೇಲೆ ಬರೀ ಕುಂದಪ್ರಭ ಪೇಪರ್ ಮಾಡೋದಕ್ಕಿಂತ ನಮ್ಮ ಮುಂಚಿಂದ ಸಾಹಿತ್ಯಕ್ಕೆ ಆಸಕ್ತಿ, ನಾನು ಶಿವಾನಂದ ಕಾರಂತ, ರಮಾನಂದ ಕಾಮತ್, ಧನಕೀರ್ತಿ ಅಜಿಲ್ರು, ನಮ್ದು ಜಯವಂತ ಪೇವರ್, ನಮ್ದೊಂದು ಟೀಮ್ ಇದೆ ಒಂದು 15 ಜನರದ್ದು, ಯಾವಾಗಲೂ ವಾಯುವ್ಯಾರಕ್ಕೆ ಸಂಜೆ ಹೋದ್ರೆ ಇದ್ರ ಬಗ್ಗೆ ಆಲೋಚನೆ ಮಾಡೋದು, ಏನಾದರೂ ಕಾರ್ಯಕ್ರಮ ಮಾಡಬೇಕಂತ. ಹಾಗೆ ಬೇರೆ ಬೇರೆ ಸಾಹಿತ್ಯ ಕಾರ್ಯಕ್ರಮ, ಸಾಹಿತ್ಯ ಸಪ್ತಾಹ, ಕನ್ನಡ ಡಿಂಡಿಮ ಪುಸ್ತಕೋತ್ಸವ, ಗಾಂಧಿ ಮೈದಾನದಲ್ಲಿ 10 ದಿನದ ಉತ್ಸವ, ಒಂದು ಪಂಚಗಂಗಾಳು 20 ದಿನದ ಉತ್ಸವ, ಹಾಗಾಗಿ ನಮ್ಗದೊಂದು ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಇವರಿಗೆ ಮಾಡೋದೊಂದು ಅಭ್ಯಾಸ ಆಯ್ತು. ವಿದ್ಯಾರ್ಥಿಗಳಿಗಾಗಿ ಸಾಹಿತ್ಯ ಸಪ್ತಾಹ ಅಂತ ಸಾಹಿತ್ಯದ ಬಗ್ಗೆ ಬರೆಯೋದು, ಕತೆ ಬರೆಯೋದ್ ಬಗ್ಗೆ ಮಾಡ್ತಾ ಇತ್ತು. ಅದು ಅದು ನಮ್ಮ ಯಾವುದು ಚಟುವಟಿಕೆಯಲ್ಲೇ ಒಂದು ಸಾಹಿತ್ಯ ಸಮ್ಮೇಳನದ ಸಾಹಿತ್ಯದ ಕಾರ್ಯಕ್ರಮ ಆಯ್ತು. ಆಮೇಲೆ ಎಲ್ಲ ಬರಹಗಾರನ ಒಗ್ಗಟ್ಟು ಮಾಡಿ ನಾವು ಬರಹಗಾರ ಸಮ್ಮೇಳನ ಅಂತ ಮಾಡ್ತಾ ಇತ್ತು, ಒಂದು 4-5 ಬಾರಿ ಮಾಡಿದೆ. ತಾಲೂಕಿನ ಎಲ್ಲಾ ಬರಹಗಾರ ಒಂದು ಕಡೆ ಸೇರುವಂತದ್ದು, 250 ಬರಹಗಾರ ಇದೆ. ಅದೊಂದು ತುಂಬಾ ಯಶಸ್ವಿ ಆಯ್ತು. ಕಡೆಗೆ ಈ ಕಾಲೇಜುಗಳಿಗೆ ವಿದ್ಯಾರ್ಥಿಗಳ ಒಂದು ಜೀವನ ಮೌಲ್ಯದ ಒಂದು ವಿಚಾರ ತಿಳಿಸಬೇಕಂತ ನಮ್ಮ ಸುಪ್ರೀಂ ಪ್ರೊಫೆಸರ್ ನಾಗೇಂದ್ರ ಅಂತಿದ್ರು, ಅವರು ತುಂಬಾ ಆಸಕ್ತಿ ಇದ್ರಲ್ಲಿ. ನೀವು ಮಕ್ಕಳಿಗೆ ವಿವೇಕಾನಂದರು, ಅವರು ವಿವೇಕಾನಂದರ ಅಭಿಮಾನಿ, ಆ ವಿವೇಕಾನಂದರ ವಿಚಾರಗಳನ್ನೆಲ್ಲ ಹೇಳಬೇಕು ಹೀಗೆ ಅಂತ. ಕಡೆ ನಾ ಆಲೋಚನೆ ಮಾಡಿದಾಗ ಒಂದು ನುಡಿ ಬೆಳಕು ಅಂತ ಒಂದು ಕಾರ್ಯಕ್ರಮ ಮಾಡುವ, ಶಾಲೆ ಶಾಲೆಗೆ ಹೋಗಿ ಒಂದೊಂದು ದಿವಸ ಒಬ್ಬೊಬ್ರು ಒಂದೊಂದು ಶಾಲೆಗೆ ಹೋಗಿ ಒಳ್ಳೆಯ ಒಬ್ಬ ಸಂಪನ್ಮೂಲ ವ್ಯಕ್ತಿ ಒಂದು ಪಾಠ ಮಾಡುವಂತ. ಅದು ತುಂಬಾ ವರ್ಷ ನಾವು ನಿರಂತರವಾಗಿ ಮಾಡಿದ್ವಿ. ಅದಕ್ಕೆ ನಮ್ಮ ಗೋಪಾಲಕೃಷ್ಣ ಪೈಗಳು, ನಮ್ಮ ಸುಧೇಂದ್ರ, ಆಮೇಲೆ ಡಾಕ್ಟರ್ ರಾಜಾರಾಮ್, ನಮ್ಮ ಸಂಸ್ಕೃತದ್ದು ಸುರೇಶ್ ಆಚಾರ್ಯ, ಆಮೇಲೆ ಜಾನಕಿ ಸುಂದರೇಶ್, ತುಂಬಾ ಜನ ನಮ್ಮಲ್ಲಿ ಬಂದು, ನಮ್ಮ ಉದಯವಾಣಿಯ ಗುರುರಾಜ್ ಅವರು ಬಂದು ಆ ಕಾರ್ಯಕ್ರಮಕ್ಕೆ ನಮಗೆ ಬೆಂಬಲಿಗಾಗಿ ನಿಂತರು, ಮತ್ತು ಉತ್ತರ ಕನ್ನಡದ ವಿಷ್ಣು ನಾಯ್ಕರು ತುಂಬಾ ಜನ ಬಂದರು. ಅದು ಏನಾಯ್ತು, ಆ ಒಳ್ಳೆಯ ಒಂದು ಕಾರ್ಯಕ್ರಮ ಆಯ್ತದ ಎಲ್ಲ ಶಾಲೆಗಳಲ್ಲಿ. ಹೀಗೆ ನಿರಂತರವಾಗಿ ಇದನ್ನು ಮಾಡ್ತಿತ್ತು. ಮಧ್ಯೆ ನಮ್ಮ ಕೊರೋನಾ ಎಲ್ಲ ಬಂದ್ಮೇಲೆ ಅದೆಲ್ಲ ಸ್ವಲ್ಪ ನಿಂತೋಯ್ತು. ಆದ್ರೆ ಆ ನುಡಿ ಬೆಳಕು ಎನ್ನುವಂಥದ್ದು ಒಂದು ಯಾರು ಮರೆಯಲಾರದ ಒಂದು ಕನ್ಸೆಪ್ಟ್.
2: ಸೊ ಈ ಸಮ್ಮೇಳನಕ್ಕೆ ಹೆಸರು ಕೊಡೋಕೆ ಅದೇ ಕಾರಣವ ಹೆಂಗೆ?
3: ಸಮ್ಮೇಳನ ತುಂಬಾ ರೀತಿಯ ಕಾರ್ಯಕ್ರಮ ಎಲ್ಲ ಮಾಡಿ ಆಲೋಚನೆ ಮಾಡಿದ್ರು ಅವರು. ಕಡೆ ನಮ್ಮ ನುಡಿ ಬೆಳಕು ಪುಸ್ತಕ ನೋಡಿ ಇದು ಅದಕ್ಕೆ ತುಂಬಾ ಅನುಕೂಲ ಆಗ್ತದೆ, ಮತ್ತೆ ಸಾಹಿತ್ಯಕ್ಕೆ ಅದು ಸಂಬಂಧ ಇದೆ ಅಂತ ಅದನ್ನ ಹಾಕಿ.
2: ನೀವು ಇದರೊಟ್ಟಿಗೆ ಕೆಲವು ಪುಸ್ತಕನೂ ಬರೆದ್ರಿ ಸರ್ ನೀವು, ಸೊ ಆ ಪುಸ್ತಕಗಳ ಬಗ್ಗೆ ಹೇಳಕ್ಕ?
3: ನಾವು ಬರೆದಕ್ಕಿಂತ ಪ್ರಕಟ ಮಾಡಿ ಜಾಸ್ತಿ, ನಮ್ಮವರು ಯಾರ್ಯಾರು ನಮ್ಮಲ್ಲಿ ಕುಂದಪುರದಲ್ಲಿ ಬರೀತಾರೆ ಅವರ ವಿಷಯಗಳನ್ನ ತುಂಬಾ ಜನರದ್ದು ಪ್ರಕಟ ಮಾಡಿದ್ದೇವೆ. ಅದು ಪಣ್ಣಗಡಿ ಇರಬಹುದು, ಜನಿತ್ ಕುಮಾರ್ ಶೆಟ್ಟರ್ದಿರ್ಬಹುದು, ಆಮೇಲೆ ನಮ್ಮ ಇವರದ್ದು ಶಿವಾನಂದ ಕಾರಂತರದ್ದು ಇರಬಹುದು, ತುಂಬಾ ಮಂದಿ ಅದರಲ್ಲಿ ನಮ್ಮ ಡಾಕ್ಟರ್ ಉಮೇಶ್ ಪುತ್ರನ ಅವರ ಅವರ ಮಾಡಿದ್ದೇವೆ. ನನ್ನದು ಆಗಿ ನಾನು ಕತೆ ಸುಮಾರು ಒಂದು 20-25 ಕತೆ ಬರೆದಿದ್ದೆ. ಅದು ನನ್ನ ಕತೆಯಲ್ಲಿ ಒಂದು 2 ಕಥಾ ಸಂಗ್ರಹ ಮಾತ್ರ ಮಾಡಿದ್ದು, ಒಂದು ಮೆಡ್ರಾಸ್ ಟೀ ಹೌಸ್, ಮತ್ತೊಂದು ತೌಡ ಅಂತ. ಆಮೇಲೆ ನಮ್ಗೆ ಏನನ್ಸ್ತು, ಈ ಸಾಹಿತ್ಯದ ಪುಸ್ತಕಗಳಿಗಿಂತ ಜನರಿಗೆ ತಿಳುವಳಿಕೆ ನೀಡುವ ಪುಸ್ತಕ ಮಾಡಿದ್ರೆ ಒಳ್ಳೇದಂತೇಳಿ ಕುಂದಾಪುರ 101 ಗ್ರಾಮ ಅಂತ ಒಂದು ಪುಸ್ತಕ ಮಾಡಿತ್ತು. ಅಂದ್ರೆ ಇಡೀ ನಮ್ಮ ಕುಂದಾಪುರ ತಾಲೂಕಿನ ಗ್ರಾಮಗಳ ಬಗ್ಗೆ ಯಾರಿಗೂ ಹೆಚ್ಚಿನ ಮಾಹಿತಿ ಇಲ್ಲ. ಈಗ ನಮ್ಮ ಗ್ರಾಮಕ್ಕೆ ಯಾಕೆ ಹೆಸರು ಬಂತು, ಎಷ್ಟು ಜನ ಇದ್ದಾರೆ, ಈ ದೇವಾಲಯ ಯಾಕಾಯ್ತು, ಎಷ್ಟು ಹಿಂದೆ ಆಯಿತು, ಮತ್ತೆ ನಮ್ಮಲ್ಲಿರೋ ಸ್ವಾತಂತ್ರ್ಯ ಹೋರಾಟಗಾರ ಯಾರಿದ್ರು, ಕಥೆಗಾರ ಯಾರಿದ್ರು ಗೊತ್ತಿಲ್ಲ. ಅದಕ್ಕಾಗಿ ನಾವು ಪ್ರತಿ ಗ್ರಾಮದ ಒಂದು ಇತಿಹಾಸವನ್ನು ಸಂಗ್ರಹ ಮಾಡಿ, ಹೆಚ್ಚಿನ ಗ್ರಾಮ ಪಂಚಾಯತಲ್ಲೂ ಇತಿಹಾಸ ಇಲ್ಲ, ಆದ್ರೂ ನಾವು ಅದನ್ನು ಸಂಗ್ರಹ ಮಾಡಿ ಒಂದು ಪುಸ್ತಕ ಮಾಡುತ್ತೇವೆ. ಆಮೇಲೆ ಪಂಚಗಂಗಾವಳಿ ಬಗ್ಗೆ ನಮ್ಮ ಪರಿಸರದಲ್ಲಿ, ಇಡೀ ನಮ್ಮ ಪ್ರಪಂಚದಲ್ಲಿ ನೈಲ್ ನದಿ ಬಿಟ್ಟರೆ ಆ ರೀತಿಯ ಒಂದು ಇದಿರುವಂಥದ್ದು, ನಡೆ ಇರುವಂಥದ್ದು ನಮ್ಮ ಪಂಚಗಂಗಾವಳಿ ಮಾತ್ರ ಕುಂದಾಪುರದ್ದು. ಅದು ಬಹಳ ಒಂದು ವಿದೇಶಿಗರು ಸಹ ಮೆಚ್ಚಿದ ಒಂದು ನದಿ ಅದು.
2: ಸೊ ಪಂಚಗಂಗಾವಳಿ ಅಂದ್ರೆ ಎಂತೆಲ್ಲ ಬರ್ತದೆ ಸರ್? ಅದನ್ನು
3: ಪಂಚಗಂಗಾವಳಿ ಅಂದ್ರೆ 5 ನದಿಗಳು ಬರ್ತವೆ. ನಿಮ್ಮ ಕೊಲ್ಲೂರಿನಿಂದ ಸೌಪರ್ಣಿಕ ಮತ್ತು ಖೇಟ ಅಂತ 2 ನದಿಗಳು. ಆಮೇಲೆ ನಿಮ್ಮ ಹೆಮ್ಮಾಡಿಯಿಂದ ಮುಂದೆ ಹೋದ್ರೆ ಮಲೆನಾಡಿಯಿಂದ ಬರುವಂತದ್ದು ಚಕ್ರ ಅಂತ ನದಿ ಬರ್ತದೆ. ಕಡೆಗೆ ನಿಮ್ಮ ಕಮಲಶೀಲಿ ಹತ್ರ ಕುಬ್ಜ ಅಂತ ನದಿ ಬರ್ತದೆ. ಸಿದ್ದಾಪುರ ಹತ್ರ ಹೋದ್ರೆ ವಾರಾಹಿ ಅಂತ ನದಿ ಬರ್ತದೆ. 5 ನದಿಗಳು ಹರಿದುಕೊಂಡು ಬರ್ತವೆ. ಅದು ಪುಣ್ಯ ನದಿಗಳಂತ ಯಾಕೆ ಹೇಳ್ತೇವೆ ಅಂತ ಹೇಳಿದ್ರೆ, 2000 ಗಿಡಮೂಲಿಕೆ ಸಸ್ಯಗಳು ಆ ನದಿಯ ತಟದಲ್ಲಿ ಇರ್ತವೆ. ಆ 5 ನದಿಗಳು ಕುಂದಾಪುರದ ಹತ್ರ ಬಂದು ಕೂಡಲೇ ಇಲ್ಲಿ ಒಂದಾಗಿ ಅರಬ್ಬಿ ಸಮುದ್ರ ಸೇರ್ತದೆ. ಆ ಒಂದು ಮಲೆನಾಡಿಂದ ಪೂರ್ವದಿಂದ ಹರಿದು ಉತ್ತರಕ್ಕೆ ಹೋಗಿ ಪುನಃ ನಮ್ಮ ದಕ್ಷಿಣಕ್ಕೆ ಬಂದು ಆಮೇಲೆ ಪಶ್ಚಿಮಕ್ಕೆ ಹೋಗುವಂಥದ್ದು. ಇಂಥ ಒಂದು ನಡೆ ಎಲ್ಲೂ ಇಲ್ಲ. ಅದಕ್ಕೆ ನಮ್ಮ ಡಾಕ್ಟರ್ ವಸಂತ ಮಾಧವ ಕೊಡಂಚಂತ ಅದ್ರ ಬಗ್ಗೆ ಪುಸ್ತಕ ಬರೆದವರು, ಅವರು ತುಂಬಾ ಜನ ರೆಫರೆನ್ಸ್ ಕೊಟ್ಟಿದ್ದಾರೆ. ಎಲ್ಲ ವಿದೇಶಿ ರೆಫರೆನ್ಸ್ ಗಳ ಜಾಸ್ತಿ. ಈ ನದಿ ಎಷ್ಟು ಬಹಳ ಪ್ರಾಮುಖ್ಯವಾದಂತ ಅದ್ರ ಬಗ್ಗೆ ನಮ್ಮವ್ರಿಗೆ ಹೆಚ್ಚು ಜನರಿಗೆ ಗೊತ್ತಿಲ್ಲ. ಅದಕ್ಕೆ ನಾವು ಒಂದು 3 ತಿಂಗಳ ಅಭಿಯಾನ ಮಾಡಿ ಶಾಲೆ ಶಾಲೆಗೆ ಹೋಗಿ ಊರೂರಿಗೆ ಹೋಗಿ ಅದ್ರ ಬಗ್ಗೆ ತಿಳಿಸಿ, ಇಡೀ ಪಂಚಗಂಗಾಳಿ ನದಿ ತೀರದಲ್ಲಿ ಒಳ್ಳೊಳ್ಳೆಯ ನಮ್ಮ ಇದು ದೇವಸ್ಥಾನಗಳ ಸ್ಥಾಪನೆ ಆಗಿದೆ. ನೀವು ಕಮಲಶೀಲೆ ತಗೊಳ್ಳಿ, ಕೊಲ್ಲೂರು ತಗೊಳ್ಳಿ, ಮಾರಸ್ವಾಮಿದು ವರಸ್ವಾಮಿ ತಗೊಳ್ಳಿ, ನಮ್ಮ ಬಸವರನ್ನ ದೇವಸ್ಥಾನ ತಗೊಳ್ಳಿ, ಶಂಕರನಾರಾಯಣ ದೇವಸ್ಥಾನ, ಎಲ್ಲಾ ದೇವಸ್ಥಾನಗಳು ಪಂಚನದಿ ತೀರದಲ್ಲಿ ಇವೆ. ಅಂದ್ರೆ ಆ ಒಂದು ವೈಶಿಷ್ಟ್ಯಪೂರ್ಣವಾದ ಒಂದು ಪ್ರದೇಶ, ಅದು ಜನರಿಗೆ ಗೊತ್ತಾಗಬೇಕಂತೇಳಿ ನಾವು ಪಂಚಗಂಗಾಳಿ ಒಂದು ಅಭಿಯಾನ ಅದರ ಬಗ್ಗೆ ಪುಸ್ತಕ ಹಾಗೆ ಮಾಡಿದ್ದಷ್ಟು.
2: ಒಳ್ಳೇದಾಯ್ ಸರ್, ತುಂಬಾ ನಾನು ಇದನ್ನ ಕೇಳ್ಕೊಂಡ್ ಮಾಡಿದ್ದೆ. ಅದೇನು ಪಂಚಗಂಗಾವಳಿ ಅಭಿಯಾನವೇ ಅಂತ ಮಾಡದಂತ ಇವತ್ತು ಅರ್ಥ ಆಯ್ತು.
3: ಇವತ್ತು ನಿನ್ನೆ ಇಂಟ್ಯಾಕ್ ಅಂತ ಬೆಂಗಳೂರಿನ ನಮ್ಮ ದೆಹಲಿಯ ಒಂದು ಸಂಸ್ಥೆ ಬಂದು ನಮ್ಮ ಬಂಡ್ರಕಾಸ್ ಕಾಲೇಜ್ನಲ್ಲಿ ವಿದ್ಯಾರ್ಥಿಗಳಿಗೆ ಅವ್ರು 1 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದಾರೆ, ನೀವು ಒಂದು ಸರ್ವೆ ಮಾಡಿ ಅದ್ರ ಬಗ್ಗೆ ಪ್ರೊಜೆಕ್ಟ್ ಕೊಡ್ಬೇಕಂತ ಹೇಳಿದ್ರು. ಅವರು ಸಹ ಇಲ್ಲಿ ಬಂದು ಅದ್ರ ಬಗ್ಗೆ ಆಸಕ್ತಿ ವಹಿಸಿ, ಯಾಕೆ ನಿಮ್ಮ ವಿಶ್ವವಿದ್ಯಾಲಯಗಳು ಇದ್ರ ಬಗ್ಗೆ ಕೆಲಸ ಮಾಡಲಿಲ್ಲ, ಸರ್ಕಾರ ಯಾಕೆ ಕೆಲಸ ಮಾಡಲಿಲ್ಲ ಅಂತ ನಮ್ಮ ಹತ್ರ ಪ್ರಶ್ನೆ ಮಾಡಿದ್ರು. ಅಂದ್ರೆ ಅಂತ ಒಂದು ಮಹತ್ವ ಪಂಚಗಂಗಾವಳಿಗಿದೆ
2: ಇದೆ ಅಂತ ಹೇಳಿ. ನಿಲ್ಲೊಂದು ಡೌಟ್ ಇದೆ ಸರ್, ನಿಮ್ಮ ಹೆಸರು ಯು ಸುರೇಂದ್ರ ಶೆಣೈ ಗಂಗೊಳ್ಳಿ, ನಾವು ಯು ಎಸ್ ಶೆಣೈ ಅಂತ ಪ್ರೀತಿಯಿಂದ ಕರೆಯೋದು. ಈ ಯು ಅಂದ್ರೆ ಉಪ್ಪುಂದವ
3: ಉಪ್ಪಿನ ಕುದುರು,
2: ಉಪ್ಪಿನ ಕುದುರು, ಉಪ್ಪಿನ ಕುದುರು ನೀವು ಗಂಗೊಳ್ಳಿ ಅಂತ.
3: ನಮ್ಮ ತಂದೆ ಮನೆ ಉಪ್ಪಿನ ಕುದುರು, ತಂದೆ ಉಪ್ಪಿನ ಕುದುರು ಶೇಷಗಿರಿ ಶೆಣೈ ಅಂತ ಹಾಕಿದ್ರೆ ನಾವು ಅದನ್ನ ಯು ಅಂತ ಹಾಕ್ತಾ ಇತ್ತು. ಕೆಲವರು ಯು ಅಂದ್ರೆ ಅಂತ ಕೇಳುದು, ನಾವು ಯು ಅಂತ ಅಂತ ಕೇಳಿದ ಕೂಡಲೇ ಅದು ನಮ್ಮ ಕೆಲವು ನಮ್ಮ ಆಧಾರ್ ಕಾರ್ಡ್ ಅಂತದ್ರೆಲ್ಲ ಮಾಡುವಾಗ ಅವರದ್ದು ಇಡೀ ಫುಲ್ ಹೆಸರು ಕೊಡ್ಬೇಕಂತ ಹೇಳಿದಾಗ ಉಪ್ಪಿನ ಕುದುರು ಸುರೇಂದ್ರ ಶೆಣೈ ಅಂತ
2: ಹಾಕುವಂತದ್ದು.
3: ಪ್ಯಾನ್ ಕಾರ್ಡ್ ಎಲ್ಲ ಹಂಗೆ ಇದೆ.
2: ಸೊ ಗಂಗೊಳ್ಳಿ ನೀವು ಮತ್ತೆ ಅಲ್ಲಿಗೆ ಶಿಫ್ಟ್ ಆದ?
3: ಗಂಗೊಳ್ಳಿ ಇಲ್ಲ, ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಗಂಗೊಳ್ಳಿ. ತಂದೆ ಮನೆ ಉಪ್ಪಿನ ಕುದುರ ಆದ್ರು ತಂದೆ ಹೋಟ್ಲ್ ಮಾಡಿದ್ದು ಗಂಗೊಳ್ಳಿಯಲ್ಲೇ, ಮದುವೆ ಆದದ್ದು ಗಂಗೊಳ್ಳಿಯಲ್ಲಿ ಇದ್ದಾಗಲೇ, ಆಮೇಲೆ ನಾವೆಲ್ಲ ಹುಟ್ಟಿದ್ದು ಗಂಗೊಳ್ಳಿಯಲ್ಲಿ.
2: ಗಂಗೊಳ್ಳಿಯಲ್ಲೇ
3: ಗಣೇಶೋತ್ಸವ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳೆಲ್ಲ ಮುಖ್ಯ ಉಪ್ಪಿನ ಕುದುರಲ್ಲಿ ಆಗ್ತದೆ. ಮತ್ತೆ ನಮ್ಮ ಕೋಟೇಶ್ವರದ ಗೋಪಾಡಿಯಲ್ಲಿ ನಾವು ಗಂಗೊಳ್ಳಿ ನಮ್ಮ ಹುಟ್ಟಿದವರಾದ್ರೆ ತಾಯಿ ಮನೆ ಕೋಟೇಶ್ವರದ ಗೋಪಾಡಿ. ನಾನು ಹೆಚ್ಚಿನ ನಮ್ಮ ನಂತರದ ಪತ್ರಿಕೋದ್ಯಮಕ್ಕೆ ಬಂದ ಮೇಲೆ ಉಳಿದದ್ದೇ ಕೋಟೇಶ್ವರದಲ್ಲಿ. ಕೋಟೇಶ್ವರ ನಮ್ಮ ಒಂದು ರೀತಿ ಜೀವನ ಮೌಲ್ಯ ಕಲಿಸಿದ ಒಂದು ಸ್ಥಳ ಅದು, ನಮ್ಮ ಗೋಪಾಡಿ ಅಜ್ಜಿ ಮನೆ.
2: ಈಗ 20 ಕೂಡ ಅಲ್ಲೇ ಹತ್ರವೇ ಕುಂಭಾಶಿಯಲ್ಲಿ.
3: ಕುಂಭಾಶಿಯಲ್ಲಿ
2: ಈಗ ನೀವು ಗಂಗಾವಳಿಯ ಗಂಗೊಳ್ಳಿ ಅದ್ದ,
3: ಗಂಗಾವಳಿಯನ್ನ ಗಂಗೊಳ್ಳಿ ಅಂತ ಕರೆದು ಕರೆದು ಅದು ಗಂಗೊಳ್ಳಿ ಅಂತ ಆಗಿದ್ದು. ನಿಜವಾಗ್ಲೂ ಅದಕ್ಕೆ ಹೆಸರು ಗಂಗಾವಳಿ, ಅದು ಆ ಊರಿಗೆ ಗಂಗೊಳ್ಳಿ ಅಂತ ಹೆಸರು ಬಂತು. ಅಂದ್ರೆ ಆ ಸಂದರ್ಭದಲ್ಲಿ ಪೋರ್ಚುಗೀಸರು ಬ್ರಿಟಿಷರು ಡಚ್ಚರು ಅವರೆಲ್ಲ ಅಲ್ಲಿ ನಮ್ಮ ವ್ಯವಹಾರ ಮಾಡ್ತಿದ್ರು. ನಮ್ಮ ವ್ಯವಹಾರನ ಅವರು ವಹಿಸ್ಕೊಳ್ತಿದ್ರು ಎಲ್ಲ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಆ ಹೆಸರಿಗೆ ಗಂಗಾವಳಿದಂದು ಗಂಗೊಳ್ಳಿ ಅಂತ ಬಂತು.
2: ಆಯ್ಲಿ ಸರ್, ಸೊ ಇವತ್ತಾದ್ರೂ ನಿಮ್ಮನ್ನು ಕರೆದು ನಾನು ಮಾತಾಡ್ಸೋಕಾಯ್ತಾ, ಖುಷಿ ನನಗೆ. ಯಾಕೆಂದ್ರೆ ಕೇಳುಗರೆ, ನಾನು ಯಾವಾಗ್ಲೂ ಅಂದ್ಕೊಳ್ಳೋದು ನಿಸ್ಪೃಹ ವ್ಯಕ್ತಿ ಅಂದ್ರೆ ಆ ವ್ಯಕ್ತಿತ್ವವೇ ಹಂಗೆ ಇದೆ. ಮತ್ತೆ ಯಾರೇ ಬರುವರು, ಯಾರೇ ಯಾವ್ದಕ್ಕಾದ್ರೂ ಒಳ್ಳೇದ ಕೆಲಸ ಮಾಡೋರಿದ್ರೆ ಶೆಣೈ ಸರ್ ಅವರು ಅವ್ರನ್ನ ಕರೆದು ಬೆನ್ತಟ್ಟಿ ಪ್ರೋತ್ಸಾಹ ಕೊಡೋದಂತೂ ಸತ್ಯ. ಇದ್ರೊಟ್ಟಿಗೆ ನಮ್ಮ ಕುಂದಾಪುರ ಕನ್ನಡದ ಮೇಲೆ ಅವರಿಗಿರೋ ಪ್ರೀತಿ ಇದೆಯಲ್ಲ, ಅದ್ರೂ ಅಂತೂ ಹೇಳಕ್ಕೆ ವರ್ಣಿಸೋಕೆ ಆಗ್ತಿಲ್ಲ. ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಕುಂದಾಪುರ ಕನ್ನಡಕ್ಕೆ ಸಂಬಂಧಪಟ್ಟ ಹೆಚ್ಚಿನ ಕಾರ್ಯಕ್ರಮಗಳು ಕುಂದಾಪ್ರಭ ಮತ್ತೆ ನಮ್ಮ ಶೆಣೈ ಸರ್ ಅವರಿಂದನೇ ಆತಿಪ್ಪದು. ಸೊ ಅಷ್ಟು ಪ್ರೀತಿ ಇರುವಂತದ್ದು. ಸೊ ಹಾಂಗಾಗಿ ಶೆಣೈ ಸರ್ ಅವರು ನಮ್ಮ ಯು ಎಸ್ ಶೆಣೈ ಅವ್ರು ನಾವು ಪ್ರೀತಿಯಿಂದ ಕರೆಯೋದು, ಯು ಸುರೇಂದ್ರ ಶೆಣೈ ಗಂಗೊಳ್ಳಿ, ಈ ಬಾರಿಯ 20ನೇ ಕನ್ನಡ ಸಾಹಿತ್ಯ ಸಮ್ಮೇಳನ, ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವ ಸಮ್ಮೇಳನಾಧ್ಯಕ್ಷರಾಗಿ ಆಯ್ಕೆಗೊಂಡವರು. ಜೂನ್ 28 ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಯಿಂದ ಶುರುವಾಯ್ತು. ಕುಂಭಾಶಿಯ ಶ್ರೀ ವಿನಾಯಕ ಸಭಾಗ್ರಹ ಅಂದ್ರೆ ನಮ್ಮ ಮಣಿಗುಡಿ ದೇವಸ್ಥಾನ ಪಕ್ಕದಲ್ಲೇ ಹಾಲ್ ಅಲ್ಲ. ಸೊ ಎಲ್ಲರೂ ಬನ್ನಿ ಸರ್, ಒಂದ್ಸಲ ಎಲ್ಲರನ್ನು ಕರೆದು ಬಿಡಿಯಲ್ಲ ಸರ್ ಅಧ್ಯಕ್ಷರಾಗಿ.
3: ಸಮ್ಮೇಳನದ ಸರ್ವಾಧ್ಯಕ್ಷರಂತ ನಾನು ಕರಿತಾ ಇಲ್ಲ. ಈ ಸಮ್ಮೇಳನದ ನಡೆಸ್ತಿರುವ ಸಾಹಿತ್ಯ ಪರಿಷತ್ತು, ಉಡುಪಿ ಜಿಲ್ಲಾ ಸಾಹಿತ್ಯ ಪರಿಷತ್ತು ಮತ್ತು ಕುಂದಾಪುರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಸಾಹಿತ್ಯಾಸಕ್ತರೆಲ್ಲರೂ ಸಹ ಸಮ್ಮೇಳನದ ಕಾರ್ಯಕ್ರಮ 8 ಗಂಟೆಗೆ ಪ್ರಾರಂಭವಾದರೆ ಸಂಜೆ 5:30 ತನಕ ಇರ್ತದೆ. ಪ್ರತಿಯೊಬ್ಬರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಸಾಹಿತಿಗಳನ್ನು, ಸಾಹಿತ್ಯಾಸಕ್ತರನ್ನು ಮತ್ತು ಎಲ್ಲರನ್ನು ಪ್ರೋತ್ಸಾಹಿಸಬೇಕು. ಮತ್ತು ಪುಸ್ತಕ ಪ್ರದರ್ಶನ ಸಹ ಇರ್ತದೆ, ಪುಸ್ತಕಗಳನ್ನು ನೀವು ಕೊಂಡುಕೊಳ್ಬೇಕು ಅಂತ ಆಶಿಸ್ತಾ ನಿಮ್ಗೆಲ್ಲರನ್ನ ಸ್ವಾಗತ ಮಾಡ್ತಾ ಇದ್ದೆ.
2: ಅಕ್ಕ ಎಲ್ಲರೂ ಬನ್ನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೇದಾಗ್ಲಿ, ಧನ್ಯವಾದಗಳು. ಇನ್ನಷ್ಟು ಆಯುಷ್ಯ ಆರೋಗ್ಯ ಇದೇ ತರ ಚಟುವಟಿಕೆಯಿಂದ ನೀವಿರಿ ಅಂತ ಹೇಳ್ತಾ ಕೇಳುಗ್ರೆ ಮತ್ಸಿಕ್ವ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಪ್ರಿಯ ಕೇಳುಗ್ರೆ, ರೇಡಿಯೋ ಕುಂದಾಪುರದ ಮುರುಳಿಗಾನದಲ್ಲಿ ಈಗ ಜಗದೋದ್ಧಾರನ ಹಾಡು ಕೊಳಲು ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ರೇಡಿಯೋ ಕುಂದಾಪುರದ ಮುರುಳಿ ಗಾನದಲ್ಲಿ ಮಿಶ್ರ ಪಹಾಡಿ ರಾಗದಲ್ಲಿ ಕೊಳಲನ್ನು ನುಡಿಸಲಿಕ್ಕಿದ್ದಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ಕೇಳುಗ್ರೆ, ಈಗ ಮುರುಳಿ ಗಾನವನ್ನ ಕೇಳುವ ಹೊತ್ತು. ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ ಇವರಿಂದ ಕೊಳಲು ವಾದನ, ಭೂಪಾಲಿ ರಾಗದಲ್ಲಿ ಸ್ವಾಗತಂ ಕೃಷ್ಣ.

0: ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನಮಂತ್ರಿಯವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
0: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ. ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
3: ಪ್ರಿಯ ಕೇಳುಗರೆ, ರೇಡಿಯೋ ಕುಂದಾಪುರದ ಮುರುಳಿಗಾನದಲ್ಲಿ ನಾಗಮಂಡಲ ಚಿತ್ರದ ಹಸಿರು ಸೀರೆಯಲ್ಲಿ ಹಾಡು ಕೊಳಲಿನಲ್ಲಿ ನುಡಿಸುತ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ, ಗಂಗೊಳ್ಳಿ.

0: ಸಾಗರ 89.6 ಎಫ್ಎಂ ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ದೀರಾ ರೇಡಿಯೋ ಕುಂದಾಪುರ 89.6 ಎಫ್ಎಂ, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನಿ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದ ಬರಂದಾಡಿ. ಇವತ್ತಿನ ನಮ್ಮ ಚಿನ್ನರ ಚಿಲಿಪಿಲಿ ಕಾರ್ಯಕ್ರಮದಲ್ಲಿ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಜನ್ನಾಲು ಇಲ್ಲಿನ ಮುದ್ದು ಪುಟಾಣಿಗಳು ನಡೆಸಿಕೊಡುವಂತಹ ವೈವಿಧ್ಯಮಯ ಕಾರ್ಯಕ್ರಮ. ನಮ್ಮ ಪ್ರೀತಿಯ ಮುದ್ದು ಮಕ್ಕಳೇ, ಕಾರ್ಯಕ್ರಮವನ್ನ ಶುರು ಮಾಡೋಣ ಅಲ್ದಾ?
2: ಎಲ್ಲರಿಗೂ ನಮಸ್ಕಾರ. ರೇಡಿಯೋ ಕುಂದಾಪುರ 89.6 ಎಫ್ಎಂ ಇವರ ಪ್ರಾಯೋಜಕತ್ವದಲ್ಲಿ ನಡೀತಾ ಇರುವಂತಹ ಚಿಣ್ಣರ ಚಿಲಿಪಿಲಿ ಕಾರ್ಯಕ್ರಮದಲ್ಲಿ ನಮ್ಮ ಶಾಲಾ ಪುಟಾಣಿಗಳು, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಜನ್ನಾಲು ಇಲ್ಲಿನ ಪುಟಾಣಿಗಳು ಕಾರ್ಯಕ್ರಮವನ್ನ ನೀಡಲಿಕ್ಕಿದ್ದಾರೆ. ನಾನು ಶ್ರೀಮತಿ ಬೇಬಿ, ಸಹಶಿಕ್ಷಕಿ. ಈಗ ಕಾರ್ಯಕ್ರಮದ ಮೊದಲನೇ ಅಂಗವಾಗಿ ಗಣಪತಿಯನ್ನ ಸ್ಮರಿಸಲು ಬರುತ್ತಿದ್ದಾರೆ ನಮ್ಮ ಶಾಲಾ ಪುಟಾಣಿಗಳಾದ ರಿತೇಶ್, ಶ್ರಮಣ್, ತನಿಷಾ ಮತ್ತು ಮಾನ್ವಿತಾ.

ದೇವರನ್ನ ಭಕ್ತಿಯಿಂದ ಪ್ರಾರ್ಥನೆಗೈದಂತಹ ಪುಟಾಣಿಗಳಿಗೆ ಅಭಿನಂದನೆಗಳು. ಇದೀಗ ಒಂದು ದೇಶಭಕ್ತಿ ಗೀತೆಗಾಗಿ ನಿಮ್ಮ ಮುಂದೆ ರಿತೇಶ್, ಮಾನ್ಯ, ಮಾನ್ವಿತ, ಸಮೃದ್ಧಿ, ಶ್ರವಂತ್ ಮತ್ತು ತನಿಷಾ.

0: ಅಭಿನಂದನೆಗಳು ಪುಟಾಣಿಗಳೇ. ಈಗ ನಮ್ಮ ಶಾಲೆಯ ಬಗ್ಗೆ ಕಿರು ಪರಿಚಯವನ್ನ ಮಾಡಿಕೊಡಲಿದ್ದೇನೆ. ಇಡೂರು ಕೊಂಜಾಡಿ ಗ್ರಾಮದ ಕುಕ್ಕಡ ಶ್ರೀ ಮಲ್ಲಿಕಾರ್ಜುನ ಮತ್ತು ಜನ್ನಾಲು ಶ್ರೀ ಯಕ್ಷೇಶ್ವರಿ ಅಮ್ಮನ ದಿವ್ಯ ಸನ್ನಿಧಿಯಲ್ಲಿರುವ ಶಾಲೆಯೇ ನಮ್ಮ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಜನ್ನಾಲು. ಇದು 1953ರಲ್ಲಿ ತೋಟದ ಮನೆ ಹೆಬ್ಬಾಗಿಲಿನಲ್ಲಿ ಪ್ರಾರಂಭಗೊಂಡಿತು. ತದನಂತರ ದಿವಂಗತ ಕೊಗ್ಗ ಶಾನುಭಾಗರ ಉಪ್ಪರಿಗೆ ಮನೆಯಲ್ಲಿ ಕೆಲವು ವರ್ಷಗಳ ಕಾಲ ಶಾಲೆ ನಡೆಸಲಾಯಿತು. 1963ರಲ್ಲಿ ಕುಕ್ಕಡ ಮತ್ತು ಜನ್ನಾಲು ವಿದ್ಯಾಭಿಮಾನಿಗಳ ಫಲವಾಗಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಜನ್ನಾಲು ಎಂಬ ನಾಮಾಂಕಿತದೊಂದಿಗೆ ಈಗ ಇರುವ ಸ್ಥಳಕ್ಕೆ ಶಾಲೆಯು ಸ್ಥಳಾಂತರಗೊಂಡಿತು. ಪ್ರಸ್ತುತ 73 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತ ಈ ಶಾಲೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನ ಪಡೆದಿದ್ದಾರೆ. ಇದರ ಮುಖ್ಯೋಪಾಧ್ಯಾಯರಾಗಿ ಶ್ರೀಮತಿ ರೂಬಿಯವರು ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೂ ಸಹಶಿಕ್ಷಕಿಯಾಗಿ ಶ್ರೀಮತಿ ಬೇಬಿಯವರು ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. 2020ರಲ್ಲಿ ವಜ್ರ ಮಹೋತ್ಸವವನ್ನ ವೈಭವದಿಂದ ಆಚರಿಸಿಕೊಂಡಂತ ನಮ್ಮ ಶಾಲೆ ಮೊನ್ನೆ April 4ರಂದು ವಾರ್ಷಿಕ ಪ್ರತಿಭಾ ಪುರಸ್ಕಾರವನ್ನು ಕೂಡ ಅದ್ದೂರಿಯಾಗಿ ಆಯೋಜಿಸಿಕೊಂಡಿದ್ದು, ಹಾಗೆ ಶಿಕ್ಷಕಿಯರಾದಂತ ನಮ್ಮಿಬ್ಬರಿಗೂ ಕೂಡ ಬೀಳ್ಕೊಡುಗೆ ಸಮಾರಂಭವನ್ನ ವೈಭವೋಪೇತವಾಗಿ ಮಾಡಿರುತ್ತಾರೆ. ಇಲ್ಲಿನ ಗ್ರಾಮಸ್ಥರಿಗೆ ಮತ್ತು ಹಳೆ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ನಾವು ಸದಾ ಚಿರಋಣಿಯಾಗಿದ್ದೇವೆ. ಈಗ ಶ್ರಮಂತ್ 4ನೇ ತರಗತಿ ಶಾಲೆಯ ಕುರಿತು ತನ್ನ ಅನಿಸಿಕೆಯನ್ನ ಭಾಷಣದ ಮೂಲಕ ಹೇಳಲಿದ್ದಾನೆ.
1: ಈ ಒಂದು ಸಂಭ್ರಮ ದಿನದಲ್ಲಿ ನನ್ನ ಅನಿಸಿಕೆಯ ಅಭಿಪ್ರಾಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ನಾನು ಈ ಶಾಲೆಯಲ್ಲಿ 4 ವರ್ಷಗಳ ಕಾಲ ವಿದ್ಯೆ ಅಭ್ಯಾಸ ಮಾಡುತ್ತಾ ನನ್ನ ಇಬ್ಬರು ಶಿಕ್ಷಕಿಯರ ಪ್ರೀತಿಗೆ ಪಾತ್ರನಾಗಿದ್ದೇನೆ ಎಂದು ಭಾವಿಸುತ್ತೇನೆ. ನಾನು ಈ ಶಾಲೆಯಲ್ಲಿ ಕಳೆದ ದಿನಗಳು ನನ್ನ ಶಿಕ್ಷಕಿಯರು ಪಾಠ ಮಾಡಿದ ಕ್ಷಣಗಳು, ಗೆಳೆಯ ಗೆಳತಿಯರ ಜೊತೆ ಆಟವಾಡಿದ ದಿನಗಳು ನನಗೆ ಮರೆಯದ ನೆನಪಿನ ಬುತ್ತಿಯಾಗಿ ಉಳಿದಿರುತ್ತದೆ. ಕೇವಲ ಮುಂದಿನ ಹುದ್ದೆಗಳಾಗಿ ಬರುವ ಎಲ್ಲಾ ವಿದ್ಯಾರ್ಥಿಗಳನ್ನು ಸಮಾನ ಮನಸ್ಥಿತಿಯಿಂದ ಸ್ವೀಕರಿಸಿ ತಿದ್ದಿ ತೀಡಿ ಬುದ್ಧಿ ಹೇಳಿ ಒಂದು ಸುಂದರ ಮೂರ್ತಿಯನ್ನಾಗಿಸಿದ ಕೀರ್ತಿ ನಮ್ಮೆಲ್ಲ ಶಿಕ್ಷಕಿಯರಿಗೆ ಸಲ್ಲುತ್ತದೆ. ಶಿಕ್ಷಣವು ಉಳಿಯ ಹಾಲಿದ್ದಂತೆ ಉಳಿದವರು ಗರ್ಜಿಸಲೇಬೇಕು. ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಆಯುಧ ಎಂದರೆ ಅದು ಶಿಕ್ಷಣ. ಯಾರೂ ಕದಿಯಲು ಆಗದೇ ಇರುವ ಸಂಪತ್ತೆಂದರೆ ಅದು ಶಿಕ್ಷಣ ಮಾತ್ರ. ಮಕ್ಕಳ ಮುಗ್ಧ ಮನಸ್ಸುಗಳಲ್ಲಿ ಅಕ್ಷರ ಬಿತ್ತಿ ಮಕ್ಕಳ ಭವಿಷ್ಯಕ್ಕೆ ಬೆಳಕನ್ನು ಚೆಲ್ಲುವ ಏಕೈಕ ಶಿಲ್ಪಿಗಳು ಎಂದರೆ ನಮ್ಮ ಶಾಲಾ ಶಿಕ್ಷಕಿಯರು. ನಮ್ಮ ಶಾಲೆಯಲ್ಲಿ 2 ಶಿಕ್ಷಕಿಯರಿದ್ದಾರೆ, ರೂಬಿ ಮಿಸ್ ಮತ್ತು ಬೇಬಿ ಮಿಸ್. ರೂಬಿ ಶಿಕ್ಷಕಿಯರು ಸುಮಾರು 7 ವರ್ಷಗಳ ಕಾಲ ನಮ್ಮ ಶಾಲೆಯಲ್ಲಿ ಸತತವಾಗಿ ಸೇವೆಯನ್ನು ಸಲ್ಲಿಸಿದರು. ಅವರು ನಮಗೆ ಗಣಿತ ಮತ್ತು ಪರಿಸರ ಅಧ್ಯಯನವನ್ನು ಚೆನ್ನಾಗಿ ಪಾಠ ಮಾಡಿದ್ದಾರೆ. ಕಳೆದು ಹೋಗಿದ್ದಕ್ಕೆ ಕೊರಗಬೇಡ, ಗಳಿಸುವಾಗ ಮರೆಯಬೇಡ ಎಂದು ತಿಳಿ ಹೇಳಿದ ನನ್ನ ರೂಬಿ ಶಿಕ್ಷಕಿಯರು. ಬೇಬಿ ಶಿಕ್ಷಕಿಯರು 10 ವರ್ಷಗಳ ಕಾಲ ನಮ್ಮ ಶಾಲೆಯಲ್ಲಿ ಸತತವಾಗಿ ಸೇವೆ ಸಲ್ಲಿಸಿದರು. ನಮ್ಮ ಭಾಷೆಯನ್ನು ಪ್ರೀತಿಸು, ಬೇರೆ ಭಾಷೆಯನ್ನು ಗೌರವಿಸು ಎಂದು ಹೇಳಿಕೊಟ್ಟರು ಅವರು. ಅವರು ನಮಗೆ ಇಂಗ್ಲಿಷ್ ಮತ್ತು ಕನ್ನಡ ಪಾಠವನ್ನು ಚೆನ್ನಾಗಿ ಅರ್ಥ ಮಾಡಿ ಹೇಳಿಕೊಟ್ಟರು. ಅವರಿಗ ಈ ಒಂದು ಸಂಭ್ರಮದಲ್ಲಿ ನನ್ನ ಅನಿಸಿಕೆ ಅಭಿಪ್ರಾಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ನಾನು ಈ ಶಾಲೆಯಲ್ಲಿ 4 ವರ್ಷಗಳ ಕಾಲ ವಿದ್ಯೆ ಅಭ್ಯಾಸ ಮಾಡುತ್ತಾ ನನ್ನ 2 ಶಿಕ್ಷಕಿಯರ ಪ್ರೀತಿಗೆ ಪಾತ್ರನಾಗಿದ್ದೇನೆ ಎಂದು ಭಾವಿಸುತ್ತೇನೆ. ನಾನು ಈ ಶಾಲೆಯಲ್ಲಿ ಕಳೆದ ದಿನಗಳು ನನ್ನ ಶಿಕ್ಷಕಿಯರು ಪಾಠ ಮಾಡಿದ ಕ್ಷಣಗಳು, ಗೆಳೆಯ ಗೆಳತಿಯರ ಜೊತೆ ಆಟವಾಡಿದ ದಿನಗಳು ನನಗೆ ಮರೆಯದ ನೆನಪಿನ ಬುತ್ತಿಯಾಗಿ ಉಳಿದಿರುತ್ತದೆ. ಕೇವಲ ಮುಂದಿನ ಮುದ್ದೆಗಳಾಗಿ ಬರುವ ಎಲ್ಲಾ ವಿದ್ಯಾರ್ಥಿಗಳನ್ನು ಸಮಾನ ಮನಸ್ಥಿತಿಯಿಂದ ಸ್ವೀಕರಿಸಿ ತಿದ್ದಿ ತೀಡಿ ಬುದ್ಧಿ ಹೇಳಿ ಒಂದು ಸುಂದರ ಮೂರ್ತಿಯನ್ನಾಗಿಸಿದ ಕೀರ್ತಿ ನಮ್ಮೆಲ್ಲ ಶಿಕ್ಷಕಿಯರಿಗೆ ಸಲ್ಲುತ್ತದೆ. ಶಿಕ್ಷಣವು ಉಳಿ ಹಾಳಿದ್ದಂತೆ ಉಳಿದವರು ಗರ್ಜಿಸಲೇಬೇಕು. ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಆಯುಧ ಎಂದರೆ ಅದು ಶಿಕ್ಷಣ. ಯಾರೂ ಕದಿಯಲು ಆಗದೇ ಇರುವ ಸಂಪತ್ತೆಂದರೆ ಅದು ಶಿಕ್ಷಣ ಮಾತ್ರ. ಮಕ್ಕಳ ಮುಗ್ಧ ಮನಸ್ಸುಗಳಲ್ಲಿ ಅಕ್ಷರ ಬಿತ್ತಿ ಮಕ್ಕಳ ಭವಿಷ್ಯಕ್ಕೆ ಬೆಳಕನ್ನು ಚೆಲ್ಲುವ ಏಕೈಕ ಶಿಲ್ಪಿಗಳು ಎಂದರೆ ನಮ್ಮ ಶಾಲಾ ಶಿಕ್ಷಕಿಯರು. ನಮ್ಮ ಶಾಲೆಯಲ್ಲಿ 2 ಶಿಕ್ಷಕಿಯರಿದ್ದಾರೆ, ರೂಬಿ ಮಿಸ್ ಮತ್ತು ಬೇಬಿ ಮಿಸ್. ರೂಬಿ ಶಿಕ್ಷಕಿಯರು ಸುಮಾರು 7 ವರ್ಷಗಳ ಕಾಲ ನಮ್ಮ ಶಾಲೆಯಲ್ಲಿ ಸತತವಾಗಿ ಸೇವೆ ಸಲ್ಲಿಸಿದರು. ಅವರು ನಮಗೆ ಗಣಿತ ಮತ್ತು ಪರಿಸರ ಅಧ್ಯಯನವನ್ನು ಚೆನ್ನಾಗಿ ಪಾಠ ಮಾಡಿದ್ದಾರೆ. ಕಳೆದು ಹೋಗಿದ್ದಕ್ಕೆ ಕೊರಗಬೇಡ, ಗಳಿಸುವಾಗ ಮರೆಯಬೇಡ ಎಂದು ತಿಳಿ ಹೇಳಿದ ನನ್ನ ರೂಬಿ ಶಿಕ್ಷಕಿಯರು. ಬೇಬಿ ಶಿಕ್ಷಕಿಯರು 10 ವರ್ಷಗಳ ಕಾಲ ನಮ್ಮ ಶಾಲೆಯಲ್ಲಿ ಸತತವಾಗಿ ಸೇವೆ ಸಲ್ಲಿಸಿದರು. ನಮ್ಮ ಭಾಷೆಯನ್ನು ಪ್ರೀತಿಸು, ಬೇರೆ ಭಾಷೆಯನ್ನು ಗೌರವಿಸು ಎಂದು ಹೇಳಿಕೊಟ್ಟರು ಅವರು. ಅವರು ನಮಗೆ ಇಂಗ್ಲಿಷ್ ಮತ್ತು ಕನ್ನಡ ಪಾಠವನ್ನು ಚೆನ್ನಾಗಿ ಅರ್ಥ ಮಾಡಿ ಹೇಳಿಕೊಟ್ಟವರು. ಅವರಿಬ್ಬರ ಮೃದುವಾದ ಮನಸ್ಸು, ಅವರಿಬ್ಬರು ಆಡುವಂತ ಮಾತು ನಮ್ಮ ಮಕ್ಕಳು ಎಂದು ಪ್ರೀತಿಯಿಂದ ಹೇಳಿಕೊಳ್ಳುತ್ತಿದ್ದರು. ಅಮ್ಮನ ಸ್ಥಾನದಲ್ಲಿ ನಿಂತು ರುಚಿ ರುಚಿಯಾಗಿ ಅಡುಗೆ ಮಾಡಿದ ಸಾಕು ದೊಡ್ಡಮ್ಮ ಅವರ ತುತ್ತಿ ನೆಸವಿನ ನೆನಪು ಸದಾ ನನ್ನ ಮನದಲ್ಲಿ ಉಳಿಯಲಿ. ಹಾಗೆ ಅಂಗನವಾಡಿ ಟೀಚರ್ ನಿರಜಾ ಮಿಸ್, ಅನಿತಾ ಮಿಸ್ ಇವರು ಕೂಡ ವಿದ್ಯೆಯನ್ನು ನೀಡಿದ್ದಾರೆ. ಅವರೆಲ್ಲರ ನೆನಪು ನಮ್ಮ ಮನದಲ್ಲಿ ಉಳಿಯಲಿ. ನಮ್ಮ ಶಿಕ್ಷಕಿಯರು ಮುಂದೆ ಹೋಗುವಂತ ಶಾಲೆಯಲ್ಲಿ ನಮ್ಮಂತ ಮಕ್ಕಳಿಗೆ ಅವರಿಂದ ಹೆಚ್ಚಿನ ಶಿಕ್ಷಣ ಸಿಗಲಿ ಎಂದು ನನ್ನ ಆರಾಧ್ಯ ದೇವನಾಗಿರುವಂತಹ ಶ್ರೀ ಮಲ್ಲಿಕಾರ್ಜುನೇಶ್ವರ ಸ್ವಾಮಿ ಹಾಗೂ ಶ್ರೀ ಯಕ್ಷೇಶ್ವರಿ ದೇವಿಯು ಅನುಗ್ರಹವನ್ನು ನೀಡಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಜನ್ನಾರು ಶಾಲೆ ಹೆಸವಿ ನೆನಪು ನಮ್ಮ ನಿಮ್ಮ ಮನದಲ್ಲಿ ಸದಾ ಉಳಿಯಲಿ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಎಲ್ಲರಿಂದ ನನ್ನ ಶಿಕ್ಷಕಿಯರಿಗೆ ಜೋರಾದ ಚಪ್ಪಾಳೆ ಬರಬೇಕು.
0: ನಿನ್ನ ಪ್ರೀತಿ ತುಂಬಿದ ಮಾತುಗಳಿಗೆ ನಮ್ಮ ಕಣ್ಣ ಹನಿಗಳೇ ಕಾಣಿಕೆ ಕಂದ. ಅಭಿನಂದನೆಗಳು ಮಗು. ಈಗ ಒಂದು ಇಂಗ್ಲಿಷ್ ಸ್ಕಿಟ್ ಅನ್ನ ನಿಮ್ಮ ಮುಂದೆ ಪ್ರದರ್ಶನ ಮಾಡಲಿಕ್ಕಿದ್ದಾರೆ ನಮ್ಮ ಶಾಲಾ ಪುಟಾಣಿಗಳಾದ ಸಾನಿಧ್ಯ, ಸಮೃತ್, ಶ್ರೇಯಸ್ ಮತ್ತು ತನಿಷಾ. ಹೋಮ್ಲೆಸ್ ಸ್ಪ್ಯಾರೋ. ಇಟ್ ವಾಸ್ ದಿ ಎಂಡ್ ಆಫ್ ದಿ ಸಮರ್ ಸೀಸನ್. ಅ ಲಿಟಲ್ ಸ್ಪ್ಯಾರೋ ಹೂ ವಾಸ್ ಹೋಮ್ಲೆಸ್ ವಾಸ್ ಸರ್ಚಿಂಗ್ ಅ ಟ್ರೀ ಟು ಬಿಲ್ಡ್ ಅ ನೆಸ್ಟ್.

0: ಆ ಹರಿಯನ್ನ ಭಕ್ತಿಭಾವದಿಂದ ಕರೆದಂತಹ ರಿತೇಶ್ವರನಿಗೆ ಅಭಿನಂದನೆಗಳು. ಈಗ ನಮ್ಮ ಶಾಲಾ ಪುಟಾಣಿಗಳಿಂದ ಪನ್ನದಾಸಿ ನಾಟಕ. ಮೇವಾರದ ಮನೆ ಮನೆಯಲ್ಲೂ ಪ್ರಸಿದ್ಧಿಯಾಗಿರುವಂತಹ ಪನ್ನೆ ತನ್ನ ಸಾಕು ಮಗನಿಗಾಗಿ ಹೆತ್ತ ಮಗನನ್ನೇ ಬಲಿ ಕೊಟ್ಟು ತನ್ನ ರಾಜ್ಯವನ್ನ ಉಳಿಸಿಕೊಂಡವಳು. ಈ ಪನ್ನದಾಸಿ ನಾಟಕದಲ್ಲಿ ಪನ್ನೆಯಾಗಿ ಮಾನ್ಯ 5ನೇ ತರಗತಿ, ಚಂದ್ರಿಕೆಯಾಗಿ ಮಾನ್ವಿತ 5ನೇ ತರಗತಿ, ವನವೀರನಾಗಿ ಸಮೃದ್ಧಿ 5ನೇ ತರಗತಿ, ಭೋಲಾ ಸಿಂಗ್ನ ಪಾತ್ರದಲ್ಲಿ ರಿತೇಶ್ 5ನೇ ತರಗತಿ, ಚಂದನನಾಗಿ ಶ್ರಮಂತ್ 4ನೇ ತರಗತಿ, ಉದಯಸಿಂಹನಾಗಿ ತನಿಷಾ 4ನೇ ತರಗತಿ, ಸಖಿ ಮತ್ತು ಮಾಲಿನಿ ಇವರಿಬ್ಬರ ಪಾತ್ರದಲ್ಲಿ ಸಾನ್ನಿಧ್ಯ 3ನೇ ತರಗತಿ. ಈ ಒಂದು ಐತಿಹಾಸಿಕ ಚಾರಿತ್ರಿಕ ನಾಟಕ, ಪ್ರತಿ ತಾಯಿಯ ಕರುಳನ್ನು ಮುಟ್ಟುವಂತಹ ನಾಟಕ ಪನ್ನದಾಸಿ ನಾಟಕ ಇದೀಗ ನಿಮ್ಮ ಮುಂದೆ.
1: ಯುದ್ಧದ ಅಭ್ಯಾಸ ಮಾಡುವಾಗ ಕೈ ಮೇಲೆಲ್ಲ ಹೊಡೆಯಬಾರದು. ಓಹೋ, ಬಹಳ ವೀರನಯ್ಯ ನೀನು. ಯುದ್ಧ ಮಾಡಬೇಕು, ಆದರೆ ಮೈ ಕೈಗೆಲ್ಲ ತಾಗಬಾರದು. ಚೆನ್ನಾಗಿದೆ ಚೆನ್ನಾಗಿದೆ. ಹಾಗೆಯ ಸ್ವಗತ್ಯವಿಲ್ಲ ರಾಜಕುಮಾರರೇ, ಧರ್ಮಕ್ಕೆ ಮೀರಿ ಹೊಡೆಯಬಾರದೆಂದೇ ಅಷ್ಟೇ.
2: ಅಮ್ಮ ಅಮ್ಮ, ಚಂದನ್ ನನ್ನನ್ನು ಕೊಲ್ಲುತ್ತಿದ್ದಾನೆ.
3: ಚಂದನ್ ಚಂದನ್ ನಿಲ್ಲಿಸು, ತಡೆ. ಉದಯ ಸುಮ್ಮನಿರು, ನೀನಿನ್ನು ಆ ದರಿದ್ರನೊಡನೆ ಆಟವಾಡಲು ಹೋಗಬೇಡ.
2: ಅಮ್ಮ, ಚಂದನ್ ಬಹಳ ಕೆಟ್ಟವನು. ನೀನೀಗಲೇ ಅವನನ್ನು ಕರೆದು ನನ್ನ ಕಾಲುಗಳ ಮೇಲೆ ಬಿದ್ದು ತಪ್ಪಾಯ್ತೆನ್ನಲು ಹೇಳಬೇಕು.
3: ಇರಲಿ, ನೋಡುತ್ತಿರು. ಚಂದನ್ ಚಂದನ್ ಯಾರು ಚಂದನ್?
4: ಅಕ್ಕ, ಏತಕ್ಕೆ ಚಂದನ್? ಕೈಯೆಲ್ಲ ರಕ್ತ ಸಿಕ್ತವಾಗಿ ನೋವಿನಿಂದ ನರಳುತ್ತಿದ್ದಾನೆ. ಈಗ ತಾನೇ ಶುಚಿಗೊಳಿಸಿ ಔಷಧ ಹಚ್ಚಿ ಬಂದೆ. ಅಭಾ, ಏನು ಮಕ್ಕಳಿವರು?
2: ಆಗಬೇಕು ಆಗಬೇಕು. ಮತ್ತೇಕೆ ಈ ಉದಯನೊಡನೆ ಕತ್ತಿಯುದ್ದವನಿಗೆ? ಉದಯನ ಪರಾಕ್ರಮದೆದುರು ಚಂದನ್ ಪರಾರಿ.
4: ಚಂದನ್ ಎಲ್ಲೂ ಓಡಿ ಹೋಗಿಲ್ಲ. ಅಮ್ಮ ಬಿಡು ಉದಯನನ್ನು, ಕೊಡು ಅವನ ಕೈಗೆ ಕತ್ತಿಯನ್ನು. ಬಲಗೈನು ಹೋದರೆ ಏನಾಯಿತು? ಎಡಗೈಯಿಂದಲೇ ಕಾದುವೆನು. ಎಲ್ಲಿ?
3: ಹಾ ಹಾ, ಸಾಕು ಸಾಹಸ. ಚಂದನ್ ಜಾಗ್ರತೆ, ಉದಯನ ತಂಟೆಗೆ ಏನಾದ್ರೂ ಬಂದಿಯೇ? ಜೋಕೆ.
4: ಇದೇನಪ್ಪ ವಿಚಿತ್ರವಾಗಿದೆ ನಿನ್ನ ರೀತಿ? ತಪ್ಪು ಮಾಡಿದವನು ಉದಯ, ಬೈಗುಳ ಕೇಳುವುದು.
3: ಸುಮ್ಮನಿರು ಚಂದಿಕೆ. ಚಂದನ್ ಹೌದು, ದಿನ ಕಳೆದಂತೆ ನಿನ್ನ ಕೆಚ್ಚು ಹೆಚ್ಚುತ್ತಿದೆ.
4: ನಾನೇನಮ್ಮ ತಪ್ಪು ಮಾಡಿದ್ದು? ನಿನಗೆ ಯಾವಾಗಲೂ ನಾನೇ ಕೆಟ್ಟವನು, ನಿನ್ನ ಉದಯ ಮಾತ್ರ ಬಹಳ ಒಳ್ಳೆಯವನು.
3: ಹಂಗಡಿದು ಮಾತನಾಡು, ಯಾರೆದುರಿನಲ್ಲಿ ಈ ಉತ್ತರತನದ ಮಾತುಗಳು?
4: ಅಕ್ಕ
3: ಬಿಡು ಚಂದ್ರಿಕೆ, ಬಾಡವ. ಇನ್ನೊಮ್ಮೆ ಉದಯದ ಸಲ್ಲತ್ತಿ ನೋಡು, ಹಲ್ಲು ಮುರಿದು ಕೈ ಕೊಡುತ್ತೇನೆ.
2: ಅಮ್ಮ ಜಾಗ್ರತೆ, ಚಂದನ್ ನನ್ನ ತಮ್ಮ, ಅವನನ್ನು ನನ್ನೆದುರಿನಲ್ಲಿ ಯಾರೂ ಹೊಡೆಯಲಾರರು. ನೋಡೋಣ ಯಾರು ನಿನ್ನನ್ನು ಹೊಡೆಯುತ್ತಾರೋ. ಬರಲಿ ಮುಂದಕ್ಕೆ ಬಾ ಚಂದನ್, ಇವರೆಲ್ಲ ಕೆಟ್ಟವರು, ನಾವು ಇಲ್ಲಿರುವುದೇ ಬೇಡ. ಉದ್ಯಾನವನಕ್ಕೆ ಹೋಗೋಣ.
4: ಬಾ.

0: ಚಂದಿಗೆ ಏನೆಲ್ಲ ಬೇಕು ಇದಕ್ಕೆ? ಅವರ ರಾಜ್ಯದಲ್ಲಿ ಯುದ್ಧವಾಗುವುದು ಸಂಧಿಯಾಗುವುದು ಎಷ್ಟು ಬೇಗ
1: ಅದಕ್ಕಾಗಿ ಅಲ್ಲ ಬೇರಕ್ಕ, ಮಕ್ಕಳ ರಾಜ್ಯವು ಮಮತೆ ತವರು ಎಂದು ಬಲ್ಲವರೆನ್ನುವುದು ಅದೇ. ನೀನಾದರೂ ಎಂತಹ ತಾಯಿಯೋ, ನಿನ್ನ ಮಗ ಚಂದನಿಗಿಂತಲೂ ಅನ್ನೆರ ಕೂಸು ಈ ಉದಯನೇ.
0: ಚಂದ್ರಿಕೆ, ಅನ್ನೆರ ಕೂಸು ಹಾಗನ್ನದಿರು. ಸತ್ತು ಸ್ವರ್ಗದಲ್ಲಿರುವ ಸಂಗ್ರಾಮ ಸಿಂಹರ ಆತ್ಮ ಸುಟ್ಟು ಹೋದೀತು. ಸಾಯುವ ಕೊನೆಗಳಿಗೆಯಲ್ಲಿ ಬನ್ನೆ ಈ ಮಗು ದಿಕ್ಕಿಲ್ಲದುದಾಯಿತು. ಇದನ್ನು ನಿನ್ನದೆಂದೇ ಕಾಪಾಡಿಕು ಎಂದು ನನ್ನ ಕೈ ಮೇಲಿಟ್ಟು ಸ್ವರ್ಗವಾಸಿಗಳಾದರು. ನನ್ನ ಸ್ವಾಮಿ ಸಂಗ್ರಾಮ ಸಿಂಹರು ನನಗೊಪ್ಪಿಸಿ ಹೋದ ಈ ಉದಯನನ್ನು ನನ್ನ ಚಂದನನಿಗಿಂತ ಹೆಚ್ಚಿನ ಜಗನ್ನದಿಂದ ಕಾಯುತ್ತಿರುವೆನು.
1: ನೀನೇನೋ ಕಾಯುತ್ತಿರುವೆ ಅಕ್ಕ, ಆದರೆ ಆ ಮಹಾದೇವನ ಇಚ್ಛೆ ಏನಿದೆಯೋ?
0: ನಿಲ್ಲಿಸಬೇಡ ಚಂದ್ರಿಕೆ, ನನಗೆಲ್ಲ ತಿಳಿದಿದೆ. ಈ ಅರಮನೆಯಲ್ಲಿ ಉದಯನ ವಿರುದ್ಧ ಏನೆಲ್ಲಾ ಕಾರಸ್ಥಾನಗಳು ನಡೆಯುತ್ತಿದೆಯೋ ಅವೆಲ್ಲವನ್ನು ನಾನು ತಿಳಿದಿರುವೆನು. ಉದಯನನ್ನು ಕಡೆಗಾಣಿಸಿ ಅವನ ಹಕ್ಕಿನ ಸಿಂಹಾಸನವನ್ನೇರುವ ಹಂಬಲ.
1: ಅಕ್ಕ, ಸೊಟ್ಟಿಯಾಗಿ ಮಾತನಾಡಿದೆಯು. ಈ ಅರಮನೆಯ ಅಂತಃಪುರದಲ್ಲಿ ಕಂಬ ಕಂಬಗಳಿಗೂ ಕಿವಿಗಳಿವೆ.
0: ಬಿಡು ಚಂದ್ರಿಕೆ, ನಾನಾಗಿ ಹೆದರಬೇಕು? ಏತಕ್ಕಾಗಿ ಹೆದರಬೇಕು?
1: ಅಕ್ಕ, ಸಾವಧಾನದಿಂದ ನಡೆಯದಿದ್ದಲ್ಲಿ ಸರ್ವನಾಶವಾದೀತು. ಆ ವನವೇಡನು
0: ಏನನ್ನು ಸಾಧಿಸಲಾರನು. ದೃಢ ನಿರ್ಧಾರದಿಂದ ವನವೀರನನ್ನು ಎದುರಿಸುವೆನು. ಸಮಯ ಬಂದರೆ ನನ್ನ ಹೊಟ್ಟೆ ಕರುಳನ್ನು ಕತ್ತರಿಸಿಕೊಟ್ಟಾದರೂ ಕುಮಾರನನ್ನು ಉರುಳಿಸಿಕೊಳ್ಳುವೆನು. ಹೋಗು ಚಂದ್ರಿಕೆ, ನಿನಗೊಪ್ಪಿಸಿದ ಕೆಲಸದ ಬಗ್ಗೆ ಎಚ್ಚರದಲ್ಲಿ ನಿನಗೆ ಸಿಗುವ ಗುಟ್ಟಿನ ವಿಚಾರಗಳ ವರದಿಯನ್ನು ತಪ್ಪದೆ ಕಳುಹಿಸುತ್ತಿರು. ಈ ತರಕಾರಿ ಮಾರುವವರ ವೇಷ ನಿನಗೆ ಚೆನ್ನಾಗಿ ಒಪ್ಪುವುದು.
1: ಧನ್ಯ ಅಕ್ಕ, ನೀನೇ ಧನ್ಯ. ನಿನ್ನ ಇಚ್ಛೆ ಈಡೇರಿ, ನಾನಿಂದು ಬರುತ್ತೇನೆ.
0: ಆಯ್ತು ಚಂದ್ರಿಕೆ. ಯಾರ ಇಚ್ಛೆ? ಎಲ್ಲವೂ ಅವನ ಇಚ್ಛೆ. ದೇವಾ, ನೀನನ್ನೇ ನಂಬಿರುವೆನು. ನನ್ನ ಆತ್ಮಕ್ಕೆ ಬಲ ನೀಡು,

0: ಬೇಗ ಕೊಳ್ಳಿರಿ ಬೆಂಡೆಕಾಯಿ, ತರಕಾರಿ ಬೇಕಾ ತರಕಾರಿ?
1: ಚಂದ್ರಿ ಚಂದ್ರಿ ಚಂದ್ರಿಕೆ, ಓ ಚಂದ್ರಿಕೆ,
0: ಯಾರದು ನಡು ಬೀದಿಯಲ್ಲಿ ನನ್ನ ಹೆಸರು ಕರೆಯುವುದು?
1: ಚಂದ್ರಿ ಚಂದ್ರಿಕೆ,
0: ಓ ನೀನು ಸರದಾರ?
1: ಹೌದು ಹೌದು, ನಾನು ಭೋಲಾ ಸಿಂಗ್, ಸಾವಿರ ಸಿಪಾಯಿಗಳ ಸರದಾರ, ಮಹಾರಾಣವನ ವೀರರ ಆಪ್ತ ಮಿತ್ರ.
0: ಸರದಾರರೇ, ವನವೀರರು ಮಹಾರಾಣರಾದುದು ಹೇಗೆ?
1: ಚಂದವಾಗಿದ ಪ್ರಶ್ನೆ. ಮಹಾರಾಣ ಸಂಗ್ರಾಮ ಸಿಂಹರು ಮೃತಪಟ್ಟಿರುವುದು ನಿನಗೆ ತಿಳಿದೆಯಷ್ಟೇ?
0: ಹೌದು.
1: ಸಂಗ್ರಾಮ ಸಿಂಹರ ಮರಣಾನಂತರ ಮೇವಾರದ ರಾಜ್ಯವನ್ನಾಳುತ್ತಿರುವುದು ವನವೀರರಲ್ಲವೇ?
0: ಆದರೆ ವನವೀರರು ಕುಮಾರ ಉದಯ ಸಿಂಹರ ಹೆಸರಿನಲ್ಲಿ ಅವರ ರಕ್ಷಕರಾಗಿದ್ದು ರಾಜ್ಯವಾಳುತ್ತಿರುವುದಲ್ಲವೇ?
1: ಚಂದ್ರಿ, ನೀನಾದ್ದರಿಂದ ಮಾತ್ರ ಹೇಳುತ್ತಿರುವೆನು. ಸದ್ಯದಲ್ಲೇ ವನವೀರರು ಮಹಾರಾಣರಾಗುವರು. ನಾನು ಈ ಭೋಲಾ ಸಿಂಗ್ ಅವರ ಮುಖ್ಯ ಸೇನಾಪತಿ. ನೀ ಆಗ ಚಂದ್ರಿಕೆ, ನನ್ನ ಚಂದ್ರಿ.
0: ಹಾ ಹಾ, ಸಾಕು ಸಾಕು ಇದೆಲ್ಲ. ಎಂದು ಉದಯ ಸಿಂಹರು ಜೀವಂತವಿರುವಾಗ ಎಲ್ಲ ಆಗಲಾರದ ಮಾತುಗಳೇ. ಸಾಯುವ ಅಣ್ಣನಿಗೆ ವನವೀರರು ಮಾತು ಕೊಟ್ಟಿದ್ದರಂತೆ. ಕುಮಾರ ಉದಯ ಸಿಂಹರು ನೆರೆದು ದೊಡ್ಡವರಾಗುವವರೆಗೆ ಮಾತ್ರ ಅವರ ಹೆಸರಿನಲ್ಲಿ ರಾಜ್ಯವನ್ನು ನಡೆಸಿಕೊಂಡು ಹೋಗುವೆ ಎಂದು.
1: ಸರಿ, ತಪ್ಪಿಲ್ಲ. ನೆರೆದು ದೊಡ್ಡವರಾಗದಿದ್ದರೆ
0: ರಾಜಯೋಗ್ಯವಾದ ಉಪಚಾರಗಳಿಂದ ಆರೋಗ್ಯ ಹೊಂದುತ್ತಿರುವ ಉದಯ ಸಿಂಹರು ನೆರೆದು ದೊಡ್ಡವರಾಗಲಾರರೆ?
1: ಚಂದ್ರಿಗೆ, ಈ ಸೊಪ್ಪು ನಿನ್ನ ತಲೆ ಮೇಲಿಟ್ಟುಕೊಂಡು ತಿರುಗಿ ತಿರುಗಿ ನಿನ್ನ ಮೆದುಳು ಕೂಡ ಸಪ್ಪೆಯಾಗಿ ಹೋಗಿದೆ. ಯಾರಿಗೂ ಹೇಳಬೇಡ, ಸದ್ಯದಲ್ಲೇ ವನವೀರರು ಉದಯ ಸಿಂಹರನ್ನು ಮುಗಿಸಿ ಮಹಾರಾಣರಾಗುವರು. ನಾನು ಪ್ರಧಾನ ಸೇನಾಪತಿ, ನೀನು ನನ್ನ ರಾಣಿಯಾಗುವೆ. ಈ ತರಕಾರಿಯ ಉಟ್ಟಿಯ ಬದಲು ನಿನ್ನ ತಲೆಯ ಮೇಲೆ ಕಿರೀಟ.
0: ಸರಿ ಸರಿ, ಹಾಗಾದ್ರೆ ನಾನಂದ್ರೆ ನಿಮ್ಗೆ ಅಷ್ಟಿಷ್ಟನಾ?
1: ಹೌದು ಚಂದ್ರಿ.
0: ಒಂದು ಚಿಕ್ಕ ಪರೀಕ್ಷೆ, ಬನ್ನಿ ಇಲ್ಲಿ.
1: ಬಂದೆ,
0: ಕುಳಿತುಕೊಳ್ಳಿ. ಅಯ್ಯೋ ಹಾಗಲ್ಲ, ಪದ್ಮಾಸನ ಹಾಕಿ ಕುಳಿತುಕೊಳ್ಳಿ, ಕಣ್ಣು ಮುಚ್ಚಿಕೊಳ್ಳಿ.
1: ಮುಚ್ಚಿದೆ.
0: ಅಯ್ಯೋ ಹಾಗಲ್ಲ, ಸರಿ ಮಾಡಿ ಕಣ್ಣು ಮುಚ್ಚಿಕೊಳ್ಳಿ. ಒಂದು ಕೈ ಎದೆ ಮೇಲೆ
1: ಇಟ್ಟೆ,
0: ಇನ್ನೊಂದು ಕೈಯನ್ನು ಮುಂದೆ ಚಾಚಿ.
1: ಚಾದ್ದೆ.
0: ಕಣ್ಣು ಕಾಲಿಲ್ಲ ಶಿವನೇ, ಧರ್ಮ ಕೊಡಿ ತಾಯಿ, ಧರ್ಮ ಕೊಡಿ. ಕಣ್ಣು ಕಾಲಿಲ್ಲ ಶಿವನೇ, ಧರ್ಮ ಕೊಡಿ ತಾಯಿ, ಧರ್ಮ ಕೊಡಿ.
1: ಚಂದ್ರಿ ಚಂದ್ರಿಕೆ, ಓ ಚಂದ್ರಿಕೆ, ನಿಲ್ಲ. ಬೋಲಾ ಬೋಲಾ, ಏ ಬೋಲಾ
0: ಮಹಾರಾಣ,
1: ಎಲ್ಲಿ ಅಷ್ಟು ಹೊತ್ತು
0: ಇಲ್ಲ? ಬಿಬ್ಬಿ ಬಿಬ್ಬಿ, ಇದು ಬಾಗಿನಲ್ಲಿ
1: ಭಿಕ್ಷೆ ಬೇಡುತ್ತಿದ್ದೇನು?
0: ಹಾ ಹೌದು ಹೌದು. ಹಾ ಇಲ್ಲ ಇಲ್ಲ ಇಲ್ಲ,
1: ಹೋಗಲಿ ಬಿಡು. ಏನಾದರೂ ಸುದ್ದಿ ಇದೆಯೋ?
0: ಇಲ್ಲ ಮಹಾರಾಣ, ಮೇವಾರದ ರಜಪೂತರೆಲ್ಲರೂ ತಮ್ಮನ್ನೇ ನಿಜವಾದ ರಾಣರೆಂದು ನಿಶ್ಚಯಿಸಿಕೊಂಡಿರುವರು.
1: ಹಾ ನಿಜವೇ?
0: ಹಾ ನಿಜ, ಜನರೆಲ್ಲರೂ ಕೂಗುತ್ತಿದ್ದಾರೆ.
1: ಏನೆಂದು?
0: ಹಾಲು ಹಸುಳೆ ಉದನಿಗೆ ಹಾಕಿಪಟ್ಟ ವನವೀರರೇ ಮೇವಾರದ ಮಹಾರಾಣರು ಎಂದು.
1: ಮುಂದೆ
0: ಈಗಿದ್ದೀರೇ ಮೇವಾರದ ಸಿಂಹಾಸನವನ್ನೇರುವುದು, ನೀವೇ ಮಹಾರಾಣರೆಂದು ಘೋಷಿಸುವುದು,
1: ಸ್ವಾಮಿ ಭಕ್ತ ಸರದಾರರುಗಳು ಮುನಿದರೆ
0: ಮುಗಿಸಿ ಬಿಡುವುದು, ಮತ್ತೆಗೆ ಈ ಭೋಲಾ ಸಿಂಗ್ ಇರುವುದು.
1: ಅದೆಲ್ಲ ಸರಿ, ಆದರೆ ಆ ಪನ್ನೆ ಆ ದಾಸಿ ಉದಯನನ್ನು ಕಣ್ಣಲ್ಲಿ ಎಣ್ಣೆ ಹಾಕಿಕೊಂಡು ಕಾಯುತ್ತಾ ಇದ್ದಾಳಲ್ಲ?
0: ಹಾ, ಈ ಭೋಲಾನ ಕೈ ಗೊತ್ತಿಲ್ಲ ಅವಳಿಗಿನ್ನು. ಅವಳ ಬಳಿಯಲ್ಲೇ ಒಬ್ಬಳು ಗೂಢಚಾರಣಿಯನ್ನು ಬಿಟ್ಟಿದ್ದಾರೆ. ಮಾಲಿನಿ, ಏನಾದರೂ ಹೊಸ ಸುದ್ದಿ?
2: ಸಂಜೆ ವಿಹಾರಕ್ಕಾಗಿ ಉದಯ ಸಿಂಹರು ಚಂದನರು ದಾಸಿಯ ಬಳಡನೆ ಉಪವನಕ್ಕೆ ಹೋಗಿರರು.
1: ಮತ್ತೆ ಆ ಪನ್ನೆ
2: ರಾಜಮಾನಿನಲ್ಲಿ ಏನೋ ಕಾರ್ಯಮಗ್ನಾಗಿರುವರು.
1: ಸರಿ, ನೀನಿನ್ನು ಹೋಗಬಹುದು.
2: ಆಜ್ಞೆ.
1: ಭೋಲಾ, ಉದಯ ಸಿಂಹನನ್ನು ಕೊಲ್ಲಿಸುವ ಏರ್ಪಾಡು ಮಾಡು. ಯಾರಿಗೂ ಸಂಶಯ ಬರಬಾರದು. ದೊಡ್ಡ

0: ಅಮ್ಮ ಅಯ್ಯ, ಹುಲಿ ಕೂಗುವ ಶಬ್ದ.
1: ಅದೇಗೆ ಆ ರೀತಿ ಬಂದರುವೆ? ಹುಲಿ ಬಂದರೆ ಏನಾಯ್ತು? ನಮ್ಮಲ್ಲಿ ಖಡ್ಗಗಳಿಲ್ಲವೆ.
0: ಅಯ್ಯೋ ಹುಲಿ ಹುಲಿ, ಅಯ್ಯೋ ಅಮ್ಮ ಹುಲಿ ಹುಲಿ, ಅಯ್ಯೋ ಅಮ್ಮ ಹುಲಿ ಹುಲಿ, ಅಯ್ಯೋ ಅಮ್ಮ ಹುಲಿ ಹುಲಿ.
2: ಎಲ್ಲವೂ ಅವನ ಹೆಚ್ಚೆ. ಅದನ್ನು ಮೀರಲು ನೀನಾರು ನಾನಾರು? ನಾನು ನನ್ನ ಕರ್ತವ್ಯವನ್ನಷ್ಟೇ ಮಾಡಿರುವೆನು. ಮಕ್ಕಳನ್ನು ಕರೆದುಕೊಂಡು ಅರಮನೆಗೆ ಹೋಗಿ ಈ ಮೃಗಾಲಯದ ಪಂಜರದೊಳಗಿದೆ ಈ ಹುಲಿ ಹೇಗೆ ತಪ್ಪಿಸಿಕೊಂಡಿತೋ ನೋಡಬೇಕಾಗಿದೆ.
1: ಅಬ್ಬಾ, ಎಂತ ಹುಲಿ! ಅದರ ಹಲ್ಲುಗಳೇ! ಹತ್ತಿರ ಹೋಗದಿರು. ಏನು ವೀರನಪ್ಪ ನೀನು, ಸತ್ತ ಹುಲಿ ಇನ್ನು ಕೊಚ್ಚುವುದುಂಟೆ?
2: ಸುಮ್ಮನಿರು ಚಂದನ್, ಕತ್ತಲೆ ಎದ್ದು ಹೋಗಿರಿ.
1: ಆಯ್ತು ತಾಯಿ.
2: ಮೇವಾರದ ಮನೆತನದ ಮೊಳಕೆ ಮರವಾಗಿ ಬೆಳೆದು ಫಲ ನೀಡುವ ತನಕ ಅದರ ಮೈಗಾವನಾಗಿ ನಿಲ್ಲುವೆನು. ಪ್ರಭೋ, ನನಗೆ ಶಕ್ತಿ ನೀಡು.
1: ಪನ್ನೆ ವನವೀರ.
3: ವನವೀರ ಮಹಾರಾಣರಿಗೆ ಬದಲು ಬರೇ ವನವೀರ. ಶಾಂತಂ ಪಾಪಂ, ಶಾಂತಂ ಪಾಪಂ.
4: ಪನ್ನೆ, ಕುಮಾರನನ್ನು ಕಾಪಾಡಿದ ಬಗ್ಗೆ ಕೃತಜ್ಞತೆಗಳು.
2: ನಾನು ನನ್ನ ಕರ್ತವ್ಯವನ್ನಷ್ಟೇ ಮಾಡಿರುವೆನು. ಉದಯದ ಹೊಣೆ ನನ್ನದು.
4: ಪನ್ನೆ, ನಿನ್ನ ಹೊಣೆಯು ಮಹತ್ತರವಾದುದು. ಅದನ್ನು ಹೊರಲು ಶಕ್ತಿ ಸಾಕಾದೀತೋ ಎಂಬ ಸಂಶಯ ನನಗೆ.
1: ಯಾರಿಗೆ?
4: ಅಬ್ಬಲೆಯಾದ ನಿನಗೆ. ಸಿಟ್ಟಾಗದಿರು ಪನ್ನೆ, ನಿನ್ನ ಮೇಲೆ ಎಂತಹ ಜವಾಬ್ದಾರಿ ಇದೆ ಗೊತ್ತೇನು? ಮೇವಾರದ ಮಮತೆಯ ಪ್ರತೀಕವಾದ ಮಗು ಉದಯನನ್ನು ಇನ್ನು ನಿನ್ನ ರಕ್ಷಣೆಯಲ್ಲಿ ಬಿಡಲು ಸಾಧ್ಯವೇ ಇಲ್ಲ. ಮಹಾದೇವ್

0: ನುಣುಕಿದೆ ಆಗಲಿ ಸ್ವಾಮಿ ಭಕ್ತಿಯ ಆಳ ಅದೆಷ್ಟು ಎಂದು ಪರೀಕ್ಷಿಸಬೇಕಾದೀತು. ಮೇವಾರವೇ ಮುರಿದು ಬಿದ್ದೀತು. ಯಕ್ಷಣ ಯಕ್ಷಣ
1: ಬೋಲ ಬಾಯಿ ನೋಡಿದೆಯಾ?
0: ಸರಿಯಾಗಿ ನೋಡಲಿಲ್ಲ, ಭಯವಾಯಿತು. ಮಾರಾಣ ಇವಳು ಅಬಲೆಯಲ್ಲ, ಹೆಬ್ಬುಲಿ.
1: ನಡೆ, ಮುಂದಿದರ ಬಗ್ಗೆ ಯೋಚಿಸೋಣ.
2: ತರಕಾರಿ ತರಕಾರಿ, ಅರಮನೆಗೆ ಹೋಗ್ತೇನೆ. ಅರಮನೆಯೇ ಹರಿಯ ಸೊಪ್ಪು ಬೇಡವೆಂದಲ.
0: ಚಂದ್ರಿ ಚಂದ್ರಿಕೆ ಚಂದ್ರಾಣಿ,
2: ಎಲ್ಲರ ಎದುರಿನಲ್ಲಿ ಏನೆಲ್ಲ ಹಿಡಿದು ಕೂಗುವುದು, ಬರೇ ಬಾಯಲ್ಲೇ ಆಯ್ತು. ಕಾರಿನಲ್ಲಿ ಬಂದು ಕಾಣೆ.
0: ಚಂದ್ರಿ ಕಾದು ಕಾದು ಬೇಸರವಾಯ್ತೇನು, ಇನ್ನೇನು ಎರಡು ದಿನ ತಡೆದುಕೋ. ವನವೀರರು ರಾಣರಾಗುತ್ತಲೇ ನೀನು ನನ್ನ ರಾಣಿಯಾಗುತ್ತಿ.
2: ಅದೇನು ಎರಡು ದಿನದ ಅವಧಿ, ಹಿಂಗೇ ಆಗಬಾರದೇನು?
0: ಅವೆಲ್ಲ ಗುಟ್ಟು, ನಿಮಗೆ ಸರಿಗೆ ಬೇಡದಲ್ಲ.
2: ಆಯ್ತು, ನನಗ್ಯಾಕೆ ನಿಮ್ಮ ಗುಟ್ಟು? ನಾನು ಯಾರು ನೀವ್ಯಾರು? ಬಡವೇ ಭಾಗೀರಥಿಯ ಸ್ನಾನ.
0: ಚೇಚೇ ಹಾಗೆಲ್ಲ ಬೇಡ ಚಂದ್ರಿ, ಈಗ ಇಲ್ಲಿ ಬಾ. ನಿನಗೆ ಮಾತ್ರ ಹೇಳ್ತೇನೆ, ಯಾರಿಗೂ ಹೇಳಬೇಡ. ನಾಳೆ ಅಮಾವಾಸ್ಯ ದಿವಸ ವನವೀರರು ಉದಯ ಸಿಂಹರನ್ನು ಕಡಿದು ಮುಗಿಸಿ ಬಿಡಲಿದ್ದಾರೆ.
2: ಹಾ, ನಿಜವೇ ಇದು?
0: ಬೋಲಾನ ಬಾಯಿಂದ ಬಂದಿದ್ದೆ ಸುಳ್ಳು. ಚೌಕೆ ಚಂದ್ರಿ, ತುಟಿ ಬಿಚ್ಚಿದರೆ ಗಠ ಉರುಳಿತು.
2: ಹಾಗಾದರೆ ಇನ್ನೂ ಹೆಚ್ಚು ದಿನ ಬೇಡ ಈ ತರಕಾರಿ ಬುಟ್ಟಿ.
0: ನೀನಿನ್ನು ಈ ತರಕಾರಿ ಮಾರುವ ಅಗತ್ಯವಿಲ್ಲ, ಬಿಟ್ಟು ಬಿಡು ಈ ಕೆಲಸ.
2: ತರಕಾರಿ ಮಾರುವ ನೆಪದಿಂದಲಾದರೂ ಮನೆಯವರ ಕಣ್ಣು ತಪ್ಪಿಸಿ ಇಲ್ಲಿಗೆ ಬಂದು ನಿಮ್ಮನ್ನು ಕಣ್ತುಂಬಾ ನೋಡಬಹುದಲ್ಲ?
0: ಅರಮನೆಗೆ ಬಾ, ಕಣ್ತುಂಬಾ ನೋಡಬಹುದು.
2: ಹೌದು, ಆದರೆ ಇಲ್ಲಿನ ಕಾವಲುಗಾರರು ನನ್ನನ್ನು ಅಡ್ಡ ಕಟ್ಟುತ್ತಾರೆ, ಬುಟ್ಟಿಯೆಲ್ಲ ಹುಡುಕುತ್ತಾರೆ.
0: ಈಗ ನನ್ನ ಈ ಮುದ್ರೆಯುಂಗುರ, ಇದನ್ನು ಕಂಡಾಕ್ಷಣ ಪ್ರಶ್ನೆ ಕೇಳಿದ ದಾರಿ ಬಿಡಬೇಕೆಂದು ವಿಧಿಸಿ ಬಿಡ್ತೇನೆ. ಪ್ರೇಮ ಬಳದ ಕಾಣಿಕೆ
2: ನೀವೇ ತೊಡಿಸಿದ ಚಂದ.
0: ದೃಷ್ಟಿ ತಾಕಿತ್ತು ಹುಡುಗಿ ದೃಷ್ಟಿ.
2: ಹಾ ಸಾಕಷ್ಟೇ ಅವಳಿಗೆ.
3: ಓ, ಅವನೇನು ಹೆಚ್ಚು, ನಾನೇನು ಕಡಿಮೆ? ಅವನಿಗೆ ಏಕಿಷ್ಟು ಅಲಂಕಾರ?
4: ಹಾಗೆಲ್ಲ ಕೇಳಬಾರದು ಚಂದನ್.
3: ನನಗೂ ಬೇಕು ಜರಿಯ ಕಿರೀಟ, ರೇಷ್ಮೆಯ ಅಂಗಿ.
4: ಉರಯ ಮುಂದೆ ಅರಸನಾಗುವವನು ನೀನು ಹಾಗಲ್ಲ.
3: ಅರಸು ಸತ್ತ ಹುಲಿಯನ್ನು ಕಂಡು ಹೆದರಿದ ಪುಕ್ಕ.
4: ಅಕ್ಕ ಅಕ್ಕ. ಉದಯ್ ಚಂದನ್ ಹೊರಗೆ ಆಟ ಮಾಡುತ್ತೀರಿ?
3: ನನಗೆ ಉದಯನ ಅಂಗಿ ಕಿರೀಟ ತೊಡಿಸಿದ್ರೆ ಮಾತ್ರ ನಾನು ಹೋಗುವೆನು.
4: ಹಾಗೆಲ್ಲ ಹಠ ಮಾಡಬಾರದು ಚಂದನ್. ನಾಳೆ ಉದಯನ ಅಂಗಿ ನಿನಗೆ,
3: ಕಿರೀಟ
4: ಕಿರೀಟ ಕೂಡ ನಾಳೆ ಎಲ್ಲ ನಿನಗೆ. ಉದಯ ಹೋಗಪ್ಪ.
2: ಸರ್ವನಾಶವಾಯಿತಕ್ಕ, ನಾಳೆ ರಾತ್ರಿ ವನವೀರರು ಉದಯ ಸಿಂಹರನ್ನು ಕಡಿದು ಹಾಕುವರು.
4: ಕೂದಲನ್ನು ಸಹ ಕಡಿಯಲಾರರು, ನಾನದನ್ನು ತಡೆಯುವೆನು.
2: ಹೇಗೆ ಸಾಧ್ಯ ತಾಯಿ? ಯಮನ ಸೈನ್ಯದೆದುರು ನಿಂತು ಏಕಾಂಗಿಯಾಗಿ ಹೋರಾಡಬಲ್ಲಿರ? ನೀವೇನೋ ವನವೀರರನ್ನೆದುರಿಸಿ ಕಾದಾಡಿ ಮುಂದೆ ಸಾಯಬಹುದು, ಮುಂದೆ ರಾಜಕುಮಾರರ ಗತಿ.
4: ಇಲ್ಲ ಚಂದ್ರಿಕೆ, ನಾನು ಕಾದಾಡುವುದು ಇಲ್ಲ ಸಾಯುವುದು ಇಲ್ಲ, ರಾಜಕುಮಾರರನ್ನು ಉಳಿಸಿಕೊಳ್ಳುವೆನು. ನಾಳೆ ರಾತ್ರಿ ಕೋಟೆಯಾಚೆಗಿನ ಸ್ಮಶಾನಕ್ಕೆ ಉದಯ ಸಿಂಹರನ್ನು ಯಾರಿಗೂ ತಿಳಿಯದಂತೆ ಗುಟ್ಟಾಗಿ ಸಾಗಿಸಿಕೊಡಬಲ್ಲೆಯ?
2: ಆ ಬೋಲಾನ ಮುದ್ರೆಯುಂಗರ ಸಹಾಯದಿಂದ ಮಗುವನ್ನು ದೊಡ್ಡ ಬುಟ್ಟಿಯಲ್ಲಿಟ್ಟು ಸಾಗಿಸಬಲ್ಲೆ. ಆದರೆ ದಾರಿಯಲ್ಲಿ ಮಗುವೆಂದು ಕೂಗಿದರೆ?
4: ಚಿಂತಿಸದಿರು, ರಾತ್ರಿ ಕುಡಿಯಲು ಕೊಡುವ ಹಾಲಿನಲ್ಲಿ ಅಮಲು ಪದಾರ್ಥವನ್ನು ಸೇರಿಸುವೆನು.
2: ಅರಮನೆಯಲ್ಲಿ ಅರಸಕುಮಾರ ಇಲ್ಲದಿರುವುದನ್ನು ಕಂಡು ವನವೀರನು ರಾಜ್ಯದಲ್ಲೆಲ್ಲ ಹುಡುಕಿಸಿದರೆ?
4: ಇಲ್ಲ, ಕುಮಾರನ ಕೊಲೆಗೈದ ತೃಪ್ತಿಯಲ್ಲಿ ಅವನು ಮೈ ಮರೆತಿರುವಾಗಲೇ ನಾವು ಪಾರಾಗಿ ಹೋಗುವೆವು.
2: ಇದೆಂತಹ ನಿರ್ಧಾರ ತಾಯಿ? ಸ್ವಾಮಿ ಕಾರ್ಯಕ್ಕಾಗಿ ಹೊಟ್ಟೆ ಮಕ್ಕಳನ್ನು ಬಲಿ ಕೊಡುವುದು ಸಾಧ್ಯವೇ?
4: ಕರುಳಿನ ತುಂಡನ್ನು ಕೊಟ್ಟಾದರೂ ಕುಮಾರನನ್ನು ಕಾಪಾಡುವೆನೆಂದು ಕೊನೆಯುಸಿರನ್ನು ಬಿಡುತ್ತಿದ್ದ ನನ್ನೊಡೆಯನಿಗೆ ಮಾತನ್ನು ಕೊಟ್ಟಿದ್ದೆ, ಇಂದು ಆ ಮಾತನ್ನು ನೆರವೇರಿಸಿಕೊಡುವೆ. ನನ್ನ ಕರುಳು ನನ್ನ ಚಂದನನ್ನು ಕ್ರೂರ ಪಾಪಿ ವನವೀರನ ಕತ್ತಿಗೆ ಬಲಿ ಕೊಟ್ಟು ರಾಜಕುಮಾರನನ್ನು ಕಾಪಾಡುವೆನು.
2: ಇದೆಂತಹ ನಿರ್ಧಾರ ತಾಯಿ? ಸ್ವಾಮಿ ಕಾರ್ಯಕ್ಕಾಗಿ ಹೊಟ್ಟೆ ಮಕ್ಕಳನ್ನು ಬಲಿ ಕೊಡುವುದು ಸಾಧ್ಯವೇ?
4: ಸಾಧ್ಯ. ಭಾರತ ಮಾತೆ ಉದರದಲ್ಲಿ ಜನಿಸಿದ ವೀರ ರಜಪೂತ ಸ್ತ್ರೀಗೆ ಮಾತ್ರ ಸಾಧ್ಯ. ಹೆಚ್ಚು ಮಾತನಾಡದಿರು ಚಂದ್ರಿಕೆ, ನಡೆ, ನಾಳಿನ ಕಾರ್ಯಕ್ರಮವನ್ನು ರೂಪಿಸೋಣ.

0: ಸಂಡ ನನಗೆ ಹಾಕುತ್ತಿರುವೆ?
1: ಅಮ್ಮ ನಿನ್ನೆ ಹೇಳಿದ್ದಲ್ಲವೇನು ನಿನ್ನ ಅಂಗಿ ನನಗೆ ಹಾಕುತ್ತೇನೆಂದು? ಅಷ್ಟು ಬೇಗ ಮರೆತು ಬಿಟ್ಟ.
0: ಹೌದು ಮಗು, ಈ ಕಿರೀಟ ಕೂಡ.
2: ಹೌದು ಉದಯ, ಈ ಕಿರೀಟ ನೋಡಲು ಮಾತ್ರ ಚಂದ, ಆದರೆ ಅದರ ಮುಳ್ಳುಗಳಲ್ಲಿ ವಿಷವಿದೆ ಗಂಧ, ವಿಷವಿದೆ.
0: ನಿನ್ನ ಅಂಗಿ ಕಿರೀಟ ನನಗೆ, ಇದೊಂದು ದಿನ ನೀನು ಮಹಾರಾಜನಲ್ಲ ನಾನು ಮಹಾರಾಜ.
2: ಸಾಕು ಮಗು, ಈಗ ಈ ಹಾಲನ್ನು ಕುಡಿಯಿರಿ.
0: ಅದ್ಯಾಕೆ ಅವಳು ಮರೆ ಹಾಕಿಕೊಂಡಿರುವಿ? ನಿನ್ನ ಉದಯ ಇಂದಿನ ಮಟ್ಟಿಗೆ ರಾಜನಲ್ಲವೆಂದೇ?
2: ಅಲ್ಲ ಮಗು, ಕುಡಿ ಈ ಹಾಲು, ನಿನ್ನ ತಾಯಿ ಕೊಡುತ್ತಿರುವ ಹಾಲು.
0: ಅಯ್ಯಯ್ಯೋ, ಅಷ್ಟಕ್ಕೆ ಅಳಬೇಕೆ? ಇಗೋ ಈಗಲೇ ಕುಡಿದೆ. ಉದಯ ಕುಡಿಯೋ, ಇಲ್ಲದಿದ್ದಲ್ಲಿ ಅಮ್ಮ ಅಳುತ್ತಾರೆ.
1: ಅಮ್ಮ ನಿದ್ದೆ ಬರುತ್ತಿದೆ.
2: ಉದಯ ನೀನಿಂದು ಚಂದ್ರನ ಕೋಣೆಯಲ್ಲಿ ಮಲಗಿ.
0: ಅಮ್ಮ ನನಗೂ ನಿದ್ರೆ ಬರುತ್ತಿದೆ, ನಾನೆಲ್ಲಿ ಮಲಗಲಿ?
2: ನೀನಿಲ್ಲಿ ಮಲಗು. ಚಂದ್ರಿಕೆ ನೀನೇ ಅಳುತ್ತೀಯೇನು? ನನ್ನನ್ನು ಯಾರು ಸಂತೈಸುವರು? ನನ್ನ ಸ್ವಾಮಿ ಸಂಗ್ರಾಮ ಸಿಂಹರು ಅಗೋ ಅಲ್ಲಿ ನೋಡುತ್ತಿರುವರು ಈ ರುದ್ರ ನಾಟಕವನ್ನು. ಏಳು ಚಂದ್ರಿಕೆ, ತಡ ಮಾಡದಿರು ಚಂದ್ರಿಕೆ, ಜಾಗ್ರತೆಯಿಂದಿರು. ಈ ಬೆಲೆ ಮಾಡುವ ಒಡವೆ ಒಂದನ್ನು ನಿನಗೆ ಅರ್ಪಿಸುತ್ತಿರುವೆನು. ಜಗಳದಿಂದ ಕಾಪಾಡು. ಊರಾಜೆಯ ಸ್ಮಶಾನದಲ್ಲಿ ನಾನು ಬರುವ ತನಕ ಕಾಯುತ್ತಿರು.
0: ಏ ಚಂದ್ರಿಕೆ, ತಲೆ ಮೇಲಿದ್ದ ಸೊಪ್ಪಿನ ಬುದ್ಧಿ ನಿನಗಿಲ್ಲ. ಇಷ್ಟು ಹೊತ್ತು ಏನು ಮಾಡುತ್ತಿದ್ದಾರೆ ಮನೆಯೊಳಗೆ? ಇವತ್ತಿನ ರಾಜಾಜ್ಞೆ ಕೇಳಿಲ್ಲ?
3: ಅಯ್ಯೋ ಕೇಳಿದ್ದೆ, ಆದರೆ ಏನು ಮಾಡಲಿ. ಆಜ್ಞೆ ಕೇಳುವಾಗ ಅರಮನೆಯೊಳಗೆ ಇದ್ದೆ, ಕತ್ತಲಾಗುವವರೆಗೂ ಹೊರ ಹೊರಡುವ ಧೈರ್ಯವಾಗಲಿಲ್ಲ.
0: ನೀನಿವತ್ತು ಬದುಕಿದೆ, ನಿನ್ನ ಪುಣ್ಯಕ್ಕೆ ಈ ಬಾಗಿಲು ಕಾಯಲು ನಾನೇನೆ

0: 就
1: ಮಲಗು ಚಂದ ಮಲಗು, ಇನ್ನು ನೀನು ಹೇಳುವುದಿಲ್ಲ. ಅಮ್ಮ ಎಂದು ಕೂಗಿ ನನ್ನನ್ನು ಕರೆಯುವುದಿಲ್ಲ. ಕ್ಷಮಿಸು ಚಂದ. ಹೆತ್ತು ಹೊತ್ತು ಸಾಕಿ ಸಲಹಿದ ನಿನ್ನ ತಾಯಿ ನಿನ್ನನ್ನು ಕಟುಕನ ಮುಂದೆ ನೀಡುತ್ತಿದ್ದಾಳೆ. ಎಂದೂ ಮಾಡದೆ ಈ ಶೃಂಗಾರವನ್ನು ಮಾರಿಗೆ ಔತಣ ಕೊಡಲೋಸಡೆ ಎಂದು ಮಾಡಿದ್ದಾಳೆ. ಎಚ್ಚೆತ್ತು ಹೋಗಿ ನಿನ್ನ ರಕ್ಷಣೆಯನ್ನು ನೀನೇ ಮಾಡಿಕೊಳ್ಳದಂತೆ ಹಾಲಿನಲ್ಲಿ ಅವಳು ವಸ್ತುವನ್ನು ಸೇರಿಸಿದ್ದಾಳೆ. ಸ್ವಾಮಿ ಕಾರ್ಯಕ್ಕಾಗಿ ಸಾಯುತ್ತಿದ್ದೆ ಮಗು, ನಿನಗೆ ಇನ್ನೊಂದು ಜನ್ಮವಿಲ್ಲ ಇದ್ದದ್ದೇ. ಆದರೆ ಈ ಪಾಪಿ, ಈ ರಾಕ್ಷಸಿ, ಈ ಪೂಜನೆಯ ಹೊಟ್ಟೆಯಲ್ಲಿ ಹುಟ್ಟದಿರು ಚಂದನ್.
2: ಬನ್ನೆ ಉದಯ ಸಿಂಹನಲ್ಲಿ
1: ಸುಪತ್ತಿಗೆಯ ಮೇಲೆ ಸುಖ ನಿದ್ರೆಯಲ್ಲಿರುವನು ಮನವೀರ.
2: ಒಳ್ಳೆಯದು, ಉದಯನನ್ನು ನನಗೊಪ್ಪಿಸಿ ಹೊರಟು ಹೋಗು.
1: ಆಗಲಾರದು, ನಾನು ಜೀವದಿಂದ ಇರುವವರೆಗೆ ನಿನ್ನ ಬೈಗೆ ಈಡೇರಲು ಬಿಡಲಾರೆನು.
2: ಬನ್ನೆ ಸುರಾಪಾನದಿಂದ ಮತ್ತನಾಗಿರುವೆನು, ಉದಯನ ರಕ್ತಕ್ಕಾಗಿ ಹಾತರಿಯುತ್ತಿರುವೆನು. ಅಡ್ಡ ಬಂದಲ್ಲಿ ನಿನ್ನನ್ನು ಉದಯನನ್ನು ಒಂದೇ ಬಾರಿಗೆ ತುಂಡರಿಸಿ ಚೆಲ್ಲುವೆನು. ಜೋಗೆ ದೂರ ಸರಿ.
1: ಮನವೀರ, ನೀನು ನನಗಿಂತ ಚಿಕ್ಕವನು. ಇದೇ ಕೈಗಳಿಂದ ನಿನ್ನ ನೆತ್ತಿ ಆಡಿಸಿರುವೆನು. ಆದರೂ ಮೊಣಕಾಲೂರಿ ನಿನ್ನಲ್ಲಿ ಮೊರೆ ಇಡುತ್ತಿರುವೆನು. ನಿನ್ನಿಂದ ದೂರ, ಬಲು ದೂರ, ನಿನ್ನ ರಾಜನಿಂದ ದೂರ. ಸುಳೆ ಕೂಡ ಹತ್ತದಂತೆ ಉದಯನನ್ನು ಕೊಂಡೊಯ್ಯುವೆನು. ಕೊಲೆ ಮಾಡದಿರು ನನ್ನ ಮಗು, ನನ್ನ ಮಗು, ನನ್ನ ಮಗುವಿನ ಪ್ರಾಣ ಭಿಕ್ಷೆ ನೀಡು, ಭಿಕ್ಷೆ ನೀಡು.
2: ಹಸಿದ ಹೆಬ್ಬುಲಿಯೊಡನೆ ಹೊಲುಪಿಕೊಂಡೇನು ಫಲ, ಬಲ್ಲೋಕಕ್ಕೆ ಬ

0: ಸ್ನಾನ ಮಾಡಲಿ.
1: ಇಷ್ಟು ಹೊತ್ತುಗಳ ಕಾಲ ನಮ್ಮ ಮಕ್ಕಳ ಈ ಒಂದು ಕಾರ್ಯಕ್ರಮಕ್ಕೆ ಅವಕಾಶವನ್ನು ನೀಡಿದಂತ ರೇಡಿಯೋ ಕುಂದಾಪುರ ಇವರಿಗೆ ನಾನು ಶಾಲಾ ಶಿಕ್ಷಕರ ಪರವಾಗಿ, ಎಸ್ಡಿಎಂಸಿಯ ಪರವಾಗಿ ಹಾಗೂ ಚೆನ್ನಾರು ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ಪ್ರೀತಿ ತುಂಬದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ಈ ಒಂದು ಚಿನ್ನರ ಚಿಲಿಪಿಲಿ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ನೀಡಿದಂತ ನಮ್ಮ ಶಾಲಾ ಮುದ್ದು ಪುಟಾಣಿಗಳಿಗೂ ಹಾಗೂ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ರೂಪಿಯವರಿಗೂ, ಎಲ್ಲ ಹಳೆ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳಿಗೂ, ಎಸ್ಡಿಎಂಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸರ್ವ ಸದಸ್ಯರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ.
2: ಇಂದಿನ ನಮ್ಮ ಚಿನ್ನರ ಚಿಲಿಪಿಲಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಜನ್ನಾಲು ಇಲ್ಲಿನ ಮುದ್ದು ಮಕ್ಕಳು, ಕಾರ್ಯಕ್ರಮಕ್ಕೆ ಸಹಕರಿಸಿದ ಶಾಲಾ ಮುಖ್ಯ ಶಿಕ್ಷಕರಾದ ರೂಬಿ, ಸಹ ಶಿಕ್ಷಕರಾದ ಬೇಬಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಕ್ಕಳ ಪರವಾಗಿ ಶಾಲೆಗೆ ಸ್ಮರಣಿಕೆ ನೀಡಿ ಗೌರವಿಸಿದ ಬ್ರಹ್ಮಶ್ರೀ ಆಟೋ ವರ್ಕರ್ಸ್ನ ಮಾಲೀಕರಾದ ಕಿಶೋರಾಚಾರ್ಯ ತಲ್ಲೂರು ಕೋಟಿಬಾಗಿಲು, ಕಾರ್ಯಕ್ರಮಕ್ಕೆ ನೆರವು ನೀಡಿದ ಚಂದ್ರಮಗವೇರೆ ಕಟ್ಬೆಲ್ತೂರು, ಇವರೆಲ್ಲರಿಗೂ ನಮ್ಮ ರೇಡಿಯೋ ಕುಂದಾಪುರದ ಕಾರ್ಯಕ್ರಮ ಸಂಯೋಜಕಿ ಜ್ಯೋತಿ ಸಾಲಿಗ್ರಾಮ ಇವರ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ ನಾನು ನಿಮ್ಮ ಸಿಕ್ತೆ ಇನ್ನೊಂದು ಶಾಲೆಯ ಮುದ್ದು ಮಕ್ಕಳೊಂದಿಗೆ. ಅಲ್ಲಿವರೆಗೆ ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನಿ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕಂದ ಬರಂದಾಡಿ.
3: ಪ್ರಿಯ ಕೇಳುಗ್ರೆ, ರೇಡಿಯೋ ಕುಂದಾಪುರದಲ್ಲೀಗ ಹಸುರನ ಕೈಯಲ್ಲಿ ಪಾರಿಜಾತ ಚಿತ್ರದ ಹೊಚ್ಚ ಹೊಸ ಹಾಡು. ಆ ಹಾಡಿನ ಹೆಸರು ಹೃದಯ ಹೆದರಿದೆ ಎಂದು. ಈ ಚಿತ್ರ ನಿರ್ದೇಶನ ಮಾಡಿದವರು ತೇಜಸ್ವಿ ವಿಘ್ನೇಶ್ ಕುಂದಾಪುರ. ಈ ಹಾಡಿಗೆ ಸಂಗೀತ ನಿರ್ದೇಶನ ಮಾಡಿದವರು ಕ್ರಿಸ್ಟೋಫರ್ ಜೈಸನ್, ಸಾಹಿತ್ಯ ಶ್ವೇತಾ ಮಂಜುನಾಥ್, ಹಾಡಿದವರು KS ಹರಿಶಂಕರ್. ಬನ್ನಿ ಕೇಳೋಣ ಹೃದಯ ಹೆದರಿದೆ ಇಂದು.

ಪ್ರಿಯ ಕೇಳುಗರೆ, ಈಗ ಅಸುರನ ಕೈಯಲ್ಲಿ ಪಾರಿಜಾತ ಚಿತ್ರದ ಇನ್ನೊಂದು ಹಾಡು ನಿಮ್ಮ ಮುಂದೆ. ಸುಕ್ರಿತ್ ಶೆಟ್ಟಿ ಅವರು ಸಾಹಿತ್ಯ ರಚಿಸಿರುವ, ಕ್ರಿಸ್ಟೋಫರ್ ಜೈಸನ್ ಅವರು ಸಂಗೀತ ನೀಡಿರುವಂತಹ, ಐಶ್ವರ್ಯ ರಂಗರಾಜನ್ ಮತ್ತು ಬಸವಂತ್ ರಾವ್ ಅವರು ಹಾಡಿರುವ ಈ ಹಾಡು ನಮ್ಮ ಊರಿನ ಪ್ರತಿಭೆ ತೇಜಸ್ವಿ ವಿಘ್ನೇಶ್ ಅವರ ನಿರ್ದೇಶನದ ಚಿತ್ರ ಅಸುರನ ಕೈಯಲ್ಲಿ ಪಾರಿಜಾತದ ಹಾಡು.

ಪ್ರಿಯ ಕೇಳುಗ್ರೆ, ಈಗ ಕೇಳಿ ತೇಜಸ್ವಿ ವಿಘ್ನೇಶ್ ಕುಂದಾಪುರ ಇವರ ನಿರ್ದೇಶನದ ಚಿತ್ರ ಅಸುರನ ಕೈಯಲ್ಲಿ ಪಾರಿಜಾತ. ಚಿತ್ರದ ಕಣ್ಣಂಚಿನಲ್ಲಿ ಹಾಡು, ಸಂಗೀತ ನಿರ್ದೇಶನ ನೀಡಿದವರು ಕ್ರಿಸ್ಟೋಫರ್ ಜೈಸನ್, ಹಾಡಿದವರು ವಿಶಾಖ್ ನಾಗಲಪುರ ಮತ್ತು ಸಾಹಿತ್ಯ ನೀಡಿದವರು ಗೌತಮ್ ಎಂಕೆ.

0: ವೃಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

अब उखड़ रहा है मेला, आई पिया मिलन की बेला, आई पिया मिलन की।

0: ವೃಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

जान सभी को प्यारी है पर जान से प्यारा देश।

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ pmsuryagar.gov.in.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ ಇವತ್ತಿನ ಕುಂದಾಪುರ ಮಾತುಕತೆಯಲ್ಲಿ. ಹೌದು, ಇವತ್ತಿನ ಕುಂದಾಪುರ ಮಾತುಕತೆಯಲ್ಲಿ ಎಂತ ಹರಟೆ! ಇದು ಸಾಮಾನ್ಯ ಹರಟೆ ಅಲ್ಲ, ನಮ್ಮ ಪ್ರತಿಯೊಬ್ಬ ಕುಂದಾಪುರ ಕನ್ನಡಿಗರು ಕೇಳಲೇಬೇಕಾದಂತ ಹರಟೆ. ಯಾಕಂತ ಕೇಂದ್ರೆ, ಮಳೆ ಬತ್ತಿಲ್ಲ ಅಬ್ಬ್ಯೋ ಇನ್ನೊಂದು ವರ್ಷ ಅಂದ್ರೆ ಈ ವರ್ಷ ಅಕೇರಿಗೆ ಅಕೇರಿಗೆಲ್ಲ ಬೇಡ, ಮೋಸ್ಟ್ಲಿ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ನೀರಿರುತ್ತೋ ಇಲ್ಲೋ ಹಿಂಗೆ ಮಳೆ ನಿಂತ್ರೆ, ಮಳೆ ಬರ್ದೆ ಇದ್ರೆ ಬ್ಯಾಸಾಯ ಅಂತೂ ಕೇಳ್ಬೇಡಿ, ಸಾಗೋಳಿ ಮಾಡೋದೇ ಕಷ್ಟದಾಗೆ, ಗದ್ದೆಗ್ ನೀರಿಲ್ಲ. ಏ ದೇವ್ರ, ಈ ಸಲ ಬೆಳಿ ಅಂತ ಆತ್ತೋ, ಅಕ್ಕಿ ತಕಂಕಾತ್ತೋ ಇಲ್ಲೋ, ತರಕಾರಿ ತಕಂಕಾತ್ತೋ ಇಲ್ಲೋ, ನೀರಿನ ಕಾತಿ ಅಂತ ಆತ್ತೋ. ನಿಜವಾಗ್ಲೂ ಇದ್ರ ಬಗ್ಗೆ ಕನ್ಸರ್ನ್ ಇರೋರಿಗೆ ಟೆನ್ಷನ್ ಅಂತೂ ಆಯೇ ಆತ್. ನಂಗೆ ಇವತ್ತೊಂದು ಇದ್ರೆ ಸಾಕು, ನಾಳೆ ಕಾಂಬಂಬರಿಗಲ್ಲ. ಇದ ನನ್ನ ನಾಳೆಯ ಬಗ್ಗೆ ಯೋಚನೆ ಇರೋರಿಗೆ ಈ ಮಳೆ ಬರ್ತಾ ಇಲ್ಲ ಅನ್ನುವಂಥದ್ದು ಬಹಳಷ್ಟು ಟೆನ್ಷನ್ ಮಾಡ್ತಿದ್ದೆ, ನನಗಂತೂ ನಿಜವಾಗ್ಲೂ ಮಾಡ್ತಿತ್ತೆ. ಹಾಂಗಾಗಿ ಇವತ್ತು ನಮ್ಮ ರೇಡಿಯೋ ಕುಂದಾಪುರದ ಕುಂದಾಪುರ ಮಾತುಕತೆಯಲ್ಲಿ ನಮ್ಮ ಕುಂದಾಪುರದವರೇ ಆಗಿರೋರೊಬ್ರು, ಇವರು ಆಕ್ಚುಲಿ ದೊಡ್ಡ ಜಿಯಾಲಜಿಸ್ಟ್, ಸೀನಿಯರ್ ಜಿಯಾಲಜಿಸ್ಟ್, ಜಿಯಾಲಜಿಸ್ಟ್ಗೆ ಹಿರಿಯ ಜಿಯಾಲಜಿಸ್ಟ್ಗೆ ಭೂವಿಜ್ಞಾನಿ ಅಂತರ, ಇವರು ಹಿರಿಯ ಭೂವಿಜ್ಞಾನಿ ಅಂತರ್ಜಲ ನಿರ್ದೇಶನಾಲಯ ಉಡುಪಿ ರಜತಾದ್ರಿಯಲ್ಲಿ, ಅಂದ್ರೆ ಡಿಸ್ಟ್ರಿಕ್ಟ್ ಗ್ರೌಂಡ್ ವಾಟರ್ ಡೈರೆಕ್ಟರೇಟ್ ಅಲ್ಲಿ ಉಡುಪಿನಲ್ಲಿ ಇವರು ಸೀನಿಯರ್ ಜಿಯಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇರೋರು. ನಮ್ಮ ಬದಿಯರೇ ಅಂದ್ರೆ ನಮ್ಮೂರವರೇ ಡಾಕ್ಟರ್ ಎಂ ದಿನಕರ್ ಶೆಟ್ಟಿ ಅವರಿದ್ದಾರೆ. ಇವರೊಟ್ಟಿಗೆ ಇವತ್ತು ನಾವು ಮಳೆ, ನೀರು, ಅಂತರ್ಜಲ ಇದ್ರ ಬಗ್ಗೆ ಮಾತಾಡಿಕೆ, ಈ ವಿಷಯ ಒಂದು ತಿಳ್ಕೊಳಕೆ, ಯಾಕನ್ಕೇಂದ್ರೆ ಇರುವ ನೀರನ್ನಾದ್ರೂ ನಾವು ಸಂರಕ್ಷಿಸಿ ಇಟ್ಕೊಳ್ಳೋದು ಹೆಂಗೆ? ಈಗ ಮಳೆಯೇ ಬರ್ಲಪ್ಪ, ಮಳೆ ನಮ್ಗೆ ತೋರ್ಸುಕತ್ತ, ಮೋಡ ಬಿತ್ತನೆ ಅಂತೆಲ್ಲ ಹೇಳ್ತಾರೆ, ಇದೆಲ್ಲ ನಮ್ ಕೂಕಣಿಲ್ ಮಾಡೋಕತ್ತ? ಖಂಡಿತವಾಗ್ಲೂ ಇಲ್ಲ. ಪ್ರಕೃತಿ ಕೊಟ್ರೆ ಕೊಡ್ತು, ಕೊಟ್ಟಿಲ್ಲ ಅಂದ್ರೆ ಪ್ರಕೃತಿಯೊಟ್ಟಿ ಬದುಕುದು ಹೆಂಗಂಬುದನ್ನ ನಾವೀಗ ಕಲಿಯಬೇಕಾಗಿರೋ ಅನಿವಾರ್ಯತೆ. ಅದಕ್ಕಾಗಿ ನಮ್ಮೊಟ್ಟಿಗೆ ಡಾಕ್ಟರ್ ಎಂ ದಿನಕರ್ ಶೆಟ್ಟಿ ಅವರು, ಸೀನಿಯರ್ ಜಿಯಾಲಜಿಸ್ಟ್ ಜೊತೆ ಮಾತಾಡುವ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ ಮೇಡಮ್,
1: ಹೆಂಗಿದ್ರಿ ಸರ್, ಹುಷಾರಿದ್ರಿಯಾ? ನಂಗೆ ಖುಷಿ ಅದೇ ಅಂತಂದ್ ಕೇಂದ್ರೆ, ಮೊನ್ನೆ ನಿಮ್ಮೊಟ್ಟಿಗೆ ಮಾತಾಡೋತಿಗೆ ನೀವು ಬರೀ ಜಿಯಾಲಜಿಸ್ಟ್ ಮಾತ್ರ ಅಲ್ಲ, ಈವನ್ ಅಗ್ರಿಕಲ್ಚರಿಸ್ಟ್ ಅಂತ, ಕೃಷಿ ಮಾಡ್ತೀರಿ, ಆ ಮಣ್ಣಿನ ಬಗ್ಗೆ ಪ್ರೀತಿ ನಿಮ್ಗೆ ಎಷ್ಟಿದೆ ಅಂತ, ಅದಕ್ಕೆ ನೀವು ಜಿಯಾಲಜಿಸ್ಟ್ ಆದ ಸರ್?
2: ಇಲ್ಲ ಮೇಡಮ್, ಆಕ್ಚುಲಿ ನಮ್ಮ ಸ್ಟ್ರೆಸ್ ಮೇನ್ ರಿಲೀಸ್ ಮಾಡ್ಲಿಕ್ಕೆ ಕೃಷಿ ಅನ್ನೋದು ಬಹಳ ಉತ್ತಮ ಅಂತಕೊಂಡಿದ್ದೆ.
1: ಒತ್ತಡ ರಿಲೀಸ್ ಮಾಡೋಕೆ ಈ ಕೆಲಸದ ಒತ್ತಡ ಏದೆ ಅವರ ಸಾಕಾಯಿ ಹೋಗಿರುತ್ತೆ ಅಲ್ಲ. ಜಿಯಾಲಜಿ ಅಂಡ್ ಅಗ್ರಿಕಲ್ಚರ್ ಎರಡು ತುಂಬಾ ಹತ್ರ ಅಲ್ಲದ
2: ಸರ್? ಡೆಫಿನೆಟ್ಲಿ ಹತ್ರ ಮೇಡಮ್.
1: ನೀವು ಭೂ ವಿಜ್ಞಾನಿಗಳು, ಭೂಮಿಯೊಟ್ಟಿಗೆ ಇರೋರು, ಜೊತೆಗೆ ಕೃಷಿನ ಸೇರ್ಕೊಂಡ್ರೆ ನಿಮ್ಮ ವಿಜ್ಞಾನ ಅಲ್ಲೂ ಕೂಡ ಅಪ್ಲೈ ಆಗ್ತ ಅನ್ಸುತ್ತೆ.
2: ಖಂಡಿತ ಅಪ್ಲೈ ಆಗತ್ತೆ. ಹೇಗೆ ಕೇಳಿದ್ರೆ, ನಾವು ಅಂತರ್ಜಲದ ಬಗ್ಗೆ ನೀರನ್ನ ಹೇಗೆ ಬಳಕೆ ಮಾಡಬೇಕು, ಕೃಷಿಯಲ್ಲಿ ಹೇಗೆ ಬಳಕೆ ಮಾಡಬೇಕು, ಅದನ್ನ ಸಂರಕ್ಷಿಸುವುದು ಹೇಗೆ ಅನ್ನೋದು ನಾವು ಕೃಷಿ ಮಾಡಿದ್ರೆ ಮಾತ್ರ, ಪ್ರಾಕ್ಟಿಕಲಿ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ನಮಗೆ.
1: ನಾವು ಗೆದ್ದಿಗಿಳಿದು ಮೈ ಕೈ ಕೆಸರು ಮಾಡ್ಕೊಂಡು ಮಣ್ಣು ಮಾಡ್ಕೊಂಡು ಗೊಬ್ಬರ ಮಾಡ್ಕೊಂಡು ಮಾಡಿದಾಗ ನೀರನ್ನ ಹೆಂಗ್ ಬಳಕೆ ಮಾಡಬಹುದು, ಆ ನೀರನ್ನ ಹೆಂಗೆ ಸಂರಕ್ಷಿಸಬಹುದು ಅನ್ನೋದು ಗೊತ್ತಾಗುತ್ತೆ. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಈಗ ಫುಲ್ ತಲೆಬಿಸಿ ಆಯ್ತು, ಎಂತಕ್ಕೆಂದ್ರೆ ಮಳೆ ಸಮ ಬತ್ತಿಲ್ಲ. ಎಂತಕ್ಕೆ ಮಳೆ ಬತ್ತಿಲ್ಲ ಅದನ್ನೆಲ್ಲ ಈಗ ಡಿಸ್ಕಸ್ ಮಾಡುವಂತದ್ದು ವಿಷಯ ಅಲ್ಲ ಇವತ್ತು, ಆ ಟಾಪಿಕ್ ಅಲ್ಲ. ಈ ಮಳೆ ಬತ್ತಿಲ್ಲ ಆದ್ರೆ ಮಳೆ ಬರ್ದೆ ನೀರಿಲ್ಲ, ನೀರ ಇಲ್ದಿದ್ದಂಗಾದ್ರೆ ನಾವು ಹೆಂಗ್ ಬದುಕೋದು, ಈಗ ಇರುವ ನೀರನ್ನ ನಾವು ಹೆಂಗೆ ಸಂರಕ್ಷಿಸೋದು? ಫಸ್ಟ್ ಆಫ್ ಆಲ್ ನಂಗೊಂದು ಹೇಳಿ ಸರ್, ನಮ್ಮ ಕರಾವಳಿಯಲ್ಲಿ, ನಮ್ಮ ಕುಂದಾಪುರದಲ್ಲಿ, ಇನ್ ಸ್ಪೆಷಲ್ ನಮ್ಮ ಕುಂದಾಪುರದಲ್ಲಿ ಈ ಮಳೆ ಎಷ್ಟು ಮಟ್ಟದಲ್ಲಿ ಬತ್ತತ್ತು, ನಮ್ಮ ಅಂತರ್ಜಲ ಮಟ್ಟ ಹೆಂಗಿತ್ತು ರೈಟ್ ನಾವು ಫಾರ್ 2025 ಅಥವಾ 2026 ಹೆಂಗಿತ್ತು, ಅದೊಂಚೂರು ಹೇಳಿ ಬಿಡಿ ಕಂಬ.
2: ಇದಕ್ಕಿಂತ ಮೊದಲು ನೀರು ಹೇಗಾಯ್ತು ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಹಿನ್ನೆಲೆ.
1: ಯಸ್ ಸರ್, ಹೇಳಿ ಸರ್.
2: ಆಕ್ಚುಲಿ ಭೂವಿಜ್ಞಾನಿಗಳ ಅಂದಾಜಿನಂತೆ ಸಾಧಾರಣ 460 ಕೋಟಿ ವರ್ಷಗಳ ಹಿಂದೆ ನಮ್ಮ ಭೂಮಿಯ ಉಗಮವಾಯಿತು. ಭೂಮಿ ಹುಟ್ಟುವಾಗ ಅದು ಕೆಂಪು ಗಂಟದಂತಿತ್ತು, ಅದರಿಂದ ಉತ್ಪತ್ತಿಯಾದಂತ ಅದು ತಣ್ಣಗಾಗ್ತಾ ತಣ್ಣಗಾಗ್ತಾ ಹೋಗಿ ಅದರಿಂದ ವಾಯುಗಳು ಹೊರ ಬಂದವು. ಅದರಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ತಮಗರಿಯದ ರೀತಿಯಲ್ಲಿ ಸಂಯೋಜನೆಯಾಗಿ ನಮಗೆ ನೀರು ಆಯಿತು ಅಂತ ಹೇಳುವ ಒಂದು 300 ಕೋಟಿ ವರ್ಷಗಳ ಹಿಂದೆ ನೀರು ನಮಗೆ ಜನನವಾಯಿತು.
1: H2O
2: H2+O2 ತಮಗರಿಯದ ರೀತಿಯಲ್ಲಿ ಜಾಯ್ನ್ ಆಗಿ H2O ಆಗಿದೆ ಅಂತ. ಹಾಗಾಗಿ ನಾವು ನೀರು ನಮಗೆ ಪ್ರಕೃತಿ ನೀಡಿದ ವರ ಅಥವಾ ಕೊಡುಗೆ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ನಾನು ಭಾವಿಸಿದ್ದೇನೆ.
1: ಅದು ವರನೇ ಸರ್, ಒಂದು ಗಳಿಗೆ ನೀರಿಲ್ಲದ್ರೆ ಬದುಕುಕತ್ತ ಸಾಧ್ಯವಾ? ಪ್ರಕೃತಿಗೆ ನಮ್ಗಷ್ಟು ಉಚಿತವಾಗಿ ಕೊಟ್ಟಿರುವಂತ ನೀರು, ಅದು ನಮ್ಮ ಕರಾವಳಿಯಲ್ಲಿ ನೀರಿಗೆ ಯಾವ ಕೊರತೆ ಇಲ್ಲಲ್ಲ ಸರ್. ಯಾವ ತೋಡು, ಯಾವ ಕೆರೆ, ಯಾವ ಹೊಳೆ, ಯಾವ ಸಮುದ್ರ, ಅಷ್ಟು ದೊಡ್ಡ ಸಮುದ್ರ ತುಂಬಿಕೊಂಡಿಪ್ಪು ನೀರು, ಎಲ್ಲಿ ಕಂಡ್ರು ನೀರೇ ನಮ್ಗೆ, ಹೇಳಿ ಸರ್ ನೀವು.
2: ಮತ್ತೆ ನೀರಿನ ಹಂಚಿಕೆ ಭೂಮಿಯಲ್ಲಿ ಹೇಗಿದೆ ಅಂತ ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ಇದು ಭೂಮಿಯ ಮುಕ್ಕಾಲು ಭಾಗ ಆವರಿಸಲ್ಪಟ್ಟಿರುವುದು ನೀರಿಂದ. ಹಾಗಂತೇಳಿ ನಮಗೆ ಎಲ್ಲ ನೀರನ್ನ ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದರಲ್ಲಿ 97% ನೀರು ಉಪ್ಪು ನೀರಿಂದ ಆವರಿಸಲ್ಪಟ್ಟಿದೆ. ಕೇವಲ 3% ಸವಿ ನೀರು. ಈ 3% ಸಹ

0: ಎರಡು ಶೇಕಡ ಮಂಜುಗಡ್ಡೆ ರೂಪದಲ್ಲಿ ಅದು ನಮಗೆ ಬಳಸಲಿಕ್ಕಾಗುವುದಿಲ್ಲ, ದೂ ಪ್ರದೇಶದಲ್ಲಿದೆ. ಓನ್ಲಿ 1% ನೀರು ನದಿಗಳಲ್ಲಿ, ಕೆರೆಗಳಲ್ಲಿ, ಅಂತರ್ಜಲದಲ್ಲಿ ಹಂಚಿ ಹೋಗಿದೆ. ಇದು ಈಗ 1% ಅಂತ ಹೇಳಿದಾಗ ನಮಗೆ ಗೊತ್ತಾಗುತ್ತೆ ಇದು ಅಮೂಲ್ಯತೆ ಎಷ್ಟಿದೆ ಅಂತ ಹೇಳುವಂತದ್ದು.
1: ಯಾವ ಅರ್ಜಿಗೆ ಬಂದು ನಾವು ನಿಂತ್ಕೊಂಡಿತ್ತು
0: ಅಂತ ಹೇಳಿದ್ರೆ, ಹೊರಗೆ ಬಹಳ ಸರಳವಾಗಿ ಹೇಳಬೇಕಂತೇಳಿ ಹೇಳಿದ್ರೆ, 1 ಲೀಟರ್ ಬಾಟ್ಲಿಯ 1 ಚಮಚದಷ್ಟು ನೀರನ್ನ ನಾವು ನಮ್ಮ ನಾನಾ ಉದ್ದೇಶಗಳಾದಂತ ಕೃಷಿಗೆ, ಕುಡಿಲಿಕ್ಕೆ, ಕೈಗಾರಿಕೆಗಳಿಗೆ, ಬುದ್ಧಿಜೀವಿಗಳಾದ ನಾವು ಮನ ಬಂದಂತೆ ಬಳಸ್ತಾ ಇರೋದ್ರಿಂದ ಯಥೇಚ್ಛವಾಗಿ ಮಳೆಯಾಗುವಂತಹ ಈ ಪ್ರದೇಶದಲ್ಲೂ ಸಹ ಕುಡಿಯುವ ನೀರಿಗೆ ಹಾಹಾಕಾರ ಪಡುವಂತ ಪರಿಸ್ಥಿತಿ ಬಂದೋದಾಗಿದೆ.
1: ನಿಜವಾಗ್ಲು ಅದೊಂದು ವಿಪರ್ಯಾಸನೇ ಸರಿ ಸರ್. ವರ್ಷಕ್ಕೆ ನಮ್ಮಲ್ಲಿ ನಮ್ಮ ಕರಾವಳಿಯಲ್ಲಿ ಅಥವಾ ನಮ್ಮ ಕುಂದಾಪುರದಲ್ಲಿ ಎಷ್ಟು ಮಳೆ ಆಗ್ತಾಳೆ?
0: 4,500 ವಾಡಿಕೆ ಮಳೆ ಆಗ್ತದೆ. 4,000 ಈಗ ಸಾಮಾನ್ಯ ಜನರಿಗೆ 4,500 mm ಅಂತ ಹೇಳಿದ್ರೆ ಗೊತ್ತಾಗುದಿಲ್ಲ. ಅದ್ ಹೇಗೆ ಕೇಳಿದ್ರೆ, ನಮ್ಮಲ್ಲಿ ಬಿದ್ದಂತ ಮಳೆ ನೀರನ್ನ ಒಂದು ಸ್ವಲ್ಪನೂ ಇಂಗ್ಲಿಕ್ ಬಿಡದೆ ಇದ್ರೆ, ಒಂದು ಸ್ವಲ್ಪನೂ ಆವಿಯಾಗ್ಲಿಕ್ಕೆ ಬಿಡದೆ ಇದ್ರೆ, ಒಂದು ಸ್ವಲ್ಪನೂ ಹರಿದೋಗ್ಲಿಕ್ಕೆ ಬಿಡದೆ ಇದ್ರೆ, 4.5 meter ದಪ್ಪದ ಮಳೆ ಬೀಳ್ತದೆ ನಮ್ಮಲ್ಲಿ. 4.5 meter ದಪ್ಪ ಅಂದ್ರೆ ಆಲ್ಮೋಸ್ಟ್ ಸದನ ಎಷ್ಟು ಅಡಿ? 1 meter ಅಂದ್ರೆ 3.33
1: ಕರೆಕ್ಟ್
0: ಎಸ್ ಇಂಟು
1: 12 15 feet.
0: ಇಷ್ಟು ಮಳೆ ಬಿದ್ರು ಸಹ ನಮ್ಗೆ ಅದರಲ್ಲಿ ಆ ಬಿದ್ದಂತ ಮಳೆಯಲ್ಲಿ 8-10% ಮಾತ್ರ ಭೂಮಿಗೆ ಇಂಗುವಂತದ್ದು.
1: ಅಲ್ಲ ಸರ್, ನೀವು 15 feet ತನಕ ಮಳೆನ ನಾನು ಜಸ್ಟ್ ಕಲ್ಪಿಸಿಕೊಂಡೀಗ ಅಷ್ಟಪ್ಪ ಮಳೆಯಲ್ಲ ನನ್ ಕಣಗಿದ್ರೆ 5 feet ಇನ್ನಾರ 3 ಮುಳುಗಿ ಹತ್ತ ಅಲ್ದಾ. ಸೊ ಅಂತ ಅಷ್ಟು ಹೈಟ್ ಅಲ್ಲಿ ಇರುತ್ತೋ ಅಷ್ಟು ನೀರನ್ನ ನಾವು ಇಂಗ್ಸು ಕಾಯಿರೆ. ನೀವ್ ಹೇಳ್ತಿದ್ರೆ 8%
0: ಎಷ್ಟು? 8-10% ನೀರು ನ್ಯಾಚುರಲಿ ಭೂಮಿಗೆ ಇಂಗುವಂತದ್ದು.
1: ನ್ಯಾಚುರಲ್ ಆಗಿ
0: ಈಗ ಆಲ್ಮೋಸ್ಟ್ ನಾವು ತಕೊಂಡ್ರೆ ಮ್ಯಾಕ್ಸಿಮಮ್ ಜನ ನ್ಯಾಚುರಲ್ ಇಂಗುವ ನೀರನ್ನೇ ಬಳಸ್ತಾ ಇದ್ದಾರೆ, ಬಿಟ್ಟದ್ದಿದ್ರೆ ನೀರು ಇಂಗಿಸುವ ಸಂಖ್ಯೆ ಕಮ್ಮಿ ಆಗಿದೆ. ನಮ್ಮ ನೀರು ಜಲಕ್ಷಾಮಕ್ಕೆ ಮೇಜರ್ ಕಾರಣ ಏನ್ ಕೇಳಿದ್ರೆ, ನೀರಿನ ಬಳಕೆ ಮತ್ತು ಪೂರೈಕೆ ನಡುವಿನ ಅಗಾಧ ವ್ಯತ್ಯಾಸ.
1: ಬಳಕೆ ಮತ್ತು ಪೂರೈಕೆ
0: ಅಂತೇಳಿ ಹೇಳಿದ್ರೆ ನಾವು ಮರುಪೂರ್ಣ ಮಾಡದೇ ಇರುವಂತದ್ದು. ಬಳಕೆ ಅನ್ನುವಂಥದ್ದು ನಾವು ಇದಕ್ಕೆಲ್ಲ ಬಳಸ್ತಾ ಇರುವಂತದ್ದು.
1: ನಮ್ಮಲ್ಲಿ ಬರೀ ಬಳಸುದು ಮಾತ್ರ ಸರ್.
0: ಎಸ್ ಎಸ್,
1: ಮರುಪೂರಣ ರೀಚಾರ್ಜ್ ಅದನ್ನ ಇಂಗಿಸುದು ಈ ಮಾತೇ ನಮ್ಗೆ ಗೊತ್ತಿಲ್ಲ.
0: ಅದೊಂದು ವಿಚಾರ. ಇನ್ನು ಇತರ ಕಾರಣಗಳು ಯಾವ್ದು ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ನಮ್ಗೆ ನೋಡಿ ನೀರು ಇಂಗಿಸುವ ಬಗ್ಗೆ ಅಸಡ್ಡೆ. ಯುವ ಜನಾಂಗಕ್ಕೆ ಕೃಷಿ ಬಗ್ಗೆ ಆಸಕ್ತಿ ಇಲ್ಲದೆ ಇರುವಂತದ್ದು. ಕೃಷಿ ಯಾಕೆ ಕೇಳಿದ್ರೆ, ಮೊದಲು ನಾವು ಕೃಷಿ ಮಾಡ್ತಾ ಇತ್ತು. ಕೃಷಿ ಮಾಡ್ತಾ ಇರುವಾಗ ನಮ್ಗೆ ಕುಡಿಯೋ ನೀರಿನ ಸಮಸ್ಯೆ ಗೊತ್ತೇ ಇಲ್ಲ. ಕೃಷಿ ಲಾಭದಾಯಕ ಅಲ್ಲ ಅಂತೇಳಿ ಹೇಳಿ ನಾವು ಯಾವಾಗ ಬಿಟ್ಟೆವು? ಕೃಷಿಯೂ ಹೋಯ್ತು, ಕುಡಿಯೋ ನೀರು ಇಲ್ಲ.
1: ಇದು ಯಾವ ತರ, ಯಾವ ಕನೆಕ್ಷನ್ ಇದು, ಎಲ್ಲಿಂದ ಕನೆಕ್ಷನ್ ಅದೊಂಚೂರು ಹೇಳಿ. ಕೃಷಿಗೂ ಮತ್ತೆ ಕುಡಿಯುವ ನೀರು ಅಥವಾ ನಾವು ಬಳಸಬಹುದಾದ ನೀರನ್ನ ಉಳಿಸ್ಕೊಂಬಕ್ಕೆ ಯಾವ ತರ ಕನೆಕ್ಷನ್?
0: ಎಸ್ ಎಸ್, ಕೃಷಿಗೆ ಮತ್ತೆ ನಮ್ಗೆ ಇದು ಬಳಸ್ಕೊಳ್ಳೋದು ಹೇಗೆ ಕೇಳಿದ್ರೆ, ಈಗ ನಾವು ಮೊದಲು ಕೃಷಿ ಮಾಡ್ತಾ ಇದ್ದೇವೆ ಮೇಡಮ್. ಆಕ್ಚುಲಿ ನಮ್ಮ ಈ ಭಾಗದಲ್ಲಿ ತುಂಬಾ ಕೃಷಿ ಆಗ್ತದೆ,
1: ಎಲ್ಲರೂ ಕೃಷಿಕರೇ ಇದ್ದಾರೆ.
0: ಎಲ್ಲ ಕೃಷಿಗೂ ಯಾರು ಪ್ರತಿಯೊಬ್ಬನು ಒಂದಾರ್ಧ ಅದರ್ ವೇಲಿ ಅವನ ಬೇಸಿಕ್ ಇದು ಬಂದಿರೋದು ಕೃಷಿ.
1: ನಾವೆಲ್ಲರೂ ಕೃಷಿಕರ ಮಕ್ಕಳೇ.
0: ಕೃಷಿಕರ ಮಕ್ಕಳೇ. ಒಂದು ಇವಾಗ ಅವನ ಮನೆಯಲ್ಲಿ ಭೂಮಿ ಇಲ್ಲದೆ ಇದ್ರು ಬೇರೆ ಬೇರೆ ದೊಡ್ಡಕ್ಕ ಅಥವಾ ಯಾವ್ದಾದ್ರು ರೀತಿಯಲ್ಲಿ ಕನೆಕ್ಷನ್ ಹೇಗೆ ಹೋಗ್ತಾ ಇತ್ತು.
1: ಹೌದು,
0: ನಾವು ಈಗಿನ ಯಾವುದು
1: ಟ್ರೆಂಡ್
0: ಈಗಿನ ಟ್ರೆಂಡಿಗೋಸ್ಕರ ಒಂದು ಕೃಷಿ ಲಾಭದಾಯಕ ಅಲ್ಲ ಅಂತ ಹೇಳ್ಕೊಂಡು ಬಿಟ್ಬಿಟ್ಟೆವು. ಇವನ್ನು ಫಸ್ಟಿಗೆ ಏನಾಯ್ತು, ಮಕ್ಕಿ ಗದ್ದೆಗಳನ್ನ ಬಿಟ್ಟೆವು, ಈಗ ಬಯಲುಗದ್ದೆನು ಬಿಡ್ತಾ ಇದ್ದೇವೆ. ಇವನ್ ಸುಗ್ಗಿ ಮಾಡುವಾಗ ನಾವು ನಾರ್ಮಲಿ ಇಲ್ಲಿ ಏನಾಗುತ್ತೆ, ನಮ್ಮ ತೋಡುಗಳಿರ್ತಿದ್ದವು, ತೋಡುಗಳಿಗೆ ತುಂಬಾ ಕಟ್ಟುಗಳನ್ನ ಹಾಕ್ತಾ ಇದ್ದಾವೆ. ಕಟ್ಟುಗಳನ್ನ ಹಾಕ್ತಾ ಇರೋದ್ರಿಂದ ಅದು ಗದ್ದೆಯಲ್ಲಿ ನೀರು ನಿಂತ್ಕೊಳ್ಳೋದ್ರಿಂದ ನ್ಯಾಚುರಲಿ ಕೃಷಿಯೂ ಆಗ್ತಾ ಇತ್ತು, ಪ್ಲಸ್ ನಮ್ಮ ಬಾವಿಗಳಿಗೆ ನೀರಿನ ಕೊರತೆ ಆಗ್ತಾ ಇಲ್ಲ.
1: ಎಕ್ಸಾಕ್ಟ್ಲಿ, ಅಲ್ಲಿ ನೀರಿಂಗ್ತಾ ಇತ್ತು.
0: ಈಗ ಏನಾಗಿದೆ, ಆ ಕಟ್ಟಾಕೋದು ಕೈದ್ ಮಾಡಿದೆ. ಈಗ ಸಾಗೊಳ್ಳೆ ಮಾಡೋದೇ ಇಲ್ಲ, ಯಾಕೆ ನಾವು ಕಟ್ಟಾಕ್ಬೇಕು ಅಂತ ಮನೋಸ್ಥಿತಿ. ಅದು ಆ ಕಟ್ಟಾಕದೆ ಇರೋದ್ರಿಂದ ಕೃಷಿನೂ ಇಲ್ಲ, ಕುಡಿಯುವ ನೀರಿಗೂ ಪ್ರಾಬ್ಲಮ್ ಆಗಿದೆ. ಅದೊಂದು. ಮತ್ತೊಂದು ಫಾರ್ ಎಕ್ಸಾಂಪಲ್, ಈಗ ನೀವು ನಮ್ದು ಬೆಟ್ಟ ಜಾಗದಲ್ಲಿ ಅಂತ ಹೇಳಿದ್ರೆ ಹೆಚ್ಚಿನ ಈ ಕಡೆಗಳಲ್ಲಿ ಮದಗಗಳಿದ್ದವು. ಈ ಮದಗಗಳು ಎಲ್ಲಿದ್ದಾವ ಅಂತೇಳಿ ಗೊತ್ತಿಲ್ಲ ಯಾರಿಗೂ.
1: ಹೌದು,
0: ಈ ಆಕ್ಚುಲಿ ನಾವು ಇಲ್ಲಿರುವಂತಹ ಬೀಳುವಂತಹ ಮಳೆ ನೀರನ್ನ ನಾವು ಸಮರ್ಪಕ ಒಂದು ಅಸಮರ್ಪಕವಾಗಿ ನೀರಿನ ನಿರ್ವಹಣೆಯನ್ನ ನಾವು ಸಮರ್ಪಕವಾಗಿ ಮಾಡ್ಕೊಳ್ತಾ ಇಲ್ಲ. ಅಸಮರ್ಪಕವಾಗಿ ಮಳೆ ನೀರನ್ನ ಇಂಗಿಸ್ಲಿಕ್ಕೆ ಅಥವಾ ಯಾವುದೇ ರೀತಿಯಲ್ಲಿ ನಾವು ಒತ್ತು ಕೊಡದೆ ಇರುವಂತದ್ದು. ಮತ್ತೊಂದು, ಉಚಿತ ವಿದ್ಯುತ್ತು ಸಹ ಮಾರಕವಾಗಿ ಬಿಟ್ಟಿದೆ. ಆಕ್ಚುಲಿ ಮನುಷ್ಯನಿಗೆ ಯಾವುದೇ ಇದರಲ್ಲಿ ಉಚಿತ ಅಂತ ಬಂದಾವಾಗ ಅದಕ್ಕೆ ನಾವು ಬೆಲೆ ಕೊಡುವುದಿಲ್ಲ.
1: ಇದು ಹೆಂಗ್ ಮಾರಕ?
0: ಹೇಗೆ ಕೇಳಿದ್ರೆ, ನಾವು ಫ್ರೀ ಕರೆಂಟ್ ಅಲ್ಲ, ಕರೆ ಆನ್ ಮಾಡುದು ಬಿಟ್ಟು ಕೂತ್ಕೊಂಡು ಬಿಡುದು ಅನ್ನೆಸರಿ. ಹೊರವಾಯಿಲಿ ಒಂದು ಈ ಒಂದು ಕರೆಂಟು ವೇಸ್ಟು, ನೀರು ವೇಸ್ಟು, ಪ್ಲಸ್ ಬೆಳೆನೂ ಹಾಳಾಗ್ತದೆ. ಅದನ್ನು ತಿಳ್ಕೊಳ್ಳೋದಿಲ್ಲ.
1: ಅನವಶ್ಯ ನೀರು
0: ಇದೆಲ್ಲ ಆಕ್ಚುಲಿ ನಮಗೆ ಇದು ಯಾವ್ದು ಇತರ ಕಾರಣಗಳು, ನಮ್ಮ ಜಲಕ್ಷಾಮಕ್ಕೆ ಇತರ ಕಾರಣಗಳು. ಆಕ್ಚುಲಿ
1: ನೀವ್ ಹೇಳ್ರಿ ಕಾಣಿ ಸರ್, ಮದ್ಗ ಅಂತ ಹೇಳಿದ್ರಿ, ಕೆರೆ ಅಂತ ಇತ್ತು ಮೊದ್ಲೆಲ್ಲ ಕಡೆ. ಕೆರಿ ಕೆರಿ ಕೆರಿ ಕೆರಿ, ಒಂದು ನಾಲ್ಕು ಮನೆಗೆ ಒಂದು ಕೆರಿ ಇರ್ತೇ ಇತ್ತು. ಆ ಕೊಡು ಒಬ್ರಿಗೆ, ಈ ಕೊಡು ಒಬ್ರಿಗೆ, ಈ ಕೊಡು ಒಬ್ರಿಗೆ, ಮತ್ತೊಂದು ಕೊಡು ಒಬ್ರಿಗೆ, ಇದು ಕೆರೆಯ ಇದು. ಈಗ ಕೆರಿನೆಲ್ಲ ಒತ್ತುವರಿ ಮಾಡ್ಕೊಂಡು ಅಲ್ಲೆಲ್ಲ ಮನೆಯೋ ಮತ್ತೆಂದು ತೋಟವೋ ಮಾಡ್ಕೊಂಡಿರಿ, ಅದು ಒಂದಾಯ್ತು. ಇನ್ನೊಂದು ಕ್ಯಾರಿ ಇದ್ರೂ ಅದು ಹಾಳು ಬಿದ್ದಿತ್ತು, ಯಾರು ಅದ್ರ ಮೂಸಕ್ಕೂ ಹತ್ತಿಲ್ಲ. ಮೊದ್ಲೆಲ್ಲ ನಂಗೆ ಅಜ್ಜಿ ಮನೆಯಲ್ಲಿ ನಮ್ಗೆ ಬೇಸಿಗೆ ರಜೆಯಲ್ಲಿ ಕೆಲಸ ಅಂತ ಕೇಂದ್ರೆ ಕ್ಯಾರಿ ಇದಕ್ಕೆ ಕೆಸರು ಎತ್ತಿ ಮೇಲೆ ಹಾಕ್ಬೇಕು, ಇಲ್ಲ ಇದಕ್ಕೆ ಮರಣಕಟ್ಟಿಗೆಲ್ಲ ಹಾಕಕ್ಕ. ಕ್ಯಾರಿ ಕ್ಲೀನ್ ಆತ್ತ, ಅದನ್ನ ಎಲ್ಲಾ ಮನೆಯವರು ಒಟ್ಟಾಗಿ ಮಾಡ್ಕ, ಅದೊಂಥರ ಸಾಮಾಜಿಕವಾಗಿ ಒಂದು ಜವಾಬ್ದಾರಿ ಇದ್ದಂಗೆ. ಈಗ ಅಂತ ಕೆರೆಗಳನ್ನ ಮೂಸೋರೇ ಇಲ್ಲ, ಅಂದ್ರೆ ಅದ್ರ ಹತ್ರ ವಾಪರೇ ಇಲ್ಲ. ಮೊನ್ನೆ ನನ್ನ ಮಗಳಿಗೆ ಹೇಳ್ತಾ ಇದ್ದೆ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಅದು ಎಕ್ಸ್ಪ್ಲೇನ್ ಮಾಡ್ಕ ಈಗ ಅರ್ಥ ಎಂತ ಅಂತ. ಈ ಮದಗ ಅಂದ್ರೆ ಎಂತ, ಮದಗ ಅಂದ್ರೆ ನಮ್ಮ ಮಗ್ಗೆ ಗೊತ್ತೇ ಇಲ್ಲ. ನಮ್ಗೂ ಈಗ ಮದಗ ಕಾಂಬಕ್ಕೆ ಎಲ್ಲಿತ್ತು, ನಾವು ಸಹ ಹುಡ್ತಾ ಬೆಳೀತಾ ಮದಗ ನಾನು ಎಲ್ಲಿ ಕಂಡಿದ್ ನಂಗೆ ಸಹ ನೆನಪಿಲ್ಲ. ನಂಗೊಂದು ಕಲ್ಪನೆ ಇದೆ, ಮದಗ ಅಂದ್ರೆ ಇಷ್ಟು ದೊಡ್ಡದಾಗಿರೋ ಕೆರೆ ಅಂತ. ಈ ಮದಗಗಳೆಲ್ಲ ಈಗ ಒತ್ತುವರಿ
0: ಒತ್ತುವರಿ ಅನ್ನೋದಕ್ಕಿಂತನೂ ಮೇಡಮ್ ಅಲ್ಲಿ ಏನಾಗಿದೆ, ಡೀಸಿಲ್ಟ್ ಆಗಿ ಮದಗವೇ ಅಂತ ಹೇಳುವ ನಾರ್ಮಲ್ ಲ್ಯಾಂಡ್ ಟೈಪ್ ಆಗ್ಬಿಟ್ಟಿದೆ.
1: ಕರೆಕ್ಟ್ ಲ್ಯಾಂಡ್. ಹೌದು,
0: ಈಗ ನಮ್ಗೆ ಇಲ್ಲಿ ನಾವೇನ್ ದೊಡ್ಡ ವಿಶೇಷ ಮಾಡ್ಲಿಕ್ಕೆ ಏನು ಇಲ್ಲ. ಈಗ ಇಲ್ಲಿ ಜಿಯಾಲಜಿಸ್ಟಿನ ಅಗತ್ಯ ಇಲ್ಲ, ಯಾರು ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಫಿಶರ್ ಮ್ಯಾನ್ ಯಾವ್ದೇ ಆಕ್ಟಿವಿಟೀಸ್ಗೆ ಅವರು ಆಫೀಸರ್ ಬರೋದಕ್ಕಿಂತ ಲೋಕಲ್ ಫಿಶರ್ ಮ್ಯಾನ್ ಇರುವಷ್ಟು ನಾಲೆಜ್, ಪ್ರಾಕ್ಟಿಕಲ್ ನಾಲೆಜ್ ಇವರಿಗೆ ಇರೋದಿಲ್ಲ.
1: ಎಕ್ಸಾಕ್ಟ್ಲಿ
0: ಅದೇ ತರ ಇಲ್ಲಿ ಕೃಷಿಕರಿಗೆ, ನಮ್ ಬೇರೆ ಎಲ್ಲಿ ಕೇಳಲಿಕ್ಕೆ ಹೋಗೋದು ಬೇಡ. ಈಗ ಇರುವ ನಮ್ಮಲ್ಲಿ ಏನ್ ದೊಡ್ಡ ಸಮಸ್ಯೆ ಏನ್ ಕೇಳಿದ್ರೆ, ನಮ್ಮಲ್ಲಿ ಯೋಜನೆಗಳೆಲ್ಲ ಚೆನ್ನಾಗಿದ್ದಾವೆ, ನಿರ್ವಹಣೆ ವೀಕ್. ನಿರ್ವಹಣೆ ಇಲ್ಲ, ಒಂದು ಬಸ್ ಸ್ಟ್ಯಾಂಡ್ ಆಗ್ತದೆ, ಅದಕ್ಕೆ ನಿರ್ವಹಣೆ ಇರುವುದಿಲ್ಲ. ಅದಕ್ಕಿಂತ ಬಸ್ ಸ್ಟ್ಯಾಂಡ್ ಹೋಗ್ಲಿ, ಇದ ಮತ್ತೊಂದು ಕಟ್ಟಬಹುದು, ಬಟ್ ಜನ ತಿಳಿದುಕೊಂಡಿಲ್ಲ ನೀರಿಗೆ ನೀರೇ ಪರ್ಯಾಯ.
1: ಎಸ್, ದರ್ ಇಸ್ ನೋ ಸಬ್ಸ್ಟಿಟ್ಯೂಟ್.
0: ಈಗ ನಾನು ಇಲ್ಲಿಗೆ ಬರುವಾಗ ನಡ್ಕೊಂಡು ಬರಬಹುದು, ಕಾರಲ್ಲೂ ಬರಬಹುದು, ಹೇಗೆ ಬರಬಹುದು, ಬಟ್ ಈ ನೀರಿಗೆ ಏನಾದರೂ ಸಬ್ಸ್ಟಿಟ್ಯೂಟ್ ಇದ್ದಿದ್ರೆ ಅದು ಮಳೆ.
1: ಕರೆಕ್ಟ್.
0: ಈ ಮಳೆಯನ್ನು ನಾವು ಸಮರ್ಪಕವಾಗಿ ಉಳಿಸ್ಕೊ ಇದು ಮಾಡ್ಕೊಂಡಿಲ್ಲ ಅಂತೇಳಿ ಹೇಳಿದ್ರೆ ಆಕ್ಚುಲಿ ನಮ್ಮಷ್ಟು ನನಗೆ ಒಂದೊಂದ್ಸಲ ಬಹಳ ಬೇಜಾರಾಗೋದು. ನಾವು ಪ್ರಜ್ಞಾವಂತರು ಹೌದು, ಬುದ್ಧಿವಂತರು ಹೌದು, ಆದ್ರೆ ನಮ್ಗೆ ಅಂತರ್ಜಲದ ಬಗ್ಗೆ, ನೀರಿನ ವಿಷಯದಲ್ಲಿ ನಾವು ನಮ್ಮ ಬುದ್ಧಿ ಸಾಲವು ಅಥವಾ ಯಾಕೆ ಹಿಂಗ್ ಮಾಡ್ತಾ ಇದ್ದೇವೆ?
1: ಅಲ್ಲ ಸರ್, ಅದು ಅಸಡ್ಡೆ, ಇಟ್ ಈಸ್ ಕಾಲ್ಡ್ ಆಸ್ ನೆಗ್ಲಿಜೆನ್ಸಿ. ಯಾಕೆಂದ್ರೆ ಎಲ್ಲಿ ತನಕ ಬಿಸಿ ಮುಟ್ಟೋದಿಲ್ವೋ ಅಲ್ಲಿ ತನಕ ನಮ್ಗೆ ಅದ್ರದ್ದು ಇಂಪಾರ್ಟೆನ್ಸ್ ಗೊತ್ತಾಗೋದಿಲ್ಲ. ವೆರಿ ಸಿಂಪಲ್, ನಾನ್ ಇದೇ ಊರಂಗಿದ್ದವಳು ಕರಾವಳಿಯಲ್ಲಿ, ನಮ್ದದೇ 4,500 ಮಿಲಿಮೀಟರ್ ಮಳೆ ಕಂಡವ್ರು, ಎಲ್ಲಿ ಕಂಡ್ರು ನೀರು, ನಮ್ಗೆಲ್ಲ ನೀರಿನ ಕೊರತೆ ಇಲ್ಲ ಆಯ್ತಾ. ಆದ್ರೆ ಬಾಂಬೆಗೆ ಹೋದಾಗ ನಂಗೆ ಅರ್ಥ ಆಯ್ತು, 8 ಗಂಟೆಗಲ್ಲೋ ನೀರು ಬರ್ಲ ಅಂದ್ರೆ, ಒಂದಿನ ಅವ ನೀರು ಬಿಡ್ಲ ಅಂದ್ರೆ ಟಾಯ್ಲೆಟ್ಗೆ ಹೋಗಕ್ಕೂ ಯೋಚನೆ ಮಾಡ್ಬೇಕು, ಸ್ನಾನ ಮಾಡೋಕ್ಕೂ ಯೋಚನೆ ಮಾಡ್ಬೇಕು. ಟೆನ್ಷನ್ ಅಂತ ಕೇಳಿದ್ರೆ ನೀರು ಬರ್ತಿಲ್ಲ ಅಂಬ್ರು, ಅದೇ ಒಂದ್ ದೊಡ್ಡ ಟೆನ್ಷನ್. ನೀರಿಲ್ಲ ಅಂದ್ರೆ ಎಂತ ಅಂಬುದೊಂದು ಆ ಇಂಪಾರ್ಟೆನ್ಸ್ ಇತ್ತಲ್ಲ. ನೀರು ಬರ್ದೇ ಇದ್ದಾಗ, ನೀರು ಸಿಕ್ಕದೇ ಇದ್ದಾಗ ಗೊತ್ತಾಯ್ತು
0: ನಮ್ಮಲ್ಲಿ ಯಾವುದೇ ವಸ್ತುವಿನ ವ್ಯಾಲ್ಯೂ ನಮಗೆ ಅದು ಇಲ್ದಿದ್ದಾವಾಗ. ಆಕ್ಚುಲಿ ನೀರನ್ನ ನಮ್ದು ಒಟ್ಟು ಮರಣ ಹೊಂದುವ ಸಂಖ್ಯೆನೂ ತಕೊಂಡ್ರೆ ಮೇಡಮ್, ಆಕ್ಚುಲಿ ನೀರಿನ ಸಮಸ್ಯೆಯಿಂದಾಗಿ ಸಾಯುವ ಸಂಖ್ಯೆನೇ ಜಾಸ್ತಿ ಆಕ್ಚುಲಿ.
1: ಹೌದಾ?
0: ನೀರಿನ ಸಮಸ್ಯೆಯಿಂದಾಗಿ ಓವರ್ಆಲ್ ನಿಮ್ಗೆ ಮರಣ ಹೊಂದುವರ ಸ್ಟಾಟಿಸ್ಟಿಕ್ ತಗೊಂಡ್ರೆ ನಿಮ್ಗೆ ಪ್ರಪಂಚದಲ್ಲಿ ಒಂದೀಗ ನೀರಿನ ಸಮಸ್ಯೆಯಿಂದ ಸಾಯುವ ಸಂಖ್ಯೆ.
1: ಆರೋಗ್ಯಕರ ನೀರಿಲ್ಲ.
0: ಹೌದೌದು, ಆರೋಗ್ಯಕರ ನೀರಿಲ್ಲದೆ ಕೆಲವೊಂದ್ ಕಡೆ ಇಲ್ಲದೆ ಇರುವಂತಹದ್ದು ಟೋಟಲ್. ಇದು ಆಕ್ಚುಲಿ ವಿಶ್ವಸಂಸ್ಥೆ ಒಂದು ಇದರಿಂದ ತಗೊಂಡ ಅಂಕಿಅಂಶದ ಇದ್ರ ಪ್ರಕಾರ ಆಕ್ಚುಲಿ ನಮ್ಗೆ ನೀರಿನ ಸಮಸ್ಯೆ. ಮತ್ತೊಂದು, ನಮ್ಗೆ ಆಕ್ಚುಲಿ ನೀರ್ ಇಲ್ಲದೆ ಇದ್ದಾವಾಗ ಫಸ್ಟ್ ಬಾಧಿತರಾಗುವುದು ಮಕ್ಕಳು ಮಹಿಳೆಯರು.
1: ನಿಜ, ಒಪ್ತೇನೆ ನಾನು.
0: ಮತ್ತೆ ನೀರಿನ ಸಮಸ್ಯೆ ಏನನ್ನೋದು ನೀವು ಹೇಳಿದಾಗ ನಮ್ಗೆ ಯಾಕೆ ಗೊತ್ತಿಲ್ಲ ಅಂತ ಕೇಳಿದ್ರೆ, ನನ್ನ ಜಾಯ್ನ್ ಆದ ನಾನು ಇದರಲ್ಲಿ ನಾನು ಕೋಲಾರಕ್ಕೆ ಹೋಗಿದ್ದೆ. ಅಲ್ಲಿ 1900 ನಮ್ಮ ಕೋಸ್ಟಲ್ ಅಲ್ಲಿ ಹೇಗಿತ್ತು ಅದೇ ತರ ಬಾವಿಗಳಿದ್ದವಂತೆಲ್ಲಿ
1: 1900
0: ಅದೇ ತರ ಇತ್ತು. ಆಕ್ಚುಲಿ ಜಾಸ್ತಿ ಕೆರೆಗಳು ಇರುವುದು ಇದೆಲ್ಲ ಅಲ್ಲೇ ಇತ್ತು, ಕೋಲಾರದಲ್ಲೇ ಇತ್ತು. ಬಟ್ ಅಲ್ಲಿ ಏನಾಗಿದೆ ಈಗ 1700 ವರೆಗೆ ಹೋಗ್ತಿದೆ, ಫ್ಲೋರೈಡ್ ಕಂಟೆಂಟ್ ಇದೆ. ಅಲ್ಲಿಯ ಪರಿಸ್ಥಿತಿ ಹೇಗೆ ಅಂತ ಕೇಳಿದ್ರೆ, ಅಲ್ಲಿಯ ಗಂಡು ಮಕ್ಕಳನ್ನು ಹೆಣ್ಣು ಮಕ್ಕಳನ್ನು ಬೇರೆಯವ್ರು ಮದುವೆ ಮಾಡ್ಕೊಂಡು ಹೋಗ್ಲಿಕ್ಕೆ ಒಪ್ಪುದಿಲ್ಲ.
1: ಎಸ್, ಇದು ನಾನು ತುಂಬಾ ಕಡೆ ಇಂತಹ ಕಥೆಗಳನ್ನ ಕೇಳಿದ್ದೀನಿ. ನೀರಿಲ್ಲ ಅಂದ್ರೆ ಹೆಣ್ಣು ಕೊಡುದಿಲ್ಲ.
0: ಅಲ್ಲ, ಆ ವಿಷಯ ಅಲ್ಲ, ಹೇಗೆ ಕೇಳಿದ್ರೆ ಫ್ಲೋರೈಡ್ ಕಂಟೆಂಟ್ ಇದೆ. ಆಕ್ಚುಲಿ ಫ್ಲೋರೈಡ್ ಕಂಟೆಂಟ್ ಇರೋದ್ರಿಂದ ಅದರಲ್ಲಿ ಫಸ್ಟ್ ಗೆ ಏನಾಗುತ್ತೆ, ಹಲ್ಲಿಗೆ ಅಟ್ಯಾಕ್ ಆಗುತ್ತೆ, ಎಲ್ಲೋ ವಯಸ್ಸಲ್ಲಿ ಹಲ್ಲು ಬರುತ್ತದೆ, ಫ್ಲೋರೋಸಿಸ್ ಅನ್ನುವ ಕಾಯಿಲೆ ಬರ್ತದೆ. ಆಕ್ಚುಲಿ ಕಡೆಗೆ ಕಾಲುವೆ ಬೆಂಡ್ ಆಗುತ್ತೆ, 15 ಏಜಾದವರಾಗೆ ಕಾಳ್ತಾರೆ.
1: ಓ,
0: ಇದು ದೊಡ್ಡ ಸಮಸ್ಯೆ. ಆಕ್ಚುಲಿ ನಾವು ಸ್ವರ್ಗದಲ್ಲಿದ್ದೇವೆ, ನಮ್ಗೆ ಏನಾಗಿದೆ, ನಮ್ಗೆ ನೀರಿನ ವ್ಯಾಲ್ಯೂ ಗೊತ್ತಿಲ್ಲ. ಇದು ಆಕ್ಚುಲಿ ನಮ್ಗೆ ಎಲ್ಲಿನೋ ಅನ್ನುವಂತದ್ದು ನಮ್ಗೆ ಪಾರ್ಟಿಕಲ್ ಸಿಕ್ ಬಂದಿದ್ದು ಅಂತ ಹೇಳ್ತೀನಿ ನನಗೆ ಡೆಫಿನೆಟ್.
1: ಆದ್ರೆ ಅರ್ಥಾತ್ ನಂಗೆ ಅನ್ಸೋದು ಸರ್, ಎರಡು ವಿಷಯದಲ್ಲಿ ನಾವು ತುಂಬಾ ಎಡವಿದ್ದೇವೆ ಅಂತ, ಅಂಡ್ ಎಡವತಾನೆ ಇದ್ದೇವೆ. ಒಂದು, ನಮ್ಗೆ ಮರ ಗಿಡಗಳನ್ನ ಉಳಿಸ್ಕೊಳ್ಳಕ್ ಆಗ್ಲಿಲ್ಲ. ಬೆಳೆಸೋದ್ ಬಿಡಿ, ಅದ್ ನಮ್ ಹಣಿ ಬರ್ದಂಗಿಲ್ಲೇನೋ, ಅಟ್ ಲೀಸ್ಟ್ ಇರೋ ಹಾಡಿಗಳನ್ನು ನಾವು ಉಳಿಸ್ಕೋತಿಲ್ಲ. ಎಲ್ಲ ಕಟ್ ಮಾಡಿ ಪ್ಲಾಟ್ ಮಾಡು, ಸೇಲ್ ಮಾಡು, ಪ್ಲಾಟ್ ಮಾಡು, ಸೇಲ್ ಮಾಡು, ದುಡ್ಡೇ ಮಾಡುದಂತ. ಆಯ್ತಾ, ಒಂದು ಅಲ್ಲಿ ಎಡವಿದ್ವಿ ನಾವು. ಓಕೆ, ಅದು ಆಯ್ತಪ್ಪ, ಅದು ಹಂಗೋಯ್ತು. ಈಗ ಜಾಗ ಇಲ್ಲ, ಎಲ್ಲಿ ಗಿಡ ನೆಡೋದು, ಅದನ್ನ ಸಾಕುದೇ ಯಾರ, ಈ ಪ್ರಶ್ನೆಗಳು ಹೋಗ್ಲಿ. ಇರೋ ನೀರನ್ನ ಬಳಸ್ಕೊಳ್ಳುವಂತಹ ಒಂದು ಅಂತಃಪ್ರಜ್ಞೆ ನಮ್ಗಿದ್ಯಾ?
0: ಇಲ್ಲೋ ಇಲ್ಲ.
1: ಅದ್ರ ಬೆಲೆ ಗೊತ್ತಿದ್ಯಾ? ಬಳಸೋವಾಗ ಹಿಂಗ್ ಆನ್ ಮಾಡ್ರಾಯ್ತು ಸರ್, ಲೈಫ್ ಈಸಿ ಮಾಡ್ಬಿಟ್ಟಿದ್ದಾನೆ ದೇವ್ರು. ಸ್ವಿಚ್ ಆನ್ ಮಾಡಿದ ಕೂಡಲೇ ನಿಮ್ಗೆ ಸೀದಾ ಬಾಮಿಯಿಂದ ಟ್ಯಾಂಕ್ ನೀರು ಹೊತ್ತು, ಇಲ್ಲ ನೊಳ್ಳಿ ತಿರ್ಸಿದ್ರು ಕೂಡ ನೊಳ್ಳಗ್ ಬತ್ತು ಮತ್ತೆ ಅಂತಕ್ಕೆ ತಲೆಬಿಸಿ.
0: ಮೇಡಮ್, ನಿಮ್ ಮಾತಿಗೆ ನಾನು ನಡ್ ಬಂದೆ. ನಮ್ಗೆ ಇವಾಗ್ಲೂ ಇಷ್ಟ ಹೇಳ್ತಾರಲ್ಲ, ಅಥವಾ ಎಲ್ಲೂ ನೀರಿಲ್ಲ ಅಂತ ಹೇಳ್ತಾರಲ್ಲ, ಇವಾಗ್ಲೂ ನಾವು ಬಾವಿಯಿಂದ ಸೇದಿ ತೆಗೆದಿದ್ದಾರೆ ನೀರು, ನಮ್ ನೀರಿನ ಸಮಸ್ಯೆ ಇಲ್ಲ.
1: ಎಕ್ಸಾಕ್ಟ್ಲಿ, ಕರೆಕ್ಟ್ ಆಗಿ ಹೇಳಿದ್ರಿ ನೀವು.
0: ನಮಗೆ ಯಾವುದೇ ಒಂದು ಈಸಿಯಾಗಿ ಸಿಕ್ಕಿದಾವಾಗ ಅದ್ರ ವ್ಯಾಲ್ಯೂ ಗೊತ್ತಿರುವುದಿಲ್ಲ. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹೋಗ್ತೇವೆ ನಾವು, 5-6 ರೂಪಾಯಲ್ಲಿ ನಾನು ಪ್ರತಿ ವರ್ಷ ತಗೊಂಡ್ ಬಂದು ಇಷ್ಟು ಗಿಡ ನೆಡ್ತೇನೆ. ನಾನು ಯಾಕೆ ಕೇಳಿದ್ರೆ, ಎಷ್ಟೋ ಜನ, ನಾನು ಕೆಲವೊಂದು ಇದರಲ್ಲಿ ಹೇಳಬೇಕೋ ಬೇಡೋ ನನಗೆ ಗೊತ್ತಿಲ್ಲ, ಅವರು ಮನಸ್ಪೂರ್ವಕವಾಗಿ, ಈಗ ನೀವು ಆಸಕ್ತಿಯಿಂದ ಮಾಡೋದು ಬೇರೆ, ಏನೋ ಒಂದು ಶೋಕಿಗೆ ಮಾಡೋದು ಬೇರೆ. ಆಕ್ಚುಲಿ ನಿಮ್ಗೆ ಆಸಕ್ತಿಯಿಂದ ಮಾಡಿದಾಗ ಅದರಲ್ಲಿ ಸಿಗುವಂತ ಖುಷಿ ಇತ್ತಲ್ಲ, ನಿಮ್ಗೆ ಅಲ್ಲಿ
1: ಸಿಗುದಿಲ್ಲ. ಹೌದು,
0: ಅದಕ್ಕೆ ಹೇಳಿ ನಾನು ಕೃಷಿನ ಯಾಕೆ ಕೇಳಿದ್ರೆ, ನಾಳೆ ನನಗೆ ಜಾಬ್ ಇಲ್ಲ ಅಂದ್ರೂ ನಾನು ಹೆದರ್ಕೊಳ್ಳೋದಿಲ್ಲ. ನಮ್ಗೆ ಕೃಷಿಯಲ್ಲಿ ಹೋಗಿ ಬಂದು ಬೇಕಾದ್ರೆ ಅರ್ಧ ಗಂಟೆ, ಇವನ್ನು ನನಗೆ ಈಗ ಬರುವಾಗ ನಾನು ನಿಮ್ಗೆ ಇದನ್ನು ಸಹ ಮೊನ್ನೆ ಮಾತಾಡುವಾಗ ಹೇಳಿದೆ, ನನಗೆ ಈಗ ಲೇಬರ್ ಪ್ರಾಬ್ಲಮ್ ಮೇಡಮ್, ಲೇಬರ್ ಏನು ಕೆಲಸ ಮಾಡೋದಿಲ್ಲ. ನಾನು ಬರುವಾಗ ಒಬ್ಬ ಕೆಲಸ ಮಾಡ್ತಾ ಇದ್ದಾನೆ, ನಾನೇ ಸರ್ಕಲ್ ಅಲ್ಲಿ ನೋಡಿ ಬಂದೆ, ಎಷ್ಟೋ ಜನ ಮಲಗಿದ್ದಾರೆ. ನಾನು ಅವರಿಗೆ ಇದೇ ಮಾತನ್ನ ಅಂತ ಹೇಳಿದ್ದೆ, ನೋಡಿ ನಮ್ಮ ಈಗ ಇರುವಂತ ಯಂಗ್ಸ್ಟರ್ಸು ಎಲ್ಲಾದ್ರೂ ಈ ಕೆಲಸಗಳಿಗೆ ಅಥವಾ ಇದಕ್ಕೆಲ್ಲಾದ್ರೂ ಬಂದ್ರ ಅಂತ ಹೇಳಿದ್ರೆ ನೀವು ಬೀದಿ ಪಾಲಾಗಬೇಕಾಗತ್ತೆ. ನಾನು ಹೇಳುದು ಪ್ರತಿಯೊಬ್ಬನು ಮಾಡುದು, ನಾನು ಎಷ್ಟು ಸಂಬಳ ತಗೊಳ್ತಾ ಇದ್ದೇನೆ, ನನಗೆ ಖುಷಿಯಾಗುವ ಲೆಕ್ಕದಲ್ಲಾದ್ರೂ ಕೆಲಸ ಮಾಡ್ಬೇಕನ್ನೋದು ನನ್ನ ಇದು.
1: ನಿಮ್ ಕಣಗಿದ್ದರು ಒಂದ 80 ಜನ 100 20 ಜನ ಬಿಡಿ, ಆದಷ್ಟು ಈ ಕೃಷಿ, ಒಂದು ಕೃಷಿ ಇವತ್ತಂತೂ ಆತಿತ್ತು, ಯಾರಿಗೂ ಅದ್ರ ಮೇಲೆ ಆಸಕ್ತಿ ಇಲ್ಲ, ನಾಳೆ ಉಂಬುದೆ ಅಂತ ಅಂಬ ಚಿಂತೆನೂ ಇಲ್ಲ, ಒಂದ್ ಅದಾತಿತ್ತು. ಇನ್ನೊಂದು ನೀರಿನ ಬಗ್ಗೆ ಕಾಳಜಿಯೇ ಇಲ್ಲ ಸರ್. ಈಗ ನಾವು ಈ ಹೊತ್ತಲ್ಲಿ ಈ ಮಳೆ ತುಂಬಾ ಕಡಿಮೆ, ನಿನ್ನೇನೋ ಒಂದ್ ಸ್ವಲ್ಪ ಜಾಸ್ತಿ ಮಳೆ ಬಂತು, ಅಡ್ಡಿಲ್ಲಮ್ಮಗ್ ಮಳೆ ಬಂತು, ಮಳೆಗಾಲ ಅಂಬ ಫೀಲ್ ಒಂಚೂರು ಬಂತು, ಇವತ್ತು ಅಗೇನ್ ದರ್ ಇಸ್ ನೋ ಮಳೆ, ಮತ್ತೆ ಸೆಕೆ ಆಗ್ತಿದೆ, ಎಷ್ಟು ಮಳೆ ಬತ್ತಿ ಅಂತ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ನಾವೀಗ ಇರೋ ನೀರನ್ನ ಬಳಸ್ಕೊಳ್ಳೋದೆ ಉಳಿಸ್ಕೊಳ್ಳೋದೆ ಬಳಸ್ಕೊಳ್ತಾ ಇದ್ದೀವಿ, ಉಳಿಸೋದು ನಾಟ್ ಜಸ್ಟ್ ಫಾರ್ ಅಸ್, ಇಟ್ ಇಸ್ ಫಾರ್ ದ ನೆಕ್ಸ್ಟ್ ಕಮಿಂಗ್ ಜನರೇಷನ್ ಆಲ್ಸೋ. ಹೆಂಗೆ, ಎಂತ ಮಾಡ್ಲಕ್ಕ, ಹೆಂಗ್ ಮಾಡ್ಲಕ್ಕ?
0: ಈಗ ಅದ್ ಹೇಗೆ ಅಂತ ಕೇಳಿದ್ರೆ ಮೇಡಮ್, ನಮ್ಗೆ ಯಾವ್ದಕ್ಕೂ ಒಂದ್ ಲೆಕ್ಕ ಬೇಕು. ಈಗ ಸಮುದ್ರಕ್ಕೆ ಕಲ್ಲು ಹಾಕೋದಿಗೆ ಒಂದ್ ಲೆಕ್ಕ ಬೇಕು. ಈಗ 1 ಚದರ ಮೀಟರ್ ಅಲ್ಲಿ 1 ಮಿಲಿಮೀಟರ್ ಮಳೆ ಬಿದ್ರೆ 1 ಲೀಟರ್ ನೀರ್ ಸಂಗ್ರಹ ಆಗತ್ತೆ.
1: ಓಕೆ,
0: 1 ಚದರ ಮೀಟರ್ ಅಲ್ಲಿ 1 ಮಿಲಿಮೀಟರ್ ಮಳೆ ಬಿದ್ರೆ 1 ಲೀಟರ್ ನೀರ್ ಸಂಗ್ರಹ ಆಗತ್ತೆ.
1: ಬರೀ 1 ಲೀಟರ್?
0: ಒಂದ್ ಲೀಟರ್, 1 ಚದರ ಮೀಟರ್ ಹೇಳಿದ್ದೆ.
1: ಅದೇ ನಾನು ಹೇಳಿದ್ದು.
0: ಈಗ ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಚಿಕ್ಕ ಸಂಸಾರ ಅಂತ ನೆನೆಸ್ಕೊಳ್ಳಿ, ಒಂದು ಚಿಕ್ಕ ಸಂಸಾರ ಅಂದ್ರೆ ಗಂಡ ಹೆಂಡತಿ 2 ಮಕ್ಕಳು. ಬೇಡ ಒಬ್ಬರನ್ನ ಎಡಿಷನ್ ಆಗಿ ತಗೊಳ್ಳಿ, ಯಾರೋ ನಂಟರ್ ಬರ್ತಾರೆ, ಅಥವಾ ನಮ್ಗೆ ವರ್ಷಕ್ಕೆ ಇರುವಂತಹದ್ದು 365 ದಿವಸ. ನಮ್ಗೆ ಇಲ್ಲಿ ಬೀಳುವಂತ ಮಳೆ 4,500 ಮಿಲಿಮೀಟರ್ ಮಳೆ, ವಾಡಿಕೆ ಮಳೆ, ಬಟ್ ಲಾಸ್ಟ್ ಇಯರ್ ಜಾಸ್ತಿ ಬಿತ್ತು, 1 ವರ್ಷ ಕಮ್ಮಿ ಆಗತ್ತೆ. ನಾನು ಈ ಒಂದು ಚಿಕ್ಕ ಸಂಸಾರಕ್ಕೆ ಲೆಕ್ಕಾಚಾರದಲ್ಲಿ ಹೇಳುವಂತದ್ದಾದ್ರೆ, ನಿಮಗೆ ಒಬ್ರಿಗೆ 100 ಲೀಟರ್ ಅಂತೇಳಿ ಆಗಿದ್ರೆ, ಒಂದು ಮನೆಯಲ್ಲಿ 4 ಜನ ಅಲ್ಲ 5 ಜನ ಅಂತ ತಗೊಳ್ಳುವ, ವರ್ಷಕ್ಕೆ ಅವರಿಗೆ ಅವಶ್ಯಕತೆ ಇರುವುದು ನೀರಿಂದು 2 ಲಕ್ಷ ಲೀಟರ್ ನೀರು
1: ಒಬ್ಬೊಬ್ಬರಿಗೆ
0: ಅಲ್ಲ,
1: ಇಡೀ ಮನೆ,
0: ಇಡೀ ಮನೆಗೆ ಸಾಕಾಗುವಂತದ್ದು 100 ಲೀಟರ್ ಪರ್ ಪರ್ಸನ್, 100 ಲೀಟರ್ ಪರ್ ಡೇ ಅಂತೇಳಿ ತಗೊಂಡಿದ್ದಿದ್ರು, 2 ಲಕ್ಷ ಲೀಟರ್ ನೀರು ಬೇಕಾಗತ್ತೆ ಆ ಮನೆಗೆ ಬೇಕಾಗುವಂತದ್ದು. ಈಗ ನಮ್ಮಲ್ಲಿ ಈಗ ಬೀಳುವಂತ ಮಳೆ 4,500 ಬೇಡ, 3,000 ಅಂತ ತಗೊಳ್ಳಿ, ಅದರಲ್ಲೂ 90% ಸ್ಟಾರ್ಟಿಂಗ್ ಬೀಳುದು ಎಂಡಿಂಗ್ ಬೀಳುದು ಇದು ಮಾಡಿ 3,000 ಮಿಲಿಮೀಟರ್ ಮಳೆ. ಇದನ್ನ 100 ಸ್ಕ್ವೇರ್ ಮೀಟರ್ ಇರುವಂತ ಯಾವುದು ರೂಫ್ ಟಾಪ್ ಇರುವವರು ಸಂಗ್ರಹ ಮಾಡಿದ್ರೆ 2,70,000 ಲೀಟರ್ ನೀರನ್ನ ಸಂಗ್ರಹ ಮಾಡಬಹುದು. 100 ಸ್ಕ್ವೇರ್ ಮೀಟರ್ ಅಂದ್ರೆ 1,000 ಸ್ಕ್ವೇರ್ ಫೀಟ್ ಸಮಥಿಂಗ್ ಬರುತ್ತೆ ಆಕ್ಚುಲಿ. ಅಷ್ಟು ಸ್ಕ್ವೇರ್ ಫೀಟ್ ಇರುವಂತ ಮನೆಯವರು ಈ ಬರೇ ಒಂದು ಟ್ಯಾಂಕ್ ಅಲ್ಲಿ ಸ್ಟೋರ್ ಮಾಡಿದ್ರು. ಈಗ ಫಾರ್ ಎಕ್ಸಾಂಪಲ್ ಆ ಜಾಗದಲ್ಲಿ ಏನಾಗತ್ತೆ, ಒಂದು ಪ್ರದೇಶದ ನೀರಿನ ಲಭ್ಯತೆ ಮತ್ತೆ ಪ್ರಮಾಣ ಒಂದು ಪ್ರಮುಖವಾಗಿ 3 ರೀಸನ್ ಇಂದ ಹೊಂದ್ಕೊಂಡಿದೆ. ಒಂದು ಅಲ್ಲಿಯ ಮಳೆ, ಹವಾಗುಣ, ಒಂದೇ ಶಿಲಾರಚನೆ.
1: ಶಿಲಾರಚನೆ,
0: ಈ ಶಿಲಾರಚನೆ ಇರೋದ್ರಿಂದ ಈಗ ನಾನು ಇಲ್ಲಿದ್ದು ಶಿಲಾರಚನೆ ಹೇಳಲೇಬೇಕಾಗತ್ತೆ ಮೇಡಮ್.
1: ಇಂಪಾರ್ಟೆಂಟ್,
0: ಹಿಂಗೆ ಜಿಯಾಲಜಿಸ್ಟ್ ನಾನು ಹೇಳಲಿಲ್ಲ ಅಂದ್ರೆ ತಪ್ಪಾಗತ್ತೆ.
1: ಎಸ್, ನಾವು ಕೇಳಲೇಬೇಕಿದು.
0: ಈಗ ಏನ್ ಕೇಳಿದ್ರೆ, ಇಲ್ಲಿ ನಮ್ದು ಕೋಸ್ಟಲ್ ಬೆಟ್ ಅಲ್ಲಿ ಲ್ಯಾಟ್ರೈಟ್ ಇರೋದು, ಲ್ಯಾಟ್ರೈಟ್ ಅಂತ ಹೇಳಿದ ಇಂಗ್ಲಿಷ್ ಅಲ್ಲಿ ನಾವು ಮುರಕಲ್ಲಿ ಇರುತ್ತೆ. ಈ ಮುರಕಲ್ಲಿನ ಒಂದು ವಿಶೇಷ ಗುಣ ಏನ್ ಕೇಳಿದ್ರೆ, ಇಟ್ಸ್ ಎ ಹೈ ಪೋರಸ್ ಅಂಡ್ ಹೈ ಪರ್ಮಿಯಬಲ್. ಎಷ್ಟು ಕ್ವಿಕ್ ನೀರನ್ನ ಹೀರ್ಕೊಳ್ತದೋ ಅಷ್ಟೇ ಕ್ವಿಕ್ ನೀರನ್ನ ಬಿಡ್ತದೆ. ಇದು ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಇದು ಏನಾಗುತ್ತೆ, ಮಳೆ ಬಂದಾಗ ಕ್ವಿಕ್ ಆಗಿ ಹೀರ್ಕೊಳ್ತದೆ. ಅದೇ ಎರಡು ದಿನ ಮಳೆ ಇಲ್ಲ ಅಂದಾಗ ನಿಮ್ಗೆ ಗೊತ್ತಾಗುತ್ತೆ, ನಿಮ್ ಬಾವಿಯಲ್ಲ ಸಡನ್ ಒಂದು ಮೀಟರ್ ಒಂದ್ ಫೀಟ್ ಇಳಿದೋಗುತ್ತೆ. ಇದನ್ನ ನಮ್ಗೆ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದು ಸೆಕೆಂಡ್ ಥಿಂಗು, ಲಿಥೋಲಿಕ್ಲೆ ಅಂತ ಇದೆ. ಲಿಥೋಲಿಕ್ಲೆ ಅಂದ್ರೆ ನಮ್ಮ ಆಡು ಭಾಷೆಯಲ್ಲಿ ಹೇಳಿದ್ರೆ ಶೇಡಿ ಮಣ್ಣು. ಈ ಶೇಡಿ ಮಣ್ಣಲ್ಲಿ ಏನಾಗುತ್ತೆ, ಇದು ನೀರನ್ನ ಇನ್ಫಿಲ್ಟ್ರೇಟ್ ಮಾಡ್ಕೊಳ್ಳೋದು ಕಮ್ಮಿ, ಬಿಟ್ಕೊಡೋದು ಕಮ್ಮಿ. ಹೀಗಿರೋದ್ರಿಂದ ಭೂಮಿಗೆ ಆತರ ಪ್ರದೇಶ ಇದ್ದಲ್ಲಿ ನೀರು ಇಂಗುದು ಇಲ್ಲ. ಮತ್ತೆ ನಮ್ಮ ಹಾರ್ಡ್ ರಾಕ್ ಅಲ್ಲಿ ಫೆನಿಸ್ಯುಲಾರ್ ನೈಸ್ ಅಂತ ಹೇಳ್ತೇವೆ. ಫೆನಿಸ್ಯುಲಾರ್ ನೈಸ್ ನ ಕೆಲವೊಂದು ಮ್ಯಾಸ್ಯೂ ರಾಕ್ ಇರೋದ್ರಿಂದ ಅದರಲ್ಲಿ ಪೋರ್ ಸ್ಪೇಸ್ ಕಮ್ಮಿ ಇರ್ತದೆ. ಪೋರ್ ಸ್ಪೇಸ್ ಕಮ್ಮಿ ಇರುವಾಗ ಅದಕ್ಕೆ ಇನ್ಫಿಲ್ಟ್ರೇಟ್ ಆಗೋದಿಲ್ಲ. ಕೆಲವೊಂದು ಪ್ಲೇಸ್ ಅಲ್ಲಿ ನಿಮ್ಗೆ ಎಷ್ಟು ಡ್ರಿಲ್ ಮಾಡಿದ್ರು ಬೋರ್ವೆಲ್ ಫೇಲ್ ಆಗ್ತದೆ,
1: ನೀರೇ ಸಿಕ್ಕುದಿಲ್ಲ.
0: ಅದರಲ್ಲಿ ಫ್ರಾಕ್ಚರ್ಸ್ ಇರುವುದಿಲ್ಲ, ನೀರೇ ಸಿಕ್ಕುದಿಲ್ಲ. ಇನ್ನೊಂದು ನಮ್ದು ಇಲ್ಲಿಯ ಭೌಗೋಳಿಕ ಲಕ್ಷಣ ಹೇಗಿದೆ ಅಂದ್ರೆ ಹೈ ಗ್ರೇಡಿಯಂಟ್.
1: ಹಂಗಂದ್ರೆ
0: ಹೈ ಗ್ರೇಡಿಯಂಟ್ ಅಂದ್ರೆ ನಮ್ದು ಅಂಡ್ಯುಲೇಟರಿ ಟೆರೇನ್. ಹೀಗೆ ಹೀಗೆ ನಮ್ಗೆ ಹೀಗೆ ಭೂಮಿ ಇದ್ದಿರ ನೀರಿಂಗುತ್ತೆ. ನಮ್ಮ ನೀರಿನ ಸೂತ್ರನೇ ಏನ್ ಕೇಳಿದ್ರೆ ನಿಮ್ಗೆ, ಓಡುವ ನೀರನ್ನ ಚಲಿಸುವಂತೆ ಮಾಡುದು, ಚಲಿಸುವ ನೀರನ್ನ ತೆವಳುವಂತೆ, ತೆವಳುವ ನೀರನ್ನ ನಿಲ್ಲುವಂತೆ, ನಿಂತ ನೀರನ್ನ ಇಂಗಿಸುವಂತೆ ಮಾಡುದು. ಇದಕ್ಕೆ ಏನಾಗತ್ತೆ, ನಮ್ಮ ಇಲ್ಲಿಯ ಈ ನಮ್ಮ ಜಿಯೋಗ್ರಫಿಗೆ ಇಲ್ಲಿಯೇ ಬೀಳುವ ಮಳೆ ಪೂರಕ ಅಲ್ಲ, ಸ್ವಲ್ಪ ಮಟ್ಟಿ ಮಾರಕನು ಹೋದು. ಹೇಗೆ ಮಾರಕ ಅಂತ ಕೇಳಬಹುದು. ನಮಗೆ ಎರಡು ಮಳೆ ಬರ್ತದೆ, ಮುಂಗಾರು ಮಳೆ ಮತ್ತೆ ಹಿಂಗಾರು ಮಳೆ ಅಂತ. ಮುಂಗಾರು ಮಳೆಯಲ್ಲಿ ಒಂದು 75-80% ರೈನ್ಫಾಲ್ ಆಗ್ತದೆ, ಅದೇ ಹಿಂಗಾರು ಮಳೆಯಲ್ಲಿ ಮತ್ತುಳಿದ ಭಾಗ ಆಗ್ತದೆ.
1: ಸೊ ಹಿಂಗಾರು ಮಳೆ ಸೆಪ್ಟೆಂಬರ್ ಇಂದ.
0: ಹೌದು, ಸೆಪ್ಟೆಂಬರ್. ಏನು ಇದ್ರ ನಂತರ ನಾವು ತಗೊಂಡ್ರೆ ಎರಡು ಭಾಗ ಮಾಡಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಸೌತ್ ಈಸ್ಟ್ ಮಾನ್ಸೂನ್, ನಾರ್ತ್ ಈಸ್ಟ್ ಮಾನ್ಸೂನ್, ಅದನ್ನ ತಗೊಂಡದಿದ್ರೆ ನಮ್ಮಲ್ಲಿ ಏನಾಗತ್ತೆ, ಇಲ್ಲಿ ಇಂಟೆನ್ಸಿಟಿ ಆಫ್ ರೈನ್ಫಾಲ್ ಜಾಸ್ತಿ ಇದ್ದಾವಾಗ, ನಾನು ಹೇಳಿದ್ನಲ್ಲ ನಿಮ್ಗೆ ಜಲಚಕ್ರದ ಅಂದ್ರೆ ನಮ್ಗೆ ಭೂಮಿಗೆ ಮಳೆ ಬಿದ್ದಾವಾಗ ನ್ಯಾಚುರಲಿ ರೀಚಾರ್ಜ್ ಆಗುವಂತಹದ್ದು 8-10%, ಮಿಕ್ಕುಳದೆಲ್ಲ ಸಮುದ್ರಕ್ಕೆ ಹೋಗ್ತದೆ. ನಮ್ಗೆ ಇಲ್ಲಿ ಏನು ಇಂಟೆನ್ಸಿಟಿ ಆಫ್ ರೈನ್ಫಾಲ್ ಇಂಪಾರ್ಟೆಂಟ್ ಅಲ್ಲ, ಫ್ರೀಕ್ವೆನ್ಸಿ ಆಫ್ ರೈನ್ಫಾಲ್ ಇಂಪಾರ್ಟೆಂಟ್. ನಮ್ಗೆ ಮಳೆಯ ದಿನಗಳ ಸಂಖ್ಯೆ ಜಾಸ್ತಿ ಆಗ್ಬೇಕು. ನೀವು ಹೇಳಿದ್ರಿ ಮೇಡಮ್ ಸರ್ ಮಳೆ ನಿನ್ನೆ ಬಂತು ಇವತ್ತಿಲ್ಲ, ಅದು ದೊಡ್ಡ ಸಮಸ್ಯೆ ಅಲ್ಲ. ನಮಗೆ ಹೀಗೆ ದಿವಸಕ್ಕೆ ಒಂದೆರಡು ಮಳೆ ಬಂತ. ಮೊನ್ನೆ ಏನಾಯ್ತು, ಒಂದು 3-4 ದಿವಸ ಮಳೆ ಬರಲಿಲ್ಲ.
1: ಕರೆಕ್ಟ್.
0: ಆ ಪರಿಸ್ಥಿತಿ ಆಗ್ಬಾರ್ದು ನಮ್ಗೆ. ನಮಗೆ ಹೀಗೆ ಬರ್ತಾ ಇದ್ದಿದ್ರೆ ನಿಮ್ಗೆ ಇಲ್ಲೂ ನೀರಿನ ಸಮಸ್ಯೆ ಆಗ್ತಾ ಇಲ್ಲ. ನಮ್ಗೆ ಹಿಂಗಾರು ಚೆನ್ನಾಗಿ ಯಾವಾಗ ಆಗತ್ತೆ ನೋಡಿ, ನೀವು ಯಾವುದೇ ಸ್ಟ್ಯಾಟಿಸ್ಟಿಕ್ ತಗೊಂಡು ನೋಡಿದ್ರೆ ನಮ್ಗೆ ಮುಂಗಾರು ಮಳೆ ಚೆನ್ನಾಗಿಲ್ಲ, ಹಿಂಗಾರು ಮಳೆ ಚೆನ್ನಾಗಾಯ್ತು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಜನವರಿ ಫೆಬ್ರವರಿ ಮಾರ್ಚ್ ಇತರೆಲ್ಲ ಮೇಲೆ ಮಳೆ ಬಂತ ಅಂತ ಹೇಳಿದ್ರೆ ನಮ್ಗೆ ನೀರಿನ ಸಮಸ್ಯೆ ಆಗುದಿಲ್ಲ. ಆಕ್ಚುಲಿ ಇದಕ್ಕೆ ಹೋಗಿದ್ದೇನೆ ಕೇಳಿ, ನಾವೀಗ ಫಸ್ಟಿಗೆ ಬಾವಿ ಮಾಡ್ತೇವೆ, ಬಾವಿಯಲ್ಲಿ ನೀರು ಸಿಕ್ಕಿಲ್ಲ ಅಂದ್ರೆ ಕೂಡ ಬೋರಿಗೆ ಹೋಗ್ತೇವೆ. ಬಾವಿಯಲ್ಲಿ ನೀರು ಸಿಕ್ಕಿದ್ರೆ ಯಾರು ಬೋರಿಗೆ ಹೋಗ್ತಾರಾ? ಆಕ್ಚುಲಿ ನಿಮ್ಗೆ ಬೋರ್ ನೀರ್ಕಿಂತನೂ ನೀರಲ್ಲಿ ಬಾವಿ ನೀರು ಬೆಟರ್. ಕುಡಿಲಿಕ್ಕೆ ನಿಮ್ಗೆ ಅದರಲ್ಲಿ ಆಗುವ ಮಜಾ ಬೋರ್ ನೀರಲ್ಲಿ ಇರುವುದಿಲ್ಲ.
1: ಕರೆಕ್ಟ್. ಆ ರುಚಿ,
0: ಆ ರುಚಿ ಈಗ ಫಾರ್ ಎಕ್ಸಾಂಪಲ್ ನೀವು ಇದೇನಾಗುತ್ತೆ, ನಾವು ಬೋರ್ ನೀರು ಅಂದ್ರೆ ಒಂಥರ ಅಂಗಲ್ಸ್ಗೆ ಕುಡ್ದಾಗ ಹೇಳ್ಬಹುದು, ಇದು ನಮ್ ಕುಂದಾಪುರ ಭಾಷೆ ಹೇಳಿದ ಕಚ್ಚಿಗೆ ಕುಡ್ದಾಗ.
1: ಕರೆಕ್ಟ್.
0: ಅದರಲ್ಲಿ ಇರುವಂತದ್ದು ಬಟ್ ಈ ಜಿಯಾಲಜಿ.
1: ಈಗ ನಂಗೆ ನೀವು ಬೋರ್ ಅಂದ್ಕೊಂಡು ನೆನಪಾಯ್ತು ಕಣೆ, ನಾನು ಮಳೆ ನೀರು ಕೊಯ್ಲ್ ಅಂತ ಹೇಳ್ಕೊಂಡು ಕೆಲವು ಕಡೆ ಸುಮಾರು ಮನೆಗೆಲ್ಲ ಹೋಯ್ದೆ, ಅವ್ರ ಮನೆಗೂ ಕಂಡಿದೆ ಏನಂತ ಕೇಂದ್ರೆ, ಇಲ್ಲೊಂದು ಬೋರ್ ತೆಗ್ದ್ರ ನೀರ್ ಬರಲ್ಲ, ಒಂದ್ ಬದೆ ಎಲ್ಲ ಒಂದು ಊರು, ಊರ ಹೆಸರು ಎಕ್ಸ್ ವೈಸ್ ಅಂತ, ಆಯ್ತಾ, ಒಂದ್ ಬದೆ ತೆಗ್ದ್ರ ಬೋರ್ವೆಲ್ ಅಲ್ಲಿ ನೀರ್ ಸಿಕ್ಲ. ಅದೇ ತೋಟ ಅವ್ರ ಮಂಡಗ ಇಲ್ಲಿ ಸಿಕ್ದಿರ ಆ ಮೂಲಕ್ಕೆ ಸಿಕ್ಕುವೇನೋ ಅಂತ ಅಲ್ಲೂ ತೆಗ್ದ್ರ, ಅಲ್ಲೂ ನೀರ್ ಸಿಕ್ಲ. ಅವ್ರ ಮಂಡೆಗೆ ಅಂತ ಇಲ್ಲಿ ಸಿಕ್ಲಲ್ಲ, ಆ ಇನ್ನೊಂದ್ ಮೂಲ ಇತ್ತಲ್ಲ ಅಲ್ಲಿ ತೆಗಿತಿ ಅಂತ ಅಲ್ಲೂ ತೆಗ್ದ್ರು, ಅಲ್ಲೂ ನೀರ್ ಸಿಕ್ಲ. ಅಲ್ದೆ ನಮ್ ಮೂರ್ ಬದೆ ತೆಗ್ದಿ ಮಾರ್ರೆ ಬೋರ್, ಎಲ್ಲೂ ನೀರ್ ಸಿಕ್ಲ ಅಂತ ಹೇಳ್ಕೊಂಡು. ಫಸ್ಟ್ ಥಿಂಗ್ ನನ್ಗೆ ಡೌಟ್ ಆಗೋದು ಎಂತ ಗೊತ್ತಾ ಸರ್, ನಮ್ಮ ಕರಾವಳಿ, ನಾನೀಗ ಕುಂದಾಪುರ ಮೇನ್ ಇಟ್ಕೊಂಡಿದ್ದೆ, ಇವನ್ ಬ್ರಹ್ಮಾವರ ಉಡುಪಿ ಕೂಡ, ಈ ಏರಿಯಾದಲ್ಲಿ ಬೋರ್ವೆಲ್ ಗಳು ಬೇಕಾ, ನಮ್ಮ ಏರಿಯಾಕ್ಕೆ ಬೋರ್ವೆಲ್ ಬೇಕಾ, ಇದು ನನ್ನ ಮೊದಲ ಪ್ರಶ್ನೆ. ಇನ್ನೊಂದು, ಸರ್ಕಾರದ ಬೋರ್ವೆಲ್ ತೆಗ್ಸೋಕೆ ಎಂತದ್ದು ಫ್ರೀ ಆಗಿ ಅಂತೆಲ್ಲ ಸಿಗುದು ಸಬ್ಸಿಡಿ ತರ ಯೋಜನೆ ಬಂತು, ಅದು ಬಂದದ್ದೇ ಇಲ್ಲಿನರೆಲ್ಲ ಅಡ್ಡ ಬಿದ್ದು ಬೋರ್ವೆಲ್ ತೆಗದ್ದೇ ತೆಗದ್. ಇದು ನಮ್ಮಲ್ಲಿಗೆ ಬೇಕಿತ್ತ? ಯಾಕೆಂದ್ರೆ ಅಂತರ್ಜಲ ಮಟ್ಟ ನಾನು ನನ್ನ ಮಟ್ಟಿಗೆ ಚಿಕ್ಕದಾಗಿ ತಿಳ್ಕೊಂಡಿರೋ ಮಟ್ಟಿಗೆ ತುಂಬಾ ಎಳ್ಕೊಂಡು ಬೋರ್ವೆಲ್ ಬಾವಿಗಿಂತ ಜಾಸ್ತಿ. ಇದು ಹೌದಾ ಸರ್?
0: ಇಲ್ಲ, ಆಗಿಲ್ಲ ಮೇಡಮ್. ಆಕ್ಚುಲಿ ಏನಾಗತ್ತೆ ಕೇಳಿದ್ರೆ ನಿಮ್ಗೆ, ನಾವು ಯಾವಾಗ ಬೋರಿಗೆ ಹೋಗ್ತೇವೆ ಅಂತ ಹೇಳುವಂತದ್ದು, ಫಾರ್ ಎಕ್ಸಾಂಪಲ್ ಒಂದು 50-60 ಫೀಟ್ ವರೆಗೆ ನಾವು ಬಾವಿನ ಮಾಡಬಹುದು, ಅದಕ್ಕಿಂತ ಜಾಸ್ತಿ ನಂತರ ಬಾವಿ ಮಾಡಲಿಕ್ಕಾಗುವುದಿಲ್ಲ. ಅದು ಒಂದು ಈಗಿನ ಪರಿಸ್ಥಿತಿಯಲ್ಲಿ ನಾವು ಯಾಕೆ ಬೋರಿಗೆ ಹೋಗ್ತಾ ಇದ್ದೇವೆ ಅಂತ ಕೇಳಿದ್ರೆ, ಒಂದು ಎಕ್ಸ್ಪೆಂಡಿಚರ್ ವಯಸ್ಸು ಕಮ್ಮಿ ಆಗತ್ತೆ, ಇದ್ರಲ್ಲಿ ಒಂದ್ 5-6 ಲಕ್ಷ ಖರ್ಚಾದ್ರೆ
1: ಬೋರ್ವೆಲ್ ಎಷ್ಟ್ರಲ್ಲಿ ಆಗ್ತದೆ ಸರ್?
0: ಅಂದ್ರೆ ಅರ್ಧ ಇದ್ರಲ್ಲೇ ಆಗುತ್ತೆ
1: ಬೋರ್ವೆಲ್
0: ನಿಮಗೆ. 4-5 ಗಂಟೆ ಒಳಗೆ ನಿಮ್ಗೆ ರಿಸಲ್ಟ್ ಬಂದ್ಬಿಡುತ್ತೆ.
1: ಓಕೆ ಓಕೆ.
0: ಇಲ್ಲಿ ಲೇಬರ್ಸ್ ಇಂದ ಇದರಿಂದ ಮಾಡ್ಲಿಕ್ಕೂ ಆಗೋದಿಲ್ಲ. ಯೂಶುವಲಿ ನಾವು ಬಾವಿ ಮಾಡುವಂತದ್ದು ಸಾಧಾರಣ ಒಂದು ಏಪ್ರಿಲ್ ಮೇ ಅಲ್ಲಿ,
1: ಕರೆಕ್ಟ್.
0: ಆವಾಗಲೂ ಮಾಡುದು ಜನ ಸಿಗುವುದಿಲ್ಲ, ಈ ತರ ಸಮಸ್ಯೆಗಳು. ಮತ್ತೆ ಒಂದ್ಸಲ ನಿಮ್ಗೆ ಚಿಕ್ಕ ಜಾಗ ಇರುವವರು ಬೋರ್ವೆಲ್ ಮಾಡಿದವಾಗ
1: ಸ್ಪೇಸ್
0: ಉಳಿಯುತ್ತದೆ. ಸ್ಪೇಸ್ ಉಳಿಯುತ್ತೆ. ಮತ್ತೆ ನಮ್ಗೆ ಇಲ್ಲಿ ಒಂದು ಸಾಮಾನ್ಯವಾಗಿ ನಮ್ಗೆ ಬರುವ ಕಂಪ್ಲೇಂಟ್ ಅಲ್ಲಿ ಮೇಡಮ್, ಆಕ್ಚುಲಿ ಅವ್ನು ಬೋರ್ ಮಾಡ್ತಾನೆ ನಮ್ ಬಾವಿ ನೀರು ಹೋಗ್ತದೆ.
1: ಹೌದು,
0: ಇದೊಂದು
1: ಅವ್ರ ಬೋರಿಂದ ನಮ್ಮ ಅಂತರ್ಜಲ ಮಟ್ಟ ಕಡಿಮೆ ಆಯ್ತು, ನಮ್ ಬಾವಿ ನೀರ್ ಕುಸಿತು. ಅದೌದಾ?
0: ಈಗ ಮೇಡಮ್ ಏನಾಗುತ್ತೆ, ನಮ್ಮಲ್ಲಿ 2 ಅಕ್ವಿಫರ್ ಬರ್ತಾರೆ. 2 ಅಕ್ವಿಫರ್ ಈಗ ಹೇಗೆ ಕೇಳಿದ್ರೆ, ಈಗ ನಮ್ಗೆ ಜಲಚಕ್ರದ ಮೂಲಕ ಒಂದು 8-9% ಭೂಮಿಗೆ ನೀರು ಹಿಡಿತದೆ ಹೇಳಿದೆ ನಾನು. 8-9% ಭೂಮಿಗೆ ನೀರು ಇಳಿದಾವಾಗ ಮಣ್ಣಿನ ಕಣಗಳ ನಡುವೆ ಶೇಖರಣ ಆಗಿರುವಂತ ನೀರನ್ನು ತೆರೆದ ಜಲಚರ ಅಥವಾ ಅನ್ಕನ್ಫೈನ್ಡ್ ಅಕ್ವಿಫರ್ ಅಂತ ಹೇಳ್ತೇವೆ. ಅದೇ ಶಿಲಾಪದರುಗಳಲ್ಲಿ ಸಂಗ್ರಹವಾಗುವ ನೀರಿಗೆ ಕನ್ಫೈನ್ಡ್ ಅಕ್ವಿಫರ್ ಅಂತ ಹೇಳ್ತೇವೆ. ನಾವೇನೀಗ ಬೋರ್ವೆಲ್ ಏನ್ ಮಾಡ್ತಾ ಇರ್ತೇವೆ, ಅಪ್ ಟು ರಾಕ್ ಹೋಗಿ 1 ಫೀಟ್ ವರೆಗೆ ಆ ಕೇಸಿಂಗ್ ಪೈಪ್ ಅಂತ ಹಾಕ್ತೇವೆ. ತಾವು ನೋಡಿರ್ಬೋದು ಕೇಸಿಂಗ್ ಪೈಪ್ಗೆ ಹೋಲ್ ಇರುವುದಿಲ್ಲ. ಹೋಲ್ ಇಲ್ಲದೆ ಇರೋದ್ರಿಂದ ಇವರು ತೆಗೆಯೋದಿಂತ ಸಾಧ್ಯತೆಗಳು ಬಹಳ ಕಡಿಮೆ ಇರ್ತದೆ. ಆಕ್ಚುಲಿ ಈಗ ಬಾವಿ ಅವ್ನು ಬೋರ್ ಮಾಡಿದ್ರಿಂದ ನನ್ನ ಬಾವಿ ನೀರು ಹೋಯ್ತು ಅಂತ ಹೇಳುದು, ಒಂದು ಜಾಗದಲ್ಲಿ ಬೋರಿಗೆ ನೀರು ಬರಬಹುದು, ಬಾವಿಗೆ ನೀರು ಬರುವುದಿಲ್ಲ. ಒಂದು ಜಾಗದಲ್ಲಿ ಬಾವಿಗೆ ನೀರು ಬರುದು, ಬೋರಿಗೆ ಬರುವುದಿಲ್ಲ. ಒಂದ್ ಜಾಗದಲ್ಲಿ ಎರಡಕ್ಕೂ ಬರ್ತದೆ. ಅವ ಎಷ್ಟು ಕ್ವಾಂಟಮ್ ಆಫ್ ವಾಟರ್ ತೆಗಿತಾನೆ ಅನ್ನೋದು ದೊಡ್ಡ ಇಂಪಾರ್ಟೆಂಟ್. ಆಕ್ಚುಲಿ ಇನ್ ಕೇಸ್ ಆ ಬೋರ್ವೆಲ್ ಮಾಡಿ ಅದರಲ್ಲಿ ನೀರು ಚೆನ್ನಾಗಿ ಬಂತಂದ್ರೆ ಇದಕ್ಕೆ ಏನ್ ಮಾಡ್ಬೇಕಂದ್ರೆ ಪ್ರತಿಯೊಬ್ಬರು ರೀಚಾರ್ಜ್ ಮಾಡ್ಬೇಕು ಮೇಡಮ್. ನಮ್ಮಲ್ಲಿ ಏನ್ ಮಾಡ್ತಾರೆ ಕೇಳಿದ್ರೆ, ನಮ್ಗೆ ತಕಂ ಮಾತ್ರ ಗೊತ್ತು, ನೀವು ಹೇಳಿದ ಕೊಡುದು ಗೊತ್ತು.
1: ಇದು ಒಂದು ಬಿಲೀಫ್ ಏನು ಅಂದ್ರೆ, ನಿಮ್ಮ ಮನೆ ಪಕ್ಕದಲ್ಲಿ, ನಿಮ್ಮ ಮನೆಗೆ ಬಾವಿ ಪಕ್ಕದಲ್ಲಿ ಬೋರ್
0: ಮೇಡಮ್, ಮನೆಯಲ್ಲಿ ಬಾವಿನೂ ಇದೆ ಬೋರು ಇದೆ. ನನ್ನ ಇದರಲ್ಲಿ ನಾನು ಎರಡು ನನ್ನ ಆಲ್ಮೋಸ್ಟ್ ನನ್ನ ಬೋರ್ಗಳು, ಈವನ್ ಫಾರ್ ಎಕ್ಸಾಂಪಲ್ ನನ್ನ ದೇಲ್ಕುಂದ ಇಲ್ಲಿದೆ, ಇದ್ರಲ್ಲ ಬಾವಿ ಪಕ್ಕ ಅಷ್ಟೇ, ಎಲ್ಲಿ ಬಾವಿ ಪಕ್ಕಕ್ಕಿಲ್ಲ. ನಾನೊಂದು ಜಾಗ ತಗೊಂಡಿದ್ದೆ, ಇದರಲ್ಲಿ ಬಾವಿ ಪಕ್ಕಕ್ಕೆ ಬೋರ್ ಇದೆ. ಬಟ್ ನಾನು ಬಾವಿ ಪಕ್ಕ ಬೋರ್ ಪಕ್ಕಕ್ಕೆ ಬಾವಿ ಮಾಡಿದ್ದೇನೆ. ಯಾಕೆ ಕೇಳಿದ್ರೆ, ಅಲ್ಲಿ ಚೆನ್ನಾಗಿ ರೀಚಾರ್ಜ್ ಮಾಡ್ಲಿಕ್ಕೆ ಆಗದಿದ್ರು ಈ ನೀರಲ್ಲಿ ಹೋಗಿ ರೀಚಾರ್ಜ್ ಆಗಲಿ ಅಂತ. ಬಟ್ ಏನಾಗುತ್ತೆ, ನಮ್ಮಲ್ಲಿ ಪ್ರತಿಯೊಬ್ಬರು ಮಾಡಿದವರು ರೀಚಾರ್ಜ್ಗೆ ಒತ್ತು ಕೊಡ್ತಾ ಇಲ್ಲ. ಇದೇ ದೊಡ್ಡ ಸಮಸ್ಯೆ ನಮ್ಗೆ. ನಮಗೆ ನೋಡಿ, ಅದರಲ್ಲಿ ನೀರು ಬಂತಂತ ಹೇಳಿದ್ರೆ ಅದೊಂದು ಕಿಟಕಿ ಇದ್ದಾಗೆ ನಮ್ಗೆ. ಆಕ್ಚುಲಿ ಇಲ್ಲಿ ನೀರು ರೀಚಾರ್ಜ್ ಆಗ್ತದೆ ಅಂತ ಅರ್ಥ. ನಿಮ್ಗೆ ಡ್ರೈ ಬೋರ್ವೆಲ್ ಗೆ ರೀಚಾರ್ಜ್ ಮಾಡ್ಲಿಕ್ಕೆ ಬರುವುದಿಲ್ಲ,
1: ಆಗುದಿಲ್ಲ. ಡೆಡ್ ಬೋರ್ವೆಲ್ ಗೆ ರೀಚಾರ್ಜ್ ಮಾಡಿ ಉಪಯೋಗ ಇಲ್ಲ,
0: ಉಪಯೋಗ ಇಲ್ಲ. ಯಾವ್ದು ನೀರು ತಗೊಳ್ತದೆ, ನಮ್ಗೆ ಟೆಸ್ಟ್ ಮಾಡ್ಲಿಕ್ಕೆ ಬಹಳ ಸುಲಭ. ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದು ಡ್ರೈ ಜಾಯಿಂಟ್ಸ್ ಅಂತ ಹೇಳ್ತಾರೆ, ನಮಗೆ ಬೋರ್ವೆಲ್ ಅಲ್ಲಿ ಅದ ನೀರು ತಗೊಳ್ತಂದ್ ಎಣಿಸ್ಕೊಳ್ಳಿ, ಆ ತರ ಬೋರ್ವೆಲ್ ಮಾತ್ರ ರೀಚಾರ್ಜ್ ಮಾಡ್ಬೇಕು.
1: ಓಕೆ,
0: ಇಲ್ಲೇ ಸುಮ್ಮನೆ ಫಾರ್ ಎಕ್ಸಾಂಪಲ್ ಹೈ ಎಲಿವೇಶನ್ ಅಲ್ಲಿ ಇದ್ದು ಅಲ್ಲಿ ಒಂದು ಚೂರು ನೀರ್ ಹೋಗದೆ ಕೆಲವರು ರೀಚಾರ್ಜ್ ಮಾಡ್ತಾರೆ. ಇದು ಅನ್ಸೈಂಟಿಫಿಕ್. ಆಕ್ಚುಲಿ ಆ ತರ ಮೂಮೆಂಟ್ ಅಲ್ಲಿ ಟೆಕ್ನಿಕಲ್ ಪರ್ಸನ್ ಕನ್ಸಲ್ಟ್ ಮಾಡಿ ಮಾಡುವಂತದ್ದು ಉತ್ತಮ.
1: ಈಗ ಇಲ್ಲಿ ನನ್ನ ಪ್ರಶ್ನೆ ಇದೆ ಏನಂದ್ರೆ, ಈಗ ಒಬ್ಬರದ ಬಾವಿ ಎತ್ತರದಾಗಿತ್ತು, ಅವ್ರ ಮನೆ ಜಾಗ ಎತ್ತರ,
0: ಓಕೆ,
1: ಒಬ್ಬರದ ಅದ್ರ ಕೆಳಗಿಪ್ಪದ, ಓಕೆ, ಇವ್ರ ತಲೆಯಲ್ಲಿ ಅಂತ ಕೇಂದ್ರೆ ಇವ್ರದ್ ಬಾವಿದ ನೀರೆಲ್ಲ ಹೊರ್ಕೊಂಡು ಆ ಕೆಳಗಿದ್ದ ಬಾವಿಗೆ ನೀರ್ ಹತ್ತ, ಅವ್ರಿಗೆ ನೀರ್ ಜಾಸ್ತಿ, ನಮ್ದು ಬೇಗ ಕುಸಿತ್ತ, ಬೇಸಿಗೆ ಬಂದಂಗೆ ಆ ಕೆರಿ ಬಂದಂಗೆ ನಮ್ಮದು ನೀರಿನ ಮಟ್ಟ ಕೆಳಗೆ ಹೊತ್ತ, ಇದು ಹೌದಾ?
0: ಆ ಸಾಧ್ಯತೆಗಳನ್ನು ಬಹಳ ಕಮ್ಮಿ ಮೇಡಮ್. ಆಕ್ಚುಲಿ ಇವ್ರದನ್ ಹೇಗೆ ಹೇಳ್ತಾರೆ, ಈಗ ನಾನು ಎಷ್ಟು ನಮಗೆ ಈ ತರದ ನಾರ್ಮಲ್ ಕಂಪ್ಲೇಂಟ್ ಗಳು ಬರ್ತವೆ. ಒಂದು ನೀವು ಹೇಳಿದಾಗೆ ಬಾವಿ ಪಕ್ಕದಲ್ಲಿ ಬೋರ್ವೆಲ್ ಮಾಡಿದಾಗ ನಮ್ ನೀರು ಪೂರ್ತಿ ಹೋಗುತ್ತೆ ಅಂತ. ಈಗ ಇವ್ರದ್ದು ನೀರ್ ಅಂತ ಹೇಳ್ಕೊಂಡು ಇವ್ರ ಹೆಂಗ್ ಹೇಳ್ತಾರೆ ಹೇಳಿ?
1: ಇದು ಜಸ್ಟ್ ಅಸಂಪ್ಷನ್ ಅಷ್ಟೇ.
0: ಈಗ ಆ ನೀರು ಇದ್ ನೀರು ಅಂತ ಪ್ರತಿಯೊಬ್ಬರು ಏನ್ ಪ್ರಕೃತಿ ನಮ್ಮನ್ನ ಎಷ್ಟು ಚೆನ್ನಾಗಿ ಮಾಡಿ ಇಟ್ಕೊಂಡಿದೆ ಅಂತ ಕೇಳಿದ್ರೆ ಮೇಡಮ್, ಒಂದು ಈ ಊರಲ್ಲಿ ಎಷ್ಟು ನೀರಿನ ಇದು ಫಾರ್ ಎಕ್ಸಾಂಪಲ್ ಮದಕ್ಕೆ ಅಥವಾ ನೀರು ಸೋರ್ಸ್ ಇದೆ. ಈಗ ನಮ್ಗೆ ನದಿ ಆಗ್ಬೇಕಿದ್ರೆ ಏನೇಳಿ, ಅಲ್ಲಿ ಒಂದು ಗುಡ್ಡ ಇರಬೇಕು. ಗುಡ್ಡ ಇಲ್ದಿದ್ರೆ ನದಿ ಆಗ್ತದ? ನಾವೇನ್ ಮಾಡ್ತೇವೆ, ನಮ್ಮ ದುರಾಸೆಗೋಸ್ಕರ ಗುಡ್ಡ ತೆಗಿತೇವೆ, ಅಲ್ಲಿ ಇದನ್ನ ನಾವು ಡಿಸ್ಟರ್ಬ್ ಮಾಡ್ತೇವೆ. ಈಗ ನಾನು ಬೇಕಾದ ಲೇಔಟ್ ಮಾಡ್ಲಿ, ನಾನು ಅಭಿವೃದ್ಧಿ ಆಗಬಾರ್ದು ಅಂತ ನಾನು ಯಾವಾಗ್ಲೂ ಇದಲ್ಲ, ಅಭಿವೃದ್ಧಿ ವಿರೋಧಿನೂ ಅಲ್ಲ ನಾನು, ಅಭಿವೃದ್ಧಿ ಅವನತಿಗೆ ಕಾರಣ ಆಗಬಾರ್ದು ಅನ್ನೋದೇ ನನ್ನ ಮೇನ್ ಇದೆ.
1: ಅಲ್ಲ
0: ಅದ್ಯಂತ ಬಟ್ ನನ್ನಿಂದ ಆಗಬಾರ್ದು ಅಂತ ನಾನು,
1: ನಂಗೆ ಅರ್ಥ ಆಯ್ತು. ಬಟ್ ಆದ್ರೆ ನಾವು ಆ ಮೂಲಗಳನ್ನ ಅರ್ಥ ಮಾಡ್ಕೊಳ್ಳಲ್ಲ ಅನ್ನೋದು.
0: ಈಗ ಫಾರ್ ಎಕ್ಸಾಂಪಲ್ ಒಂದು ಲೇಔಟ್ ಮಾಡ್ತಾರೆ, ಅಲ್ಲಿ ಚೆನ್ನಾಗಿರುವ ಬಾವಿ ಇರ್ತದೆ, ಆ ಬಾವಿನ ಅವ್ರು ಉಳಿಸ್ಕೊಳ್ಬೇಕು. ಅದನ್ನ ಅಟ್ ಲೀಸ್ಟ್ ನೋಡಿ, ಅಷ್ಟು ದೊಡ್ಡ ಬಿಲ್ಡಿಂಗ್ ಆದವಾಗ ಅದಕ್ಕೆ ರೀಚಾರ್ಜು, ಅಲ್ಲಿ ಯಾರ ಪಕ್ಕಕ್ಕೆ ಬೇಕಾದ ಒಂದು ಬೋರ್ವೆಲ್ ಹಾಕೊಳ್ಳಿ, ಇದ್ ಮಾಡ್ಲಿ.
1: ಅಲ್ಲಿ ಇಷ್ಟೆಲ್ಲ ಅಂಬತ್ತಿ ಇನ್ನೊಂದ್ ನೆನಪಾಯ್ತು ನಂಗೆ, ಈಗ ನಮ್ಮ ಉಡುಪಿ ಜಿಲ್ಲೆಯಿಂದ ಕೂಡ ಮಳೆ ನೀರು ಕೊಯ್ಲು ಮಾಡಿಸ್ಲೇಬೇಕು ಹೊಸ ಮನೆಗೆ ಹೊಸ ಬಿಲ್ಡಿಂಗ್ ಗೆ ಅಂತೆಲ್ಲ ಒಂದಿದೆ. ನಿಮ್ಗೆ ಇಲ್ಲ ಅಂದ್ರೆ ಡೋರ್ ನಂಬರ್ ಸಿಗಲ್ಲ, ಲೈಸೆನ್ಸ್ ಸಿಗಲ್ಲ ಅಂತೆಲ್ಲ ಹೇಳ್ಕೊಂಡು. ಬಟ್ ನಮ್ಗೆ ಗೊತ್ತಿರೋ ಹಾಗೆ ಎಷ್ಟು ಜನ ಅದನ್ನ ಮಾಡಿಸ್ತಿದ್ದಾರೆ?
0: ಯಾರು ಮಾಡ್ತಾ ಇಲ್ಲ. ಮೀನ್ ಬಹಳ ಕಮ್ಮಿ.
1: ಯಾಕೆ ಅದಷ್ಟು ಇಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಆತಿಲ್ಲ?
0: ಅಲ್ಲ ಮೇಡಮ್, ನಾನು ಹೇಳುದು ಈಗ ಗಂಟೆ ಕಟ್ಟೋರು, ಈಗ ನೋಡಿ ಈಗ ಯಾವ್ದೀಗ ಇದು ಒಂದು ಸಮುದಾಯದ ಸಂಪತ್ತು, ನೀರು ಅನ್ನುವಂಥದ್ದು ಸಮುದಾಯದ ಸಂಪತ್ತು. ಇದಕ್ಕೆ ಫಾರ್ ಎಕ್ಸಾಂಪಲ್ ಯಾರೇ ಒಬ್ಬ ಅಧಿಕಾರಿ ಅಲ್ಲ, ಬರೇ ಸಾರ್ವಜನಿಕರಲ್ಲ, ಯಾರೋ ಒಬ್ಬ ರಾಜಕಾರಣಿ ಅಂತಲ್ಲ, ಇದಕ್ಕೆ ಅವರಿಗೆ ಅವ್ರದೇ ಆದ ಆಸಕ್ತಿ ಬೇಕು,
1: ವೈಯಕ್ತಿಕ ಆಸಕ್ತಿ,
0: ವೈಯಕ್ತಿಕ ಆಸಕ್ತಿ. ಈಗ ನಮ್ಗೆ ನಮ್ ಕುಂದಾ ಪ್ರಕರಣದಲ್ಲಿ ಇದು ಗಾದೆ ಇತ್ತು, ಹೊಡವನಿಗೆ ಕೂತ್ಮಣಿ ಸಾಕಂತ. ಇಚ್ಛಾಶಕ್ತಿಯ ಕೊರತೆ ಇದೆ ನಮ್ಗೆ. ನಮ್ಗೆ ಇಚ್ಛೆ ಇದ್ದಿದ್ರೆ, ನಮ್ ಮಾಡ್ಬೇಕನ್ನೋ ಇದ್ದಿದ್ರೆ, ನೀವು ಅದ್ ಹೇಳಿದ್ನಲ್ಲ, ನೀವು ಖುಷಿಯಿಂದ ಮಾಡಿ, ಅದರಲ್ಲಿ ಸಿಗುವಂತ ರಿಸಲ್ಟ್ ಮತ್ತೆ ಆ ಖುಷಿ ಇತ್ತಲ್ಲ ನಿಮ್ಗೆ, ಅದು ಹಣದಿಂದ ತಗೊಂಡ್ ಬರ್ಲಿಕ್ಕಾಗಲ್ಲ. ನಮ್ಮಲ್ಲಿ ಒಂದು ಮತ್ತೊಂದಿದೆ, ಜನಕ್ಕೆ ಹಣ ಆಗ್ಬಿಟ್ಟಿದೆ, ನಾವು ಹಣದಿಂದ ಎಲ್ಲವನ್ನೂ ಪರ್ಚೇಸ್ ಮಾಡಿ ಬಿಡ್ಬಹುದು ಅನ್ನುವಂಥದ್ದು ಒಂದು ಮನೋಸ್ಥಿತಿಗೆ ಬಂದ್ಬಿಟ್ಟಿದೆ. ಇದು ಆಕ್ಚುಲಿ ದೊಡ್ಡ ದುರಂತ ಅಂತ ಅನ್ಸ್ತದೆ.
1: ದುಡ್ಡು ಕೊಟ್ಟರೆ ನಂಗೆ
0: ಅವ ಏನೋ ಹೇಳ್ತಾ ಇದ್ದಾನೆ, ಅವನ್ ಇದ್ ಮಾಡ್ಬೇಕಂದ್ರೆ ನಾನು ಬೇರೆ ಆಂಗಲ್ ಅಲ್ಲಿ ಅವನು ಇದ್ ಮಾಡ್ತೇನೆ ಅಂತ. ಆ ಕಳಕಳಿ, ಆ ನೈತಿಕತೆ, ಅದೆಲ್ಲ ಬಹಳ ದೂರಕ್ಕೆ ಹೋಗ್ಬೇಕು.
1: ಅಲ್ಲ, ಮೊನ್ನೆ ಒಬ್ರು ನಂಗೆ ಅದೇ ಹೇಳ್ತಾ ಇದ್ರು ಸರ್, ಅವ್ರು ಕುಡಿಯೋ ನೀರ್ ಇಲ್ಲಿದಲ್ಲಂಬ್ರ, ಇಲ್ಲಿ ಬಾಮಿದಲ್ಲಿ ಅಲ್ಲಂಬ್ರ, ಡೆಲ್ಲಿಂದ ತಂದದ್ದು ನೀರ್ ಅಂಬ್ರಪ್ಪ ಕುಡುಕೆ, ಹತ್ತು ವರ್ಷ ದುಡ್ಡಿತ್ತ ಅಲ್ಲಿ ತೋರ್ಸ್ಕ ಕುಡುದಂಬ್ರು ಸರ್. ನಾನ್ ಅಂದ್ಕೊಂಡೆ ಇದರಷ್ಟು ಅಮೃತ ಇನ್ನೆಲ್ಲಿದೆ, ಇದನ್ ಲೈಕ್ ಮಾಡಿ ಇಟ್ಕೊಂಡ್ರೆ ಇದಕ್ಕಿಂತ ಇನ್ಯಾವ್ದು ಬೇಕು?
0: ನೂರಕ್ಕೆ ನೂರು ಮೇಡಮ್, ನೂರಕ್ಕೆ ನೂರು. ನಮಗೆ ನೋಡಿ, ನೀವೇ ಕುಡಿದ್ ನೋಡಿ, ಇಲ್ಲಿ ಅಥವಾ ನೀವು ಹಾಡಿ ಸೈಡಿಂದ ಅಥವಾ ಫಾರ್ ಎಕ್ಸಾಂಪಲ್ ಗುಡ್ಡ ಸೈಡಿಂದ ನೀರನ್ನು ಕುಡಿದ್ರೆ ಅದರಲ್ಲಿ ಸಿಗುವಂತದ ಇದು ನಾವೆಲ್ಲಾ ಕಸ್ಕೊಳ್ತಾ ಇದ್ದೇವೆ. ನಮ್ಮ ಈಗಿನ ಇದಕ್ಕೆ ನಾನು ಸ್ವಲ್ಪ ಡೈವರ್ಟ್ ಆಗ್ತಾ ಇದ್ದೇನೆ, ನನ್ಗೆ ಗೊತ್ತಿಲ್ಲ.
1: ಚೂರ್ ಡೈವರ್ಟ್ ಆಗ್ತಿದ್ದ, ಆದ್ರೆ ಇದು ಕೂಡ ನೀರಿಗೆ ಸಂಬಂಧಪಟ್ಟಿರೋದ್ರಿಂದ ನಾವು ಮಾತಾಡ್ತೀವಿ.
0: ಈಗ ಯಾಕೆ ಹೇಳ್ತಾ ಇದ್ದೇನೆ ನೋಡಿ, ಈಗ ನಾವು ಪೇರೆಂಟ್ಸ್ ಆದವರು ಸಹ, ನಾನೀಗ ಬರುವಾಗ್ಲೂ ಒಂದು ನೋಡಿದೆ, ಮೊದ್ಲು ನಾವೆಲ್ಲ ಸರ್ಕಾರಿ ಶಾಲೆಗೆ ಹೋದವರು, ಆ ಮಕ್ಕಳ ಕೈಯಲ್ಲೇ ಬ್ಯಾಗ್ ಕೊಡ್ತಿತ್ತು. ಈಗ ಯಾರು ಪೇರೆಂಟ್ಸ್ ಮಕ್ಕಳ ಕೈಯಲ್ಲಿ ಬ್ಯಾಗ್ ಕೊಡುದಿಲ್ಲ, ಇವ್ರು ಎತ್ಕೊಂಡ್ರೆ ಶಾಲೆಯವರಿಗೆ ಬಿಡುದು, ಇವ್ರು ಎತ್ಕೊಂಡ್ರೆ ರಿಕ್ಷವ್ರಿಗೆ. ಅಲ್ಲಿಯೂ ಸಹ ಸರ್ಕಾರಿ ಶಾಲೆ ಅನ್ನೋದು ಆ ಇದನ್ನ ಕಾನ್ಸೆಪ್ಟ್ ಅನ್ನೇ ಕೊಂದು ಬಿಡ್ತಾರಲ್ಲ ಇವ್ರು ಅಂತೇಳಿ ನನ್ಗೆ ಒದು ಅಂತಾರೆ ಬೇಸರ. ಆಕ್ಚುಲಿ
1: ನಿಜ ಅದ್ರೊಟ್ಟಿ ನೀವು ಹಂಗ ಅನ್ಕೊಳ್ಳಿ ನೆನಪಾಯ್ತು. ಇನ್ನೊಂದು, ನೀರು ಶುದ್ಧ ನೀರು ಯಾವ್ದು ನಮ್ ಬಾಮಿದಲ್ದೆ ಇಲ್ಲಿ ಅಕ್ವಾ ಗಾರ್ಡ್ ಹಾಕಿ ಅದು 24 times ಫಿಲ್ಟರ್ ಆಗಿ ಪ್ಯೂರಿಫೈ ಆಗಿ ಬರುತ್ತಲ್ಲ, ಅದು ಪರಿಶುದ್ಧವಾದ ನೀರು. ನೀವು ಇಷ್ಟು ಬ್ಯೂಟಿಫುಲ್ ಆಗಿ ಕಾಣ್ಲಿಕ್ಕೆ ಈಗ ಹೇಮಾ ಮಾಲಿ ನೀವು ಬಂದು ಹೇಳುದಲ್ಲ ಇತ್ತು ಕಾಣೆ, ಅಂತದೆಲ್ಲ ಬಂದಾಗ ಆ ನೀರು ಪರಿಶುದ್ಧ, ನಮ್ಮ ಬಾಮಿ ನೀರು ಪರಿಶುದ್ಧ ಅಲ್ಲ ಅಲ್ದಾ?
0: ಇಲ್ಲ ಇಲ್ಲ ಮೇಡಮ್, ಆಕ್ಚುಲಿ ಏನು, ಯಾಕೆಂದ್ರೆ ನಾನು ಈ ಮಾತನ್ನು ನಿಮ್ಗೆ ಹೇಳಲಿಕ್ಕೆ, ನಾನು ಲಾಭ ಮೊನ್ನೆನೂ ನಿಮ್ ಮಾತಾಡುವಾಗ ಹೇಳಿದ್ದೆ, ನಾನು ಆಕ್ಚುಲಿ ನಾನು ಒಂದು ತಿಂಗಳು ನೆದರ್ಲೆಂಡ್ ಅಲ್ಲಿದ್ದೇನೆ, ಅಲ್ಲ ಡೈರೆಕ್ಟ್ ನಳ್ಳಿ ನೀರನ್ನೇ ಕುಡುದು. ನನ್ನ ಅಣ್ಣ ಯು ಕೆ ಅಲ್ಲಿ ಪಕ್ಕಕ್ಕೆ ಇರೋದು ದೊಡ್ಡ, ಅವನಿಗೆ ಕೇಳಿದೆ, ನನ್ಗೆ ಗೊತ್ತಿಲ್ಲಲ್ಲ ಆಕ್ಚುಲಿ ಈ ನೀರು ಕುಡಿಲಕ್ಕ. ಹೌದು, ಇಲ್ಲ ಇಲ್ಲ, ನೀನು ಹೊರಗಡೆ ಬಾಟ್ಲಿ ತಗೊಂಡು ಬಂದದ್ದಿದ್ದ ನೀರ್ಗಿಂತ ಇದು ಒಳ್ಳೇದು. ಅಲ್ಲ ನಾನೂರ 500 ರೂಪಾಯಿ ಕೊಟ್ಟರು, ಅಂದ್ರೆ ಯೂರೋ ಪ್ರಕಾರ 400 ರೂಪಾಯಿ ಕೊಡಬೇಕು, ನೀನು ನಳ್ಳ ನೀರು ಫ್ರೀಯಾಗಿ ಅಂತ. ನಮ್ಗೆ ಇಂಡಿಯಾ ಭಾರತ ಇದ್ರದ್ದ ಬಗ್ಗೆ ಏನಂತ ಗೊತ್ತಾಗಿದ್ದು ನಾನು ಹೊರಗೆ ಹೋದ ಮೇಲೆ ಅದೇ. ಬಟ್ ನಾನಿಲ್ಲೇ ಕೂತ್ಕೊಂಡು ಹೇಳ್ತಿದ್ರೆ ಜನ ನಂಬುದಿಲ್ಲ. ನಮ್ಗೆ ಏನಾಗಿದೆ, ನಮ್ಗೆ ವಿದೇಶಿ ವ್ಯಾಮೋಹ ಬಂದ್ಬಿಟ್ಟಿದೆ, ನಾವು ಬೇರೆಯವರಿಗೋಸ್ಕರ ಬದುಕ್ತಾ ಇದ್ದೇವೆ.
1: ಅಲ್ಲ ಸರ್, ಮತ್ ನಮ್ ನೀರಿನ ಬೆಲೆ ಗೊತ್ತಿಲ್ಲ, ಬೆಲೆ ಗೊತ್ತಾ ತೇಗಳಿಗೆ ಗೊತ್ತಿತ್ತಾ? ಈ ಸ್ಪೆಷಲಿ ಬೇಸಿಗೆಯಲ್ಲಿ ಹೊರಗೆ ಟೂರ್ ಹೋಯ್ಕ್ ಸರ್, ಟೂರ್ ಹೋದಾಗ ನನ್ನ ಅನುಭವ ಕೂಡ, ಆ ಟೂರಿಗೆ ಹೋದಾಗ ನೀರಿಲ್ಲ ನೀವು ಎಲ್ಲಿ ಹೊರ ಬದುಕುಕತ್ತ ಇಲ್ಲ. ಆ ಬಾಟ್ಲ್ ಬಾಟ್ಲ್ ಕ್ಯಾನ್ ಕ್ಯಾನ್ ನಾವು ದುಡ್ಡು ಹಾಕದ್ ಕಾಣೆ, ನೀವು ಕೂಕೊಂಡು ಲೆಕ್ಕ ಹಾಕ್ರೆ ನಿಮ್ಮ ಫ್ಲೈಟ್ ಚಾರ್ಜ್ ಜಸ್ಟ್ ಆಲ್ಮೋಸ್ಟ್ ನೀವು ನೀರಿಗೆ ಕೊಟ್ಟಿರ್ತ್ರಿ.
0: ಇದು ಇಲ್ಲೇ ಒಂದು ಮೇಡಮ್, ನನಗೊಂದು ವಾಟ್ಸಪ್ ಅಲ್ಲಿ ಒಂದು ಸಂದೇಶ ನೆನಪಾಗ್ತಾ ಇದೆ. ಏನ್ ಕೇಳಿದ್ರೆ, ಈ ನಾವು ನಮ್ಮ ಅಜ್ಜ ಇದೆಲ್ಲ ನೀರಿನ ಯಥೇಷ್ಟತೆಯನ್ನ ನದಿಗಳಲ್ಲಿ ನೋಡ್ತಾ ಇದ್ರು. ನಮ್ ತಂದೆ ಕಾಲಕ್ಕೆ ಬಂದಾವಾಗ ಅದು ಬಾವಿಗೆ ಬಂತು, ನಾವು ಬಂದಾವಾಗ ಏನು ಬಂತು, ನಳ್ಳಿಗಳಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಈಗ ನಮ್ಮ ಮಕ್ಕಳ ಕಾಲದಲ್ಲಿ ಬಾಟ್ಲು, ATM. ನಾವು ಇದೇ ತರ ನೀರಿನ ಬಗ್ಗೆ ಇದೇ ತರ ತಾಸಾರ ಮಾಡ್ತಾ ಹೋದ್ರೆ ಕ್ಯಾಪ್ಸೂಲ್ಗಳಲ್ಲಿ ಜಸ್ಟ್ ಕಣ್ಣೀರಲ್ಲಿ ನೋಡುವಂತ ಪರಿಸ್ಥಿತಿ ಬಂತು. ಇದು ಆಕ್ಚುಲಿ ನಮಗೆ ನಿಜವಾಗ್ಲೂ ನಾವು ಸ್ವರ್ಗದಲ್ಲಿದ್ದೇವೆ. ಯಾಕೆ ಕೇಳಿದ್ರೆ, ನೀರಿಗೆ ಮೂಲ ಅಂತೇಳಿ ಹೇಳುವಂತಹದ್ದು ಬೇರೆ ಯಾವ್ದಿಲ್ಲ, ನೀರನ್ನು ಸೃಷ್ಟಿಸಲಾಗದ ನೈಸರ್ಗಿಕ ಸಂಪತ್ತು. ನಮ್ಗೆ ಇಲ್ಲಿ ಮಳೆ ಇಷ್ಟು ಚೆನ್ನಾಗಿ ಬಿಡ್ತದೆ, ನಾನು ನಿಮ್ಗೆ ಒಂದು ಚಿಕ್ಕ ಲೆಕ್ಕ ಹೇಳಿದ್ದೆ, ಈ ಲೆಕ್ಕದಲ್ಲಿ ನಮ್ಗೆ ಎಷ್ಟು ನೀರನ್ನ ನಮ್ಗೆ ಯಾವ ಆಂಗಲ್ ನೋಡಿ. ಕೆಲವರು ಹೇಳ್ಬೋದು ನಂಗೆ ಜಾಗ ಇಲ್ಲ ಅಂತ, ಒಂದ್ 2 ಸಸಿ ನಡ್ಲಿ, ಅದು ನೀರಿನ ಫಿಲ್ಟ್ರೇಟಿಂಗ್ ಹೆಲ್ಪ್ ಮಾಡುತ್ತೆ. ಒನ್ 1 hour ನಾನು ಹೇಳುದು, ಈಗ ನಾನು 4 ಲೋಟ ನೀರು ಕುಡಿದೆ ಅಂತೇಳಿ ಹೇಳಿದ್ರೆ, ಅಟ್ಲೀಸ್ಟ್ 1-2 ಲೋಟ ನೀರನ್ನಾದ್ರೂ ನಾನು ಭೂಮಿ ಕೊಟ್ಟದ್ದಿದ್ರೆ, 1 hour ಕೊಟ್ಟದ್ದಿದ್ರೆ ನಾವು ನಮ್ಗೆ ಸಮಸ್ಯೆ
1: ಭೂಮಿಯಲ್ಲಿ ಬದುಕಲು ಯೋಗ್ಯ ನೀನು ಅಂತ.
0: ಹೌದು, 100% ಮೇಡಮ್. ಈಗ ಏನಾಗುತ್ತೆ, ಮೊದಲು ಕೊಡೆನ ನಾವು ಹಿಂಗೆ ಇಟ್ಕೊಂಡೋಗಿ ಮೈ ಮೇಲೆ ನೀರು ಇಳಬಾರ್ದಂತ, ಈಗ ಕೆಲವೊಂದು ಘೋಷವಾಕ್ಯದಲ್ಲಿ ನಾವು ಕೊಡೆನ ಉಲ್ಟ ಇಡ್ತೇವೆ ನೋಡಿ. ಕ್ಯಾಚ್ ದ ರೈನ್ ವೇರ್ ಇಟ್ ಫಾಲ್ಸ್. ನಾವು ಏನ್ ಮಾಡ್ಬೇಕು, ಥಿಂಕ್ ಗ್ಲೋಬಲಿ ಆಕ್ಟ್ ಲೋಕಲಿ.
1: ಸೊ ಈಗ ಎಂತಲ್ಲ ಮಾಡ್ಲಕ್ ಇದನ್ನ ಒಂದ್ಸಲ ಸ್ವಲ್ಪ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ರ, ನಮ್ ಜನ ಈಗ ಕೇನ್ ತಿಪ್ಪಾರ, ಆಯ್ತಪ್ಪ ಇದು ನಾನು ಮಾಡ್ತೆ ಅಂಬತರ ಇದ್ರೆ ಮಾಡ್ಲಕ್ಕಂತ.
0: ಓಕೆ ಮೇಡಮ್, ನಾನೀಗ ಏನಾಗುತ್ತೆ, ನೀರಿನ ಸಂರಕ್ಷಣೆ ಬಗ್ಗೆ ಒಂದು ಆರು ಆರು ಸೂತ್ರಗಳನ್ನ ಹೇಳ್ತೇನೆ. ಈಗ ಫಾರ್ ಎಕ್ಸಾಂಪಲ್ ರೆಡ್ಯೂಸ್ ಯೂಸೇಜ್, ರೆಡ್ಯೂಸ್ ಅಂದ್ರೆ ಮಿತ ಬಳಕೆ ಮಾಡಬೇಕು. ನಮ್ಗೆ ನೀರನ್ನ, ನಮ್ಗೆ ಕೋಸ್ಟಲ್ನವರಿಗಂತೂ ಎಸ್ಪೆಷಲ್ ನನಗೆ ಕೋಸ್ಟಲ್ ಬಗ್ಗೆ ಮಾತಾಡೋದಾದ್ರೆ, ನಮ್ಗೆ ಮಳೆಗಾಲದಲ್ಲಿ ಬೇರೆ ಟೈಮಲ್ಲಿ ಎಷ್ಟು ಬೇಕಾದ್ರೆ ನೀರು ಯೂಸ್ ಮಾಡಬಹುದು, ಯಾಕೆಂದ್ರೆ ತನ್ನಿಂದ ತಾನೇ ಹರಿದೋಗ್ತದೆ. ನೀರಿನ ಬಳಕೆಯಲ್ಲಿ ಸ್ವಾತಂತ್ರ್ಯ ಇರಲಿ, ಆದ್ರೆ ಸ್ವೇಚ್ಛೆ ಬೇಡ ಅಂತ ಒಂದು ತಂದಿದ್ದು. ಅವಶ್ಯಕತೆ ಇದ್ದಷ್ಟೇ ನೀರನ್ನ ಮಿತವಾಗಿ ಬಳಸುವುದು. ಫಾರ್ ಎಕ್ಸಾಂಪಲ್ ಹೇಗೆ ಕೇಳಿದ್ರೆ, ಈಗ ಒಂದು ಹೋಟ್ಲಿಗೆ ಹೋಗ್ತೀರಿ, ಒಂದು ನಾಲ್ಕು ಲೋಟ ನೀರು, ನಾವು ನಾಲ್ಕು ಜನ ಕೂತ್ಕೊಂಡು ಹೋಗಿ ನಾಲ್ಕು ಲೋಟ ನೀರು ತಗೊಂಡು ಬಂದು ಕೊಡ್ತಾರೆ. ನಮ್ಗೆ ಬೇಡವಾ,
1: ತಗೊಂಡು
0: ಪ್ಲೀಸ್ ತಗೊಂಡು ಹೋಗು ಅಂತೇಳಿ ಹೇಳಿದ್ರೆ ಅವ ಇನ್ನೊಬ್ಬರಿಗೆ ಕೊಡ್ತಾನೆ, ಆ ಆ್ಯಂಗಲಲ್ಲೂ ಸೇವ್ ಮಾಡ್ಬೋದು. ಈಗ ಕೃಷಿಯಲ್ಲೂ ನೋಡಿ, ಈಗ ಈ ಸಲ ಎಲ್ನಿನೋ ಇಯರ್ ಇದೆ, ಎಲ್ನೋ ಇಯರ್ ಇರೋದ್ರಿಂದ ಇರಲಿ ಬಿಡ್ಲಿ, ನಾನು ನನ್ನ ಬೇರೆಯವ್ರು ಮಾಡ್ತಾರೋ ಬಿಡ್ತಾರೋ, ನಾನು ನನ್ನ ಕೆಲಸವನ್ನು ಮಾಡ್ತೇನೆ. ತುಂತುರು ನೀರಾವರಿಗೆ ಅಥವಾ ಹನಿ ನೀರಾವರಿಗೆ ಈ ತರದ ಬೆಳಿಗ್ಗೆ ಮತ್ತು ಸಂಜೆ ಹೊತ್ತಲ್ಲಿ ನೀರನ್ನು ಬಿಡುವಂತಹದ್ದು ಕೃಷಿಗೆ. ಮತ್ತೆ ನಾನು ಒಂದು ಬೋರ್ವೆಲ್ಲಿದ್ದು ಇಲ್ಲಿಯೂ ಹೇಳ್ಬೇಕಂತ ಹೇಳಿದ್ರೆ, ಬೋರ್ವೆಲ್ ಚೆನ್ನಾಗಿ ನೀರು ಬಂತಂದ್ರೆ 24 ಗಂಟೆ ನೀರು ಹಾರಿಸೋದು, ನಾಳೆಗೆ ಆ ಬೋರ್ವೆಲ್ಲೇ ಫೇಲ್ ಆಗುತ್ತೆ. ಆಕ್ಚುಲಿ ಅಲ್ಲಿ ಅಕ್ಕಿಫರ್ನ ನಾವು ಇದು ಮಾಡಿ ತೆಗೆದು ಬಿಡ್ತೇವೆ.
1: ಅಂದ್ರೆ
0: ನನಗೇನಾಗಿದೆ, ನಾವು ಈವಾಗ್ಲೂ ನಾನು ಹೇಳ್ತೇನಲ್ಲ, ಎತ್ತಿ ತೆಗೆಯೋ ಕಾನ್ಸೆಪ್ಟ್ ಅಥವಾ ಇವನ್ನ ನಾನು ಹೇಳಬೇಕೋ ಬೇಡೋ, ರೈತರು ನನ್ನ ಮೇಲೆ ಬೇಸರ ಮಾಡ್ಕೊಳ್ತಾರೋ ಏನೋ ನನಗೆ ಗೊತ್ತಿಲ್ಲ. ಆ ಉಚಿತ ವಿದ್ಯುತ್ ಅನ್ನುವಂತಹದ್ದು ಮರಕ್ಕೂ ಆಗಿದೆ. ಆಕ್ಚುಲಿ ಎಷ್ಟೋ
1: ಉಚಿತ ವಿದ್ಯುತ್, ಉಚಿತ ನೀರು, ಈ ಪಂಚಾಯತ್ ಉಚಿತ
0: ಯಾವುದೇ ಇರಲಿ ಮೇಡಮ್, ನಮ್ಗೆ ಉಚಿತ ಅಂತ ಬಂದಾಗ ನಾವು ಫಾರ್ ಎಕ್ಸಾಂಪಲ್ ನಾನು ಸ್ವಲ್ಪ ಪ್ರತಿ ವರ್ಷ ಈ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಸಸಿ ತಗೊಂಡೋಗಿ ಒಂದು ಕಡೆ ಹಾಕುವಂತ, ನಾನು ತೋರಿಸ್ಕೊಳ್ತಾ ಇಲ್ಲ, ನನ್ನ ಇದರಲ್ಲಿ ಹಾಕ್ತೇನೆ ಎಲ್ಲಾ ಫ್ರೂಟ್ ಗಿಡಗಳನ್ನು, ಹೆಸರಿನ ಇದ್ರದ್ದು ಅದ್ರದ್ದು. ಒಂದು ವರ್ಷ ಏನೋ ಒಂದ್ 2 ರೂಪಾಯಿ ಜಾಸ್ತಿ ಮಾಡಿದ್ರು. ಆಕ್ಚುಲಿ ಅವರ ಕೊಟ್ಟೆ ಮಾಡಿ ಇದು ಮಾಡ್ಲಿಕ್ಕೆ ಕಾಣಿಸಿದ್ರೆ ಅವ್ರಿಗೆ ಏನೂ ಪೂರೈಸೋದಿಲ್ಲ, ಅದನ್ನು ಜನ ತಗೊಂಡೋಗಿಲ್ಲ ಅಂತ, ಮತ್ತು ವಾಪಸ್ ಕಮ್ಮಿ ಮಾಡಿದ್ರು. ನಿಮ್ಗೆ ಪುಕ್ಕಟೆ ಅಂತ ಬರ್ಲಿ, ನಮ್ಗೆ ಅದ್ರದ್ದು ವ್ಯಾಲ್ಯೂನೇ ಗೊತ್ತಾಗೋದಿಲ್ಲ. ಆಕ್ಚುಲಿ ಅದೊಂದು ಇನ್ನ ಯಾವುದು ಕೃಷಿಗೆ ಬೆಳಿಗ್ಗೆ ಮತ್ತೆ ಸಂಜೆ ಹೋಟ್ಲಲ್ಲಿ ಸಂಜೆ ಇದ್ರ ಹೊತ್ತಲ್ಲಿ ನೀರು ಇದ್ ಮಾಡುವಂತದ್ದು. ರೀಯೂಸ್, ರೀಯೂಸ್ ಇದು ಹೇಗೆ ಕೇಳಿದ್ರೆ ಮೇಡಮ್, ನಮ್ಮ ನಂಗೆ ಹಿಂದಿನವ್ರದ್ದು ನಾನು ತುಂಬಾ ಲೈಕ್ ಮಾಡ್ತೇನೆ ಕೆಲವೊಂದು, ಅವ್ರ ಪರಿಕಲ್ಪನೆ ಎಷ್ಟು ಚೆನ್ನಾಗಿದೆ ಅಂತೇಳಿ ಹೇಳಿದ್ರೆ ನೋಡಿ, ಒಂದು ಪಾತ್ರೆ ತೊಳಿತಾರೆ, ಪಾತ್ರೆ ತೊಳೆಯುವಾಗ ಒಂದು ಗಿಡದ ಹತ್ರ ಹೋಗಿ ತೊಳಿತಾರೆ, ತಿಳ್ಕೊಂಡ ನಾವು ಮಾಡ್ತೇವೆ ಆ ಕೆಲಸ. ಹಳ್ಳಿಯ ಪಾಪ ಎಷ್ಟು ಬಂದ್ರು, ಎಷ್ಟು ಕಷ್ಟ, ನಮ್ಮ ತಾಯಿಯೆಲ್ಲ 6-8 ಮಕ್ಕಳಿದ್ರು, ಈಗ ಒಂದೆರಡು ಮಕ್ಕಳಿದ್ದವ್ರು. ಈಗ ಯಾರು ಬಂದ್ರು ಅಂತೇಳಿ ಹೇಳಿದ್ರೆ ಒಂದು ಬಕೆಟ್ ನೀರನ್ನ ಯಾವ್ದಾದ್ರು ಗಿಡದ ಹತ್ರ ತಗೊಂಡೋಗಿ ಇಡ್ತಿದ್ರು. ಈ ಕಾನ್ಸೆಪ್ಟ್ ಅನ್ನ ನಾವು ಈಗಲೂ ಮಾಡಬಹುದಲ್ಲ.
1: ಮರಣಕಟ್ಟೆಗೆ ಕೈಕಾಲ್ ತೊಳೆದು,
0: ಮರಣಕಟ್ಟೆಗೆ ಕೈಕಾಲ್ ತೊಳೆದು, ಬೂದಿ ಹಾಕಿ ಪಾತ್ರೆ ತೊಳೆದು,
1: ಈವನ್ ಮೀಸುದು ಕೂಡ ಮಕ್ಕಳನ್ನ ಮರಿಗಳನ್ನ ಎಲ್ಲ
0: ಒಂದೊಂದು ಸಪರೇಟ್ ಗಿಡಗಳನ್ನ ಇರ್ತಿದ್ದು, ಅದಕ್ಕೆ ಸಪರೇಟ್ ಆಗಿ ನೀರು ಇರುವಂತ ಅವಶ್ಯಕತೆ ಇಲ್ಲ. ಆಕ್ಚುಲಿ ಈಗ ನೋಡಿ ಡಿಟರ್ಜೆಂಟ್ ಅಂತೇಳಿ ಈ ಕಾನ್ಸೆಪ್ಟ್ ಎಲ್ಲ ಈಗೀಗ ಬಂತು. ಮೊದಲು ನಿಮಗೂ ಗೊತ್ತಿರಬಹುದು, ಬಟ್ಟೆ ಹೋಗಿ ಅಟ್ಲಕಾಯಿ ಅಂತ ಇತ್ತಿತ್ತು, ಬೂದಿ ಹಾಕಿ ಪಾತ್ರೆ ತೊಳಿತಿದ್ದು. ಈಗ ಇತ್ತ ಕಾನ್ಸೆಪ್ಟ್
1: ಬೂದಿ ಅಂಡ್ ಸಗಣಿ, ಅದೇನದ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಕೊಂಡು.
0: ಹೌದು, ಈವನ್ ಆ ಸಗಣಿ ಹೇಳಿದ್ರೆ ಪ್ರತಿಯೊಂದು ಪರಿಕಲ್ಪನೆ ಹಿಂದಿನವ್ರದ್ದು ಎಷ್ಟು ಚೆನ್ನಾಗಿತ್ತು.
1: ಮತ್ತೆ ಇನ್ನು ನಂಗೆ ನೆನಪಿದೆ ಸರ್, ನಮಶಾನಿಕ 20ಗೆ ನಮ್ಗೆ ಪಾತ್ರೆ ತೊಳಕ್ಕೆ ಈ ಮಾಡ್ ಇರುತ್ತಲ್ಲ, ಮಾಡಲ್ಲಿ ನೀರ್ ಬೀಳುತ್ತಲ್ಲ, ಅಂದ್ರೆ ಅದು ನಮ್ದು ಓಲಿ ತೆಂಗಿನ ಗರಿಯಲ್ಲಿ ಮಾಡದಲ್ಲ, ಆ ಓಲಿಯಿಂದ ನೀರ್ ಬರುತ್ತಲ್ಲ, ಅದಕ್ಕೆ ಬಕೆಟ್ ಹಿಡಿದು ಅದು ಒಳ್ಳೆ ನೀರು, ಮಳೆ ಅಷ್ಟು ಬರ್ತಾ ಇರುತ್ತಲ್ಲ ಒಳ್ಳೆ ನೀರು, ಅದರಲ್ಲೇ ಪಾತ್ರೆ ತೊಳೆಯೋದು.
0: ಈ ಒಂದು ಮಳೆ ನೀರಷ್ಟು ಪ್ಯೂರ್ ವಾಟರ್ ಬೇರೆ ಯಾವ್ದು, ಮಳೆ ನೀರಷ್ಟು ಪ್ಯೂರ್ ವಾಟರ್ ಇತ್ತಲ್ಲ ನಿಮ್ಗೆ, ಬೇರೆ ಯಾವ್ದು ಅಲ್ವೇ ಅಲ್ಲ. ಇನ್ನೊಂದು ರೀಸೈಕಲ್, ರೀಸೈಕಲ್ ಅಂತ ಹೇಳಿದ್ರೆ ಯೂಸ್ ಮಾಡಿದ್ರೆ ವಾಟರ್. ಫಾರ್ ಎಕ್ಸಾಂಪಲ್ ದೊಡ್ಡ ಫ್ಲಾಟ್ ಗಳಲ್ಲಿ ತುಂಬಾ ಇದುಗಳಿರ್ತವೆ. ಈ ಒಂದು ಜಪಾನ್ ನಲ್ಲಿ ಕಾಮನ್ ಟ್ರೆಂಡ್ ಇದೆ, ಹೇಗೆ ಕೇಳಿದ್ರೆ ಫ್ಲಶ್ ಇದು ಹ್ಯಾಂಡ್ ವಾಶ್ ಮಾಡೋದು, ಫ್ಲಶ್ ಟ್ಯಾಂಕ್ ಹ್ಯಾಂಡ್ ವಾಶ್ ಮೇಲ್ಗಡೆ ಫ್ಲಶ್ ಟ್ಯಾಂಕ್ ಕೆಳಗಡೆ ವೇಸ್ಟ್ ಆಗ್ಬಾರ್ದು, ವೇಸ್ಟ್ ಆಗ್ಬಾರ್ದು ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿದೆ. ಈಗ ಫಾರ್ ಎಕ್ಸಾಂಪಲ್ ಈಗ ನಾವು STP ಇಂದ ಈ ತರ ಟ್ರೀಟ್ ಮಾಡಿದ ವಾಟರ್ನ ಫ್ಲೋರ್ ವಾಶಿಗೂ ಅಥವಾ ಗಾರ್ಡನ್ಗೂ ಅಥವಾ ವೆಹಿಕಲ್ಗೂ ಈ ತರದಲ್ಲಿ ನಾವು ಸೇವ್ ಮಾಡಬಹುದು. ಆಕ್ಚುಲಿ ಇನ್ನೊಂದು ಏನ್ ಕೇಳಿದ್ರೆ ರೆಡ್ಯೂಸ್ ಪೊಲ್ಯೂಷನ್, ಇದು ಸಹ ಬಹಳ ಮುಖ್ಯ ಮೇಡಮ್. ಹಿಂದಿನವ್ರು ಎಷ್ಟು ನೋಡಿ, ನಾವು ಗದ್ದೆಗಳಿಗೆ ಇದು ಮಾಡ್ತಾ ಇದ್ರು, ಯಾರಿಗಾರು ಗೊತ್ತ, ನಾನು ಹಿಡಿದು ಟೊಮೆಟೊ ಒಂದು ತರಕಾರಿ ಬಿಟ್ಟು ಬೇರೆ ಯಾವ್ದಾದ್ರು ತರಕಾರಿ ತರ್ತಾ ಇದ್ರ ಯಾರು ಜನ?
1: ಖಂಡಿತ ಇರ್ಲಿಲ್ಲ,
0: ಬಹಳ ಕಮ್ಮಿ. ಎಲ್ಲೂ ಇವನ್ ಇದ್ರ ದಿನದಲ್ಲಿ ಅಥವಾ ಇದ್ರಲ್ಲಿ ಮಾತ್ರ ಏನೋ ಬಟಾಟೆ ಅಥವಾ ಬೇರೆ ಅಂತ ಕೋದ್ರೆ ಅದೊಂದು ಹಬ್ಬ ಹರಿದಿನಗಳಲ್ಲಿ ತರ್ತಾ ಇದ್ರು ಬಿಟ್ರೆ, ಮತ್ತೆ ಮ್ಯಾಕ್ಸಿಮಮ್ ತರಕಾರಿಗಳನ್ನ ಮನೆಯಲ್ಲೇ ಬೆಳ್ತಾ ಇದ್ರು, ಹಟ್ಟಿ ಗೊಬ್ಬರನ ಯೂಸ್ ಮಾಡ್ತಾ ಇದ್ರು, ಸುಡ್ಮಣ್ಣ ಹಾಕ್ತಾ ಇದ್ರು, ಬೂದಿ ಹಾಕ್ತಾ ಇದ್ರು, ದರ್ಲಿ ಹಾಕ್ತಾ ಇದ್ರು. ಎಲ್ಲೋ ಇವನ್ ಎಲ್ಲೋ ಒಂದ್ ಚೀಲ ಸುಫಲನೋ ಒಂದ್ ಚೀಲನೋ ಯೂರಿಯಾ ತಗೊಂಡು ಬಂದ್ರೆ ದೊಡ್ಡದವ್ರದ್ದು. ಆಕ್ಚುಲಿ ಈಗ ಇವನ್ ಯಾವ್ದು ತರಕಾರಿನೂ ಆಗುದಿಲ್ಲ, ಬಟ್ ನಾವು ಅದಕ್ಕೆ ಮಾರು ಹೋಗ್ಬಿಟ್ಟಿದ್ದೇವೆ. ಈ ಆ್ಯಂಗಲ್ ಅಲ್ಲಿ ಏನಾಗುತ್ತೆ, ನಮ್ದು 1% ನೀರು ಇರುವುದಲ್ಲ, ಈ 1% ನೀರಿಗೋಸ್ಕರ ರೆಡ್ಯೂಸ್ ಪೊಲ್ಯೂಷನ್ ಅಲ್ಲಿ ನಾವು ಇದನ್ನು
1: ಸೊ ನಾವು ತರಕಾರಿ ಎಲ್ಲ ಮನೆಯಲ್ಲೇ ಬೆಳೆಯೋದ್ರಿಂದ ನೀರು ಹಿಡಿದಿಟ್ಕೊಳತ್ತಾ ಅಥವಾ ಹೆಂಗ ಅದು
0: ಡೆಫಿನೆಟ್ಲಿ ಮೇಡಮ್, ಯಾವುದೇ ಒಂದು ಗಿಡ ಮಾಡಲಿ ಯಾವುದೇ ಇದ್ ಮಾಡಲಿ ಗಿಡ ಹಾಕೋದ್ರಿಂದ ಅಲ್ಲಿ ನೀರು ಇನ್ಫಿಲ್ಟ್ರೇಷನ್ಗೂ ಹೆಲ್ಪ್ ಮಾಡುತ್ತೆ. ಒಂದು ನಮ್ಮ ಈಗ ನಾವು ತರಕಾರಿ ಬೆಳ್ಕೊಂಡು ತಿನ್ನೋದ್ರಿಂದ ನಾನು ನಿಮ್ಗೆ ಇದು ಕೇಳಿದ್ದೆ ಆಕ್ಚುಲಿ, ನಮ್ಮ ಈಗ ಆಹಾರವೇ ಔಷಧಿ ಆಗಬೇಕು ಬಿಟ್ರೆ ನಮ್ಮ ಔಷಧಿ ಆಹಾರ ಆಗಬಾರ್ದು.
1: ಕರೆಕ್ಟ್, ಸರಿಯಾಗಿ ಹೇಳಿದ್ರಿ ಸರ್ ನೀವು. ಇದೊಂದು ಇವತ್ತು ಔಷಧಿಯ ಆಹಾರ,
0: ನಮ್ಮ ಆಹಾರ ಏನ್ ಕೇಳಿದ್ರೆ ನಮ್ಮ ಔಷಧಿ ಆಹಾರ ಹಾಗಾಗಬಾರ್ದು ಅನ್ನೋದು ಇದು. ಮತ್ತೆ ರೀಚಾರ್ಜ್, ರೀಚಾರ್ಜ್ ಬಗ್ಗೆ ನಾನು ಹೇಳಿದ್ದೇನೆ ಆಕ್ಚುಲಿ. ಏನ್ ಕೇಳಿದ್ರೆ 1 ಮಿಲಿಮೀಟರ್ ಮಳೆ ಒಂದು ಚದರ ಮೀಟರ್ ಬಿದ್ರೆ ಒಂದು ಇದ್ರೆ ಅದೇ ಲೆಕ್ಕದಲ್ಲಿ ಒಂದು ಚಿಕ್ಕ ಸಂಸಾರಕ್ಕೆ ನಮಗೆ ಬೇಕಿರುವುದು 2 ಲಕ್ಷ ಲೀಟರ್ ನೀರು. ಬರೇ ನಮಗಿಲ್ಲ ಬೀಳುವ ಮರೇ 90% ತಗೊಂಡಿದ್ರು 70,000 ಲೀಟರ್ ಪ್ರತಿಯೊಂದು ಮನೆಯಿಂದ ಸೇವ್ ಮಾಡಬಹುದು. ಬೇರೆ ಏನು ಮಾಡೋದು ಬೇಡ, ರೂಫ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದಾಗ
1: ಅಷ್ಟೇ.
0: ಈಗ ಬರೇ ನಲ್ಲಿ ಅವರಿಗೆ ಓಕೆ, ಕೆಲವರು ಹೇಳ್ಬೋದು ನನಗೆ ರೂಫ್ ವಾಟರ್ ಹಾರ್ವೆಸ್ಟಿಂಗ್ ಮಾಡೋದು, 4 ಸಸಿ ನೆಡಲಿ. ಈಗ ಎಷ್ಟೋ ಮನೆಯಲ್ಲಿ ಇಂಟರ್ಲಾಕ್ ಹಾಕಿರ್ತಾರೆ, ಇಂಟರ್ಲಾಕರ್ ಸಮ್ ಎಕ್ಸ್ಟೆಂಟ್ ಅಲ್ಲಿ ರೀಚಾರ್ಜ್ ಆಗತ್ತೆ.

0: ಯಂಗ್ಸ್ಟರ್ಸ್ ನಾನು ಹೇಳುದು ಕೃಷಿ ಬಗ್ಗೆ ಒಲವು ತೋರಿಸಿದ್ರೆ ಗ್ಯಾರಂಟಿ ಇದನ್ನ ಚೇಂಜ್ ಮಾಡಬಹುದು ನಾವು,
1: ಈ ಸಮಸ್ಯೆಗಳನ್ನ ಬದಲಾಯಿಸಬಹುದು.
0: ಡೆಫಿನೆಟ್ಲಿ ಡೆಫಿನೆಟ್ಲಿ ಮಾಡಬಹುದು. ಆಕ್ಚುಲಿ ಒಂದು ಈಗ ಎಷ್ಟೋ ಜನ ನಾನು ನೋಡಿದ್ದೇನೆ ಮೇಡಮ್, ನನಗೆ ಫಾರ್ ಎಕ್ಸಾಂಪಲ್ ಉತ್ತರ ಕನ್ನಡ ಎಡಿಷನಲ್ ಚಾರ್ಜ್ ಇರುವುದನ್ನ ಸಾಧಾರಣ ಇಬ್ರು ಇಬ್ರು ಇಬ್ರು ಇಂಜಿನಿಯರ್ ಇರೋದು, ಕೆಲವೊಬ್ರು ಒಂದು ಯಂಗ್ ಜನರೇಷನ್ಸ್ ಸ್ವಲ್ಪ ಕೃಷಿ ಹತ್ತ ಬರ್ತಾ ಇದ್ದಾರೆ, ಬೇರೆ ಬೇರೆ ಫ್ರೂಟ್ಗಳನ್ನ ಬೇರೆ ಬೇರೆ ಜಾಗ ತಗೊಂಡು ಇದು ಮಾಡುವಂತದ್ದು ಅದು ಬರಲೇಬೇಕು. ಆಕ್ಚುಲಿ ಆಗ ಬಂದಾವಾಗ ಮಾತ್ರ ಏನಾದ್ರು ಕ್ರಾಂತಿ ಆದೀತು. ಆಕ್ಚುಲಿ ನಮ್ಗೆ ನಾವೇ ಮಾಡ್ಕೊಂಡ ಪ್ರಮಾದ ಅನ್ಸುತ್ತೆ. ಯಾಕೆ ಕಡೆ ನಮ್ಗೆ ಇಷ್ಟು ಚೆನ್ನಾಗಿ ಮಳೆ ಬೀಳೋದ್ರಿಂದ, ಮಳೆ ಇಲ್ಲದೇ ಇದ್ದಿದ್ರೆ ನಮ್ಗೆ ಯಾಕೆಂದ್ರೆ ನೀರಿಗೆ ಸೋರ್ಸ್ ಅನ್ನುವಂಥದ್ದು ಮಳೆ.
1: ಕೆಲವ್ದು ಒಪ್ಪಕ್ ಸರ್ ಅಂದ್ರೆ ಕೆಲವ್ರದ್ದು ಹಳಿ ಬದಿ ಮನೆ ಎಲ್ಲ ಇರುತ್ತಲ್ಲ, ಅವ್ರಿಗೆ ಒಂಚೂರು ಉಪ್ಪು ನೀರು ಒಗ್ಗರ್ ನೀರು ಅದೆಲ್ಲ ಮಿಕ್ಸ್ ಇರುತ್ತೆ, ಅದೆಲ್ಲ ಸ್ವಲ್ಪ ಕುಡಿಲಿಕ್ಕೆ ಒಂಚೂರು ಪ್ರಾಬ್ಲಮ್ ಕೆಲವರು ಹಳಿ ಬದಿಯೇ ಹಂಗಿಪ್ಪರಿಗೆ. ಅದು ಬಿಟ್ರೆ ಮತ್ತೆ ಕುಡಿಯುವ ನೀರಿನ ಸಮಸ್ಯೆ ಇಲ್ಲ, ಮತ್ತೆ ಬಳಕೆ ನೀರಿಗಂತೂ ಸಮಸ್ಯೆಯೇ ಇಲ್ಲ.
0: ಸಮಸ್ಯೆನೇ ಇಲ್ಲ ಮೇಡಮ್, ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದು. ಈಗ ನೋಡಿ ಒಂದೊಂದ್ಸಲ ಏನ್ ಮಾಡ್ತೇವೆ, ಇವನ್ ಬಾವಿ ಪಕ್ಕದಲ್ಲಿ ಪಿಟ್ಗಳನ್ನ ತೆಗಿತೇವೆ. ಇದೊಂದು ಕಾಮನ್ ಸೆನ್ಸ್ ಯೂಸ್ ಮಾಡಿಕೊಂಡು ಇದು ಮಾಡಬೇಕು. ನಾವಲ್ಲಿ ಮಾಡಬೇಕಾ ಅಥವಾ ಇದರಿಂದ ಬೇರೆಯವ್ರಿಗೆ ತೊಂದರೆ ಆಗ್ತದೆ? ನಾವು ಇನ್ನೊಬ್ಬರ ಬಗ್ಗೆ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಬೇಕಂತ ನಾನು ಹೇಳ್ತಾ ಇಲ್ಲ. ಪ್ರತಿಯೊಂದು ಈಗ ಫಾರ್ ಎಕ್ಸಾಂಪಲ್ ನಮ್ಮ ಪಕ್ಕದಲ್ಲೇ ಒಂದು ರೋಡ್ ಮಾಡಿರ್ತಾರೆ, ರೋಡ್ ಮಾಡಿಕೊಂಡು ಮಳೆಗಾಲದಲ್ಲಿ ನೀರು ಬಂದು ತೊಯ್ದು ಹೋಗ್ತಾ ಇರ್ತದೆ ಅಂತ ನಮ್ಮ ಕಣ್ಣೇದೇ ನೋಡ್ತಾ ಇರ್ತೇವೆ ನಾವು. ಏನೋ ಎಲ್ಲೋ ಒಂದು ಫೋಟೋ ತಗೊಳ್ಳಿಕ್ಕೆ ಹೋಗ್ಕೊಂಡು ನಾವು ಅಲ್ಲಿ ನಿಂತ್ಕೊಂಡು ಇದು ಮಾಡೋದಕ್ಕಿಂತ ಒಂದು ಹಾಫ್ ಆನ್ ಅವರ್ ಅದಕ್ಕೆ ಸ್ಪೆಂಡ್ ಮಾಡಿದ್ದಿದ್ರೆ, ಈಗಿನ ಯಂಗ್ಸ್ಟರ್ಸ್ಗಳು ಇದ್ರಗಳು ಅಲ್ಲಿ ಆ ರೋಡ್ಗಳನ್ನ ಚರಂಡಿ ಬಿಡಿಸಿ ಕೊಟ್ಟದಿದ್ರೆ, ಅಥವಾ ಸರ್ಕಾರ ಬರಬೇಕು ಅಥವಾ ಇದು ಬರಬೇಕು ಅವರೇ ಬರಬೇಕು ಇವರೇ ಬರಬೇಕು ಅನ್ನೋದು ಕಾಯೋದಕ್ಕಿಂತ, ನಾನು ಹೇಳುದು ನಾವು ಮಾಡುವ ಕೆಲಸ ಇನ್ನೊಬ್ಬರಿಗೆ ಬೇಷನ್ಸೋದಕ್ಕಿಂತ ನಮಗೆ ತೃಪ್ತಿ ಸಿಕ್ಕಿದ್ರೆ ಸಾಕು.
1: ಕರೆಕ್ಟ್.
0: ಆ ಕಳಕಳಿ ಬಂದದಿದ್ರೆ ನಮ್ಗೆ ಆಕ್ಚುಲಿ ಸಮಸ್ಯೆ ಇಲ್ಲ.
1: ಅಲ್ಲ, ನಾ ಮೊನ್ನೆ ಒಬ್ಬ ರಿಲೇಟಿವ್ ಮನೆಗೆ ಹೋಯ್ದೆ, ಅವ್ರ ಮನೆ ಬಾಮಿ ಎಲ್ಲ ಹುಡುಕ್ತಿದ್ದೆ, ಬಾಮಿ ಇಲ್ಲ, ನಳ್ಳಿತ್ತು, ಜಲ್ ಜೀವನ್ ಮಿಷನ್ ಅದೊಂದು ಹಾಕೊಂಡಿತ್ತಲ್ಲ. ನನ್ ಕೇಂದ್ರೆ ನಿಮ್ಮ ಕುಡಿಯೋ ನೀರು ಎಲ್ಲಿಂದ ನಿಮ್ಗೆ, ಬಳಸೋ ನೀರು ಕುಡಿಯೋ ನೀರು ಎಲ್ಲ ಪಂಚಾಯತ್ ನೀರು, ಬಾಮಿ ಇಲ್ಲೇ ಅಥವಾ ಯಾವ್ದು ಇಲ್ಲೇ ನಿಮ್ ಬೇರೆ ನೀರಿನ ಮೂಲ ಇಲ್ಲ, ಜಾಗ ಇತ್ತು ಇಲ್ಲ, ಪಂಚಾಯತ್ ನೀರು ಬತ್ತಲ್ಲ ಮತ್ತೆಂತಕ್ಕೆ. ಯಾಕೆಂದ್ರೆ ಒಂದಿನ ಪಂಚಾಯತ್ ನೀರು ಬತ್ತಿಲ್ಲ, ಆಗ ಹಂಗಲಾತಿಲ್ಲೇ ಅಂತಂದ್ರು. ಹಂಗಾರೆ ಎಂತ ಮಾಡ್ತ್ರ, ಅಟ್ ಲೀಸ್ಟ್ ನಮ್ಗೊಂದು ನೀರಿನ ಸ್ವಾತಂತ್ರ್ಯ ಅಂತ ಇರ್ಕಲ್ದ ಸರ್.
0: ಅಲ್ಲ, ಅದ್ ಹೇಳಿದ್ ಮೇಡಮ್, ಅಷ್ಟೊತ್ತಿಗೆ ಏನ್ ಕೇಳಿದ್ರು ಕೂಡ ಮತ್ತೆ ಕೇಳಿದ್ರೆ ಏನ್ ಹೇಳ್ತಾರೆ, ನಾವೇನ್ ಟ್ಯಾಕ್ಸ್ ಕಟ್ಟುದಿಲ್ವಾ?
1: ಗವರ್ಮೆಂಟ್ ಅವ್ರು ಕೊಡ್ಲಿ,
0: ಈಗ ಗವರ್ಮೆಂಟ್ ಅವ್ರು ಕೊಡ್ಲಿ, ಅವ್ರು ಕೊಡ್ಬೇಕು ಬದ್ಧತೆ. ನಾಳೆ ಭೂಮಿಯಲ್ಲೇ ನೀರಿಲ್ಲ ಅಂತ ಹೇಳಿದ್ರೆ ಗವರ್ಮೆಂಟ್ ಇಲ್ಲಿ ಕೊಡ್ತದೆ?
1: ಕರೆಕ್ಟ್.
0: ದುಡ್ಡಿನಿಂದ ಟ್ಯಾಕ್ಸಿನಿಂದ ನಾವು ನೀರನ್ನ ತಗೊಂಡ್ ಬರ್ಲಿಕ್ಕೆ ಆಗುದಿಲ್ಲ. ನಮ್ಮ ಸಮಸ್ಯೆಗೆ ನಾವೇ ಇದನ್ನ ಪರಿಹಾರ ಕಂಡ್ಕೊಳ್ಬೇಕೇ ವಿನ ನಾವು ಇನ್ನೊಬ್ಬರಿಗೋಸ್ಕರ ನಮ್ಮ ಪ್ರಕೃತಿ. ಈಗ ನೋಡಿ, ನೀರು ಕೊಟ್ಟಿದ್ದು ಪ್ರಕೃತಿ, ಈಗ ಏನೀಗ ನಾವು ನೀರು ಬಳಸ್ತಾ ಇದ್ದೇವೆ, ಇದರಲ್ಲಿ ನಮ್ಮ ಪಾತ್ರ ಏನೂ ಇಲ್ಲ, ಏನೂ ಇಲ್ಲ, ನಮ್ಮ ಪಾತ್ರ ಏನೂ ಇಲ್ಲ. ಅದೇ ನೀರು ಕೊಟ್ಟಿದೆ, ನ್ಯಾಚುರಲ್ ಇರುವ ನೀರನ್ನ ನಾವೇ ತೆಗೆದು ಇಡ್ತೇವೆ. ನಮ್ಮ ಸಮಸ್ಯೆ ಆದಾಗ ಮಾತ್ರ ನಾವು ಕೂಗಾಡ್ತೇವೆ
1: ಅಷ್ಟೇ,
0: ಅಷ್ಟೇ ಮಾಡ್ತಾ ಇರೋದು ಬಿಟ್ಟದಿದ್ರೆ. ಇನ್ನೊಂದು ಮೇಡಮ್, ರೆಸ್ಪೆಕ್ಟ್ ವಾಟರ್. ಇದು ಯಾಕೆ ಕೇಳಿದ್ರೆ, ರೆಸ್ಪೆಕ್ಟ್ ವಾಟರ್ ನಾನು ಹೇಳಲೇಬೇಕು. ನೀರಿನಿಂದ ನಾವು ಚಾ ಮಾಡ್ತೇವೆ,
1: ನಿಜ,
0: ಕಾಫಿ ಮಾಡ್ತೇವೆ, ತಂಪು ಪಾನೀಯ ಮಾಡ್ತೇವೆ, ಇದು ಯಾವುದ್ರಿಂದ ನೀರನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಅದ್ಯಾವ್ದನ್ನ ಚೊಲ್ಲಿದ್ರೆ ನಾವು ಬೇರೆಯವನ್ನ ಶಿಕ್ಷಿಸ್ತೇವೆ, ದಂಡಿಸ್ತೇವೆ. ಅದು ನೀರು ಚೆಲ್ಲಿದ ಅಂತೇಳಿ ಹೇಳ್ಕೊಂಡು ಅಲ್ಲಿ ಗಲೀಜಾಯ್ತು ಅಂತೇಳಿ ಜೋರ್ ಮಾಡಿರ್ಬಹುದು, ಬಿಟ್ರೆ
1: ನೀರಂತಕ್ಕೆ
0: ಅಂತೇಳಿ ಯಾರಾದ್ರು ಇದ್ ಮಾಡಿದ್ದಿತ್ತ?
1: ಖಂಡಿತ ಇಲ್ಲಪ್ಪ. ಅಸಡ್ಡೆ
0: ಇಷ್ಟು ನಾವು ನೀರಿನ ಬಗ್ಗೆ. ಮತ್ತೆ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು, ನಾವು ವಿದ್ಯಾವಂತರೇ, ವಿದ್ಯಾವಂತರಕ್ಕಿಂತಲೂ ಯಾವ್ದೋ ಒಂದು ಬಾವಿ ಮಾಡಿದ್ರೆ ಯಾರು ಆಚೀಚೆ ಕಣ್ಣಲ್ಲಿ ಒಂದು ಕಸ ತೆಗೆದು ಹಾಕೋದಿಲ್ಲ. ಇದರಿಂದ ಹೊರಗೆ ಬರಬೇಕು ಅಂತ ಹೇಳುವಂತ, ಇದರಿಂದ ಹೊರಗೆ ಬರದೇ ಇದ್ರೆ ಈಗ ನಮ್ಮ ಯಂಗ್ ಜನರೇಷನ್ನು, ಈವನ್ ಯಂಗ್ ಜನರೇಷನ್ ಅನ್ನೋದಕ್ಕಿಂತನೂ ಸ್ವಲ್ಪ ಓಲ್ಡ್ ನಮ್ಮ ಅಜ್ಜಿ ಕಂಡಾಗಿದ್ದವರು ಸಹ ನಮ್ಮಿದಕ್ಕೆ ಖುಷಿಯಾಗಿ ನಮ್ಗೆ ಹೇಳೋಕಾಗದೆ, ನಾವು ಹೇಳಿದ್ರೆ ಅವ್ರು ಏನೋ ಬೇಜಾರು ಮಾಡ್ಕಂತರು ಅಂತ ಹೇಳಿ ಅವ್ರು ನಮ್ಗೆ ಅಡ್ಜಸ್ಟ್ ಆಗ್ತಾ ಇದ್ದಾರೆ. ಅದು ತಪ್ಪು ಅಂತ ಹೇಳ್ತಾ ಇದ್ದು. ಮೊದಲು ನೋಡಿ, ನಾವು ಒಂದು ಮನೆಯಲ್ಲಿರುವಾಗ ಹಿರಿಯವರು ನಮ್ಗೆ ತಪ್ಪಿತ್ತಂದ್ರೆ ತಪ್ಪಿತ್ತಂದ ಹೇಳ್ಕೊಂಡೆ ಅವರು ಅದನ್ನ ಸರಿ ಆಗೋಲಾರಿ ಬಿಡ್ತಾ ಇಲ್ಲ ಇತ್ತು, ಅವರು ಈಗ ನಮ್ಗೆ ಅಡ್ಜಸ್ಟ್ ಆಗ್ತಾ ಇದ್ದಾರೆ. ಅದು ಒಂಥರ ಮಾರಕ ಅನ್ಸುತ್ತೆ ನಂಗೆ. ಆಕ್ಚುಲಿ ನಾವು ನಮ್ಮ ಪೇರೆಂಟ್ಸ್ಗೆ ಗೌರವ ಕೊಟ್ರೆ, ನಾವು ನಮ್ಮ ನೀರಿಗೆ ಗೌರವ ಕೊಟ್ರೆ, ನಾವು ನಮ್ಮ ಜಲಕ್ಕೆ ಗೌರವ ಕೊಟ್ರೆ ನಮ್ಮ ಮಕ್ಕಳು ಕೊಡ್ತಾರೆ. ನಾವು ಕೊಡದಿದ್ದರೆ ಅವ ನಮ್ಮ ಮಕ್ಳು ಹಾಕಿ ಕೊಡ್ತಾರೆ ಹೇಳಿ.
1: ಎಕ್ಸಾಕ್ಟ್ಲಿ. ಈಗ ನೀರಿನ ಅಸಡ್ಡೆ ಅಂದ್ರಲ್ಲ ಸರ್, ಅದೊಂದು ಹೇಳೋದ್ರೆ ನಂಗೆ ನೆನಪಾಯ್ತು. ಮನೆ ಕಟ್ತ್ರಿ, ಈಗ ನಂಬದಂಗೆ ನಂಬದಿ ಮನೆ ಕಾಣಕ ಅರಮನೆ, ಅದನ್ನ ನಾವು ಪುಣೆ ಮುಂಬೈ ಹೋದಾಗ ಅದಕ್ಕೆಲ್ಲ ಅರಮನೆ ಅಂತಿದ್ರೆ ಅದು ಒಂದ್ ಎರಡು ಬೆಡ್ರೂಮ್ ಇದ. ನಾ ಹೇಳೋದು ನೀವು ನಂಬದಿ ಬನ್ನಿ ಕಾಣಿ, ಅರಮನೆ ನಮ್ಮಲ್ಲಿ ಇಪ್ಪದಂತ. ಒಬ್ರೊಬ್ರು ಮನೆ ಇಬ್ರೇ ಇಪ್ಪದ ಇಲ್ಲ ಒಬ್ರು ಇಪ್ಪದ, ಅದಕ್ಕೆ ಅಂತ ಅರಮನೆ ಕಟ್ಟಿ ಇಂಟೀರಿಯರ್ ಹಾಂಗಂಬ್ರು ಬಾಮಿ ಹಿಂಗಂಬ್ರು ಮತ್ತೊಂದು ಹಾಂಗಂಬ್ರೆಲ್ಲ ಮಾಡಿದವ್ರು ಎಲ್ಲೂ ನೀರಿಗಾಗಿ ಎಂಥದ್ದು ಮಾಡುದಿಲ್ಲ ಸರ್. ಕೋಟಿ ಗಟ್ಟಲೆ ಖರ್ಚು ಮಾಡಿ ಮನೆ ಮಾಡಿದಾರ, ಒಂದು 50,000 ಈಗ ಪೈಪಿಂಗ್ ಎಲ್ಲ ಮಾಡ್ಕೊಂಡು ಅಷ್ಟೊತ್ತಿಗೆ ಒಂದು ನೀರಿಗೋಸ್ಕರ ರೈನ್ ವಾಟರ್

0: ಹಾರ್ವೆಸ್ಟಿಂಗ್ ಮಾಡುವ ಎಂಥದ್ದು ಮಾಡುದಿಲ್ಲ. ನಾನು ಕೇಂಬುದು, ನೀವು ಅಷ್ಟಪ್ಪ ಮಾಡ್ದ ನಾಳೆ ಕುಡುಕು ನೀರು ನಿಮ್ ಬ್ಯಾಡ್ದ? ಆ ಬಾಮೆ ನೀರಿಲ್ಲ ನಿಮ್ಗೆ ಇಪ್ಪಕ್ಕಾಗ್ತ ಈ ಮನೆಗೆ? ನೀವು ನೀರಿ ದುಡ್ಡು ಹಾಕೋಕೆ ಇನ್ವೆಸ್ಟ್ಮೆಂಟ್ ಫಾರ್ ದ ಫ್ಯೂಚರ್ ಅಂತ ಯಾಕೆ ಯೋಚನೆ ಮಾಡಲ್ಲ? ಮಾತೇಣೆ ಸುಮ್ಮನೆ ನೀರಿಗೆಲ್ಲ ದುಡ್ಡು ಖರ್ಚು ಮಾಡ್ತಾರ? ಇದು ನೀರಿಗೆಲ್ಲ ದುಡ್ಡು ಖರ್ಚು ಮಾಡ್ತಾರ? ನೀರು ಇರುತ್ತಪ್ಪ, ಭೂಮಿನ ಬಾತ ಅದೇವ್ರು ಕೊಟ್ಟಂಗಿರತ್ ಅಂತ ಹೇಳೋರು ಯಾಕೆ ಇವತ್ ನಾನು ಒಂದಿಷ್ಟು ಏನೋ ಖರ್ಚು ಮಾಡಿ ಏನೋ ಒಂದ್ ಮಳೆ ನೀರ್ಕೊ ನಂಗೆ ಮಾಡ್ಕೊಂಡ್ ಬತ್ತಿಲ್ಲ, ಯಾರೋ ಮಾಡಿ ಕೊಡ್ತಾರೆ, ಮಾಡಿಸ್ಕೊಂಡ್ರೆ ಇದು ನಂಗೆ ಒಳ್ಳೇದು. ಅದೇನ್ ಸರ್ ಲೆಕ್ಕಾಚಾರ ಹಾಕ್ತಾರೆ ಅಂದ್ರೆ ನೀರಿಗೆ ಬೆಲೆ ಇಲ್ಲ. ಒಂದಿನ ಮಾತ್ರ ಬೆಲೆ ಗೊತ್ತಾಗ್ತಲ್ಲ, ಅದು ಮಾತ್ರ ಭೀಕರ. ಅದು
1: 100% ಮೇಡಮ್, 100%. ಆಕ್ಚುಲಿ ನಮ್ಗೆ ಅದ ಹೇಳಿದ್ನಲ್ಲ, ನಾವು ಭೂಮಿ ತಾಯಿ ಅಂತೇವೆ, ಪ್ರಕೃತಿ ಇದಂತೇಳಿ ಹೇಳ್ತೇವೆ ನಾವು. ನಮ್ಮಿಗಿನ ಯಂಗ್ ಜನರೇಷನ್ ಪ್ರಕೃತಿ ಜೊತೆ ಮಕ್ಕಳನ್ನ ಬಿಡ್ತಾ ಇಲ್ಲ. ಎಷ್ಟೋ ಮಕ್ಕಳಿಗೆ ಮರ್ಕೋಕೆ ಗೊತ್ತಿಲ್ಲ ಮೇಡಮ್, ನಗ್ಲಿಕ್ಕೆ ಗೊತ್ತಿಲ್ಲ. ಈಗ ನೋಡಿ ಎಷ್ಟು ಒಳ್ಳೇದಿದೆಯೋ ಅಷ್ಟೇ ಕೆಟ್ಟದಿದೆ. ನಾವು ನೀವು ಶಾಲೆಗೆ ಹೋಗುವಾಗ ಯಾವುದೇ ಒಂದು ಶಬ್ದಕ್ಕೆ ಮೀನಿಂಗ್ ನೋಡ್ಬೇಕಿದ್ರೆ ಯಾರೋ ಮನೆಯಲ್ಲಿ ಡಿಕ್ಷನರಿಯೋ ಯಾರ್ದೇನಿತ್ತೋ ಅಂತೇಳಿ ನೋಡ್ಬೇಕಿತ್ತು. ಈಗ ಫಿಂಗರ್ ಟಿಪ್ ಅಲ್ಲಿ ನಿಮ್ಗೆ ಬರ್ತದೆ, ಮತ್ತೆ ಅದು ಬಂದಿದ್ದೇ ಪ್ರಾಬ್ಲಮ್ ಅಂತೇಳಿ ಅದು ನೋಡ್ಕೊಂಡು ಹೋಗ್ಲಿಕ್ಕೂ ಟೈಮ್ ಇಲ್ಲ. ನಾವು ಆ ಮಟ್ಟಕ್ಕೆ ಬಂದು ಮುಟ್ಟಿದ್ದೇವೆ. ಆಕ್ಚುಲಿ ನಾನು ಇದನ್ನು ಮಾತಾಡ್ತಾ, ಈಗ ನೋಡಿ ನಮ್ಮ ತಂದೆ ತಾಯಿಗಳಿಗೆ ನಮ್ಗೇನ್ ಜಾಬ್ ಆಗತ್ತಾ ಏನಾಗತ್ತಾ ಅಂತೇಳಿ ಅವ್ರು ಏನು ಚಿಂತೆ ತಗೊಂಡವರಲ್ಲ.
0: ನಿಜ,
1: ನಮ್ಗೆ ಪೆಟ್ಟು ಸಹ ಕೊಟ್ಟು ನಮ್ನ ಸಾಕದವರು. ಬಟ್ ಅವ್ರು ನಾವು ಬಹಳ ಪ್ರೀತಿಯಿಂದ ಕಾಣ್ತೇವೆ. ನಾವು ನಮ್ಮ ಮಕ್ಕಳನ್ನ ಏನ್ ಮಾಡ್ತೇವೆ, ಒಂದು ಪೆಟ್ಟು ಹೊಡೆಯುವುದಿಲ್ಲ. ಅವ್ರಿಗೆ ಏನು ಇದಾಗ್ಬೇಕು ಭಯ ಅನ್ನೋದೇ ಇಲ್ಲಲ್ಲ ಮೇಡಮ್. ನಮ್ಮ ಈಗ ಇವಾಗಲೂ ನೀವು ನಮ್ಮ ಸಾಧಾರಣ ಒಂದು ಹೈಸ್ಕೂಲ್ ಟೀಚರ್ಸಿಗೆ ನಾವು ಈಗ ಎದುರು ಸಿಕ್ಕ್ರೆ ಅಂತಾರೆ, ಹೀಗೆ ಸ್ವಲ್ಪ ಇದ್ ಮಾಡ್ಕೊಂಡು ಹೋಗ್ತೇವೆ ನಾವು. ಈಗಲೂ ಭಯ ಇದೆ, ಆ ಭಯ ಹೋಗಿದೆ. ನಾನು ಹೇಳುದು, ನನಗೆ ಈಗಲೂ ನನ್ನ ತಾಯಿ ಹೇಳಿದ್ದೊಂದು ಮಾತು ನೆನಪು ಬರೋದು, ನೀನು ಯಾರಿಗೆ ಹೆದರದಿರು ತೊಂದಿಲ್ಲ ಮಗ, ನಿನ್ನ ನೆರಳಿಗಾದ್ರೂ ನೀನು ಹೆದರು ಅಂತ. ನಾವು ಏನು ದೊಡ್ಡ ದೊಡ್ಡದು ಏನು ಮಾಡುವಂಥದ್ದು ಬೇಡ ಮೇಡಮ್. ನಾವು ಇನ್ನೊಬ್ರಿಗೆ ತೊಂದರೆ ಮಾಡಿದೆ, ನಮ್ಮನ್ನು ನಾವು ನೋಡಿಕೊಂಡು, ಎರಡನೇ ನಮ್ಮ ಪೇರೆಂಟ್ಸ್ ನೋಡಿ, ಮೂರನೇ ನಮ್ಮ ಸಮಾಜಕ್ಕೆ ಹೋಗಲಿ, ಈ ಕೆಲಸನ ಪ್ರತಿಯೊಬ್ಬ ಮಾಡಿದರೆ ಏನೂ ಸಮಸ್ಯೆ ಇಲ್ಲ. ನೀರಿನ ವಿಚಾರ ಅಂತಲ್ಲ, ಪ್ರತಿಯೊಂದು ವಿಚಾರದಲ್ಲೂ ನಾನು ಹೇಳ್ತಾ ಇರುವಂಥದ್ದು ಇದು ಮಾಡ್ತಾ ಇಲ್ಲ ನಾವು. ನಮಗೇನು ಬೇಕೇಳಿ, ಕೆಲವೊಂದು ವಿಚಾರ ಹೇಳ್ಬೋದು, ಬಟ್ ನಮಗೆ ಬೇಕೇ ಇಲ್ಲ. ನಮಗೆ ಒಂಥರ ಅವನು ಹೊರಗಿದ್ದ ಅಂತ ಹೇಳಿದ್ರು ಕೂಡ ಅವನ ಒಂದು ನೋಡುವ ರೀತಿಯೇ ಬೇಡ. ಕೃಷಿಕ ಅಂತ ಹೇಳಿದ್ರೆ ಅವನು ಬಹಳ ಸಸಾರ.
0: ಕೃಷಿಕನಿಗೆ ಅಯ್ಯೋ, ಕೃಷಿಕ ಗೆದ್ದು ಕೆಲಸ ಮಾಡುದ ಹೆಣ್ಣು ಸಿಕ್ಕೋದಿಲ್ಲ.
1: ಅಲ್ಲಲ್ಲ, ಆಕ್ಚುಲಿ ಎಷ್ಟು ಜನ ಅದು ಯಾಕೋ, ಇವನ್ ಒಬ್ಬ ಇಂಜಿನಿಯರ್ ಓದ್ದವನು ಬೆಂಗಳೂರಲ್ಲಿ ಎಷ್ಟು ಪರದಾಡ್ತಾ ಇದ್ದಾನೆ ಇದರಲ್ಲಿ ಹೊರಗಡೆ ಅಂತ ನೋಡಿದ್ರೆ, ನಾನು ಹೇಳುದು ಯಂಗ್ಸ್ಟರ್ಸ್ ಅಲ್ಲಿ ಹೋಗಿ ಒದ್ಕೊಂಡು ಸುಮ್ಮನೆ ಇದು ಮಾಡೋದಕ್ಕಿಂತ ಒಂದು ಇಷ್ಟು ಗುಂಪು ಕಟ್ಕೊಂಡು ನಾವು ಇದನ್ನ ಇದು ಮಾಡ್ತೇವೆ ಅಂತ ಅದ್ಲ ಹಾಕುವ ಎಫರ್ಟ್ಸ್ ನ ಒಂದು 10% ಬೇರೆ ಕಡೆ ಅವ್ರು ಹಾಕಿದ್ರೆ ಗ್ಯಾರಂಟಿ ಅಚೀವ್ ಮಾಡ್ತಾರೆ.
0: ಸೊ ಹಾಂಗಾಗಿ ನೀರಿಗಾಗಿ ಒಂಚೂರಾದ್ರೂ ಮನಸ್ಸು ಮಾಡಿ ಅಂತ. ಅಲ್ಲ, ಈಗ ಮಳಿ ಹೆಂಗ್ ಬತ್ತಿತ್ತು ನಿಜವಾಗ್ಲೂ ಚಿಂತೆ ಆಗುವಂತ ವಿಷಯ. ಸೊ ಇರೋ ನೀರನ್ನ ನಾವು ಹೆಂಗೆ ಸೇವ್ ಮಾಡ್ಕೊಳ್ಬಹುದು? ಯಾರು ನೀರ್ ಕೊಡುದಿಲ್ಲ, ನಾಳೆ ಒಂದಿನ ಬತ್ತತ್ತು ಯಾರ ಹತ್ರ ನೀರಿಲ್ಲ ಕೊಡುಕೆ. ಸೊ ನೀರೇ ಕೊಡುದಿಲ್ಲ ಅಂತ ಸ್ಥಿತಿಯಲ್ಲಿ ನಾವು ತಂದುಕೊಳ್ಳದೆ, ಆ ಸ್ಥಿತಿ ತಂದುಕೊಳ್ಳದೆ ಒಂದ್ ಒಳ್ಳೆ ರೀತಿಯಲ್ಲಿ ಈಗೇನು ಸ್ವರ್ಗದಲ್ಲಿ ಇದ್ದೀವಿ ಅಂತ ಸರ್ ಆಗಿಂದ ಹೇಳ್ತಾ ಇದ್ರಲ್ಲ, ಆತರ ಸ್ವರ್ಗದಲ್ಲೇ ನಾವ್ ಇರ್ಕಂದ್ರೆ ಆ ನೀರನ್ನ ನಾವ್ ಹೆಂಗ್ ಸೇವ್ ಮಾಡ್ಬೇಕು? ಪರ್ಸನಲ್ ಆಗಿ ನಾನು ಏನ್ ಮಾಡಬಹುದು? ವೈಯಕ್ತಿಕವಾಗಿ ನಾನು ನೀರನ್ನ ಹೆಂಗ್ ಎಷ್ಟು ಸೇವ್ ಮಾಡಬಹುದು? ಸ್ನಾನಕ್ ನಾನು ಮೂರ್ ಬಕೆಟ್ ಹಾಕೊಂಡು ಹೊಯ್ಕೊಂಡು ಮೀತಾ ಇದ್ರೆ ನಂಗೆ ಒಂದ್ ಬಕೆಟ್ಗೆ ನಿರ್ಸುಕಾತ ಸ್ನಾನ ಖಂಡಿತ ಆಗ್ತ. ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು, ಇದೆಲ್ಲದ್ರಲ್ಲಿ ನಾನು ಎಲ್ಲೆಲ್ಲ ನೀರನ್ನ ಸೇವ್ ಮಾಡಬಹುದು? ಮಕ್ಳಿಗೆ ನೀರ್ ಬಗ್ಗೆ ಎಂತ ಎಜುಕೇಶನ್ ನಾನು ಕೊಡಬಹುದು? ಇದು ವೆರಿ ಇಂಪಾರ್ಟೆಂಟ್. ಅಟ್ಲೀಸ್ಟ್ ಸರ್ ಹೇಳಿದಂಗೆ ಎರಡು ಗಿಡ ನೆಡಿಯಲ್ಲ, ಎರಡು ಮರ ಏನಾದ್ರೂ ಬೆಳೆಸಿಯಲ್ಲ. ಸೊ ಅದು ಮಾಡ್ಕೊಂಡ್ರೆ ನಾನು ಎಂತ ಮಾಡಬಹುದು? ಕೃಷಿ ಮಾಡೋಕತ್ತ ಅದನ್ ಕಂಬ ರೀಚಾರ್ಜ್ ಮಾಡೋದು, ಜಲ ಮರುಪೂರಣ. ನಮ್ಮನೆಗೆ ಬಾಮಿ ಇತ್ತು, ಬೋರ್ವೆಲ್ ಇತ್ತು, ಇಲ್ಲ ಇಂಗು ಗುಂಡಿ ಮಾಡ್ತೇವೆ ನಾವು. ಸೊ ಏನಾದ್ರೂ ಒಂದು ಸಣ್ಣ ಸ್ಟೆಪ್ ತಗೊಂಡ್ರೆ ಈ ನೀರು ಬೇರೆಯವರಿಗಲ್ಲ ನಮಗೋಸ್ಕರ ನಾವು ಉಳಿಸ್ಕೊಂಬುದು.
1: ಆಕ್ಚುಲಿ ನಮ್ಮ ಈ ನೆಲ ಜಲ ಗಾಳಿ ನಮ್ಗೆ ಪ್ರಕೃತಿ ಸಿಕ್ಕಿದ್ ಮೇಡಮ್ ಸಾಲ ರೂಪದಲ್ಲಿ. ಆಕ್ಚುಲಿ ನಾವು ನಮ್ಮ ಮಕ್ಕಳಿಗೆ ಆಸ್ತಿ ಮಾಡೋದು ಬೇಡ, ಇದು ನಮಗೆ ಸಾಲ. ಯೂಸ್ವಲಿ ಸಾಲ ಅಂತ ಬಂದವಾಗ ನಾವು ಬಡ್ಡಿ ಕೊಡ್ಬೇಕಾಗತ್ತೆ, ಇದು ಬಡ್ಡಿ ಬೇಡ. ಅಟ್ಲೀಸ್ಟ್ ಅದೇ ಸ್ಥಿತಿಯಲ್ಲಾದ್ರೂ ನಾವು ಇದು ಕೊಟ್ಟರೆ ಅದೇ ದೊಡ್ಡ ಕೊಡುಗೆ. ಅಸಲು ಹಾಗೆ ವಾಪಸ್ ಮಾಡ್ರೆ ಅದೇ ದೊಡ್ಡ ಕೊಡುಗೆ, ಬೇರೆ ಏನು ಮಾಡುವಂತ ಅವಶ್ಯಕತೆ ಇಲ್ಲ.
0: ಆಯ್ಲಿ ಸರ್, ತುಂಬಾ ಖುಷಿ ಆಯ್ತು ನೀವು ಎಷ್ಟು ಬ್ಯುಸಿ ಆದ್ರೂ ನನ್ನೊಂದು ಕರೆದಾಗ, ಸರ್ ಬನ್ನಿ ಸರ್ ಒಂಚೂರು ನೀರ್ ಬಗ್ಗೆ ಮಾತಾಡು ಅಂದಾಗ ನೀವು ಟೈಮ್ ಮಾಡ್ಕೊಂಡು ಬಂದ್ರೆ ನನ್ನ ಫೇವ್ರೆಟ್ ಟಾಪಿಕ್, ನನ್ನ ಮನಸ್ಸಿಗೆ ತುಂಬಾ ತುಂಬಾ ಹತ್ರ. ನಾಳೆ ನೀರಿಗೋಸ್ಕರ ಎಂತಾರು ಮಾಡ್ಕೊ, ಎಂತಾರು ನೀರ್ ಇರಕ್ಕೆ ನಮ್ಮ ಭೂಮಿ ಮೇಲೆ ಅನ್ನೋ ಒಂದು ತುಡಿತ ನಂಗಂತೂ ವೈಯಕ್ತಿಕವಾಗಿ ತುಂಬಾ ಇದೆ ಸರ್. ಹಂಗಾಗಿ ನಾನು ಈ ಕಾನ್ವರ್ಸೇಷನ್ ಅಲ್ಲಿ ತುಂಬಾ ಸ್ವಲ್ಪ ಜಾಸ್ತಿ ಇನ್ವಾಲ್ವ್ ಆದೆ ಅನ್ಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ಬಂದು ನಮ್ಮ ಜೊತೆ ಮಾತಾಡಿದವರು. ಪ್ರಿಯ ಕೇಳುಗರೆ, ಡಾಕ್ಟರ್ ಎಂ ದಿನಕರ್ ಶೆಟ್ಟಿ ಅವರು, ಹಿರಿಯ ಭೂವಿಜ್ಞಾನಿಗಳು, ಅಂತರ್ಜಲ ನಿರ್ದೇಶನಾಲಯ ಉಡುಪಿ ಜಿಲ್ಲೆ ರಜತಾದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್.
1: ಮೇಡಮ್, ನನಗೆ ಇಲ್ಲಿ ಬಂದು, ನಾನು ಇಲ್ಲಿ ಹಳೆ ವಿದ್ಯಾರ್ಥಿ.
0: ಹಾ, ಇದನ್ನ ನಾವು ಹೇಳಲ್ಲ, ಭಂಡಾರಕರ್ಸ್ ಕಾಲೇಜಿನ ಹಳೆ ವಿದ್ಯಾರ್ಥಿ ಅಂತ. ಓಕೆ, ಥ್ಯಾಂಕ್ ಯು.
1: ಯಾಕೆ ಹೇಳಿದ್ರು ಮೇಡಮ್, ನಂಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೂ ಹಾಗೂ ತಮ್ಮ ತಂಡದವರಿಗೆ ಅನಂತ ಅನಂತ ಧನ್ಯವಾದವನ್ನು ನೀಡ್ತೇನೆ.
0: ತುಂಬಾ ಖುಷಿ ಆಯ್ತು ಸರ್, ನಮ್ಮ ಕಾಲೇಜಿನ ಹಳೆ ವಿದ್ಯಾರ್ಥಿಯನ್ನು ನೋಡಿಯೂ, ಜಿಯೋಲಜಿಸ್ಟ್ ಭೂ ವಿಜ್ಞಾನಿಯನ್ನು ನೋಡಿ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಪ್ರಿಯ ಕೇಳುಗ್ರೆ, ಇಷ್ಟು ಕೇಂದ್ರೆ ಈಚೆಗೆ ಮೇಕೆ ನಾಚಿಕೆ ಮೇ ಬಿಡಬೇಡಿ. ದಯವಿಟ್ಟು ಬೇಡ್ಕಂತೋ ಏನಂದ್ರೆ, ನೀರನ್ನು ಉಳಿಸೋಕೆ ನಮ್ಮಿಂದ ನಿಮ್ಮಿಂದ ಎಷ್ಟೆಷ್ಟು ಚೆಂಡು ಮಟ್ಟಕ್ಕೆ ಕಾತ್ಕಣಿ, ದಯವಿಟ್ಟು ಮಾಡಿ ಮತ್ತೆ ಮಕ್ಕಳಿಗೆ ನೀರಿನ ಬಗ್ಗೆ ಅರಿವನ್ನ ಮೂಡಿಸಿ. ಫಸ್ಟ್ ನಾವು ತಕೊಂಡ್ಕ ಮತ್ತೆ ಮಕ್ಕಳಿಗೆ ಮೂಡಿಸ್ಕೋ. ನೀರು ಇವತ್ತು ಉಳಿಸ್ರೆ ನಮ್ಮ ಮಕ್ಕಳು ಮರಿ ಮಕ್ಕಳು ಎಲ್ಲ ಒಳ್ಳೆ ರೀತಿಯಲ್ಲಿ ಇರ್ತರು. ಸರಿ ಹಂಗಾರೆ ಹೋಯ್ ಬತ್ತೋ. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಭಂಡಾರಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ಸಿಕ್ವಕ
2: ಮತ್ತೆಂತ ಅಲ್ದೆ ಬದುಕು ಹೆಂಗೆ ಇರ್ಲಿ, ಸರ್ತಿರ್ಲಿ, ವಾರಿ ಇರ್ಲಿ, ಮ್ಯಾಲೆ ಇರ್ಲಿ, ಕೌಂಚೆ ಬಿದ್ದಿರ್ಲಿ, ಆದ್ರ ನಾವ್ ಮಾತ್ರ ರೇಡಿಯೋ ಕುಂದಪ್ರ ಕೇಂತಿಪ್ಪಕ್ಕ.
3: ರೇಡಿಯೋ ಕುಂದಪ್ರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
0: ಪ್ರಿಯ ಕೇಳುಗ್ರೆ, ಈಗ ಡಾಕ್ಟರ್ ಮೇಧಾ ಹೆಗ್ಡೆ ಅವರಿಂದ ಭಾವಗೀತೆ.

0: ನಮ್ಮೂರು ಕಾಂಬುಕ್ ಚಂದ, ನಿನ್ನೆದ್ ಮೀನ್ ಗಸಿ ತಿಂಬುಕ್ ಚಂದ, ಕಟ್ಲೆ ಬದೆಗೆ ಕೂಕಂಕೆ ಚಂದ, ಹಂಗೆ ಕೇಂಬುಕೆ ನಮ್ ರೇಡಿಯೋ ಕುಂದಾಪುರ್ನೆ ಚಂದ.
1: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಆ ಬದಿ ಉತ್ತರ ಕನ್ನಡ, ಈ ಬದಿ ದಕ್ಷಿಣ ಕನ್ನಡ, ಮಧ್ಯ ನಮ್ ಕೊಂಗಾಟದ ಕುಂದಾಪುರ ಕನ್ನಡ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಅಕಾಲಿಕ ಮಳೆಗೆ

ಕಾರ್ಗಿಲ್ ಕದನ. ಅದೊಂದು ಭಾರತದ ಇತಿಹಾಸದಲ್ಲಿ ಮರೆಯಲಾಗದ ಯುದ್ಧ. ಭಾರತ ಪಾಕಿಸ್ತಾನಗಳ ನಡುವೆ ನಡೆದ ನಾಲ್ಕನೆಯ ಯುದ್ಧ. ಉಭಯ ದೇಶಗಳ ನಡುವೆ ಸುಧಾರಿಸಲಾರದಷ್ಟು ಸಂಬಂಧ ಹಳಸಿದೆ ಎನ್ನುವುದಕ್ಕೆ ಈ ಯುದ್ಧಗಳೇ ನಿದರ್ಶನ. ಮುಂದಿನ ಜನಾಂಗ ನಮ್ಮ ಚರಿತ್ರೆಯ ಪುಟಗಳನ್ನು ತಿರುವಿ ಈ ಯುದ್ಧದ ವಿವರಗಳನ್ನು ತಿಳಿದುಕೊಳ್ಳಲು ಆಸಕ್ತಿ ತೋರಬಹುದು. ಏಕೆಂದರೆ ಈ ಯುದ್ಧ ಅಷ್ಟು ರೋಚಕವಾಗಿತ್ತು. ಕಾರ್ಗಿಲ್ ಈ ಹಿಂದೆ ಒಂದು ಜಿಲ್ಲಾ ಕೇಂದ್ರದ ಹೆಸರಾಗಿ ಉಳಿದಿತ್ತು ಅಷ್ಟೆ. ದೇಶವಾಸಿಗಳಿಗೆ ಆ ಹೆಸರು ಅಷ್ಟೇನು ಪರಿಚಿತವಾಗಿರಲಿಲ್ಲ. ಆದ್ರೆ ಈಗ ಕಾರ್ಗಿಲ್ ಎಂದ ಕೂಡಲೇ ದೇಶವಾಸಿಗಳ ನರನಾಡಿಗಳಲ್ಲಿ ಅದೇನೋ ಅವ್ಯಕ್ತ ಭಾವನೆಗಳ ಸಂಚಾರವಾಗುತ್ತದೆ. ಹಲವು ತೆರನಾದ ಭಾವನೆಗಳು ಉಕ್ಕಿ ಹರಿಯುತ್ತವೆ. ವಂಚನೆ, ಉದ್ವಿಗ್ನತೆ, ಕೋಪ, ದುಃಖ, ನಿರ್ಧಾರ, ಸಾಹಸ, ಪರಾಕ್ರಮ, ವಿಜಯ, ಸಂಭ್ರಮ, ಹೀಗೆ ಹತ್ತು ಹಲವು ಭಾವನೆಗಳು ಅನುರಣಿಸುತ್ತವೆ. ಮೇ 8ರಿಂದ ಜುಲೈ 14ರವರೆಗಿನ ಆ 74 ದಿನಗಳು ದೇಶಾದ್ಯಂತ ಪೂರ್ತಿ ಕಾರ್ಗಿಲ್ ಯುದ್ಧದ್ದೇ ಸುದ್ದಿ. ಮಾಧ್ಯಮಗಳಲ್ಲಿ, ಟಿವಿ ಚಾನೆಲ್ಗಳಲ್ಲಿ ಯುದ್ಧದ ಸುದ್ದಿಗಳಿಗೆ ಆದ್ಯತೆ. ಏನಾಯಿತು ಈ ಕಾರ್ಗಿಲ್ನಲ್ಲಿ? ಇದರಲ್ಲಿ ಪಾಕ್ ಶತ್ರುಗಳೆಷ್ಟು ಮಂದಿ ಸತ್ತರು? ಭಾರತೀಯ ಸೇನೆ ಹೊಸದಾಗಿ ಯಾವ ಪ್ರದೇಶ ವಶಪಡಿಸಿಕೊಂಡಿತು ಎಂಬ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಜೊತೆಗೆ ಹೋರಾಟದಲ್ಲಿ ಹುತಾತ್ಮರಾದ ಯೋಧರ ಸುದ್ದಿ ಕೇಳಿ ಕಣ್ಣೀರು ಮಿಡಿದವರೆಷ್ಟು. ಯುದ್ಧ ಮುಗಿಯುವವರೆಗೆ ದೇಶ ತನ್ನೆಲ್ಲ ಮಾಮೂಲು ಸಮಸ್ಯೆಗಳನ್ನು ಬದಿಗಿಟ್ಟು ಕಾರ್ಗಿಲ್ ಕದನದ ಸುದ್ದಿಗಳಿಗಾಗಿ ಕಣ್ಣು ಕಿವಿ ತೆರೆದು ಕುಳಿತಿದ್ದಂತೂ ನಿಜ. ಹಿಂದೆಂದು ಕಾಣದಂತಹ ಏಕತೆ ಈ ಯುದ್ಧದ ಸಂದರ್ಭದಲ್ಲಿ ಕಂಡು ಬಂತು. ಇದೇನು ನಾವಾಗಿ ಬಯಸಿದ ಯುದ್ಧವಲ್ಲ. ಕಾಲು ಕೆರೆದು ಜಗಳ ತೆಗೆದು ನಾವಾಗಿ ಯುದ್ಧವನ್ನು ಮೈಮೇಲೆ ಎಳೆದುಕೊಂಡಿದ್ದೂ ಅಲ್ಲ. ನಿಜವಾಗಿ ಹೇಳುವುದಾದರೆ, ಲಾಹೋರ್ಗೆ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಬಸ್ ಯಾತ್ರೆ ಕೈಗೊಂಡ ಬಳಿಕ ಉಭಯ ದೇಶಗಳ ನಡುವೆ ಹೊಸದೊಂದು ಭಾಯಿ ಭಾಯಿ ಶಕೆಯೇ ಆರಂಭವಾಗಬಹುದೆಂದು ಭಾವಿಸಲಾಗಿತ್ತು. ಜಂಗ್ ನ ಹೋನೆ ದೆಂಗೆ, ಅಂದ್ರೆ ಯುದ್ಧ ಆಗ್ಲಿಕ್ಕೆ ಬಿಡೋದಿಲ್ಲ ಎಂದು ವಾಜಪೇಯಿ ಅವರು ಫೆಬ್ರವರಿ 21ರಂದು ಲಾಹೋರ್ನಲ್ಲಿ ಪ್ರಧಾನಿ ನವಾಜ್ ಷರೀಫ್ ಭೇಟಿಯ ಬಳಿಕ ಘೋಷಿಸಿದ್ದರು. ಅದರಂತೆಯೇ ಅವರು ನಡೆದುಕೊಂಡರು. ಆದರೆ ಆಗಿದ್ದೇ ಬೇರೆ. ಇಡೀ ಜಗತ್ತೇ ಬದಲಾವಣೆಯ ಹಾದಿ ತುಳಿಯುತ್ತಿದ್ದರೂ ಪಾಕಿಸ್ತಾನ ಮಾತ್ರ ಭಾರತದ ವಿರುದ್ಧದ ತನ್ನ ದ್ವೇಷ ಭಾವನೆ ತೊರೆಯಲಿಲ್ಲ. ಆಕ್ರಮಣಕಾರಿ ಪ್ರವೃತ್ತಿಯನ್ನು ಅದು ಮರೆಯಲಿಲ್ಲ. ವಾಜಪೇಯಿ ತೋರಿದ ಸ್ನೇಹ ಹಸ್ತಕ್ಕೆ ಕೈಚಾಚಿ ಕುಲುಕಿದ ಪಾಕಿಸ್ತಾನ ಭಾರತದ ಬೆನ್ನಿಗೆ ಚೂರಿ ಹಾಕಿತು. ಅತ್ತ ಲಾಹೋರ್ನಲ್ಲಿ ನವಾಜ್ ಷರೀಫ್ ವಾಜಪೇಯಿ ಅವರ ಕೈ ಕುಲುಕುತ್ತಿರುವಾಗ ಇತ್ತ ಕಾರ್ಗಿಲ್, ಬಟಾಲಿಕ್, ದ್ರಾಸ್, ಮುಷ್ಕೋ ಕಣಿವೆ ಯುದ್ಧಕ್ಕೂ ಗಡಿ ನಿಯಂತ್ರಣ ರೇಖೆ ಅತಿಕ್ರಮಿಸಿ ಪಾಕ್ ಸೈನಿಕರು, ಮುಜಾಹಿದ್ದೀನ್ ಬಾಡಿಗೆ ಬಂಟರು ಅಡಗುದಾಣ ರಚಿಸಿಕೊಳ್ಳತೊಡಗಿದ್ದರು. ಯುದ್ಧಕ್ಕೆ ಸಿದ್ಧತೆ ಸಾಗಿತ್ತು. ಭಾರತದ ಸ್ನೇಹಕ್ಕೆ ಪಾಕ್ ನೀಡಿದ ಬೆಲೆ ಇದು. ಭಾರತ ಮಾನಸಿಕವಾಗಿ ಯುದ್ಧಕ್ಕೆ ಖಂಡಿತ ಸಿದ್ಧವಾಗಿರಲಿಲ್ಲ. ಅತಿಕ್ರಮಣಕಾರಿಗಳು ಗಡಿ ನಿಯಂತ್ರಣ ರೇಖೆ ದಾಟಿ ನಮ್ಮ ಸೇನೆಯ ಮೇಲೆ ದಾಳಿ ನಡೆಸಿದಾಗ ಇಡೀ ದೇಶವೇ ಆಘಾತಗೊಂಡಿತು. ಅನಿರೀಕ್ಷಿತ ದಾಳಿಗೆ ನಮ್ಮ ಕೆಲವು ಸೈನಿಕರು ಪ್ರಾರಂಭದಲ್ಲಿ ಬಲಿಯಾದರು. ಆದರೆ ಅನಂತರ ನಡೆದದ್ದೇ ಬೇರೆ. ಮೈ ಕೊಡವಿ ಮೇಲೆದ್ದ ನಮ್ಮ ಸೈನ್ಯ ಶತ್ರುಗಳನ್ನು ಸದೆಬಡಿದು ಗಡಿಯಾಚೆ ತೊಲಗಿಸುವವರೆಗೂ ವಿಶ್ರಮಿಸಲಿಲ್ಲ. ಸೀಮಿತ ಯುದ್ಧೋಪಕರಣ, ಪ್ರತಿಕೂಲ ಹವೆ, ಪಾಕ್ ವೈರಿಪಡೆಯ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಯಾವುದಕ್ಕೂ ನಮ್ಮ ಯೋಧರು ಹೆದರಿ ಕಂಗೆಡಲಿಲ್ಲ. ಕೊರೆಯುವ ವಿಪರೀತ ಚಳಿಯಲ್ಲಿಯೂ ಒಂದಿಂಚು ಹುಲ್ಲು ಬೆಳೆಯದ ಪ್ರದೇಶದಲ್ಲಿ ನಮ್ಮ ಯೋಧರು ಅವಿರತವಾಗಿ ಶತ್ರು ಪಡೆಯ ವಿರುದ್ಧ ಸೆಣಸಿದರು. ಕೊನೆಗೂ ಜಯಲಕ್ಷ್ಮಿ ಒಲಿದಿದ್ದು ನಮಗೆ. ಸಾಧನಗಳ ಕೊರತೆಗಳು ನಮ್ಮ ವೀರ ಯೋಧರನ್ನು ಕಾಡಲಿಲ್ಲ. ಧೈರ್ಯ, ಪರಾಕ್ರಮ, ದೃಢ ನಿರ್ಧಾರಗಳೇ ಅವರ ಪ್ರಬಲ ಅಸ್ತ್ರಗಳಾದವು. ಆ ಅಸ್ತ್ರಗಳ ಮುಂದೆ ಪಾಕಿಗಳ ಬೇಳೆ ಬೇಯಲಿಲ್ಲ. ಬಹುಶಃ ಜಗತ್ತಿನಲ್ಲೇ ಇದೊಂದು ಕಠಿಣತಮ ಯುದ್ಧ ಆಗಿರಬಹುದು. ದುರ್ಗಮ ಪರ್ವತದೆತ್ತರವನ್ನು ಕಷ್ಟಪಟ್ಟು ಏರಿ ಹೋರಾಡಿದ ನಮ್ಮ ಇನ್ಫೆಂಟ್ರಿಗೆ ವಿಶ್ರಾಂತಿ ಎಂಬುದೇ ಇರಲಿಲ್ಲ. ಕೆಲವು ಬಾರಿ ಇಡೀ ರಾತ್ರಿ ಯುದ್ಧ ಮಾಡಬೇಕಾಗಿ ಬಂದರೆ ಇನ್ನು ಕೆಲವು ಸಲ 36 ಗಂಟೆಗಳ ಕಾಲ ಅವಿರತವಾಗಿ ಶತ್ರು ಪಡೆಯೊಂದಿಗೆ ಸೆಣಸಿದ ಸಂದರ್ಭಗಳೂ ಉಂಟು. ಭೂ ಸೈನ್ಯದ ಜೊತೆ ಆರ್ಟಿಲರಿ ಹಾಗೂ ವಾಯುದಳ ಕೂಡ ಹೋರಾಡಿತು.
ಸೇನೆಯ ವೈದ್ಯಾಧಿಕಾರಿಗಳು ಅಸುರಕ್ಷಿತ ಬಂಕರ್ಗಳಲ್ಲಿ ಗಾಯಗೊಂಡು ಕುಸಿದು ಬಿದ್ದಿದ್ದ 584 ಹೆಚ್ಚು ಯೋಧರ ಶುಶ್ರೂಷೆಯಲ್ಲಿ ಹಗಲಿರುಳು ಶ್ರಮಿಸಿದರು. ಭಾರತ ಸೇನೆ ಇದುವರೆಗೆ ಕಂಡ ಅತ್ಯಂತ ಕಠಿಣ ಯುದ್ಧ ಇದಾಗಿತ್ತು. ಈ ಯುದ್ಧದಲ್ಲಿ ಒಂದೋ ಹೋರಾಡಬೇಕಿತ್ತು, ಇಲ್ಲವೇ ಹೋರಾಡುತ್ತಾ ಮಡಿಯಬೇಕಾಗಿತ್ತು. ಬೇರೆ ಅವಕಾಶವೇ ಅಲ್ಲಿರಲಿಲ್ಲ. ಹಿಮ್ಮೆಟ್ಟುವ ಸಾಧ್ಯತೆಯಂತೂ ಇರಲೇ ಇಲ್ಲ. ಜುಲೈ 14 ವಿಜಯ್ ಕಾರ್ಯಾಚರಣೆ ಯಶಸ್ವಿಯಾಗಿ ಮುಗಿದಾಗ ನಮ್ಮ ತ್ರಿವರ್ಣ ಧ್ವಜ ರಕ್ತದಲ್ಲಿ ಸಂಪೂರ್ಣ ತೊಯ್ದು ಕೆಂಪಾಗಿತ್ತು.

0: ಇಪ್ಪತ್ತಾರು ಕಾರ್ಗಿಲ್ ವಿಜಯ ದಿವಸ. ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಬಲಿದಾನ ಮಾಡಿದ ವ್ಯಕ್ತಿಗಳ ಕಥೆಗಳು ಈಗ ರೇಡಿಯೋ ಕುಂದಾಪುರದ ಈ ಬಾನುಲಿ ನಾಟಕದ ಮೂಲಕ ನಿಮ್ಮ ಮುಂದೆ.
1: ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು, ಕಾರ್ಗಿಲ್ ಪರ್ವತಗಳು ಯುದ್ಧದ ಜ್ವಾಲೆಯಲ್ಲಿ ಹೊತ್ತಿ ಉರಿಯುತ್ತಿದ್ದವು. ದೇಶದ ರಕ್ಷಣೆಗಾಗಿ ಅನೇಕ ಯುವಕರು ತಮ್ಮ ಜೀವವನ್ನೇ ಅರ್ಪಿಸಿದರು. ಅದರಲ್ಲಿ ಒಬ್ಬರು ಕ್ಯಾಪ್ಟನ್ ಹನೀಫ್ ಉದ್ದೀನ್. ಕೇವಲ 25 ವರ್ಷದ ಈ ಯುವ ಅಧಿಕಾರಿ ತನ್ನ ಬದುಕಿನ ಪ್ರತಿ ಕ್ಷಣವನ್ನು ದೇಶಕ್ಕಾಗಿ ಮೀಸಲಿಟ್ಟರು. ಹನೀಫ್ ಅವರಿಗೆ 7 ವರ್ಷ ವಯಸ್ಸಾಗಿದ್ದಾಗಲೇ ತಂದೆ ನಿಧನರಾದರು. ತಾಯಿಯೇ ಅವರ ಬದುಕಿನ ಆಧಾರವಾದರು.
2: ಹನೀಫ್ ಮಗನೇ, ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಧೈರ್ಯ ಕಳೆದುಕೊಳ್ಳಬಾರದು.
3: ಅಮ್ಮ, ನಾನು ದೊಡ್ಡವನಾಗಿ ನಿಮಗೆ ಹೆಮ್ಮೆ ತರುತ್ತೇನೆ.
2: ನಂಗೆ ಗೊತ್ತು ಮಗನೇ, ನೀನು ಒಳ್ಳೆ ಮನುಷ್ಯನಾಗುತ್ತೀಯ.
1: ದೆಹಲಿ ನಗರದ ಶಿವಾಜಿ ಕಾಲೇಜಿನಲ್ಲಿ ಹನೀಫ್ ಶಿಕ್ಷಣ ಪಡೆದರು. ಕಂಪ್ಯೂಟರ್ ಶಿಕ್ಷಣದಲ್ಲಿಯೂ ಆಸಕ್ತಿ ಹೊಂದಿದ್ದರು. ಸಂಗೀತವು ಅವರ ಜೀವಾಳವಾಗಿತ್ತು.
3: ಹನೀಫ್, ನಿನಗೆ ಕಂಪ್ಯೂಟರ್ ಕ್ಷೇತ್ರದಲ್ಲಿ ದೊಡ್ಡ ಭವಿಷ್ಯ ಇದೆ.
4: ಹೌದು ತೌಸಿಫ್, ಆದರೆ ದೇಶ ಸೇವೆ ಮಾಡುವ ಆಸೆ ನನ್ನ ಮನಸ್ಸನ್ನು ಬಿಡುತ್ತಿಲ್ಲ.
3: ಅಂದರೆ ಸೇನೆಗೆ ಸೇರುತ್ತೀಯ?
4: ದೇಶ ಕರೆಯುತ್ತಿದ್ದರೆ ಹೋಗಲೇಬೇಕು ತೌಸಿಫ್.
1: ಹನೀಫ್ ಅವರ ಅಣ್ಣ ಸಮೀರ್ ಬರೆದ ಒಂದು ಹಾಡನ್ನು ಅವರು ಆಗಾಗ ಗುನುಗುತ್ತಿದ್ದರು. ಆ ಹಾಡಿನ ಅರ್ಥ, ಜೀವನದ ಸಂಪೂರ್ಣ ಸತ್ಯ ಒಂದು ಕ್ಷಣದಲ್ಲಿದೆ, ಆ ಕ್ಷಣವನ್ನು ಬದುಕಿ ಬಿಡಿ, ನಾಳೆಯನ್ನು ಯಾರೂ ಕಂಡಿಲ್ಲ.
5: ಏಕ್ ಪಲ್ ಮೇ ಹೇ ಸತ್ ಸಾರಿ ಜಿಂದಗಿ ಕಾ, ಇಸ್ ಪಲ್ ಮೇ ಜೀ ಲೋ ಯಾರೋ ಯಹಾ ಕಲ್ ಕಿಸ್ನೇ ದೇಖಾ.
1: ಹನೀಫ್ ಭಾರತೀಯ ಸೇನಾ ಅಕಾಡೆಮಿಗೆ ಸೇರಿದರು. ಕಠಿಣ ತರಬೇತಿಯ ನಂತರ ಅಧಿಕಾರಿ ಆದರು.
3: ಕೆಡೆಟ್ ಹನೀಫ್ ಉದ್ದೀನ್.
6: ಎಸ್ ಸರ್.
3: ದೇಶ ಮೊದಲು, ನಂತರ ಉಳಿದದ್ದು.
6: ಸರ್, ಐ ಶಾಲ್ ಸರ್ವ್ ದ ನೇಷನ್ ವಿತ್ ಆಲ್ ಮೈ ಸ್ಟ್ರೆಂತ್.
1: ಕಾರ್ಗಿಲ್ ಯುದ್ಧ ಆರಂಭವಾಯಿತು. ಹಿಮಚ್ಛಾದಿತ ಪರ್ವತಗಳಲ್ಲಿ ಹನೀಫ್ ಮತ್ತು ಅವರ ತಂಡ ಶತ್ರುಗಳನ್ನು ಎದುರಿಸುತ್ತಿದ್ದರು.
3: ಸರ್, ಶತ್ರುಗಳು ಮೇಲ್ಭಾಗದಲ್ಲಿ ಅಡಗಿದ್ದಾರೆ.
6: ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ, ಮುಂದಕ್ಕೆ ಸಾಗೋಣ. ಜೈ ಹಿಂದ್, ಮುಂದೆ ಬನ್ನಿ.
1: ದೇಶದ ರಕ್ಷಣೆಗೆ ಹೋರಾಡುತ್ತಿದ್ದಾಗ ಹನೀಫ್ ಶತ್ರುಗಳ ಗುಂಡಿಗೆ ಬಲಿಯಾದರು. ಆದರೆ ಅವರ ಶೌರ್ಯವನ್ನು ಶತ್ರುಗಳು ಮರೆತಿಲ್ಲ. ಕ್ರೂರವಾಗಿ ಅವರ ದೇಹವನ್ನು ಹಾನಿಗೊಳಿಸಲಾಯಿತು. ಅನೇಕ ದಿನಗಳ ನಂತರ ಅವರ ಪಾರ್ಥಿವ ಶರೀರ ಪತ್ತೆಯಾಯಿತು.
2: ನನ್ನ ಮಗ ಮರಳಿ ಬಂದಿದ್ದಾನೆ, ಆದರೆ ತ್ರಿವರ್ಣ ಧ್ವಜದಲ್ಲಿ ಹೊತ್ಕೊಂಡು. ನನಗೆ ದುಃಖವಿದೆ, ಆದರೆ ಅದಕ್ಕಿಂತ ಹೆಚ್ಚಿನ ಹೆಮ್ಮೆ ಇದೆ.
1: ಒಬ್ಬ ತಾಯಿಯ ಕಣ್ಣೀರು ಒಂದು ದೇಶದ ಹೆಮ್ಮೆ ಆಯಿತು.

0: ಈಗ ಇನ್ನೋರ್ವ ಕಾರ್ಗಿಲ್ ಯುದ್ಧದ ವೀರ ಮರಣಿಯ ಕತೆ ಕೇಳಿ.
1: ಪ್ರಿಯ ಜಲಜ, ನಾನು ಊರಿನಿಂದ ಬಂದ ಮೇಲೆ ನನಗೆ ಕಾಗದ ಬರೆಯಲು ಆಗ್ಲೇ ಇಲ್ಲ. ಬೇಜಾರ್ ಮಾಡಬೇಡ, ನಾನು ನಾಳೆ ಒಂದು ವಿಚಿತ್ರವಾದ ಅಪಾಯ ಭರಿತ ಸ್ಥಳಕ್ಕೆ ಹೋಗುತ್ತಿದ್ದೇನೆ. ಮುಂದೇನಾಗ್ತದೋ ನನಗೂ ತಿಳಿದಿಲ್ಲ, ಆದರೆ ದೇಶದ ಕರ್ತವ್ಯ ನನ್ನನ್ನು ಕರೆಯುತ್ತಿದೆ. ನೀನು ಧೈರ್ಯದಿಂದಿರು, ನನ್ನ ಪ್ರೀತಿ ಮತ್ತು ಆಶೀರ್ವಾದ ಸದಾ ನಿನ್ನೊಂದಿಗಿದೆ.
2: ಜೂನ್ 2ಕ್ಕೆ ಬರೆದ ಆ ಪತ್ರ ತನ್ನ ಪತ್ನಿ ಜಲಜಾಲ ಕೈ ಸೇರುವ ವೇಳೆಗೆ ಇನ್ನೊಂದು ವಾಹನವು ಅವರ ಮನೆಯ ಮುಂದೆ ಬಂದು ನಿಂತಿತ್ತು. ಪತ್ರ ಬಂದ ದಿನವೇ ಅವರ ಪಾರ್ಥಿವ ಶರೀರವು ಮನೆಗೆ ತಲುಪಿತ್ತು.
3: ವಿಶ್ವನಾಥನ್ ಅವರ ಪತ್ರ ಬಂದಿದೆಯೇ?
4: ಮೇಡಮ್, ಪತ್ರ, ನಾವು ನಿಮ್ಗೊಂದು ಸುದ್ದಿ ಹೇಳಬೇಕಾಗಿದೆ.
2: ತೊಲೋಲಿಂಗ್ ಪರ್ವತದಲ್ಲಿ ವಿಶ್ವನಾಥನ್ ಅವರ ಮೂವರು ಆತ್ಮೀಯ ಸ್ನೇಹಿತರು ಹುತಾತ್ಮರಾಗಿದ್ದರು. ಅವರ ಮೃತದೇಹಗಳನ್ನು ಕೆಳಗೆ ತರುವುದು ತನ್ನ ಕರ್ತವ್ಯ ಎಂದು ಅವರು ನಿರ್ಧರಿಸಿದರು.
1: ನಮ್ಮ ಸ್ನೇಹಿತರು ಅಲ್ಲಿ ಉಳಿಯಬಾರದು, ಯಾವ ಬೆಲೆ ಕೊಟ್ಟಾದರೂ ಸರಿ ನಾವು ಅವರನ್ನು ಹಿಂದಕ್ಕೆ ಕರೆತರುತ್ತೇವೆ.
5: ಸರ್, ಶತ್ರುಗಳು ಎತ್ತರದ ಬಂಕರ್ ನಲ್ಲಿ ಇದ್ದಾರೆ,
1: ಅದಕ್ಕಾಗಿ ನಾವು ಹಿಂದೆ ಸರಿಯುವ ಮಾತೇ ಇಲ್ಲ, ಮುಂದೆ ಸಾಗೋಣ.
2: 18 ಗ್ರೆನೇಡಿಯರ್ಸ್ ಪಡೆಯೊಂದಿಗೆ ವಿಶ್ವನಾಥನ್ ಮುನ್ನಡೆದರು. ಪರ್ವತದ ಮೇಲಿಂದ ಶತ್ರುಗಳು LMG ಯಂತ್ರಗನ್ನಿಂದ ಗುಂಡಿನ ಮಳೆ ಸುರಿಸುತ್ತಿದ್ದರು.
5: ಸರ್, ಮೊದಲ ಬಂಕರ್ ನಮ್ಮ ನಿಯಂತ್ರಣಕ್ಕೆ ಬಂದಿದೆ, ಎರಡನೆಯ ಬಂಕರ್ ಕೂಡ ವಶವಾಗಿದೆ, ಮೂರನೆಯ ಬಂಕರ್ ಕೂಡ ನಮ್ಮದೇ ಸರ್.
4: ಸರ್, ಸರ್, ನಿಮ್ಮ ತೊಡೆಗೆ ಗುಂಡು ತಗಲಿದೆ.
6: ನನಗೆ ಗುಂಡು ತಾಗಿತ್ತೆಂದು ನೀವು ನನ್ನ ಬಗ್ಗೆ ಚಿಂತಿಸಬೇಡಿ, ಮುಂದೆ ಸಾಗಿರಿ, ಮುಂದೆ ಸಾಗಿರಿ. ಭಾರತ್ ಮಾತಾ ಕೀ ಜೈ.
2: ತೀವ್ರವಾಗಿ ಗಾಯಗೊಂಡ ವಿಶ್ವನಾಥನ್ ಅವರನ್ನು ಶ್ರೀನಗರದ ಸೇನಾ ಆಸ್ಪತ್ರೆಗೆ ಕರೆ

0: ಸರ್ ಸರ್ ಧೈರ್ಯವಾಗಿರಿ ಸರ್, ನಿಮಗೇನು ಆಗಲ್ಲ ಸರ್.
1: ಇದು ನನ್ನ ದೇಶ, ನನ್ನ ಸೈನಿಕ.
2: ಲೆಫ್ಟಿನೆಂಟ್ ಕರ್ನಲ್ ಆರ್ ವಿಶ್ವನಾಥನ್ ಅವರು ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದರು. ಆಸ್ಪತ್ರೆ ತಲುಪುವ ಮುನ್ನವೇ ಆ ವೀರ ಹೃದಯದ ಬಡಿತ ನಿಂತಿತ್ತು.
3: ಕೊಚ್ಚಿನಲ್ಲಿ ವಿದ್ಯಾರ್ಥಿಯಾಗಿದ್ದಾಗಲೇ ವಿಶ್ವನಾಥನ್ ವಿಭಿನ್ನನಾಗಿದ್ದ. ಅವನಲ್ಲಿ ಅಪಾರ ಶಿಸ್ತು, ಸಮರ್ಪಣೆ ಮತ್ತು ದೇಶಪ್ರೇಮ ಇತ್ತು. ಅವನು ದೊಡ್ಡ ಸಾಧನೆ ಮಾಡುತ್ತಾನೆಂದು ನಮಗೆ ಶಾಲೆಯಲ್ಲಿದ್ದಾಗಲೇ ಗೊತ್ತಿತ್ತು.
4: ನನ್ನ ಮಗ ಮರಳಿ ಬಂದ, ಆದ್ರೆ ಮಾತನಾಡಲಿಲ್ಲ. ಅವನು ಧರಿಸಿದ್ದ ರಕ್ತದ ಕಲೆಗಳಿದ್ದ ಸಮವಸ್ತ್ರವನ್ನು ನಾನು ಸಂಗ್ರಹಿಸಿ ಇಟ್ಟುಕೊಳ್ಳುತ್ತೇನೆ. ಅದು ಕೇವಲ ಯೂನಿಫಾರ್ಮ್ ಅಲ್ಲ, ಅದು ನನ್ನ ಮಗನ ತ್ಯಾಗದ ಸಂಕೇತ.
2: ಕರ್ತವ್ಯಕ್ಕಾಗಿ ಜೀವವನ್ನೇ ಅರ್ಪಿಸಿದ ಲೆಫ್ಟಿನೆಂಟ್ ಕರ್ನಲ್ ಆರ್ ವಿಶ್ವನಾಥನ್ ಅವರಂತಹ ವೀರರು ಇರುವವರೆಗೂ ಭಾರತ ಸುರಕ್ಷಿತವಾಗಿರುತ್ತದೆ. ಅವರು ಬರೆದ ಕೊನೆಯ ಪತ್ರದ ಪದಗಳು ಇಂದಿಗೂ ನಮ್ಮ ಹೃದಯದಲ್ಲಿ ಪ್ರತಿಧ್ವನಿಸುತ್ತದೆ. ದೇಶ ಮೊದಲು, ಉಳಿದದ್ದು ನಂತರ. ಬನ್ನಿ, ಈ ಅಮರ ಯೋಧನಿಗೆ ನಮ್ಮ ನಮನವನ್ನು ಸಲ್ಲಿಸೋಣ. ವಂದೇ ಮಾತರಂ, ಜೈ ಹಿಂದ್, ಜೈ ಭಾರತ್.
5: ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಅವರು ಕಾರ್ಗಿಲ್ ಯುದ್ಧದ ಅತ್ಯಂತ ಪ್ರಸಿದ್ಧ ವೀರರಲ್ಲಿ ಒಬ್ಬರು. 1999 ಕಾರ್ಗಿಲ್ ಯುದ್ಧದಲ್ಲಿ ಟೈಗರ್ ಹಿಲ್ ಅನ್ನು ವಶಪಡಿಸಿಕೊಳ್ಳುವ ಕಾರ್ಯಾಚರಣೆಯಲ್ಲಿ ಅವರು ತೋರಿದ ಅಪ್ರತಿಮ ಶೌರ್ಯಕ್ಕಾಗಿ ಭಾರತದ ಅತ್ಯುನ್ನತ ಸೈನಿಕ ಪ್ರಶಸ್ತಿಯಾದ ಪರಮವೀರ ಚಕ್ರವನ್ನು ಪಡೆದರು. ಅವರು ಈ ಪ್ರಶಸ್ತಿಯನ್ನು ಪಡೆದ ಅತ್ಯಂತ ಕಿರಿಯ ಯೋಧರಲ್ಲಿ ಒಬ್ಬರು. ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಅವರು 10 ಮೇ 1980 ಉತ್ತರ ಪ್ರದೇಶದ ಬುಲಂದ್ ಶಹರ್ ಜಿಲ್ಲೆಯಲ್ಲಿ ಜನಿಸಿದರು. ಅವರು 18 ಗ್ರೆನೇಡಿಯರ್ಸ್ ರೆಜಿಮೆಂಟ್ನಲ್ಲಿ ಕರ್ತವ್ಯ ನಿರ್ವಹಿಸಿದ್ದರು. 1999 ಜುಲೈ 3-4 ರಾತ್ರಿ ಟೈಗರ್ ಹಿಲ್ ಮೇಲಿನ ಶತ್ರುಗಳ ಬಂಕರ್ಗಳನ್ನು ವಶಪಡಿಸಿಕೊಳ್ಳುವ ಜವಾಬ್ದಾರಿಯನ್ನು ಅವರ ಘಟಕಕ್ಕೆ ನೀಡಲಾಯಿತು. ಹಿಮದಿಂದ ಆವೃತವಾದ ನೇರವಾದ ಬಂಡೆಗಲ್ಲನ್ನು ಏರಿ ಮೇಲಕ್ಕೆ ಹೋಗುವ ಅಪಾಯಕಾರಿ ಕಾರ್ಯದಲ್ಲಿ ಯೋಗೇಂದ್ರ ಸಿಂಗ್ ಯಾದವ್ ಸ್ವಯಂ ಪ್ರೇರಿತರಾಗಿ ಮುಂಚೂಣಿಯಲ್ಲಿ ನಿಂತರು. ಶತ್ರುಗಳ ತೀವ್ರ ಗುಂಡಿನ ದಾಳಿಯಿಂದ ಗಾಯಗೊಂಡರೂ ಕೂಡ ಅವರು ಹಿಂತಿರುಗಲಿಲ್ಲ. ಮೇಲಕ್ಕೆ ಏರಿ ಶತ್ರುಗಳ ಬಂಕರ್ ಮೇಲೆ ದಾಳಿ ನಡೆಸಿ ತಮ್ಮ ಸಹಯೋಧರಿಗೆ ದಾರಿ ಮಾಡಿಕೊಟ್ಟರು. ಅವರ ಧೈರ್ಯದಿಂದ ಟೈಗರ್ ಹಿಲ್ ವಶಪಡಿಸಿಕೊಳ್ಳುವ ಕಾರ್ಯ ಉತ್ತಮವಾಗಿ ನಡೆಯಿತು. ಯುದ್ಧದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದರೂ ಅವರು ಬದುಕುಳಿದರು ಮತ್ತು ನಂತರ ಪರಮವೀರ ಚಕ್ರ ಪ್ರಶಸ್ತಿಯನ್ನು ಸ್ವೀಕರಿಸಿದರು. ಅವರು ಪರಮವೀರ ಚಕ್ರದ ಜೀವಂತ ಪುರಸ್ಕೃತರಲ್ಲಿ ಒಬ್ಬರಾಗಿದ್ದಾರೆ.
6: ಲೆಫ್ಟಿನೆಂಟ್ ಮನೋಜ್ ಕುಮಾರ್ ಪಾಂಡೆ. ಮನೋಜ್ ಕುಮಾರ್ ಪಾಂಡೆ ಅವರು ಕಾರ್ಗಿಲ್ ಯುದ್ಧದ ಅಮರ ವೀರರಲ್ಲಿ ಒಬ್ಬರು. ಭಾರತೀಯ ಸೇನೆಯ 11ನೇ ಗೋರ್ಖಾ ರೈಫಲ್ಸ್ ಪಡೆಯ ಅಧಿಕಾರಿಯಾಗಿದ್ದ ಅವರು 1999 ಕಾರ್ಗಿಲ್ ಯುದ್ಧದಲ್ಲಿ ಅಸಾಧಾರಣ ಶೌರ್ಯ ಪ್ರದರ್ಶಿಸಿ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದರು. ಅವರ ಸಾಹಸಕ್ಕಾಗಿ ಭಾರತದ ಅತ್ಯುನ್ನತ ಸೈನಿಕ ಗೌರವವಾದ ಪರಮವೀರ ಚಕ್ರವನ್ನು ಮರಣೋತ್ತರವಾಗಿ ನೀಡಲಾಯಿತು. ಇವರ ಜನನ ಜೂನ್ 25, 1975 ಉತ್ತರ ಪ್ರದೇಶದ ಸೀತಾಪುರ್ ಜಿಲ್ಲೆಯಲ್ಲಿ ಆಯಿತು. ಸೇನಾ ಸೇರ್ಪಡೆ 1997 ಭಾರತೀಯ ಸೇನೆಗೆ ಅಧಿಕಾರಿಯಾಗಿ ಸೇರಲ್ಪಟ್ಟರು. ಅವರು ಬಾಲ್ಯದಿಂದಲೇ ದೇಶ ಸೇವೆಯ ಕನಸು ಕಂಡಿದ್ದರು. ತಮ್ಮ ಎಸ್ಎಸ್ಬಿ ಸಂದರ್ಶನದಲ್ಲಿ ನಾನು ಪರಮವೀರ ಚಕ್ರ ಗೆಲ್ಲಲು ಸೇನೆಗೆ ಸೇರಲು ಬಯಸುತ್ತೇನೆ ಎಂದು ಹೇಳಿದ್ದರು. ಕಾರ್ಗಿಲ್ ಯುದ್ಧದಲ್ಲಿನ ಸಾಹಸ ಹೀಗಿದೆ. 1999 ಜುಲೈ 2 ಮತ್ತು ಜುಲೈ 3 ರಾತ್ರಿ ಬಟಾಲಿಕ್ ವಲಯದ ಕಾಲುಬಾರ್ ಪ್ರದೇಶದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಮನೋಜ್ ಪಾಂಡೆ ತಮ್ಮ ಪಡೆಯನ್ನು ಮುನ್ನಡೆಸಿದರು. ಶತ್ರುಗಳ ಬಂಕರ್ಗಳ ಮೇಲೆ ದಾಳಿ ನಡೆಸಿ ಅನೇಕ ಸ್ಥಾನಗಳನ್ನು ವಶಪಡಿಸಿಕೊಂಡರು. ಗಂಭೀರವಾಗಿ ಗಾಯಗೊಂಡಿದ್ದರೂ ಹೋರಾಟ ಮುಂದುವರಿಸಿ ತಮ್ಮ ಸೈನಿಕರಿಗೆ ಪ್ರೇರಣೆ ನೀಡಿದರು. ಕೊನೆಗೆ ಯುದ್ಧ ಭೂಮಿಯಲ್ಲೇ ವೀರ ಮರಣ ಹೊಂದಿದರು. ಅವರ ಸಾಹಸದಿಂದ ಭಾರತೀಯ ಸೇನೆಗೆ ಮಹತ್ವದ ವಿಜಯ ದೊರೆಯಿತು. ಇಫ್ ಡೆತ್ ಸ್ಟ್ರೈಕ್ಸ್ ಬಿಫೋರ್ ಐ ಪ್ರೂವ್ ಮೈ ಬ್ಲಡ್, ಐ ಸ್ವೇರ್ ಐ ವಿಲ್ ಕಿಲ್ ಡೆತ್. ಅವರ ಈ ಮಾತು ಅವರ ನಿರ್ಭಯತೆ, ದೇಶಭಕ್ತಿ ಮತ್ತು ಹೋರಾಟದ ಮನೋಭಾವವನ್ನು ಪ್ರತಿಬಿಂಬಿಸುತ್ತದೆ. ಜೈ ಹಿಂದ್
7: ಜವಾನ.
5: 1999 ಕಾರ್ಗಿಲ್. ಸಮುದ್ರ ಮಟ್ಟದಿಂದ 1000 ಅಡಿ ಎತ್ತರದ ಹಿಮ ಪರ್ವತಗಳು, ಉಸಿರಾಡುವುದೇ ಕಷ್ಟವಾಗುವಂತಹ ಪರಿಸ್ಥಿತಿ.
2: ಆದರೂ ಭಾರತೀಯ ಸೈನಿಕರು ಅಲ್ಲಿ ನಿಂತಿದ್ದರು ದೇಶದ ಗಡಿಯನ್ನು ಕಾಯಲು.
1: ಇಂದು ಜಯಪ್ರಕಾಶ್ನ ಕಾಗದ ಬರ್ಬೋದೇನೋ?
7: ಅಪ್ಪ ಬಂದ್ಮೇಲೆ ನನಗೆ ಹೊಸ ಪುಸ್ತಕ ತರ್ತೀನಿ ಅಂತ ಹೇಳಿದ್ದಾರೆ.
0: ನನ್ ಮಗ ಗಡಿಯಲ್ಲಿದ್ರು ನಮ್ಮನ್ನೇ ನೆನ್ಸ್ಕೊಳ್ತಾನೆ. ಓಹ್, ನನ್ ಮಗನ ಕಾಗದ ಬಂದಿದೆ. ಏನ್ ಬರ್ತಿದ್ದಾನೆ? ಓಹ್, ಪ್ರಿಯ ಅಮ್ಮ ಅಪ್ಪ, ನಾನು ಚೆನ್ನಾಗಿದ್ದೇನೆ. ಇಲ್ಲಿ ಹಿಮ, ಗಾಳಿ ಮತ್ತು ಕಲ್ಲುಗಳ ನಡುವೆಯೂ ನಮ್ಮ ಮನಸ್ಸು ಮಾತ್ರ ಭಾರತದ ತ್ರಿವರ್ಣ ಧ್ವಜದ ಕಡೆಗೆ ನೋಡುತ್ತದೆ. ನಮ್ಮ ಬಗ್ಗೆ ಚಿಂತಿಸಬೇಡಿ, ಹಾಗಂತ ಬರ್ತಿದ್ದಾನೆ.
1: ಓ, ನನ್ನ ಮಗ ಎಷ್ಟು ಧೈರ್ಯಶಾಲಿ.
8: ರೇಡಿಯೋ ಕುಂದಾಪುರ ಸುದ್ದಿಗೆ ಸ್ವಾಗತ. ಕಾರ್ಗಿಲ್ ಪ್ರದೇಶದಲ್ಲಿ ಅತಿಕ್ರಮಣ ನಡೆದಿದೆ. ಭಾರತೀಯ ಸೇನೆ ಆಪರೇಷನ್ ವಿಜಯ್ ಆರಂಭಿಸಿದೆ.
0: ಸೈನಿಕರೇ, ನಮ್ಮ ಗುರಿ ಟೈಗರ್ ಹಿಲ್. ಏನೇ ಆಗ್ಲಿ, ಹಿಂಜರಿಯುವ ಪ್ರಶ್ನೆ ಇಲ್ಲ.
2: ಕಾರ್ಗಿಲ್ ಯುದ್ಧದ ಅತ್ಯಂತ ಪ್ರಸಿದ್ಧ ವೀರರಲ್ಲಿ ಒಬ್ಬರು ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ.
0: ಯೇ ದಿಲ್ ಮಾಂಗೇ ಮೋರ್,
2: ಈ ಮಾತು ಭಾರತೀಯ ಯುವ ಜನತೆಗೆ ಧೈರ್ಯದ ಸಂಕೇತವಾಯಿತು. ಅತಿ ಕಠಿಣ ಶಿಖರವನ್ನು ಏರುತ್ತಿದ್ದಾಗ ಅನೇಕ ಗಾಯಗಳಾದರೂ ಯೋಗೇಂದ್ರ ಸಿಂಗ್ ಯಾದವ್ ಹೋರಾಟವನ್ನು ಮುಂದುವರಿಸಿದರು. ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅವರು ಕಾರ್ಗಿಲ್ ಯುದ್ಧದ ಅಮರ ವೀರರಲ್ಲಿ ಒಬ್ಬರು. ಅವರು ಭಾರತದ ಅತ್ಯುನ್ನತ ಸೈನಿಕ ಶೌರ್ಯ ಪ್ರಶಸ್ತಿಯಾದ ಪರಮ್ ವೀರ ಚಕ್ರ ಅನ್ನು ಮರಣೋತ್ತರವಾಗಿ ಪಡೆದರು. ಕಾರ್ಗಿಲ್ ಯುದ್ಧದಲ್ಲಿ ಅವರ ಅಸಾಮಾನ್ಯ ಸಾಹಸ ಮತ್ತು ದೇಶಭಕ್ತಿ ಅವರನ್ನು ಭಾರತದ ಯುವಕರಿಗೆ ಆದರ್ಶ ವ್ಯಕ್ತಿಯನ್ನಾಗಿ ಮಾಡಿದೆ. ಅವರ ಜನನ 9 ಸೆಪ್ಟೆಂಬರ್ 1974 ಪಲಂಪುರ್ ಹಿಮಾಚಲ ಪ್ರದೇಶದಲ್ಲಿ ಆಯಿತು. ಅವರು 1997 ಭಾರತೀಯ ಸೇನೆಯ 13 ಜಮ್ಮು ಮತ್ತು ಕಾಶ್ಮೀರ ರೈಫಲ್ ಪಡೆಯ ಅಧಿಕಾರಿಯಾಗಿ ನೇಮಕಗೊಂಡರು. ಕಾರ್ಗಿಲ್ ಯುದ್ಧದ ವೇಳೆ 0.5140 ಮತ್ತು 0.4875 ಎಂಬ ಅತ್ಯಂತ ಪ್ರಮುಖ ಶಿಖರಗಳನ್ನು ವಶಪಡಿಸಿಕೊಳ್ಳುವ ಕಾರ್ಯಾಚರಣೆಯಲ್ಲಿ ಅವರು ಮುಂಚೂಣಿಯಲ್ಲಿದ್ದರು. ಶತ್ರುಗಳ ತೀವ್ರ ಪ್ರತಿರೋಧದ ನಡುವೆಯೂ ತಮ್ಮ ಸೈನಿಕರನ್ನು ಮುನ್ನಡೆಸಿ ವಿಜಯ ಸಾಧಿಸಿದರು. 0.5140 ವಶಪಡಿಸಿಕೊಂಡ ನಂತರ ಅವರು ರೇಡಿಯೋದ ಮೂಲಕ ಹೇಳಿದ ಏ ದಿಲ್ ಮಾಂಗೇ ಮೋರ್ ಎಂಬ ಮಾತು ಕಾರ್ಗಿಲ್ ಯುದ್ಧದ ಸಂಕೇತ ವಾಕ್ಯವಾಗಿ ಪ್ರಸಿದ್ಧವಾಯಿತು. 1999 ಜುಲೈ 7 0.4875 ಪ್ರದೇಶದಲ್ಲಿ ನಡೆದ ಕದನದಲ್ಲಿ ಅವರು ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದರು. ಅವರ ಶೌರ್ಯ ಮತ್ತು ತ್ಯಾಗಕ್ಕಾಗಿ ಅವರಿಗೆ ಮರಣೋತ್ತರವಾಗಿ ಪರಮ್ ವೀರ ಚಕ್ರ ಪ್ರಶಸ್ತಿ ನೀಡಲಾಯಿತು.
9: ಜೈ ಹಿಂದ್.
7: ಶಹೀದ 1999 ಮೇ ತಿಂಗಳು ಹಿಮಾಲಯದ ಎತ್ತರದ ಶಿಖರಗಳಲ್ಲಿ ಭಾರತದ ಗಡಿಯನ್ನು ಕಾಪಾಡುತ್ತಿದ್ದ ಯೋಧರ ಮೇಲೆ ಒಂದು ದೊಡ್ಡ ಸವಾಲು ಎದುರಾಯಿತು. ಕಾರ್ಗಿಲ್ ಪ್ರದೇಶದಲ್ಲಿ ಶತ್ರುಗಳು ಅತಿಕ್ರಮಣ ಮಾಡಿದ್ದರು. ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ದೇಶದ ಗೌರವವನ್ನು ಉಳಿಸಿದ ವೀರ ಯೋಧರ ಸ್ಮರಣಾರ್ಥ ಇಂದು ನಾವು ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಿಸುತ್ತಿದ್ದೇವೆ.
1: ರವಿಯಿಂದ ಪತ್ರ ಬಂದಿದ್ಯಾ?
0: ಹೌದು, ನಿನ್ನೆ ಬಂದಿತ್ತು. ಅವನು ಕ್ಷೇಮವಾಗಿದ್ದಾನೆ.
7: ಅಪ್ಪ ಅಪ್ಪ, ಅಣ್ಣ ಯಾವಾಗ ಮನೆಗೆ ಬರ್ತಾನೆ?
0: ಪತ್ರದಲ್ಲಿ ಹೀಗಿದೆ ನೋಡು. ಅಮ್ಮ ಅಪ್ಪ, ನಾನು ದೇಶದ ಗಡಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ನಿಮ್ಮ ಆಶೀರ್ವಾದವೇ ನನ್ನ ಶಕ್ತಿ.
1: ದೇವರು ಅವನನ್ನು ಕಾಪಾಡಲಿ.
7: ಇದು ಆಕಾಶವಾಣಿ. ಕಾರ್ಗಿಲ್ ಪ್ರದೇಶದಲ್ಲಿ ಶತ್ರುಗಳ ಅತಿಕ್ರಮಣ ಪತ್ತೆಯಾಗಿದೆ. ಭಾರತೀಯ ಸೇನೆ ಆಪರೇಷನ್ ವಿಜಯ್ ಆರಂಭಿಸಿದೆ.
1: ಅಯ್ಯಯ್ಯೋ, ನಮ್ಮ ರವಿ ಅಲ್ಲೇ ಇರಬಹುದಲ್ವಾ?
0: ಚಿಂತಿಸಬೇಡ, ನಮ್ಮ ಮಗ ಧೈರ್ಯಶಾಲಿ. ಸೈನಿಕರೇ, ನಮ್ಮ ದೇಶದ ಗೌರವ ನಿಮ್ಮ ಕೈಯಲ್ಲಿ. ನಾವು ಈ ಶಿಖರವನ್ನು ಮರಳಿ ವಶಪಡಿಸಿಕೊಳ್ಳಲೇಬೇಕು. ಜೈ ಹಿಂದ್ ಸರ್. ನಾವು ಹಿಂದೆ ಸರಿಯುವುದಿಲ್ಲ
10: ಸರ್. ದೇಶಕ್ಕಾಗಿ ಪ್ರಾಣ ಕೊಡಲು ನಾವು ಸಿದ್ಧ.
0: ಮುಂದೆ ಸಾಗಿರಿ. ಕವರ್ ತೆಗೆದುಕೊಳ್ಳಿ, ಮುಂದೆ ಸಾಗಿರಿ.
10: ಸರ್, ನಾವು ಶಿಖರದ ಸಮೀಪದಲ್ಲಿದ್ದೇವೆ.
0: ಭಾರತದ ಧ್ವಜ ಹಾರಿಸೋಣ. ಸೈನಿಕರೇ, ನಾವು ಜಯಗಳಿಸಿದ್ದೇವೆ. ಭಾರತ್ ಮಾತಾ ಕೀ ಜೈ. ಜೈ ಹಿಂದ್.
7: ಇದೀಗ ಬಂದ ವಿಶೇಷ ಸುದ್ದಿ. ಜುಲೈ 26, 1999 ಭಾರತೀಯ ಸೇನೆ ಕಾರ್ಗಿಲ್ ಯುದ್ಧದಲ್ಲಿ ಐತಿಹಾಸಿಕ ವಿಜಯ ಸಾಧಿಸಿದೆ. ದೇಶಾದ್ಯಂತ ಸಂಭ್ರಮಾಚರಣೆ ನಡೆಯುತ್ತಿದೆ. ಈ ವಿಜಯದ ಹಿಂದೆ ಅನೇಕ ಯೋಧರ ತ್ಯಾಗ ಅಡಗಿದೆ.
6: ಅವರ ಶೌರ್ಯ, ಧೈರ್ಯ ಮತ್ತು ದೇಶ ಪ್ರೇಮ ಎಂದೆಂದಿಗೂ ನಮ್ಮ ಹೃದಯಗಳಲ್ಲಿ ಜೀವಂತವಾಗಿರುತ್ತದೆ. ಇಂತಹ ವೀರರನ್ನು ಹೆತ್ತ ಭಾರತ ಮಾತೆಗೆ ನಮ್ಮ ದೊಡ್ಡ ನಮಸ್ಕಾರ. ಅವರ ತ್ಯಾಗವನ್ನು ನಾವು ಎಂದಿಗೂ ಮರೆಯಲಾರೆವು. ಅವರ ಆದರ್ಶಗಳನ್ನು ನಾವು ಅನುಸರಿಸೋಣ. ಕಾರ್ಗಿಲ್ ವಿಜಯೋತ್ಸವವು ಕೇವಲ ಒಂದು ಜಯದ ನೆನಪು ಮಾತ್ರವಲ್ಲ, ಅದು ದೇಶಭಕ್ತಿ, ತ್ಯಾಗ ಮತ್ತು ಕರ್ತವ್ಯದ ಸಂಕೇತವಾಗಿದೆ. ನಮ್ಮ ವೀರ ಯೋಧರಿಗೆ ಗೌರವ ಸಲ್ಲಿಸುತ್ತಾ ಎಲ್ಲರೂ ಒಟ್ಟಾಗಿ ಹೇಳೋಣ,
9: ಜೈ ಹಿಂದ್, ವಂದೇ ಮಾತರಂ.
2: ಟೈಗರ್ ಹಿಲ್ಸ್, ತೊಲೋಲಿಂಗ್ ಹಿಮ ಪರ್ವತಗಳು, ಸಿಖ್ಖರು, ಪಂಜಾಬಿಗಳು, ಗೂರ್ಖರು, ಬಿಹಾರಿಗಳು, ನಾಗಾಗಳು, ಬಂಗಾಳಿಗಳು, ಮಲಯಾಳಿಗಳು, ಮರಾಠರು, ಜಾಟರು, ಕನ್ನಡಿಗರು, ತಮಿಳರು, ಹೀಗೆ ಎಲ್ಲರ ರಕ್ತದಿಂದ ತೊಯ್ದಿವೆ. ಈ ರಕ್ತದ ಕಲೆಗಳ ಮೇಲೆ ಮತ್ತೆ ಚಳಿಗಾಲದಲ್ಲಿ ಹಿಮ ಹರಡಿಕೊಳ್ಳಲಿದೆ. ಆದರೆ ಅವರೆಲ್ಲರ ತ್ಯಾಗ, ಬಲಿದಾನಗಳು ಎಂದಿಗೂ ಅಳಿಯಲಾರವು. ಭಾರತಕ್ಕೆ ಅದೆಂತಹ ಅದಮ್ಯ ಶಕ್ತಿ ಇದೆ ಎಂದು ಚರಿತ್ರೆ ಓದಿದ ಮುಂದಿನ ಪೀಳಿಗೆ ಖಂಡಿತ ಆಶ್ಚರ್ಯಚಕಿತವಾಗದೇ ಇರದು. ಭಾರತದ ಆತ್ಮಶಕ್ತಿ ಸುಪ್ತವಾಗಿರಬಹುದು, ಆದರೆ ಸಮಯ ಬಂದಾಗ ಅದು ಜಾಗೃತವಾಗಿ ಇಡೀ ದೇಶವನ್ನು ಬಡಿದಬ್ಬಿಸಬಲ್ಲದೆಂಬುದಕ್ಕೆ ಕಾರ್ಗಿಲ್ ಕದನ ಒಂದು ಜ್ವಲಂತ ಸಾಕ್ಷಿ. ನಾಗಾಲ್ಯಾಂಡ್ನ ಕೊಹಿಮಾದಲ್ಲಿ ಅರ್ಧ ಶತಮಾನದ ಹಿಂದೆ ಸ್ಥಾಪಿಸಲಾದ ಒಂದು ಪ್ರತಿಮೆ ಇದೆ. ಯುದ್ಧದಲ್ಲಿ ಹೋರಾಡಿ ಕೆಳಗೆ ಕುಸಿಯುತ್ತಿರುವ ಯೋಧನೊಬ್ಬನ ಪ್ರತಿಮೆಯದು. ಅದರ ಕೆಳಗೊಂದು ವಾಕ್ಯ: ನೀವು ಮನೆಗೆ ಹೋದಾಗ ಮನೆಯಲ್ಲಿದ್ದವರಿಗೆ ಹೇಳಿ, ನಿಮ್ಮ ನಾಳೆಗಳಿಗಾಗಿ ನಾವು ನಮ್ಮ ಈ ದಿನಗಳನ್ನು ತ್ಯಾಗ ಮಾಡಿದ್ದೇವೆ. ಈ ಕೆತ್ತನೆ ಈಗ ಮಳೆಗೆ ತೊಯ್ದು ಚಳಿ ಗಾಳಿಗೆ ತುಯ್ದು ಮಸುಕಾಗಿದೆ. ಬರೆಹ ಮಸುಕಾದರೇನು? ತಾಯ್ನಾಡಿನ ರಕ್ಷಣೆಗಾಗಿ ಹೋರಾಡುತ್ತಿರುವ ಯೋಧರ ವೀರಗಾಥೆ ಇಂದಿಗೂ ಅಕ್ಷರಶಃ ಈ ಮಾತನ್ನು ಮತ್ತೆ ನೆನಪಿಸುತ್ತಿದೆ. ಕಾರ್ಗಿಲ್ ಕದನ ಭೂಮಿಯಿಂದ ಹೆಣವಾಗಿ ಹುಟ್ಟೂರಿಗೆ ಪೆಟ್ಟಿಗೆಯಲ್ಲಿ ಬಂದ ಪ್ರತಿಯೊಬ್ಬ ಯೋಧರು ನಮ್ಮೆಲ್ಲರ ನಾಳೆಗಳಿಗಾಗಿ ತಮ್ಮ ಈ ದಿನಗಳನ್ನು ಬಲಿದಾನ ಮಾಡಿದ್ದಾರೆ. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಮಾಧ್ಯಮಗಳಲ್ಲಿ, ಟಿವಿ ಚಾನೆಲ್ಗಳಲ್ಲಿ ಜಾಹೀರಾತೊಂದು ತೇಲಿ ಬರುತ್ತಿದ್ದುದು ನಿಮಗೆ ನೆನಪಿರಬಹುದು. ದೇ ಡಿಂಟ್ ಗೋ ಡೌನ್ ಫೈಟಿಂಗ್ ಫಾರ್ ದೇಯರ್ ಲೈವ್ಸ್ ಇನ್ ಕಾರ್ಗಿಲ್, ಬಟ್ ಫಾರ್ ಅವರ್ಸ್. ಅದರ ಹಿಂದೆಯೇ ಇನ್ನೊಂದು ವಾಕ್ಯ ತೇಲಿ ಬರುತ್ತಿತ್ತು: ದೇ ಡೈ ಫಾರ್ ಅ ಸ್ಟ್ರೇಂಜರ್ ಅಂಡ್ ದಟ್ ಸ್ಟ್ರೇಂಜರ್ ಈಸ್ ಯು. ನಿಜ, ಕಾರ್ಗಿಲ್ ಕದನದಲ್ಲಿ 406 ಹೆಚ್ಚು ವೀರ ಯೋಧರು ನಮಗಾಗಿ, ರಾಷ್ಟ್ರಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ್ದಾರೆ. ಈಗಲೂ ಹುತಾತ್ಮರಾಗುತ್ತಲೇ ಇದ್ದಾರೆ. 18,000 ಅಡಿ ಎತ್ತರಕ್ಕೆ ತಲುಪಿ ವೈರಿ ಪಡೆಯನ್ನು ಚೆಂಡಾಡುವುದು ಅಷ್ಟು ಸುಲಭವೇನಲ್ಲ. ಭಾರತೀಯ ಸೈನ್ಯ ಇದುವರೆಗೆ ಕಾದಾಡಿದ ಕದನಗಳಲ್ಲಿ ಕಾರ್ಗಿಲ್ ಸಮರ ಅತ್ಯಂತ ಕಠಿಣವಾದುದು. 1955 ಹಾಗೂ 1971 ಈ ಬಾರಿ ಇನ್ಫೆಂಟ್ರಿಯನ್ನು ಬೆಂಬಲಿಸುವ ಟ್ಯಾಂಕುಗಳಿರಲಿಲ್ಲ. ಗತಪ್ರಾಣನಾಗಿ ಬಿದ್ದಾಗ ವಾಯುದಳದ ನೆರವು ಕೋರುವಂತಿರಲಿಲ್ಲ. ಯುದ್ಧರಂಗದಿಂದ ತಪ್ಪಿಸಿಕೊಂಡು ಸುರಕ್ಷಿತ ತಾಣಕ್ಕೆ ತಲುಪುವ ಪ್ರಶ್ನೆಯೇ ಈ ಬಾರಿ ಇರಲಿಲ್ಲ. ಹಾಗೆಂದೇ ಈ ಬಾರಿ ಯುದ್ಧಕ್ಕೆ ತೆರಳಿದ ಸೈನಿಕರೊಬ್ಬೊಬ್ಬರದ್ದು ಒಂದೊಂದು ಸಾಹಸಗಾಥೆ. ಆ ಎಲ್ಲಾ ಹುತಾತ್ಮರ ಕಥೆ ಬರೆದರೆ ಒಂದು ದೊಡ್ಡ ಪುಸ್ತಕವೇ ಆಗುವುದರಲ್ಲಿ ಅನುಮಾನವಿಲ್ಲ. ಆದರಲ್ಲಿ ಪ್ರಾತಿನಿಧಿಕವಾಗಿ ಕೆಲವೇ ಕೆಲವು ವೀರರ ಯಶೋಗಾಥೆಯನ್ನು ನೀಡಲಾಗಿದೆ. ಇವರಲ್ಲದೆ ರಾಷ್ಟ್ರದೇವಗೆ ಪ್ರಾಣದೀವಿಗೆಯಾಗಿ ತಾಯ್ನಾಡಿಗಾಗಿ ತಲೆಯೊಡ್ಡಿದವರು ಇನ್ನಿಷ್ಟು.

0: ಕೇಳುಗರೆ, ರೇಡಿಯೋ ಕುಂದಾಪುರದಲ್ಲಿ ಕಾರ್ಗಿಲ್ ವಿಜಯ ದಿವಸದ ವಿಶೇಷ ಬಾನುಲಿ ನಾಟಕವನ್ನ ಕೇಳಿದಿರಿ. ಇದರಲ್ಲಿ ಪಾತ್ರ ವಹಿಸಿದವರು ಸಿಂಚನಾ, ಕೀರ್ತಿ, ಸಮೀಕ್ಷಾ, ಶ್ವೇತಾ, ಶ್ರಾವ್ಯ, ಧನುಷ್, ಲಂಕೇಶ್, ಅನ್ವಿತಾ, ಸತ್ಯನ್, ಮೀನಾಕ್ಷಿ ಎನ್ಎಸ್, ಜ್ಯೋತಿ ಸಾಲಿಗ್ರಾಮ. ಈ ಬಾನುಲಿ ನಾಟಕದ ನಿರ್ದೇಶಕರು ಮೀನಾಕ್ಷಿ ಎನ್ಎಸ್, ಭಂಡಾರ್ಕಾರ್ಸ್ ಕಾಲೇಜಿನ ಇಂಗ್ಲಿಷ್ ಪ್ರಾಧ್ಯಾಪಕರು. ಕಾರ್ಯಕ್ರಮ ನಿರ್ಮಾಣ ಜ್ಯೋತಿ ಸಾಲಿಗ್ರಾಮ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 ಎಫ್ಎಂ. ಇದು ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ.
1: ಆ ಬದಿ ಉತ್ತರ ಕನ್ನಡ, ಈ ಬದಿ ದಕ್ಷಿಣ ಕನ್ನಡ, ಮಧ್ಯ ನಮ್ ಕೊಂಗಾಟದ ಕುಂದಾಪುರ ಕನ್ನಡ.
2: ರೇಡಿಯೋ ಕುಂದಾಪುರ 89.6 ಎಫ್ಎಂ, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
3: ಲಕ್ಷ್ಮಣ, ಎಂತ ಗಡ ಮರ್ತಿದ್ಯಾ? ಎಂತೈತ್ ಗಡ ಅಬ್ಬಿ ಎಂಬ ಕೂಳಾಕ್ಲಿಲ್ಲ, ಅಪ್ಪ ಕರ್ಚಿ ದುಡ್ಕೊಡ್ಲೆ?
4: ಅದಲ್ಲ ಮಗ, ನನ್ನ ಹೆಣ್ಣ ಬಿಟಿಕೆ ಹೋಯ್ತು ಮಗ.
3: ಈಗ ಅಂತ ಹೆಣ್ ಬಿಟ್ಟಿಗೆ ಹೋಯ್ತಾ? ಈಗಳಿನ ಹೆಣ್ಗಳೇ ಅಷ್ಟಿಯಾ, ಅವಳಿಗೆ ಬೇಕಾ ತೈಸಿ ಕೊಡ್ತೀರಿ ಬಿಟ್ಟಿಗೆ ಹೋದಾಳ. ಅವಳಂತೂ ಕೇಂದ್ರಳ, ನೀನ್ ಅದನ್ನ ತೈಸಿ ಕೊಡ್ಲ, ಅದಕ್ಕೆ ಹೆಣ್ ಬಿಟ್ಟಿಗೆ ಹೋಯ್ತು.
4: ಮಗ, ಅವಳಿಗೋಸ್ಕರ ನಾ ಎಂತೆಲ್ಲ ಮಾಡಿದೆ ಗೊತ್ತಾ? ಅವಳು ಕೆಫೆಗೋ ಈ ಕ್ಯಾಪಿಚಿನ ತೈಸಿ ಕೊಡಂದಾಳ, ನಾನು ಗಾಯಿ ಹೆಣ್ ಕಿಮ್ಚಿ ಜ್ಯೂಸ್ ಮಾಡಿ ಕೊಟ್ಟೆ. ಅವಳು ಹೀಲ್ಸ್ ಮೆಟ್ ಬೇಕನ್ನೇಳಿ ಹೇಳ್ದಾಳ, ನಾನು ಕುಂದಾಪುರ ಸಂತೆಗೆ 150 ರೂಪಾಯಿ ಜೋಡಿ ಮೆಟ್ ತ್ಯಾಕ್ಸಿ ಕೊಟ್ಟೆ. ಅವಳು ಡೈರಿ ಮಿಲ್ಕ್ ಕಿಟ್ಟಿಗೆ ಹೆಂಡಾಳ, ನಾನು 8 ಕಚ್ಚೆ ಮೇಗು ತ್ಯಾಕ್ಸಿ ಕೊಟ್ಟೆ. ಇಷ್ಟೆಲ್ಲ ಮಾಡಿಯೂ ಅವಳು ನನ್ ಬಿಟ್ಟಿಗೆ ಅಪ್ಪು ಸರಿಯ ಮಗ.
3: ಏ ಲಕ್ಷ್ಮಣ, ನಿಂಗೊಂದ್ ಮಾತು ಹೇಳ್ತಿ ಕೇಳ. ಮಳೆಗಾಲದ ಬಿಸಿಲು ನಂಬಿ ಚಡ್ಡಿ ಒಣಸಿ ಚಡ್ಡಿ ಚಂಡಿ ಯಾರೆ, ತಪ್ಪು ಮಳಿದಲ್ಲ ಮಗ, ಆ ಬಿಸಿಲು ನಂಬಿ ಚಡ್ಡಿ ಒಣಸ್ದನದ.
5: ಏ ಬೊಬ್ಬರ್ಯಾ,
0: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 ಎಫ್ಎಂ. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಪ್ರಿಯ ಮನಸ್ಸೇ. ಪ್ರಿಯ ಮನಸ್ಸೆಯ ಇವತ್ತಿನ ಸಂಚಿಕೆಯಲ್ಲಿ ಮೊನ್ನೆ ಹಿಂದಿನ ಸಂಚಿಕೆ ಕಾರ್ಯಕ್ರಮವನ್ನೇ ಮುಂದುವರಿಸ್ತಾ ಇತ್ತು. ಅನ್ಕಂಡೀಷನಲ್ ಲವ್ ಇರುತ್ತಾ, ಇದರ ಬಗ್ಗೆ ಎಲ್ಲ ನಮ್ಮ ಕುಂದಾಪುರದ ಪ್ರಸಿದ್ಧ ಆಪ್ತ ಸಮಾಲೋಚಕಿಯಾಗಿರುವಂತಹ ಸ್ವರ್ಣ ಕುಂದಾಪುರ ಅವರು ಮಾತಾಡಿದ್ರು. ಈಗ ನಮ್ಮೊಟ್ಟಿಗೆ ಅವರೇ ಇದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
6: ನಮಸ್ಕಾರ.
0: ಹೆಂಗಿದ್ರಿ?
6: ಸೂಪರ್.
0: ಕೆಮ್ಮೆಲ್ಲ ಅಡ್ಡಿಲ್ಲ ಈಗ?
6: ಸ್ವಲ್ಪ ಸ್ವಲ್ಪ.
0: ಓಕೆ, ಈಗ ಅನ್ಕಂಡೀಷನಲ್ ಲವ್ ಬಗ್ಗೆ ನಾವು ಕಳೆ ಸಂಚಿಕೆಯಲ್ಲಿ ಮಾತಾಡ್ತಾ ಇದ್ವಿ. ಅದರಲ್ಲಿ ಕಾರ್ಯಕ್ರಮ ಮುಗಿಸುವತ್ತಿಗೆ ಮೂರು ಮಾಪನ ಇದೆ ಮೆಜರ್ಮೆಂಟ್ ಮಾಡೋಕತ್ತು ಮೂರು ತರದಲ್ಲಿ ಅಂತ ಹೇಳಿ ನಾವ್ ಅಲ್ಲಿಗೆ ಮುಗಿಸಿ ಬಿಡ್ತ. ಅದು ಎಂತ ನನಗೆ ಗೊತ್ತಿಲ್ಲ. ಈಗ ಅನ್ಕಂಡೀಷನಲ್ ಲವ್ ನ ಮಾಪನ ಮಾಡೋದು ಹೆಂಗಂತ ಹೇಳ್ಬೋದಾ ಮೇಡಮ್?
6: ಖಂಡಿತವಾಗ್ಲು. ಈಗ ನಾವು ನಮ್ ಬದುಕಿನಲ್ಲಿ, ನಮ್ ಲೈಫ್ ಅಲ್ಲಿ ಯಾರ್ ಇರ್ಬೇಕು ಮತ್ತ ಯಾರಿಗ ನಾವು ಎಷ್ಟು ಜಾಗ ಕೊಡ್ಬೇಕು ಅಂತ ನಿರ್ಧರಿಸೋದಕ್ಕೆ ನಾವೀಗ ಆಪ್ತ ಸಮಾಲೋಚನೆಯಲ್ಲಿ ಮೂರು ಮಾಪನಗಳನ್ನ ಬಳಸ್ತೇವೆ. ಅದ್ರ ಬಗ್ಗೆನೆ ಕಳೆದ ಸಲ ಹೇಳಿದ್ವಿ. ಯಾವುದು ಅಂತ ಹೇಳಿ ನಾವು ನೋಡಿದ್ರೆ, ರೇಡಿಯೋ ಕೇಳ್ತಾ ಇರುವಂತಹ ಎಲ್ಲ ಶ್ರೋತೃಗಳು ಕೂಡ ಅದನ್ನ ಅವ್ರ ಬದುಕಲ್ಲಿ ಅನ್ವಯಿಸಿ ನೋಡ್ಬಹುದು. ಈಗ ನಾವೀಗ ಯಾರು ರಿಲೇಶನ್ಶಿಪ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಕಳೆದ ವಾರ ನಾವು ಹೇಳಿದ್ವಿ ಇದು ಆಲ್ಮೋಸ್ಟ್ 95% ಫ್ರೆಂಡ್ಶಿಪ್ಗೆ ಅನ್ವಯ ಆಗುತ್ತೆ ಅಂತ. ಅನ್ಕಂಡೀಷನಲ್ ಆಗಿರುವಂತದ್ದು ಆ ಒಂದು ರಿಲೇಶನ್ಶಿಪ್ ಜಾಸ್ತಿ ಅಂತ, ಜಾಸ್ತಿ ಪರ್ಸೆಂಟೇಜ್ ಆ ಒಂದು ಸಂಬಂಧದಲ್ಲಿ ಇರುತ್ತೆ ಅಂತೇಳಿ. ಆಗ ನೀವು ಅವ್ರ ಮುಂದೆ ಅಳಬಹುದಾ ಇದನ್ನ ನಾವು ಕೇಳ್ಕೊಳ್ಬೇಕು ಪ್ರತಿಯೊಬ್ರು ಕೂಡ. ಈಗ ನನ್ಗೆ ಯಾರೋ ಒಂದ್ ಫ್ರೆಂಡ್ ಇದಾರೆ, ಅವ್ರ ಮುಂದೆ ನಾವು ಅಳಬಹುದಾ, ಅಥವಾ ಅವ್ರ ಮುಂದೆ ನಾವು ನಮ್ಮ ಸೋಲನ್ನ ಒಪ್ಕೊಳ್ಬಹುದಾ? ಈಗ ನನ್ನ ಹತ್ರ 1 ದುಡ್ಡಿಲ್ಲ, ಅಥವಾ ನನ್ಗೆ ತುಂಬಾ ಹೆದರಿಕೆ ಆಗ್ತದೆ, ಅಥವಾ ನಾನೇನೋ ಒಂದ್ ತಪ್ಪು ಮಾಡಿದೆ, ಇನ್ನೇನೋ ಒಂದನ್ನ ನಾವು ಯಾವುದೇ ಮುಜುಗರ ಇಲ್ಲದೆ ಅವ್ರ ಹತ್ರ ನಾವು ಹೇಳ್ಬಹುದಾ, ಇದನ್ನ ನಾವು ನಮ್ಗೆ ನಾವು ಕೇಳ್ಕೊಳ್ಬೇಕು. ಆಮೇಲೆ ಈಗ ಒಂದ್ ವೇಳೆ ಹೇಳ್ತು ಅಂತ ಇಟ್ಕೊಳ್ಳಿ, ಹೇಳ್ದಾಗ ಅವರು ನಮ್ಮನ್ ಕೀಳಾಗಿ ನೋಡೋದಿಲ್ಲ ಅನ್ನುವಂತ ನಂಬಿಕೆ ನಮಗಿದೆಯಾ?
0: ಎಸ್.
6: ನಾವು ಅವ್ರ ಮುಂದೆ ಸೋತಾಗ, ಅವ್ರ ಮುಂದೆ ತಪ್ಪು ಮಾಡಿದೇವೆ ಅಂತ ಹೇಳಿ ಹೇಳ್ದಾಗ, ಈ ತರ ಎಲ್ಲ ಮಾಡಿದಾಗ ಅವ್ರು ನಮ್ಮನ್ನ ಕೀಳಾಗಿ ನೋಡೋದಿಲ್ಲ ಅನ್ನುವಂತಹ ನಂಬಿಕೆ ನಮಗಿದೆಯಾ?
0: ಅವ್ರು ನಮ್ಮನ್ನ ಅರ್ಥ ಮಾಡ್ಕೊಳ್ತಾರ ಅನ್ನೋ ನಂಬಿಕೆ,
6: ನಮ್ಮನ್ನ ಅರ್ಥ ಮಾಡ್ಕೊಳ್ತಾರ, ಅಥವಾ ನೀನ್ ಇಂತ ದೊಡ್ಡ ತಪ್ಪು ಮಾಡಿದೆ, ಅಥವಾ ಶಾ ನೀನ್ ಇಂತವಳ, ಅಥವಾ ನೀನ್ ಇಂತವನ ಅಂತ ಹೇಳಿ ಆಮೇಲೆ ನಮ್ ಫ್ರೆಂಡ್ಶಿಪ್ ಅನ್ನ ಕಟ್ ಮಾಡ್ತಾರ, ಅಥವಾ ಏನೋ ಇನ್ ಹೇಳಿ ಅವಾಯ್ಡ್ ಮಾಡ್ಲಿಕ್ಕೆ ಶುರು ಮಾಡ್ತಾರ? ಈ ತರದ ಇದನ್ನ ಅಂದ್ರೆ ಎಲ್ಲಿ ನಮ್ಮ ದೌರ್ಬಲ್ಯಗಳಿಗೆ ಗೌರವ ಸಿಗುತ್ತೋ ಅದು ನಿಜವಾದ ಸ್ನೇಹ ಅಂತ. ನಾವೀಗ ಇಬ್ರು ಫ್ರೆಂಡ್ಸ್, ನಾನೇನೋ ಒಂದ್ ತಪ್ಪು ಮಾಡಿ ನಾನು ನಿಮ್ಮ ಹತ್ರ ಅದನ್ನ ಹೇಳ್ಕೊಂಡಾಗ್ಲೂ ಕೂಡ ನೀವು ಅದೇ ಫ್ರೆಂಡ್ಶಿಪ್ ಅನ್ನ ಮುಂದುವರಿಸ್ತೀರಾ? ವರ್ಷೆ ಇವ್ರು ಇಂಥವ್ರ, ನಾನು ಹಾಗೆ ಅನ್ಕೊಂಡೇ ಇರ್ಲಿಲ್ಲಲ್ಲ ಒಳ್ಳೆಯವರು ಅಂತ ಫ್ರೆಂಡ್ಶಿಪ್ ಮಾಡಿದ್ನಲ್ಲ ಅಂತ ಹೇಳಿ ಮರುದಿನದಿಂದ ಅವಾಯ್ಡ್ ಮಾಡ್ಲಿಕ್ಕೆ ಶುರು ಮಾಡ್ತೀರಾ, ಫ್ರೆಂಡ್ಶಿಪ್ ಕಟ್ ಮಾಡ್ತೀರಾ, ಅದು ನಿಜವಾದ ಫ್ರೆಂಡ್ಶಿಪ್ ಹೌದಾ ಅಲ್ವಾ ಅನ್ನೋದನ್ನ ನಿರ್ಧಾರ ಮಾಡತ್ತೆ. ಇನ್ನೊಂದು, ಈಗ ಯಾವ್ದೋ ಒಂದ್ ಫ್ರೆಂಡ್ಗೆ ನೀವ್ ಇವತ್ತು ಬರ್ತೇನಂತ ಹೇಳಿರ್ತೀರಾ, ನೀವು ಅವರಿಗೆ ಇಲ್ಲ ಇವತ್ ನನಗ್ ಬರ್ಲಿಕ್ ಆಗುದಿಲ್ಲ ಅಂತ ಹೇಳ್ದಾಗ ಅವರು ಸಿಟ್ಟು ಮಾಡ್ಕೊಳ್ಳದೆ ನಿಮ್ಮನ್ ಅರ್ಥ ಮಾಡ್ಕೊಳ್ತಾರೋ, ಅಥವಾ ನೀವ್ ಇಲ್ಲ ಅಂತ ಹೇಳದ ತಕ್ಷಣ ಸಿಟ್ಟು ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡೋದು, ಇಮೋಷನಲ್ ಬ್ಲಾಕ್ ಮೇಲ್, ನೀನು ಬರ್ತೀಯ ಅಂತ ಹೇಳಿ ನಾನು ಏನೇನೋ ಕೆಲಸಗಳನ್ನೆಲ್ಲ ಇದು ಮಾಡಿದೆ, ಯಾರ್ಯಾರಿಗೋ ಏನೇನೋ ಹೇಳಿದ್ದೆ, ಏನೇನೋ ರೆಡಿ ಮಾಡ್ಕೊಂಡಿದ್ದೆ, ಇನ್ನೇನೋ ಹೇಳಿ ನಿಮ್ಗೆ ಇಮೋಷನಲ್ಲಿ ನಿಮ್ಗೆ ಬ್ಲಾಕ್ ಮೇಲ್ ಅಂದ್ರೆ ಅದೇ ಆ ತರದ ಡೈಲಾಗ್ಸ್ ಗಳನ್ನೆಲ್ಲ ಹೇಳಿ ನಿಮ್ಮನ್ನ ಡೌನ್ ಮಾಡ್ಲಿಕ್ಕೆ ನೋಡ್ತಾರ, ಇದು ಕೂಡ ಇನ್ನೊಂದು ಮಾಪನ. ನಿಜವಾಗ್ಲು ಅರ್ಥ ಮಾಡ್ಕೊಳ್ತಾರ ಯಾವ್ದು ಈಗ ಬರ್ತೇನೆ ಅಂತ ಹೇಳಿದ್ದು ಒಂದೇ, ಇದು ಒಂದು ಉದಾಹರಣೆಗೆ ನಾನು ಕೊಟ್ಟಿದ್ದು. ಆತರ ಏನಾದ್ರೂ ಒಂದ್ ಪ್ರಾಮಿಸ್ ಮಾಡಿದಾಗ ಅದನ್ನ ನೀವು ಬ್ರೇಕ್ ಮಾಡಿದ್ರೆ ಅವರದ್ದು ರಿಯಾಕ್ಷನ್ ಹೇಗಿರತ್ತೆ, ಅದು ಕೂಡ ಒಂದ್ ಮಾಪನ. ಇನ್ನೊಂದು, ಲಾಯಲ್ಟಿ ಇನ್ ಅಬ್ಸೆನ್ಸ್ ಅಂತ. ಈಗ ಕೆಲವರು ನಾನು ನೋಡಿದ್ದೇನೆ, ನನ್ನ ಗಮನಕ್ಕೆ ಬಹಳಷ್ಟು ಸಲ ಬಂದಿದ್ದಿದೆ ಬೇರೆ ಫ್ರೆಂಡ್ಗಳದ್ದು. ಅವರು ಎದುರುಗಡೆಯಿಂದ ಒಂಥರ ಇರ್ತಾರೆ, ಹಿಂದಿಂದ ಇನ್ನೊಂದ್ ತರ ಇರ್ತಾರೆ. ಎದುರುಗಡೆಯಿಂದ ತುಂಬಾ ಒಳ್ಳೆ ಕ್ಲೋಸ್ ಫ್ರೆಂಡ್ಸ್ ತರ ಇರ್ತಾರೆ, ಒಬ್ರು ಆ ಕಡೆ ಹೋದ ತಕ್ಷಣ ಅವ್ರ ಬಗ್ಗೆ ಏನೋ ಹೇಳೋದು, ಅವ್ರನ್ನ ದೂರೋದು, ಅಥವಾ ಅವ್ರ ಬಗ್ಗೆ ಇನ್ನೇನೋ ಚಾಡಿ ಹೇಳೋದು, ಈ ತರದ್ದೇನಾದ್ರೂ ಒಂದ್ ಇದಿರುತ್ತೆ. ಇದು ತುಂಬಾ ಮುಖ್ಯವಾದಂತಹ ಒಂದು ಮಾಪನ ಅಂತ ಹೇಳ್ಬಹುದು. ಈಗ ನಿಮ್ಮ ಫ್ರೆಂಡ್ ನೀವ್ ಇಲ್ದೇ ಇದ್ದಾಗ ನಿಮ್ಮ ಬಗ್ಗೆ ಮೂರನೆಯವರು ಯಾರೋ ನಿಮ್ ಬಗ್ಗೆ ತಪ್ಪು ಮಾತನಾಡ್ತಾ ಇರುವಾಗ ನಿಮ್ಮ ಪರವಾಗಿ ನಿಂತು ಇಲ್ಲ ಅವಳ್ ಅಂತವಳಲ್ಲ, ಅವಳ ಬಗ್ಗೆ ಹೀಗ್ ಮಾತಾಡ್ಬೇಡ, ನೀನು ಏನ್ ಹೇಳ್ತಾರೆ ಗಟ್ಸ್ ಇಂದ ಮಾತಾಡ್ತಾರಲ್ಲ, ಅವರು ನಿಮ್ಮ ನಿಜವಾದ ಕಾವಲುಗಾರ ಅಥವಾ ನಿಮ್ಮ ನಿಜವಾದ ಫ್ರೆಂಡ್ ಅಂತ ಹೇಳಿ ಹೇಳ್ಬಹುದು. ನಿಮ್ ಎದುರುಗಡೆ ಹೊಗಳಿ ನಿಮ್ ಬೆನ್ ಹಿಂದೆ ನಗುವವರು ನಿಜವಾದ ಫ್ರೆಂಡ್ಸ್ ಗಳಾಗೋದಕ್ಕೆ ಸಾಧ್ಯನಾ?
5: ಸಾಧ್ಯ ಇಲ್ಲ.
6: ಇಲ್ಲ. ಆವಾಗ ಎಷ್ಟೋ ಜನ ನನ್ನ ಹತ್ರನೇ ಕೌನ್ಸಿಲಿಂಗ್ ಗೆ ಬಂದಾಗ ಮಕ್ಕಳಲ್ಲಿ ಸಾಧಾರಣ ಕಾಮನ್ ಆಗಿ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ, ಈ ಚಾಡಿ ಹೇಳೋದು ಅಥವಾ ಹಿಂದ್ಗಡೆ ಇನ್ನೊಂದ್ತರ ಇದ್ ಮಾಡೋದು, ಎದುರುಗಡೆ ಒಂಥರ ಬಿಹೇವ್ ಮಾಡೋದು, ಈ ತರದ್ದೆಲ್ಲ ಈಗಿನ ನೀವು ಹೈಸ್ಕೂಲ್ ಪ್ರೈಮರಿ ಮಕ್ಕಳಿಂದಾನೇ ಶುರು ಆಗುತ್ತೆ ಕಂಪ್ಲೇಂಟ್ಗಳು. ನಾನು ಒಳ್ಳೆ ಫ್ರೆಂಡು ಅಂತ ಅನ್ಕೊಂಡಿದ್ದೆ, ಬಟ್ ಅವಳು ನನ್ ಬಗ್ಗೆ ಅವಳ ಹತ್ರ ಈ ತರ ಎಲ್ಲ ಹೇಳ್ತಾ ಇದ್ದಲ್ಲ, ಈ ತರ ಫ್ರೆಂಡ್ಶಿಪ್ಗಳು ಎಲ್ಲ ಇರುತ್ತೆ. ಅಂದ್ರೆ ನಿಜವಾದ ಸ್ನೇಹ ತುಂಬಾ ಅಪರೂಪ ಆಗಿದೆ, ಬಾಲ್ಯದಲ್ಲೇ ಅಪರೂಪ ಆಗ್ತಾ ಇದೆ ಅನ್ನೋದು ಇದು ನಮ್ಗೆ ಒಂದು ವಾರ್ನಿಂಗ್ ಸೈನ್ ಅಂತ ನಾವು ಹೇಳ್ಬೋದು.
5: ಓಕೆ, ಅದು ಅನ್ಕಂಡೀಷನಲ್ ಅಲ್ವಾ ಹೌದು ಅನ್ನೋದಕ್ಕೆ ಅದು ಒಂದು ಮಾಪನ ಅಂತೀರ ನೀವು?
6: ಹೌದು, ಖಂಡಿತವಾಗ್ಲು. ಈಗ ಮುಖ್ಯ ಪ್ರಶ್ನೆ ಇನ್ನೊಂದ್ ಮಗ್ಲನ್ ನಾವು ನೋಡೋದಾದ್ರೆ, ನಮ್ಗೆ ಕೆಲ್ಸಕ್ಕೆ ಬರುವ ಸ್ನೇಹಿತರು ಬೇಡ, ಕಷ್ಟಕ್ಕೆ ಬರುವವರೇ ಬೇಕು ಅಂತ ಹೇಳುವಾಗ ನಾವೀಗ ಪ್ರಾಕ್ಟಿಕಲ್ ವರ್ಲ್ಡ್ ಅನ್ನ ಸಂಪೂರ್ಣವಾಗಿ ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕೆಲ್ಸಕ್ಕೆ ಬರುವ ಸ್ನೇಹಿತರು ಬೇಕಲ್ವಾ ಬದುಕಿನಲ್ಲಿ? ಈಗ ನಮ್ಗೆ ಪ್ರೋಗ್ರೆಸ್ ಬೇಕು, ಜಾಬ್ ಬೇಕು, ಸಾಮಾಜಿಕ ಈಗ ಸಂಪರ್ಕಗಳು ಬೇಕು, ಅದಕ್ಕಾಗಿ ನಮ್ಗೆ ಕೆಲ್ಸಕ್ಕೆ ಬರುವಂತಹ ಒಂದಿಷ್ಟು ಪರಿಚಯಸ್ಥರು ಬೇಕೇ ಬೇಕು. ಹೌದು, ಆದ್ರೆ ತಪ್ಪಾಗೋದು ಎಲ್ಲಿ ಅಂತ ಹೇಳಿದ್ರೆ, ನಾವು ಆ ಪರಿಚಯಸ್ಥರನ್ನ ನಮ್ಮ ಆತ್ಮೀಯ ಸ್ನೇಹಿತರು ಅಂತ ಹೇಳಿ ಭ್ರಮಿಸಿದಾಗ. ಈಗ ಕೆಲ್ಸಕ್ಕೆ ಬರುವವರು ಅಂದ್ರೆ ನಮ್ಮ ಸಾಮಾಜಿಕ ವಲಯದ ಈಗ ಪ್ರೊಫೆಷನಲ್ ನೆಟ್ವರ್ಕ್ ಇರುತ್ತೆ, ಒಂದು ಭಾಗ ಆಗಿರ್ತಾರೆ ಅವರು. ವ್ಯವಹಾರಿಕವಾಗಿ ನಾವು ಗೌರವಯುತವಾಗಿ ಇರ್ಬೇಕು ಅವ್ರ ಹತ್ರ. ಅಲ್ಲಿ ಅಪೇಕ್ಷೆ ಮತ್ತೆ ಲಾಭಗಳು ಪರಸ್ಪರ ಪೂರಕವಾಗಿರುತ್ತವೆ. ಅದನ್ನ ನಾವು ಸ್ನೇಹ ಅಂತ ಹೇಳಿ ಕರೆದು ಭಾವನಾತ್ಮಕವಾಗಿ ಹೂಡಿಕೆ ಮಾಡಬಾರ್ದು ಅಲ್ಲಿ, ಅಲ್ವಾ? ಕಷ್ಟಕ್ಕೆ ಬರುವವರು ಅಂತ ಹೇಳಿದ್ರೆ ನಮ್ಮ ಭಾವನಾತ್ಮಕ ವಲಯ ಅಂದ್ರೆ ಕೋರ್ ಸರ್ಕಲ್ ನ ಭಾಗ ಆಗಿರ್ತಾರೆ ಅವರು. ಇವರು ತುಂಬಾ ಜನ ಇರೋದಿಲ್ಲ ನಮ್ಮ ಬದುಕಿನಲ್ಲಿ, ಒಂದಿಬ್ರು, ಎರಡೋ, ಮೂರೋ, ಅಥವಾ ಹೀಗೆ ಒಂದ್ ಐದಾರು ಜನ ಮ್ಯಾಕ್ಸಿಮಮ್ ಇರ್ಬೋದು ಅಷ್ಟೇ. ಇವರುಗಳು ನಮ್ಮ ಮಾನಸಿಕ ಆರೋಗ್ಯದ ರಕ್ಷಾ ಕವಚ ಆಗಿರ್ತಾರೆ. ಎಂತಹ ಸಮಸ್ಯೆಗಳು ಬಂದ್ರೂ ಕೂಡ ನಾವು ಇವ್ರ ಹತ್ರ ಹೇಳ್ಕೊಳ್ಬಹುದು. ಇವ್ರು ಯಾವತ್ತು ನಮ್ಮನ್ ಕೀಳಾಗಿ ಕಾಣೋದಿಲ್ಲ, ಅಥವಾ ನಮ್ಮನ್ ಬ್ಲಾಕ್ ಮೇಲ್ ಮಾಡೋದಿಲ್ಲ ಇಮೋಷನಲಿ, ಅಥವಾ ಇನ್ನೊಬ್ಬರ ಎದುರುಗಡೆ ನಮ್ಮನ್ನ ದೂರೋದಿಲ್ಲ. ಎಲ್ಲಾ ಕಡೆಯಿಂದನೂ ನಮ್ಗೆ ಸಪೋರ್ಟಿವ್. ನಾವು ಎದುರಿಗಿರುವಾಗ್ಲೂ ಇಲ್ಲದೆ ಇರುವಾಗ್ಲೂ ನಮ್ಮ ಸಪೋರ್ಟಿಗೆ ಇವ್ರು ಇದ್ದೇ ಇರ್ತಾರೆ, ನಮ್ಮ ಪರವಾಗಿ ಇರ್ತಾರೆ ಇವರು. ಇಂಥವ್ರು ನಮ್ಮ ಮಾನಸಿಕ ಆರೋಗ್ಯದ ರಕ್ಷಾ ಕವಚ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಎಷ್ಟೋ ಸಲ ನಾನು ಉದಾಹರಣೆ ಕೊಡೋದಿದೆ, ಈಗ ಒಂದು ಬಲೂನ್ಗೆ ಗಾಳಿ ತುಂಬಿಸಿ ತುಂಬಿಸಿ ತುಂಬಿಸಿ ನಾವು ತುಂಬಿಸ್ತಾನೆ ಇದ್ರೆ ಏನಾಗುತ್ತೆ, ಒಂದ್ ಹಂತಕ್ಕೆ ಅದು ಒಡೆದು ಹೋಗುತ್ತೆ ಅಲ್ವಾ? ಹಾಗೆ ನಮ್ಮ ಮನಸ್ಸುಗಳಿಗೆ ಪ್ರತಿ ದಿನ ಒಂದಿಷ್ಟು ಬೇಸರ ಆಗತ್ತೆ, ಕೆಲವೊಮ್ಮೆ ಸಿಟ್ಟಾಗತ್ತೆ, ಅವಮಾನಗಳಾಗತ್ತೆ. ಈ ತರದ ಎಲ್ಲಾ ಭಾವನೆಗಳನ್ನ ನಾವು ಒಳಗಡೆನೆ ತುಂಬಿಸಿ ತುಂಬಿಸಿ ತುಂಬಿಸಿ ಇಟ್ಟಾಗ ಮನಸ್ಸು ಅನ್ನೋದು ಒಂದಿನ ಒಡೆದು ಹೋಗುತ್ತೆ. ಮಾನಸಿಕ ಆರೋಗ್ಯ ಅದು ಆಯ್ತಾ. ಅದಕ್ಕೆ ನಾವು ಏನ್ ಹೇಳೋದು ಅಂದ್ರೆ, ಆವಾಗವಾಗ ನಮ್ಮ ಮನಸ್ಸಿನ ನೋವುಗಳನ್ನ, ಭಾವನೆಗಳನ್ನ, ಅದು ಸಿಟ್ಟು ಬಂದಿರ್ಬೋದು, ಬೇಸರ ಆಗಿದ್ದಿರ್ಬೋದು, ನೋವು ಆಗಿದ್ದಿರ್ಬೋದು, ಸಂತೋಷ ಕೂಡ ಇರ್ಬೋದು, ಅದನ್ನ ನಾವು ಇನ್ನೊಬ್ಬರ ಹತ್ರ ಹಂಚಿಕೊಳ್ತಾ ಹೋಗ್ಬೇಕು, ನಮ್ಮ ಮನಸ್ಸಿನಿಂದ ಅದು ಹೊರಗಡೆ ಹೋಗ್ಬೇಕು. ಆವಾಗ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ. ಅದು ಯಾವಾಗ ಸಾಧ್ಯ? ಯಾವಾಗ ಸಾಧ್ಯ ಅಂದ್ರೆ ಅದನ್ನ ಹಂಚಿಕೊಳ್ಳಿಕ್ಕೆ ನಮಗೆ ಅಂತಹ ಒಳ್ಳೆಯ ಸ್ನೇಹಿತ ಇದ್ದಾಗ ಅಲ್ವಾ. ಅದಕ್ಕೋಸ್ಕರನೇ ನಾವು ಇವರನ್ನ ಮಾನಸಿಕ ಆರೋಗ್ಯದ ಕವಚ ಅಂತ ಹೇಳಿ ಹೇಳ್ತೀವಿ. ನಾವೀಗ ತುಂಬಾ ಜನರ ದೊಡ್ಡ ತಪ್ಪು ಮಾಡೋದು ಏನಂತ ಹೇಳಿದ್ರೆ, ಈ ನೂರಾರು ಜನ ವ್ಯಾವಹಾರಿಕ ಸ್ನೇಹಿತರು ನಮ್ಗೆ ಇರ್ತಾರೆ, ಅವ್ರ ನಡುವೆನೆ ನಾವು ಬದುಕುದ್ ಅಲ್ವಾ. ಆದ್ರೆ ಅವರಿಂದ ನಾವು ಅನ್ಕಂಡೀಷನಲ್ ಲವ್ ನಿರೀಕ್ಷಿಸ್ತಿದ್ದೇವಲ್ಲ, ಅದಕ್ಕೆ ನಾವು ಹೇಳೋದು ವ್ಯಾಪಾರದ ಅಂಗಡಿಗೆ ಹೋಗಿ ಪ್ರೀತಿನ ಹುಡುಕಿದ್ರೆ ಸಿಗಕ್ ಸಾಧ್ಯನಾ ಅಲ್ವಾ. ಈ ವ್ಯಾವಹಾರಿಕ ಪರಿಚಯಸ್ಥರನ್ನ ನಾವು ಫ್ರೆಂಡ್ಸ್ ಅಂತ ಹೇಳಿ ಭ್ರಮಿಸಿ ಅವರಿಂದ ನಾವು ಅನ್ಕಂಡೀಷನಲ್ ಲವ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಆವಾಗ ಏನಾಗುತ್ತೆ, ಅದು ಸಿಗೋದಿಲ್ಲ, ಅದು ಸಿಗದೆ ಇದ್ದಾಗ ನೋವಾಗ. ಈಗಿನ ಒಂದು ಡಿಜಿಟಲ್ ಯುಗ ಏನು ಇದೆ, ಇದರಲ್ಲಿ ಒಂದು ಹೊಸ ಮಾನಸಿಕ ಕಾಯಿಲೆ ಶುರುವಾಗಿದೆ. ಇದಕ್ಕೆ ನಾವು ಕ್ರೌಡೆಡ್ ಲೋನ್ಲಿನೆಸ್ ಅಥವಾ ಜನರ ನಡುವೆ ಕೂಡ ಕಾಡುವಂತ ಒಂಟಿತನ, ಸುತ್ತ ಜನ ಇದ್ದಾರೆ ಆದ್ರೆ ಅವರಿಗೆ ಒಂಟಿತನ ಒಳಗಡೆ ಅಂತ ಫೀಲ್ ಆಗ್ತಾನೆ ಇರುತ್ತೆ. ನನ್ಗೆ ಯಾರು ಇಲ್ಲ ಅಂತ ಪಾರ್ಟಿಯಲ್ಲಿ ಇರ್ತಾರೆ, ಪಾರ್ಟಿ ಮಾಡ್ತಾ ಇರ್ತಾರೆ, 10 ಜನರ ಜೊತೆ ನಗಾಡ್ತಾ ಇರ್ತಾರೆ ಅವರು, ಆದ್ರೆ ಒಳಗಡೆ ಮಾತ್ರ ತೀವ್ರವಾದಂತಹ ಒಂಟಿತನ, ಶೂನ್ಯತೆ ಅಂತ ನಾವು ಹೇಳ್ತೀವಿ, ಆ ತರ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ಆ ಪಾರ್ಟಿ ಮಾಡ್ತಾ ಇದಾರೆ 10 ಜನರ ಜೊತೆಗೆ ನಗಾಡ್ತಾ ಇದಾರೆ, ಆದ್ರೆ ಇವರ ಒಳಗಿನ ನೋವು, ಇವರ ಒಳಗಿನ ತುಮುಲ ಆ 10 ಜನರಿಗೆ ಕೂಡ ಗೊತ್ತಿರೋದಿಲ್ಲ. ಯಾರು ಈಗ ನೀವೇ ಒಂದ್ ಕಡೆ ಹೋಗ್ತೀರಾ, ನಿಮ್ ಮನ್ಸಲ್ಲಿ ಇರೋದನ್ನೆಲ್ಲ ಹೇಳ್ಕೊಳ್ಳೋದಕ್ಕಾಗತ್ತೆ ಎಲ್ಲರ ಹತ್ರನು, ಎಲ್ಲಾ ಪರಿಚಯಸ್ಥರು ತುಂಬಾ ಕ್ಲೋಸ್ ಅಂತ ಅವ್ ಅನ್ಕೊಂಡ್ರು ಕೂಡ ಎಲ್ಲರ ಹತ್ರ ಮನ್ಸನ್ನ ಬಿಚ್ಚಿಡೋದಕ್ ಸಾಧ್ಯನಾ?
5: ಖಂಡಿತವಾಗ್ಲೂ ಇಲ್ಲ,
6: ಇಲ್ಲ. ಹಾಗಾಗಿ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ಈ ತರ ಒಂದು ನಿಜವಾದ ಸ್ನೇಹ ಅಪರೂಪವಾಗುತ್ತಿರುವಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಜನರ ಜೊತೆಗಿರ್ತಾರೆ, ಆದ್ರೆ ಮಾನಸಿಕವಾಗಿ ಒಂಟಿ ಅಂತ ಹೇಳಿ ಫೀಲ್ ಮಾಡ್ಕೊಳ್ತಾ ಇರ್ತಾರೆ. ಯಾರು ಇಲ್ಲ, ನನಗ್ ತುಂಬಾ ನೋವಿದೆ, ಬಟ್ ಈ ತರ ನೋವನ್ನ ನಾನ್ ಯಾರ ಹತ್ರ ಹಂಚ್ಕೊಳ್ಳಿ, ಹಂಚ್ಕೊಂಡ್ರೆ ಅವರು ನನ್ ಬಗ್ಗೆ ಇಲ್ಲ ಸಲ್ಲದನ್ನ ಹರಡ್ಬಹುದು ನನ್ ಬಗ್ಗೆ, ಅಥವಾ ಇವ್ರು ನನ್ನನ್ನ ಫ್ರೆಂಡ್ಶಿಪ್ ಇಂದನೇ ದೂರ ಇಡಬಹುದು, ಮಾತಾಡೋದನ್ನ ನಿಲ್ಲಿಸ್ಬಹುದು. ಈ ತರದ ಭಯಗಳು ಕಾಡ್ತಾ ಇರುತ್ತೆ ಹೊರತು, ಪರವಾಗಿಲ್ಲ ನನ್ ಮನ್ಸಲ್ಲಿ ಏನಿದೆ ಇವ್ರ ಹತ್ರ ನಾನು ಹೇಳ್ಕೊಳ್ಬಹುದು ಅನ್ನುವಂತಹ ಸ್ನೇಹ ಅಥವಾ ಸಂಬಂಧಗಳು ಇವತ್ತು ತುಂಬಾ ಬೆರಳೆಣಿಕೆಯ ಜನರಿಗೆ ಮಾತ್ರ ಸಿಗುತ್ತೆ, ಮ್ಯಾಕ್ಸಿಮಮ್ ಜನರಿಗೆ ಇದು ಸಿಗೋದೇ ಇಲ್ಲ.
5: ಎಸ್,
6: ಈ ಕ್ರೌಡೆಡ್ ಲೋನ್ಲಿನೆಸ್ ಅನ್ನುವಂಥದ್ದು ಜಾಸ್ತಿ ಇವತ್ತು
5: ನಿಜ.
6: ಈ ಸೋಷಿಯಲ್ ಮೀಡಿಯಾದಲ್ಲಿ ಆನ್ಲೈನ್ ಅಲ್ಲಿ ಸಾವಿರಾರು ಫಾಲೋವರ್ಸ್, ಸಾವಿರಾರು ಪರಿಚಯದವರು ಚಾಟಿಂಗ್ ಬೇಕಾದಷ್ಟು ಮಾಡ್ತಾ ಇರ್ತಾರೆ ಪ್ರತಿದಿನ, ಆದ್ರೂ ಕೂಡ ಲೋನ್ಲಿನೆಸ್ ಅನ್ನೋದು ಕಾಡ್ತಾನೆ ಇರುತ್ತೆ. ಎಷ್ಟೇ ಹೇಳಿದ್ರು ಕೂಡ ಒಳಗಿನ ಭಾವನೆಗಳನ್ನ ಮುಕ್ತವಾಗಿ ಹಂಚ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈಗ ಇತ್ತೀಚಿನ ಒಂದಿಷ್ಟು ಕೌನ್ಸಿಲಿಂಗ್ ಗೆ ಬಂದಂತ ಕೇಸ್ಗಳನ್ನ ಆಧರಿಸಿ ನಾನು ಹೇಳೋದಾದ್ರೆ, ಇವತ್ತು ಹೆಚ್ಚಿನವರು ಅನಾನಿಮಸ್ ಆಗಿ ಚಾಟ್ ಮಾಡ್ತಾರೆ. ಅಂದ್ರೆ ಯಾರು ಅಂತ ಹೇಳ್ಕೊಳ್ಳೋದಕ್ಕೆ ಇವ್ರಿಗೆ ಭಯ, ಹೇಳ್ಕೊಂಡ್ರೆ ನಾಳೆ ಅವ್ರು ನನ್ ಬಗ್ಗೆ ಎಲ್ಲ ಹರಡ್ಬಿಟ್ರೆ ಅಂದ್ರೆ ನಂಬಿಕೆ ಇಲ್ಲ.
5: ಅಲ್ಲಿ ಇನ್ನೊಂದು ನಂಬಿಕೆ ಇಲ್ಲ ಮಾತ್ರ ಅಲ್ಲ, ಕೆಲವ್ರಿಗೆ ತುಂಬಾ ಹೈಡ್ ಮಾಡ್ಲಿಕ್ಕಿರುತ್ತೆ, ಅವ್ರ ಸತ್ಯ ಅವ್ರದ್ದು ರೂಪ ಹೇಳೋದು ತೋರಿಸೋದು ಬೇಕಿರಲ್ಲ.
6: ಹೌದು,
5: ಅಂಥವ್ರೇ ಈ ತರ ಹೈಡ್ ಮಾಡೋದು. ಸಿ, ನೀವು ಒಂದು ಸಂಬಂಧದಲ್ಲಿ, ಅದು ಆನ್ಲೈನ್ ರಿಲೇಶನ್ಶಿಪ್ ಇರ್ಬೋದು ಅಥವಾ ಯಾವುದೇ ಹೀಗೆ ಡೈರೆಕ್ಟ್ 1-to-1 ಇರ್ಬೋದು, ನೀವು ಆನೆಸ್ಟ್ ಆಗಿದ್ದಾಗ ಯಾವ್ದನ್ನು ಮುಚ್ಚಿಡುವಂತ ಅವಶ್ಯಕತೆನೆ ಇರೋದಿಲ್ಲ ಅಲ್ವಾ? ಬಟ್ ಯಾವಾಗ ಮುಚ್ಚಿಡ್ತೀವಂದ್ರೆ ಅಲ್ಲಿ ಏನೋ ಇದೆ ಅದಕ್ಕೆ ಮುಚ್ಚಿಡ್ತೀವಿ, ಅವ್ರು ಆನೆಸ್ಟ್ ಆಗಿಲ್ಲ ಅದಕ್ಕೆ ಮುಚ್ಚಿಡ್ತಾರೆ.
6: ಹೌದು.
5: ಸೊ ನೀವ್
6: ಮಕ್ಕಳುಗಳು ಕೊಡುವಂತ ರೀಸನ್ ಹೇಗಿರುತ್ತೆ ಅಂತ ಹೇಳಿದ್ರೆ, ನಾನ್ ಯಾರು ಅಂತ ಹೇಳಿ ಗೊತ್ತಾದ್ರೆ ಅವರು ನನ್ ಬಗ್ಗೆ ನನ್ನ ಹತ್ರ ಚಾಟ್ ಮಾಡ್ತಿರೋದು ಅಥವಾ ನಾನೇನ್ ಅವ್ರ ಹತ್ರ ಶೇರ್ ಮಾಡ್ಕೊಳ್ತೇನೆ ಎಲ್ಲ ಮುಕ್ತವಾಗಿ ಅದನ್ನೆಲ್ಲ ಅವ್ರು ಹರಡ್ತಾರೆ. ನನಗೆ ಶೇರ್ ಮಾಡೋದು ಮಾತ್ರ, ನನ್ ಮನಸ್ಸಿಂದ ಹೊರಗೆ ಹೋಗ್ಬೇಕು, ಶೇರ್ ಮಾಡ್ಕೊಳಕ್ ಒಬ್ರು ಬೇಕು, ಆದ್ರೆ ನನ್ ಐಡೆಂಟಿಟಿ ಹೇಳಿದ್ರೆ ಅದು ಸ್ಪ್ರೆಡ್ ಮಾಡ್ಬೋದು ಅವರು ಅಂತ ಇವರು ನಮಗೆ ಅದೇ ಭಯ ಅಂತ ಹೇಳಿ ಮಕ್ಕಳುಗಳು ಹೇಳ್ತಾರೆ. ನಿಜ ಕೂಡ ಆಗಿರ್ಬೋದು ಅಥವಾ ನೀವು ಹೇಳ್ದಾಗೆ ಆ ಕಾರಣ ಕೂಡ ಸತ್ಯ ಆಗಿರ್ಬೋದು. ಯಾಕಂದ್ರೆ ಅಟ್ ಎ ಟೈಮ್ ಕೆಲವರು 10 ಜನರ ಜೊತೆ ಚಾಟ್ ಮಾಡ್ತಿರ್ತಾರೆ. ಈಗ ಅದು ಗೊತ್ತಾದಾಗ ಅವರಿಗೆ, ಆ ಕಡೆ ಅವರಿಗೆ ಅದು ಗೊತ್ತಾದಾಗ ಅವರು ಆಬ್ವಿಯಸ್ಲಿ ಇವರನ್ನ ಕಟ್ ಮಾಡ್ತಾರೆ ಇವರ ಫ್ರೆಂಡ್ಶಿಪ್. ಅದಕ್ಕೋಸ್ಕರ ಭಯದಿಂದ ಅವರು ಆತರ ಮಕ್ಕಳು ಆತರ ಮಾಡಬಹುದು. ಆದ್ರೆ ಇದು ದೊಡ್ಡವರಲ್ಲಿ ಕೂಡ ಈಗ ಕಾಮನ್ ಆಗಿದೆ. ಅನಾನಿಮಸ್ ಆಗಿ ಚಾಟ್ ಮಾಡ್ತಾ ಇರ್ತಾರೆ ಎಲ್ಲಿಯೋ ಯಾವ್ದೋ ಆಪ್ಗಳಲ್ಲಿ, ಡೇಟಿಂಗ್ ಸೈಟ್ಗಳಲ್ಲಿ, ಅಲ್ಲಿ ಇಲ್ಲಿ ಸುಮಾರೆಲ್ಲ ನೋಡ್ಲಿಕ್ಕೆ ಈಗ ಸಿಗುತ್ತೆ. ಯೂತ್ಸ್, ದೊಡ್ಡವರು, ಈಗಂತೂ ಮಧ್ಯ ವಯಸ್ಕರು ಎಲ್ಲರೂ ಈ ಜಾಲದಲ್ಲಿ ಬೀಳ್ತಾರೆ.
5: ನನಗೇನ್ ಅನ್ಸೋದ್ ಗೊತ್ತಾ, ಈ ಆನ್ಲೈನ್ ಚಾಟಿಂಗ್ ಅಥವಾ ಆನ್ಲೈನ್ ಫ್ರೆಂಡ್ಶಿಪ್ ಆರ್ ಆನ್ಲೈನ್ ರಿಲೇಶನ್ಶಿಪ್, ಅದ್ರಲ್ಲಿ ಎಲ್ಲರೂ ಹೆಚ್ಚಾಗಿ ಒಂದು 99% ಟ್ರಾನ್ಸ್ಪರೆನ್ಸಿ ಇರೋದೇ ಇಲ್ಲ ಅಂತ.
6: ಹೌದು, ಖಂಡಿತವಾಗಿ.
5: ಇವರೆಲ್ಲೋ ಕೂತ್ಕೊಂಡಿರ್ತಾರೆ, ಅವರೆಲ್ಲೋ ಕೂತ್ಕೊಂಡಿರ್ತಾರೆ, ಇವ್ರಿಗೆ ಅವ್ರ ಬಗ್ಗೆ ನಿಜ ಗೊತ್ತಿರಲ್ಲ, ಅವ್ರಿಗೆ ಇವ್ರ ಬಗ್ಗೆ ಗೊತ್ತಿರಲ್ಲ, ಅಥವಾ ಅವರು ಟೈಮ್ ಪಾಸಿಗೋ ಅಥವಾ ಇನ್ನೊಂದ್ ಯಾವ್ದೋ ಉದ್ದೇಶ ಇಟ್ಕೊಂಡೇ ಚಾಟಿಂಗ್ ಬಂದಿರ್ತಾರೆ.
6: ಖಂಡಿತವಾಗ್ಲು.
5: ಸೊ ಹಾಗಾಗಿ ಅವರ
6: ಜೆನ್ಯೂನ್ ಅಂತ ಹೇಳಿ ಸಿಗೋದು ನಿಮ್ಗೆ ಒಂದು 0.1% ಇಲ್ಲದ್ರು ಸಿಗ್ಬಹುದು, ಬಿಟ್ರೆ ಮತ್ತೆ 99.9% ಈ ತರದ ಫೇಕ್ ರಿಲೇಶನ್ಶಿಪ್ ಗಳು, ಫ್ರೆಂಡ್ಶಿಪ್ ಗಳು ಇವೇ ಇರೋದು ಇದ್ರಲ್ಲಿ.
5: ಮತ್ತಿನ್ನೊಂದು, ಈ ತರ ಆನೆಸ್ಟ್ ಆಗಿರೋರು, ಜೆನ್ಯೂನ್ ಆಗಿರೋರೆಲ್ಲ, ಮತ್ತೆ ಸಂಬಂಧಗಳಲ್ಲಿ ಸ್ಪೆಷಲಿ ಜೆನ್ಯೂನ್ ಆಗಿರೋರು ಈ ತರ ಆನ್ಲೈನ್ ಚಾಟಿಂಗ್ ಅಲ್ಲೆಲ್ಲ ಸಂಬಂಧಗಳು ಮಾಡ್ಕೊಳಕ್ ಹೋಗಲ್ಲ ಅವರು.
6: ಹೌದು,
5: ಅವರು ಯಾರ ಜೊತೆಲಿ ಇರ್ತಾರೆ ಅವ್ರ ಜೊತೆನೆ ಫ್ರೆಂಡ್ಶಿಪ್ ಇಲ್ಲ ಏನೋ ಒಂದ್ ಸಂಬಂಧ.

0: ಅನ್ನುವ ಕಲ್ಪನೆ ಬೆಳೀತಾ ಹೋಗುತ್ತೆ. ಇದು ಬೆಳೆದು ಎಷ್ಟು ದೊಡ್ಡ ಹೆಮ್ಮರ ಆಗುತ್ತೆ ಅಂತ ಹೇಳಿದ್ರೆ, ಅವ್ರ ಸರಿ ಇಲ್ಲ ಅಂತ ಹೇಳಿ ಗೊತ್ತಾದ ಮೇಲೂ ಕೂಡ ಅವರಿಂದ ದೂರ ಇರೋದಕ್ಕೆ ಇವರಿಗಾಗಲ್ಲ. ಆ ರೀತಿಯ ಅಡಿಕ್ಷನ್ಗೆ ಹೊರಟೋಗ್ಬಿಟ್ಟಿರುತ್ತೆ ಆ ರಿಲೇಶನ್ಶಿಪ್ ಅನ್ನೋದು. ಇವತ್ತು ನೋಡಿ ಎಷ್ಟೋ ಜನ ಆನ್ಲೈನ್ ಈ ತರ ಒಂದು ಫ್ರೆಂಡ್ಶಿಪ್ ಇದ್ ಮಾಡ್ಕೊಂಡು ತುಂಬಾ ಚಿಕ್ಕ ಚಿಕ್ಕ ಹುಡುಗಿಯರು, ಮಧ್ಯ ವಯಸ್ಕರು, ಮದುವೆ ಆಗಿರೋರು, ಮೂರ್ನಾಲ್ಕು ಜನ ಮಕ್ಕಳಿರೋರು, ಎಂತೆಂತ ದೊಡ್ಡ ದೊಡ್ಡ ಅಂಕಲ್ಗಳ ಜೊತೆಗೆಲ್ಲ ಇವರು ರಿಲೇಶನ್ಶಿಪ್ ಅನ್ನ ಬೆಳೆಸ್ಕೊಳ್ತಾ ಇದ್ದಾರೆ. ಎಷ್ಟೋ ಚಾಟಿಂಗ್ ಅಲ್ಲಿ ಅವರು ಅಡಿಕ್ಷನ್ ಆಗಿರ್ತಾರೆ ಅಂತ ಹೇಳಿದ್ರೆ, ಆಮೇಲೆ ನಿಜ ವಿಷಯ ಗೊತ್ತಾದ ಮೇಲೂ ಕೂಡ ಅವರನ್ನ ಕ್ಷಮಿಸಿ ಅವ್ರ ಜೊತೆಗೇನೆ ಅದೇ ಇದನ್ನ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತಾರೆ. ಅವ್ರು ಅವರಿಗೆ ಮುಂದಿನ ಪರಿಣಾಮ ಅಥವಾ ಅದರಿಂದ ನನಗಾಗುವಂತಹ ನಷ್ಟಗಳು, ಅದು ಬರೀ ಶಾರೀರಿಕ ನಷ್ಟ ಮಾತ್ರ ಅಲ್ಲ, ಮಾನಸಿಕ ನಷ್ಟಗಳ ಬಗ್ಗೆ ಕೂಡ ಅವ್ರು ಲೆಕ್ಕ ಹಾಕೋದೇ ಇಲ್ಲ. ತೀರಾ ವಿಪರೀತಕ್ಕೆ ಹೋಗಿ ಯಾವುದೋ ಕೊಲೆಗೆ ನಡೆದು ಕೇಸ್ ಆಗಿ ಅಂತದೆಲ್ಲ ಆಗುವವರೆಗೂ ಹೆಚ್ಚಿನವರ ಗಮನಕ್ಕೂ ಕೂಡ ಬರೋದಿಲ್ಲ. ಗಮನಕ್ಕೆ ಅಂತ ನಾನು ಹೊರಗಡೆಯವರ ಗಮನಕ್ಕೆ ಅನ್ನೋದಕ್ಕಿಂತನೂ ಮನೆಯಲ್ಲಿರುವಂತ ತಂದೆ ತಾಯಿಗಳ ಗಮನಕ್ಕೆ ಕೂಡ ಬಂದಿರೋದಿಲ್ಲ. ತೀರಾ ಎಕ್ಸ್ಟ್ರೀಮ್ ವರೆಗೆ ಹೋಗುವವರೆಗೂ ಕೂಡ ಗಮನಕ್ಕೆ ಬರೋದಿಲ್ಲ. ಆ ರೀತಿ ಮೈಂಟೈನ್ ಮಾಡ್ತಾ ಇರ್ತಾರೆ ಮಕ್ಕಳು. ಈಗ ಪ್ರತಿಯೊಬ್ಬ ನಾನು ಯಾವಾಗ್ಲೂ ಹೇಳೋದು, ಈ ಚಿಕ್ಕ ಚಿಕ್ಕ ಮಕ್ಕಳಿಗೆ ಈ ಹದಿಹರೆಯದಲ್ಲಿ ಈ ಹಾರ್ಮೋನ್ ಬದಲಾವಣೆ ಆಗುವಂತಹ ಕಾಲ, ಆಕರ್ಷಣೆ ಬೆಳೆಯುವಂತಹ ಕಾಲ, ಅಟೆನ್ಷನ್ ಸೀಕಿಂಗ್, ಅಟೆನ್ಷನ್ ಏನು ಈ ಭಾವನಾತ್ಮಕ ಹಸಿವು ಅಂತ ನಾವು ಹೇಳ್ತೀವಿ, ಗಮನದ ಹಸಿವು, ಇದೆಲ್ಲ ಜಾಸ್ತಿ ಇರುವಂತಹ ಸಮಯದಲ್ಲಿ ನಾವು ಮಕ್ಕಳಿಗೆ ಗಮನವನ್ನೇ ಕೊಡೋದಿಲ್ಲ ಮಕ್ಕಳ ಬಗ್ಗೆ. ನೋಡಿ ಈ ಮೆಡಿಕಲ್ ಓದ್ತಾ ಇರುವಂತ, ಇಂಜಿನಿಯರಿಂಗ್ ಓದ್ತಾ ಇರುವಂತ ಹುಡುಗಿಯರು ಇವತ್ತು ಯಾವುದೋ ಬಸ್ ಡ್ರೈವರ್, ಕಂಡಕ್ಟರ್, ಯಾವುದೋ ಗ್ಯಾರೇಜ್ನ ಲವ್ ಯಾಕೆ ಮಾಡಿ ಓಡೋಗ್ತಾರೆ?
1: ಹೌದು ಹೌದು.
0: ಅಂತ ಹೇಳಿದ್ರೆ ಈ ಹದಿಹರೆಯದಲ್ಲಿ ಸುಮಾರು ಒಂದು 10-18-20 ವರ್ಷದವರೆಗಿನ ಮಕ್ಕಳಿಗೆ ಭಾವನಾತ್ಮಕ ಹಸಿವು ತುಂಬಾ ಇರುತ್ತೆ. ಯಾರಾದ್ರೂ ನನ್ಗೆ ಬೇಕು, ನನ್ಗೆ ಅಟೆನ್ಷನ್ ಕೊಡ್ಬೇಕು, ನನ್ ಹೇಳಿದ್ದನ್ನೆಲ್ಲ ಕೇಳ್ಬೇಕು, ನನ್ನ ಬಗ್ಗೆನೇ ಗಮನ ಕೊಡ್ಬೇಕು, ನನ್ ಕೇರ್ ತೋರಿಸ್ಬೇಕು, ಪ್ರೀತಿ ತೋರಿಸ್ಬೇಕು. ಇದು ಈ ಊರು ಆ ಊರು ಅಲ್ಲಿಯವರು ಇಲ್ಲಿಯವರು ಅನ್ನೋದು ಏನು ಇಲ್ಲ ಇದರಲ್ಲಿ. ಈ ಪ್ರತಿಯೊಂದು 10-18-20 ವರ್ಷದ ಒಳಗಿನ ಮಕ್ಕಳಿಗೆ ಅಟೆನ್ಷನ್ ಅನ್ನುವಂಥದ್ದು ಬೇಕಾಗೇ ಇರುತ್ತೆ. ಆದ್ರೆ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಪೇರೆಂಟ್ಸ್ ತುಂಬಾ ಮಕ್ಕಳು ಚಿಕ್ಕವರು ಇರ್ಬೇಕಾದ್ರೆ ನಾವ್ ಅವರನ್ನ ಎತ್ತಿ ಮುದ್ದಾಡೋದು, ಆಟ ಆಡೋದು, ಸಮಯ ಕೊಡೋದು, ಓದಿಸೋದು ಎಲ್ಲವನ್ನು ಮಾಡ್ತೀವಿ. ಆ ಮಗು ಒಂದ್ 2ನೇ ಕ್ಲಾಸ್ 3ನೇ ಕ್ಲಾಸಿಗೆ ಬಂದ ತಕ್ಷಣ ನಾವು ಆ ಮಗು ಗಮನ ಕೊಡೋದನ್ನೇ ನಾವು ನಿಲ್ಲಿಸ್ಬಿಡ್ತೀವಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಮಗುವಿಗೆ ಯಾರೋ ಒಬ್ರು ಬೇಕು. ಅದು ಬೆಳೀತಾ ಬೆಳೀತಾ ಹದಿಹರೆಯಕ್ಕೆ ಬರುವಾಗಂತೂ ಪೀಕ್ ಲೆವೆಲ್ ಅಲ್ಲಿ ಇರುತ್ತೆ, ಗಮನ ಬೇಕು ಅವರಿಗೆ. ಆಗ ಈ ಟ್ರಾವೆಲಿಂಗ್ ಮಾಡುವಾಗ ಬಸ್ ಅಲ್ಲಿರುವಂತ ಡ್ರೈವರ್ಸ್, ಕಂಡಕ್ಟರ್ಸ್ ಇವರಿಗೆ ತುಂಬಾ ಗಮನವನ್ನ ಕೊಡ್ತಾರೆ. ನಾನು ಇತ್ತೀಚೆಗಷ್ಟೇ ಒಂದು ಬಸ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾಗ ಒಂದು ಕಾಲೇಜಿನ ಹುಡುಗಿ ತುಂಬಾ ಬೇಜಾರಲ್ಲಿ ಕೂತ್ಕೊಂಡಿದ್ಲು. ಆ ಬಸ್ಸಿನ ಡ್ರೈವರ್ ಹೇಳ್ತಾ ಇದ್ದ, ಅವನ್ ಯಂಗ್ ಹುಡುಗ, ಅವನ್ ಹೇಳ್ತಾ ಇದ್ದ ಅವಳ ಹತ್ರ, ನಿನ್ಗೆ ಯಾಕೆ ನೀನ್ ಇವತ್ತು ಬೇಜಾರಲ್ಲಿ ಇದ್ಯಾ, ನಿನ್ಗೆ ಯಾರಾದ್ರೂ ಬೈದ್ರ ಇವತ್ತು, ನಿನ್ಗೆ ಯಾರಾದ್ರೂ ತೊಂದ್ರೆ ಕೊಟ್ರ ನೋಡು, ನಿನ್ಗೆ ಯಾರಾದ್ರೂ ಬೈದ್ರೆ, ನಿನ್ಗೆ ಏನಾದ್ರೂ ಮಾಡಿದ್ರೆ ನನ್ಗ್ ಹೇಳು, ಏನು ನಾನ್ ನೋಡ್ಕೋತೀನಿ ಅಂತ ಹೇಳ್ತಾ ಇದ್ದ. ಸೊ ಮಕ್ಳಿಗ್ ಬೇಕಾಗಿರೋದೇನು? ಅದೇ, ನಮ್ಗೆ ಯಾರಾದ್ರೂ ತೊಂದ್ರೆ ಕೊಡೋರಿದ್ರೆ ಅದನ್ನ ದೂರ ಮಾಡೋರು, ನಮ್ಗೆ ಕಂಫರ್ಟ್ ಮಾಡೋರು, ನಮ್ಮನ್ ಪ್ರೀತಿಸೋರು, ನಮ್ಗೆ ಕೇರ್ ತೋರಿಸೋರು, ಊಟ ಮಾಡಿದ್ಯಾ, ತಿಂಡಿ ತಿಂದ್ಯಾ, ನಿಮ್ಗೆ ಏನ್ ಬೇಕು, ಈ ತರ ಕೇಳೋರು ನಮ್ಗೆ ಬೇಕು. ಯಾವಾಗ ಈ ತಂದೆ ತಾಯಿಗಳು ಅದನ್ನ ತೋರಿಸೋದಿಲ್ಲ, ಆವಾಗ ಹೊರಗಡೆಯವ್ರು ಯಾರು ತೋರಿಸ್ತಾರೆ, ಅವರ ಎಷ್ಟು ಓದಿದ್ದಾರೆ, ಅವ್ರು ಯಾವ ಜಾತಿ, ಅವ್ರ ಹತ್ರ ಎಷ್ಟು ದುಡ್ಡಿದೆ, ಅವರಿಗೂ ನಮ್ಗೂ ಮ್ಯಾಚ್ ಆಗತ್ತಾ, ಅದ್ ಯಾವುದನ್ನು ನೋಡಲ್ಲ. ಅದ್ ಯಾವುದನ್ನು ನೋಡುವಂತಹ ಪ್ರಾಯನೇ ಅಲ್ಲ ಅದು. ಅದಕ್ಕೋಸ್ಕರ ಇಂತಹ ಕೇಸ್ಗಳು ತುಂಬಾ ಕಾಮನ್ ಆಗಿ ನೋಡ್ಲಿಕ್ಕೆ ಸಿಗುತ್ತೆ. ಯಾರ ಮನೆಯ ಮಕ್ಕಳಿಗೆ ಅವರ ತಂದೆ ತಾಯಿಗಳು 10 ವರ್ಷದಿಂದ 20 ವರ್ಷದವರೆಗೆ ಗಮನ ಕೊಡೋದಿಲ್ವೋ ಅಂತಹ ಮಕ್ಕಳು ಇಂತಹ ಒಂದು ಬಲೆಯಲ್ಲಿ ಬೀಳ್ತಾರೆ. ಹಾಗಾಗಿ ಮಕ್ಕಳಿಗೆ ಆ ಒಂದು ಸಮಯದಲ್ಲಿ ನಾವು ತುಂಬಾ ಅಟೆನ್ಷನ್ ಕೊಡ್ಬೇಕು ಅಂತ ಹೇಳಿ ಮನಃಶಾಸ್ತ್ರ ಹೇಳ. ಈಗ ಮತ್ತೆ ನಾವು ಹೇಳ್ತಾ ಇದ್ವಿ ಎಲ್ಲ ಸ್ನೇಹ ಈಗಿನ ಕಾಲದಲ್ಲಿ ತುಂಬಾ ಕಷ್ಟ, ಅನ್ಕಂಡೀಷನಲ್ ಲವ್ ಇರೋದು ಸ್ನೇಹದಲ್ಲಿ, ಸಂಬಂಧಗಳಲ್ಲಿ ಅಂತ ಹೇಳಿ. ಅದಕ್ಕೆ ಕಾರಣ ಕೂಡ ನಾವು ಸಮಯ ಕೊಡದೆ ಇರೋದೆ. ನಾವು ಚಾಟ್ ಏನೋ ಮಾಡ್ತೀವಿ, ಚಾಟ್ ಮಾಡುವಾಗ ಆಕ್ಸಿಟೋಸಿನ್ ಅನ್ನುವಂತಹ ಒಂದು ಹಾರ್ಮೋನ್ ಏನಿದೆ, ನಾವು ಅದಕ್ಕೆ ಬಾಂಧವ್ಯದ ಹಾರ್ಮೋನ್ ಅಂತ ನಾವು ಮೊದ್ಲೇ ಅದನ್ನು ಸುಮಾರು ಡಿಸ್ಕಸ್ ಮಾಡಿದ್ವಿ. ಸೋಷಿಯಲ್ ಸ್ಕಿಲ್ಸ್ ಯಾರವಾಗ

0: ನಾವು ಎದುರುಗಡೆ ಒಬ್ಬ ವ್ಯಕ್ತಿಯ ಎದುರುಗಡೆ ಕೂತು ಕೈಯನ್ನು ಕೈಯಲ್ಲಿ ಹಿಡ್ಕೊಂಡು ಅಥವಾ ಐ ಕಾಂಟ್ಯಾಕ್ಟ್ ಕಣ್ಣರಲ್ಲಿ ಕಣ್ಣಿಟ್ಟು ನೋಡ್ತಾ ಒಂದು ಟಚ್ ಹಗ್ಗು ಅಥವಾ ಇನ್ನೇನೋ ಒಂದು ಶಾರೀರಿಕವಾದಂತಹ ಒಂದು ಸಂಬಂಧಗಳು ಅಂತ ಹೇಳಿದ್ರೆ ಕೈ ಹಿಡ್ಕೊಳ್ಳೋದು, ಒಂದು ಹಗ್ ಮಾಡೋದು, ಟಚ್ ಅಂತ ಹೇಳ್ತೀವಿ ಅದು ನೇವರಿಕೆ, ಒಂದು ವಾತ್ಸಲ್ಯ, ಮಮತೆ, ಪ್ರೀತಿ, ಇದೆಲ್ಲದರ ಒಂದು ಟಚ್ ಪ್ರತಿಯೊಬ್ಬನಿಗೆ ಕೂಡ ಬೇಕಾಗಿರುತ್ತೆ. ಆ ಒಂದು ಟಚ್ ಆತರ ಮಾಡಿದಾಗ, ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಿದಾಗ, ಕೈ ಹಿಡಿದು ಆತ್ಮೀಯತೆಯಿಂದ ಮಾತನಾಡಿದಾಗ, ಬೆನ್ನು ನೇವರಿಸ್ತಾ ಮಾತನಾಡಿದಾಗ, ಈ ಆಕ್ಸಿಟೋಸಿನ್ ಅನ್ನುವಂತಹ ಹಾರ್ಮೋನ್ ಏನಿದೆ ಅದು ಜಾಸ್ತಿ ಬಿಡುಗಡೆಯಾಗತ್ತೆ. ಅದು ಬಾಂಧವ್ಯದ ಹಾರ್ಮೋನ್. ಅದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಇಮೋಷನಲ್ ಬಾಂಡಿಂಗ್ ಇರುತ್ತೆ. ಈಗಿನ ಫ್ರೆಂಡ್ಶಿಪ್ ಗಳೆಲ್ಲ ಹೇಗಿರುತ್ತೆ ಹೇಳಿ, ಆಲ್ಮೋಸ್ಟ್ ಎಲ್ಲ ಆನ್ಲೈನ್, ಫೋನ್ ನಲ್ಲಿ ಮಾತಾಡೋದು, ಫೋನ್ ನಲ್ಲಿ ಚಾಟ್ ಮಾಡೋದು, ಎದುರುಗಡೆ ಕೂತು ಕಣ್ಣಲ್ಲಿ ಕಣ್ಣಿಟ್ಟು. ಎದುರುಗಡೆ ಕೂತ್ರು ಕೂಡ ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದಾಗೆ ಎದುರುಗಡೆ ಇಬ್ರು ಕೂತ್ಕೊಂಡು ಮಾತಾಡ್ತಿರ್ತಾರೆ, ಹೌದು, ಆದ್ರೆ ಇಬ್ರ ಕೈಯಲ್ಲೂ ಮೊಬೈಲ್ ಇರುತ್ತೆ. ಒಂದ್ ಆ ಕಡೆಯಿಂದ ಒಂದ್ ಏನೋ ಯಾರದೋ ಮೆಸೇಜ್ ಬರುತ್ತೆ, ಅದಕ್ಕೆ ರಿಪ್ಲೈ ಮಾಡ್ಬೇಕು. ಇವಳು ಏನೋ ಹೇಳ್ತಿದ್ದಾಳೆ, ಅದ್ ಅಲ್ಲಿಗೆ ಅಲ್ಲೇ ನಿಂತಿರುತ್ತೆ. ಅದು ಇವಳು ತಲೆ ಈ ಪಕ್ಕದಲ್ಲಿ ಇದ್ದವಳು ತಲೆಗೂ ಹೋಗಿರಲ್ಲ ಅದು. ಅವಳು ಇನ್ಯಾರಿಗೂ ಮೆಸೇಜ್ಗೆ ರಿಪ್ಲೈ ಕೊಡೋದ್ರಲ್ಲಿ ಬಿಜಿ ಇರ್ತಾಳೆ. ಅಥವಾ ಇನ್ನೇನೋ ತುಂಬಾ ಇಂಪಾರ್ಟೆಂಟ್ ನನ್ ಫ್ರೆಂಡ್ ಸಿಕ್ಕಿದಾಳಪ್ಪ ಶೇರ್ ಮಾಡ್ಕೊಳ್ಬೇಕು ಅಂತ ಹೇಳೋ ಅಷ್ಟ್ರಲ್ಲಿ ಅವಳಿಗೆ ಯಾವ್ದು ಕಾಲ್ ಬರುತ್ತೆ, ಅವಳು ಅದ್ರಲ್ಲಿ ಬಿಜಿ ಆಗ್ತಾಳೆ. ಅವಳ ಮೂಡ್ ಎಲ್ಲ ಆ ಕಡೆ ಹೋಗಿರುತ್ತೆ. ಇವಳದನ್ನ ಕೇಳೋ ಅಷ್ಟು ಪೇಷನ್ಸ್ ಅವಳ ಹತ್ರ ಇರೋದಿಲ್ಲ. ಅಥವಾ ಒಂದು ಸ್ವಲ್ಪ ಎರಡು ನಿಮಿಷದ ನಂತರ ಹೇಳುವಂತಹ ಮನಸ್ಥಿತಿಯಲ್ಲಿ ಕೂಡ ಅವಳು ಇರುವುದಿಲ್ಲ. ಈ ತರದ ಕಾನ್ಸಿಕ್ವೆನ್ಸಸ್ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಫ್ರೆಂಡ್ಶಿಪ್ಗೆ ಅರ್ಥ ಕಡಿಮೆ ಆಗ್ತಾ ಹೋಗುತ್ತೆ. ಜೊತೆಯಾಗಿದ್ರು ಕೂಡ ಮಾನಸಿಕವಾಗಿ ಎಲ್ಲೋ ದೂರ ದೂರ ದೂರ. ಈ ಕೃತಕ ಸಂಪರ್ಕ ಅಂತ ಹೇಳುವಂತದ್ದು ಒಂದು ಕ್ಷಣಿಕ ಸಂತೋಷವನ್ನ ನೀಡಬಹುದೇ ಹೊರತು ಆತ್ಮತೃಪ್ತಿಯನ್ನ ನೀಡೋದಿಲ್ಲ. ಕೆಲವೊಮ್ಮೆ ನೀವು ನೋಡಿ, ಯಾವುದೋ ಫ್ರೆಂಡ್ ಅನ್ನ ಮೀಟ್ ಮಾಡೋದಕ್ಕೇನೋ ಹೋಗ್ತೀರಾ, ಬಂದ ಮೇಲೂ ಕೂಡ ಆ ಫ್ರೆಂಡ್ ಅನ್ನ ಮೀಟ್ ಮಾಡಿದಂತ ತೃಪ್ತಿ ಇರೋದಿಲ್ಲ ನಿಮಗೆ.
1: ಕರೆಕ್ಟ್.
0: ಯಾಕೆ ಅಂದ್ರೆ ನೀವು ಮನಸ್ಫೂರ್ತಿಯಾಗಿ ಅವರ ಹತ್ರ ಮಾತಾಡಿ ಇರೋದಿಲ್ಲ. ಕುತ್ಕೊಂಡು ಮಾತಾಡೋದಿಲ್ಲ ಅನ್ನೋದಕ್ಕಿಂತನೂ ಅದಕ್ಕೆ ನಿಮ್ಗೆ ಅವಕಾಶ ಸಿಕ್ಕಿರೋದಿಲ್ಲ. ಅಂತ ಸಮಯದಲ್ಲಿ ಮೀಟ್ ಮಾಡಿದ್ರು ಕೂಡ ಯಾಕೋ ಅಷ್ಟೊಂದು ಒಳ್ಳೆ ಫೀಲ್ ಆಗ್ತಾ ಇಲ್ವಲ್ಲ ಅಂತ ಹೇಳಿ ಅನಿಸುತ್ತೆ ಅವಾಗ. ಅದಕ್ಕೆ ಈಗ ಯಾರೇ ಒಬ್ರೇ ಲೈಫ್ ಅಲ್ಲಿ ನಿಮ್ದು ಸ್ನೇಹಿತರು ಇದ್ದರೂ ಕೂಡ ಅವರ ಮುಂದೆ ಯಾವುದೇ ಮುಖವಾಡ ಇಲ್ಲದೆ ನಾನು ಮಾತನಾಡಬಹುದು ಅಂತ ಅನ್ಸಿದ್ರೆ, ನನ್ನ ಸೋಲುಗಳನ್ನ ನಾನು ಹೆಮ್ಮೆಯಿಂದ ಅವ್ರ ಹತ್ರ ಹಂಚ್ಕೊಳ್ಳೋದಕ್ಕೆ ಸಾಧ್ಯವಾಗೋದಾದ್ರೆ, ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತ ವ್ಯಕ್ತಿ ನಾವೇ. ಯಾಕೆ ಅಂದ್ರೆ ಇವತ್ತಿನ ದಿನಗಳಲ್ಲಿ ನಿಷ್ಕಲ್ಮಶ ಸ್ನೇಹ ಅನ್ನುವಂಥದ್ದು ಸಿಗೋದು ಕೋಟಿ ರೂಪಾಯಿ ಸಿಗೋದಕ್ಕಿಂತ ಕೂಡ ದುರ್ಲಭ ಅಂತ ಹೇಳಿ ಹೇಳ್ತೇವೆ ಅಲ್ವಾ. ಈಗ ಇಂತಹ ಒಂದು ಕೆಲವೊಮ್ಮೆ ಈ ಸ್ವಲ್ಪ ಒಂದು ಮಿಡ್ಲ್ ಏಜ್ಡ್ ಒಂದಿಷ್ಟು ಜನರ ಹತ್ರ ಈಗ ಕೇಳಿದಾಗ, ಓ ಕಾಲೇಜಿಗೆ ಹೋಗುವಾಗ ನನ್ಗೆ ಒಳ್ಳೆ ಫ್ರೆಂಡ್ ಇತ್ತ, ಏನ್ ಬೇಕಾದ್ರೂ ಶೇರ್ ಮಾಡ್ಕೋಬಹುದಿತ್ತು, ನನ್ ಕಾಲೇಜಲ್ಲಿ ನನ್ಗೊಂದು ತುಂಬಾ ಕ್ಲೋಸ್ ಫ್ರೆಂಡ್ ಇದ್ಲು, ಎಷ್ಟು ಪ್ರಾಣಕ್ಕೆ ಪ್ರಾಣ ಕೊಡುವಂತ ಸ್ನೇಹಿತೆ ಇದ್ಲು, ಬಟ್ ಈಗ ನನ್ ಮದ್ವೆ ಆಗಿ ಬಂದ ಮೇಲೆ ನನ್ ಕಾಂಟ್ಯಾಕ್ಟೇ ಇಲ್ಲ, ಅಥವಾ ನಾವು ಏನೋ ಒಂದ್ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಆಚೆಚೆ ಆಗಿ ಅವನಿಗೂ ನನಗೂ ಈಗ ಆಗೋದೇ ಇಲ್ಲ ಅನ್ನುವಂತಹ ಗಂಡಸರು ಇರ್ಬೋದು. ಎಷ್ಟೋ ಜನರು ಈ ತರದ ಹಿಂದೆ ಇತ್ತು, ಆದ್ರೆ ಈಗ ಇಲ್ಲ. ಈ ತರದ ವಿಷಯಗಳನ್ನ ಹೇಳೋದನ್ನ ನಾನು ಕೇಳಿದ್ದೇನೆ. ಈಗ ಹಾಗಾದ್ರೆ ಇದು ನಿಜವಾದ ಸ್ನೇಹ ಆಗಿತ್ತು, ಒಂದು ಕಾಲದಲ್ಲಿ ನಿಜವಾದ ಸ್ನೇಹ ಆಗಿತ್ತು, ಏನೋ ಒಂದು ಕಾರಣಾಂತರದಿಂದ ಅದನ್ನೀಗ ಒಂದು ಸಣ್ಣ ಪುಟ್ಟ ಮನಸ್ತಾಪ ಇರ್ಬೋದು, ಸಣ್ಣದ್ ಯಾವುದೋ ಒಂದು ತಪ್ಪು ಕಲ್ಪನೆ ಇರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದನೋ ಅಥವಾ ಮದ್ವೆ ಆಗಿದ್ದೀವಿ ಅಂತನೋ ಇನ್ ಏನೋ ಒಂದು ಕಾರಣದಿಂದ ಅದು ದೂರ ಆಗಿದ್ರೆ ಅದನ್ನ ಮರಳಿ ಮತ್ತೆ ಪಡ್ಕೊಳ್ಬೇಕು ಅಂತ ಹೇಳಿ ತುಂಬಾ ಜನ ಬಯಸ್ತಾರೆ. ಆ ಹಳೆಯ ನನ್ನ ಪ್ರಾಣ ಸ್ನೇಹಿತೆ ಮದ್ವೆ ಆಗಿ ಅವಳೆಲ್ಲೋ ಇದ್ದಾಳೆ, ನಾನೆಲ್ಲೋ ಮದ್ವೆ ಆಗಿದ್ದೀನಿ, ಬಟ್ ಈಗ ನನ್ಗೆ ಅವಳನ್ನ ಮತ್ತೆ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಅನ್ಸ್ತಾ ಇದೆ. ಆದ್ರೆ ಯಾವುದೋ ಒಂದು ಸಣ್ಣ ಇದಕ್ಕೆ ನನ್ಗೂ ಅವಳಿಗೂ ಬೇಜಾರಾಗಿತ್ತು, ಅಥವಾ ನನಗೊಬ್ಬ ಸ್ನೇಹಿತ ಇದ್ದ ಕಾಲೇಜಲ್ಲಿ, ನಾನು ಅವನು ಸೇರ್ಕೊಂಡು ಎಷ್ಟೆಲ್ಲ ಇದು ಮಾಡ್ತಾ ಇದ್ವಿ, ಬಟ್ ಈಗ ನಂದು ಒಂದು ಬಿಸ್ನೆಸ್ ಸೇಮ್, ಈಗ ಬಿಸ್ನೆಸ್ ರೈವಲ್ರಿ ಆಗಿದೆ, ಏನೋ ಒಂದ್ ಸಣ್ಣ ಕಾರಣಕ್ಕೆ ನಾನೇನೋ ಒಂದ್ ಮಾತು ಹೇಳ್ದೆ, ಅವನು ತುಂಬಾ ಬೇಜಾರ್ ಮಾಡ್ಕೊಂಡು ದೂರ ಆಗ್ಬಿಟ್ಟ, ಬಟ್ ಈಗ ಮತ್ತೆ ನಾವು ಅದೇ ಒಳ್ಳೆಯ ಫ್ರೆಂಡ್ಸ್ ಆಗಿರ್ಬೇಕು ಅಂತ ನನ್ಗೆ ಅನಿಸ್ತಾ ಇದೆ ಅಂತ ಹೇಳಿ ಎಲ್ಲ ಆದಾಗ, ನಮ್ಮಲ್ಲಿರುವಂತಹ ಈಗೋ ಅಹಂಕಾರವನ್ನ ಬದಿಗಿಟ್ಟು ಮತ್ತೆ ಹಳೆಯ ನಿಷ್ಕಲ್ಮಶ ಸ್ನೇಹದ ದಿನಗಳಿಗೆ ಮರಳೋದು ಹೇಗೆ? ಅಥವಾ ಇನ್ನೂ ಒಂದೇನಂದ್ರೆ ನಮ್ಮ ಮಕ್ಕಳಲ್ಲಿ ಈ ನೈಜವಾದಂತಹ ಸ್ನೇಹ ಇವತ್ತು ತುಂಬಾ ಕಡಿಮೆ ಆಗ್ತಾ ಇದೆ. ಆ ಮಕ್ಕಳಲ್ಲಿ ನಿಜವಾದ ಸ್ನೇಹದ ಮೌಲ್ಯವನ್ನ ನಾವು ಕಲಿಸೋದು ಹೇಗೆ ಅಂತ ಈಗ ಒಂದ್ ಸ್ವಲ್ಪ ನಾವು ತಿಳ್ಕೊಳ್ಳೋಣ.
1: ಎಸ್ ಹೇಳಿ.
0: ಈಗ ಕೆಲವರು ಈಗ ಹೇಳ್ತಾರೆ, ನನ್ಗೆ ಹಿಂದೆ ಒಂದು ಪ್ರಾಣ ಸ್ನೇಹಿತ ಇದ್ದ, ಏನೋ ಒಂದ್ ಸಣ್ಣ ತಪ್ಪು ತಿಳುವಳಿಕೆಯಿಂದ ನಾವು ವರ್ಷಗಳಿಂದ ಮಾತಾಡಿಲ್ಲ, ಈಗ ಇವತ್ ನಮ್ಮಿಬ್ಬರ ಹತ್ರನು ದುಡ್ಡಿದೆ ಅಂತಸ್ತಿದೆ, ಆದ್ರೆ ಆ ಹಳೆ ಗೆಳೆಯನಿಲ್ಲ ಅಂತ ಹೇಳುವಂತ ನೋವು ಕಾಡ್ತಾ ಇದೆ. ಹಾಗಾದ್ರೆ ಇದನ್ನ ನಾನು ಹೇಗೆ ಇದ್ ಮಾಡ್ಲಿ, ಇದನ್ನ ಹಾಗಾದ್ರೆ ನಿಲ್ಸಿದ್ಯಾವ್ದು? ಇದನ್ ನಿಲ್ಸಿದ್ದು ನಮ್ ಅಹಂಕಾರ, ನಮ್ದೊಂದ್ ಸಣ್ಣ ಈಗೋ ಅಲ್ವಾ. ಅವನೇ ಮೊದ್ಲು ಫೋನ್ ಮಾಡ್ಲಿ, ನಾನ್ ಯಾಕೆ ಮಾಡ್ಬೇಕು, ಅವಳಿಗೆ ಅಷ್ಟೊಂದು ಕೊಬ್ಬಿದ್ರೆ ನಂಗೇನ್ ಬೇಕಾಗಿದ್ಯಾ, ಈ ತರದೆಲ್ಲ ಇರುತ್ತೆ. ನಾವು ಒಂದು ನೆನ್ಪಿಟ್ಕೊಳ್ಬೇಕು, ಸ್ನೇಹ ಅಥವಾ ಯಾವುದೇ ಒಂದು ರಿಲೇಶನ್ಶಿಪ್ ಅಲ್ಲಿ ಯಾರು ಮೊದಲು ಮಾತಾಡ್ಕೊಂಡ್ ಬರ್ತಾರೆ ಅಥವಾ ಸೋಲ್ಕೊಳ್ತಾರೆ ಅವ್ರು ಸೋತಿದ್ದಾರೆ ಅಂತ ಹೇಳಿ ಅರ್ಥ ಅಲ್ಲ. ಬದಲಿಗೆ ಅವರಿಗೆ ತನ್ನ ಈಗೋಗಿಂತ, ತನ್ನ ಅಹಂಕಾರಕ್ಕಿಂತ ಆ ಸ್ನೇಹ ದೊಡ್ಡದು ಅಂತ ಹೇಳಿ ಅರ್ಥ
1: ಅಲ್ವಾ.
0: ಮನಃಶಾಸ್ತ್ರದಲ್ಲಿ ಒಂದ್ ಮಾತಿದೆ, ಇನ್ ರಿಲೇಶನ್ಶಿಪ್ ಬೀಯಿಂಗ್ ಕನೆಕ್ಟೆಡ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಬೀಯಿಂಗ್ ರೈಟ್ ಅಂತ. ಅಂದ್ರೆ ಸಂಬಂಧಗಳಲ್ಲಿ ಗೆಲ್ಲೋದಕ್ಕಿಂತ ಸಂಬಂಧ ಉಳಿಸ್ಕೊಳ್ಳೋದು ಮುಖ್ಯ ಅಲ್ವಾ. ಹಾಗೆ ನಮ್ ಬದುಕಿನಲ್ಲೂ ಯಾವ್ದೋ ಒಂದ್ ಸಣ್ಣ ಜಗಳಕ್ಕೆ ಇಡೀ ಸ್ನೇಹವನ್ನೇ ನಾವು ಬಲಿ ಕೊಟ್ಟಿದ್ರೆ ಆ ಅಹಂಕಾರದ ಗೋಡೆನ್ ಒಡೆದು ಹಾಕಿ ನಾವು ಮತ್ತೆ ಅವರನ್ನ ಸೇರ್ಕೋಬೇಕು. ಇವತ್ತು ಅದಕ್ಕೆ ನಾನೊಂದು ಮೂರು ಸೂತ್ರಗಳನ್ನ ನಾನ್ ಹೇಳ್ತೆ, ಹೇಗ್ ಪಡ್ಕೊಳ್ಳೋದು. ಯಾರಿಗಾದ್ರೂ, ತುಂಬಾ ಜನರು ಇದಾರೆ, ಯಾರಿಗಾದ್ರೂ ಅಂತ ಹೇಳಿಲ್ಲ, ಆಲ್ಮೋಸ್ಟ್ ನಾನೊಂದು ಸೈಕಾಲಜಿ ಮಾಡುವಾಗ, ಸರ್ವೆ ಮಾಡುವಾಗ ಸುಮಾರು ವಿಷಯಗಳ ಬಗ್ಗೆ ಒಂದ್ ನೂರಾರು ಜನರಿಗೆ ಸರ್ವೆ ಮಾಡಿದ್ದೆ. ಅದು ನನ್ಗೆ ನೆನಪಾಗ್ತಿದೆ, ಎಷ್ಟೋ ಜನ ಅದ್ರಲ್ಲಿ ಈ ಹಿರಿಯ ನಾಗರಿಕರನ್ನ, ಮಧ್ಯ ವಯಸ್ಕರನ್ನ ನಾನು ಮಾತಾಡಿಸಿದಾಗ ಎಷ್ಟೋ ವಿಷಯಗಳು ನನ್ನ ಗಮನಕ್ಕೆ ಬಂದಿತ್ತು. ತುಂಬಾ ನನ್ಗೆ ಅದು ಹೆಲ್ಪ್ ಆಗಿದೆ ಎಷ್ಟೋ ಕಡೆ ಸೆಷನ್ ತಗೊಳ್ಳುವಾಗೆಲ್ಲ. ಅವರು ಹೇಳಿದ್ದಿದೆ, ನನ್ಗೆ ಹಳೆ ಸ್ನೇಹಿತರು ಇದ್ರು, ತುಂಬಾ ಒಳ್ಳೆ ಫ್ರೆಂಡ್ಶಿಪ್ ಇತ್ತು, ನಿಷ್ಕಲ್ಮಶವಾದಂತಹ ಫ್ರೆಂಡ್ಶಿಪ್ ಆಗಿತ್ತು, ಯಾವ್ದೋ ಒಂದ್ ಕಾರಣಕ್ಕೆ ಇದಾಗಿದೆ, ಈಗ ಮತ್ತೆ ನಮ್ಗೆ ಅವ್ರ ಹತ್ರ ಮಾತಾಡ್ಬೇಕು ಅನಿಸ್ತಿದೆ ಅಂತ ಹೇಳಿ ತುಂಬಾ ಜನ ಹೇಳಿದವರಿವ. ಹಾಗಾದ್ರೆ ಅದನ್ನ ನಾವು ಮತ್ತೆ ಮರಳಿ ಪಡಿಬೇಕು ಅಂತ ಹೇಳಿದ್ರೆ ಏನೇನ್ ಮಾಡಬಹುದು ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವು ಅವರಿಗೆ ಯಾವ್ದೋ ಒಂದು ವಾಟ್ಸಪ್ ಅಲ್ಲಿ ಒಂದು ಶುಭಾಶಯ ಕಳ್ಸೋದು, ಇನ್ಸ್ಟಾಗ್ರಾಮಿಗೆ ಏನೋ ಕಮೆಂಟ್ ಹಾಕೋದು, ಅಥವಾ ಒಂದು ಫೋನ್ ಮಾಡಿ ನಾವು ಮಾತಾಡೋದು ಮಾಡಬಾರ್ದು. ಮೊದಲನೇದಾಗಿ ನಾವು ಈ ಡಿಜಿಟಲ್ ಏನಿದೆಯಲ್ಲ ಇದನ್ನ ಬದಿಗೆ ಬಿಸಾಕಿ ಭೌತಿಕವಾಗಿ ಅವರನ್ನ ಭೇಟಿಯಾಗಬೇಕು, ಅವರನ್ನ ಹೋಗಿ ಮೀಟ್ ಮಾಡಿ ಮಾತಾಡ್ಬೇಕು. ಆಮೇಲೆ ಒಂದ್ಸಲ ಇದ್ ಮಾಡಿದ್ಮೇಲೆ ಆ ಒಂದು ಸಂಬಂಧ ಮತ್ತೆ ಹಾಗೆ ಚೆನ್ನಾಗಿದೆ, ಒಳ್ಳೆ ಫ್ರೆಂಡ್ಸ್ ಆಗಿದ್ದೀವಿ ಮತ್ತೆ ಅಂತ ಹೇಳಿದಾಗ ತಿಂಗ್ಳಿಗೆ ಒಮ್ಮೆ ಆದ್ರೂ ಕೂಡ ಈ ಫೋನ್ ಗೀನು ಎಲ್ಲ ಬದಿಗಿಟ್ಟು ಅವರನ್ನ ಮುಖಾಮುಖಿ ಕುಳಿತು ನೋಡಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಮಾತನಾಡ್ಬೇಕು. ಆ ಒಂದು ಸಮಯದಲ್ಲಿ ನಮ್ಮ ಮೊಬೈಲ್ ಅನ್ನ ಸೈಲೆಂಟ್ ಹಾಕಿಟ್ಟಿರ್ಬೇಕು. ಯಾಕೆ ಅಂತ ಹೇಳಿದ್ರೆ ಆ ಫಿಸಿಕಲ್ ಪ್ರೆಸೆನ್ಸ್ ಇದೆಯಲ್ಲ, ಅದು ನೀಡುವಂತಹ ಒಂದು ಸೆಕ್ಯೂರಿಟಿ ಫೀಲಿಂಗ್, ಸೆಕ್ಯೂರ್ ಫೀಲಿಂಗ್ ಮತ್ತೆ ನೆಮ್ಮದಿಯನ್ನ ಯಾವುದೇ ಒಂದು ಇಮೋಜಿಯಿಂದ ನೀಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಇನ್ನೊಂದು ಏನಂದ್ರೆ, ಎರಡನೇ ಸೂತ್ರ, ಬದಲಾವಣೆಯನ್ನ ನಾವು ಒಪ್ಕೊಳ್ಬೇಕು. ಈಗ ಕಾಲೇಜು ದಿನಗಳಲ್ಲಿದ್ದಂತ ಸ್ನೇಹಿತ ಇವತ್ ಮದುವೆಯಾಗಿ ಅವನಿಗೆ ಜವಾಬ್ದಾರಿಗಳು ಬಂದು ಬದಲಾಗಿದ್ದಾನೆ ಕೆಲವೊಂದ್ಸಲ ಅಲ್ವಾ. ಅವನು ಮೊದಲೊಂಥರ ಈಗ ಇಲ್ಲ ಅಂತ ನಾವು ದೂಷಿಸಬಾರ್ದು. ಯಾಕಂದ್ರೆ ಮನುಷ್ಯ ಪರಿಸ್ಥಿತಿಗೆ ತಕ್ಕಂತೆ ಬದಲಾಗ್ತಾ ಹೋಗ್ತಾನೆ, ಅವನಿಗೀಗ ಹೊಸ ಜವಾಬ್ದಾರಿಗಳು ಬಂದಿದೆ, ಅದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ಆ ಬದಲಾವಣೆಯ ನಡುವೆಯೂ ಕೂಡ ನಾವು ಅವರಿಗೆ ನಮ್ಮ ಹೆಗಲನ್ನ ನೀಡಬೇಕು. ಏನಾದ್ರೂ ಸಮಸ್ಯೆಗಳಿದ್ರೆ ನಾನಿದ್ದೀನಿ ಅನ್ನುವಂಥದ್ದು. ಇನ್ನೊಂದು, ಯಾವುದೇ ಅಪೇಕ್ಷೆ ಇಲ್ಲದೆ, ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇರೋದನ್ನ ಕಲಿಬೇಕು. ಜಾಯ್ ಆಫ್ ಗಿವಿಂಗ್ ಅಂತ, ಕೊಡೋದ್ರಲ್ಲಿ ಸಂತೋಷ ಪಡ್ಬೇಕೇ ಹೊರತು ನಮ್ಗೆ ಪಡ್ಕೊಳ್ಳೋದ್ರಲ್ಲಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರಬಾರ್ದು. ಯಾವಾಗ್ಲೂ ಅವನ್ ನನ್ಗೇನ್ ಮಾಡ್ದ ಅಂತ ಹೇಳಿ ಲೆಕ್ಕ ಹಾಕದೆ, ಒಮ್ಮೆ ಆದ್ರೂ ಯಾವುದೇ ನಿರೀಕ್ಷೆ ಇಲ್ಲದೆ ಕೇವಲ ಪ್ರೀತಿಯಿಂದ ನಮ್ಮ ಸ್ನೇಹಿತರಿಗೆ ಒಂದು ಸಹಾಯ ಮಾಡಿ ನೋಡ್ಬೇಕು. ಯಾವಾಗ ನಾವು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಪ್ರೀತಿಯನ್ನ ಕೊಡ್ಲಿಕ್ಕೆ ಶುರು ಮಾಡ್ತೇವೋ, ಆವಾಗ ನಮ್ಮ ಸುತ್ತ ಆರ್ಟಿಫಿಷಿಯಲ್ ಜನರು, ಏನು ಕೃತಕ ಜನರೆಲ್ಲ, ಏನು ಸಂಬಂಧಗಳೆಲ್ಲ ಏನಿದೆ ಅದೆಲ್ಲ ದೂರಾಗಿ ನೈಜವಾದಂತಹ ರಿಯಲ್ ಫ್ರೆಂಡ್ಸ್, ರಿಯಲ್ ರಿಲೇಶನ್ಶಿಪ್ ಇರೋವಂತವ್ರು ಮಾತ್ರ ಉಳ್ಕೊಳ್ತಾರೆ ನಮ್ ಸುತ್ತಮುತ್ತ ಅಲ್ವಾ. ಸೊ ನಾವು ಬರೀ ನಮ್ ಬಗ್ಗೆ ಯೋಚನೆ ಮಾಡಿದ್ರೆ ಸಾಲದು, ನಮ್ ಮನೇಲಿ ಬೆಳಿತಿರುವಂತಹ ನಮ್ಮ ಮಕ್ಕಳನ್ನು ಗಮನಿಸ್ಬೇಕು. ಇವತ್ತಿನ ಮಕ್ಕಳು ಒಂದ್ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಗೇಮ್ಸ್ ಆಡ್ತಾ ಕುತ್ಕೊಳ್ತಾರೆ, ಅಥವಾ ಮೊಬೈಲ್ ಅಲ್ಲಿ ಅಥವಾ ಆನ್ಲೈನ್ ಕ್ಲಾಸ್ ಇರ್ಬೋದು, ಅಥವಾ ಇನ್ನೇನೋ ಒಂದು ಮೊಬೈಲ್ ಅಲ್ಲಿ ರೀಲ್ಸ್ ನೋಡೋದಿರ್ಬೋದು, ಏನೋ ಒಂದು ಮಾಡ್ತಾ ಇರ್ತಾರೆ, ಚಾಟಿಂಗ್ ಮಾಡ್ತಾ ಇರ್ತಾರೆ ಇದ್ದು ಮಕ್ಕಳ ಹತ್ರ ಯಾರ್ಯಾರ ಹತ್ರ ಚಾಟಿಂಗ್ ಮಾಡ್ಕೊಳ್ತಿರ್ತಾರೆ. ಆದ್ರೆ ಅವರಿಗೆ ಶೇರಿಂಗ್ ಅಂದ್ರೆ ಹಂಚ್ಕೊಳ್ಳೋದಂದ್ರೆ ಏನು, ಕೇರಿಂಗ್ ಕಾಳಜಿ ಮಾಡೋದಂದ್ರೆ ಏನು ಅಂತ ಅನ್ನೋದೇ ಗೊತ್ತಾಗ್ತಾ ಇಲ್ಲ, ಗೊತ್ತಿಲ್ಲ ಹೆಚ್ಚಿನವರಿಗೆ. ಕೆಲವರಿಗೆ ಮಕ್ಕಳು 100ಕ್ಕೆ 100 ಮಾರ್ಕ್ಸ್ ತಗೊಳ್ಬೇಕು, ಅದ್ ಹೇಗ್ ತಗೊಳ್ಳೋದು ಅಂತ ಹೇಳಿ ಎಲ್ಲ ಕಲಿಸ್ಕೊಡ್ತಾರೆ ಕೆಲವ್ರು. ಬೇಕಾದ್ರೆ ಅವರು ಪಾಠ ಮಾಡ್ತಾರೆ, ಮತ್ತೆ ಟ್ಯೂಷನ್ಗೆ ಹಾಕ್ತಾರೆ, ಎಲ್ಲವನ್ನ ಕಲಿಸ್ಕೊಡ್ಬಹುದು. 100ಕ್ಕೆ 100 ಮಾರ್ಕ್ಸ್ ತಗೊಳ್ಳೋದು ಹೇಗೆ ಅಂತ ಕಲಿಸ್ಕೊಟ್ರು ಕೂಡ ಒಬ್ಬ ಒಳ್ಳೆಯ ಫ್ರೆಂಡ್ ಆಗೋದು ಹೇಗೆ ಅಂತ ಹೇಳಿ ನಾವು ಕಲಿಸ್ತಾ ಇದ್ದೇವ ಇವತ್ತು ನಮ್ಮ ಮಕ್ಕಳಿಗೆ.
1: ಎಸ್ ಸ್ವರ್ಣ ಮೇಡಮ್, ಆಕ್ಚುಲಿ ಇಂದಿನ ದಿನದಲ್ಲಿ ಇದನ್ನೆಲ್ಲ ಕಲಿಸೋದು ಬಹಳ ಮುಖ್ಯ ಇದೆ. ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣವಾ?
0: ಎಸ್ ಖಂಡಿತವಾಗ್ಲು.
1: ಮಕ್ಕಳಿಗೆ ನಾವು ಸ್ನೇಹ ಅಥವಾ ಸಂಬಂಧಗಳಲ್ಲಿ ಹೇಗಿರ್ಬೇಕು ಅನ್ನೋದನ್ನು ಇವತ್ ಕಲಿಸ್ಬೇಕು, ಯಾಕೆಂದ್ರೆ ಅವರು ನೋಡಿ ಕಲಿಯುವಂತ ವಾತಾವರಣ ಇಲ್ಲ ಈಗ, ಹೇಳಿ ಕೇಳಿಯೇ ಕಲಿಬೇಕು ಅವ್ರು. ಅಲ್ಲ,
0: ಹೌದು.
1: ಸರಿ, ಹಾಗಿದ್ರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್ ಸ್ವರ್ಣ ಕುಂದಾಪುರ ಮೇಡಮ್ ಅವ್ರಿಗೆ.
0: ನಿಮ್ಗೂ ಕೂಡ ಧನ್ಯವಾದಗಳು.
1: ಕೇಳುಗ್ರೆ, ನಾವ್ ಹಂಗಾರೆ ಹೋಯ್ಬತ್ತೋ ಪ್ರಿಯ ಮನಸ್ಸಿಯ ಮುಂದಿನ ಸಂಚಿಕೆಯನ್ನ ಮತ್ತದೆ ಮಂಗಳವಾರ ಸಾಯಂಕಾಲ 6 ಗಂಟೆಗೆ ಕೇಳಿ ಮತ್ ಸಿಗ್ತಾವ್. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಭಂಡಾರಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಕಾಯ್ತಾ ಇರಿ.
2: ಬ್ಯಾಸಿ ತಿಂಗ್ಳ ಜಕ್ಣಿ, ಸ್ವಾಣಿ ತಿಂಗ್ಳ ಅಜ್ಜಿ, ಕೊಚ್ಚಕ್ಕಿ ಕೂಳಿಗೆ ಚಟ್ಲಿ ಹಾಕದ್ ಬಜ್ಜಿ.
3: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.